ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸವಿಯ ಜೂನ್ ತಿಂಗಳ 13 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಿಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಅಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಮನುಷ್ಯನಿಗೆ ನೂರಾರು ಅಪೇಕ್ಷೆಗಳು. ಮನುಷ್ಯ ಜೀವ ಬಂದಾಗಿನಿಂದ ಇಲ್ಲಿವರೆಗೂ ನೋಡ್ತಾ ಬಂದ್ರೆ ಎಷ್ಟು ಅಪೇಕ್ಷೆಗಳು ಮನುಷ್ಯನಿಗೆ, ಅದನ್ನೆಲ್ಲ ಮನಃಶಾಸ್ತ್ರದ ಹುಡುಕಿ ಹೇಳ್ತಾರೆ ಅತ್ಯಂತ ಮುಖ್ಯವಾದ ಅಪೇಕ್ಷೆಗಳು ಏನು ಅಂತ. ಅವ್ರು ಹೇಳಿದ ಎರಡು ಮುಖ್ಯವಾದ ಅಪೇಕ್ಷೆಗಳು, ಒಂದು ಯಾವತ್ತೂ ಸಾಯ್ಬಾರ್ದು, ಯಾವಾಗಲೂ ಶಾಶ್ವತವಾಗಿರ್ಬೇಕು. ಎರಡನೇದು ಯಾವಾಗಲೂ ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಕಲ್ಪನೆ ಮಾಡಿ ಎರಡರೊಳಗೆ ಯಾವುದು ಮುಖ್ಯ? ಸಂತೋಷವಾಗಿರೋದು ಮುಖ್ಯನೋ ಚಿರಂಜೀವಿ ಆಗೋದು ಮುಖ್ಯನೋ? ಕಲ್ಪನೆ ಮಾಡ್ಕೊಂಡು ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಇನ್ನು 50 ವರ್ಷ ಬದುಕಬಹುದು ನೀನು, ಆದರೆ ಹೇಳೋಕ್ಕಾಗಲ್ಲ, ಹಾಸಿಗೆ ಮೇಲೆ ಜೀವದ ಶವದಾಗಿರಬೇಕು, ಏನು ಮಾಡೋಕ್ಕಾಗಲ್ಲ, ಆರೋಗ್ಯ ಕೆಟ್ಟ ಹೋಗಿದೆ. ಅದು ಬದುಕ್ತೀಯ ನೀನು? ಆ ಮನುಷ್ಯ ಬದುಕ್ತಾನೇನ್ರಿ 50 ವರ್ಷ ಪರಾವಲಂಬಿಯಾಗಿ ಹಾಸಿಗೆ ಮೇಲೆ ಬೀಳೋದಂದ್ರೆ ಬೇಡಪ್ಪ ಸಾಕು ಅಂತಾನೆ. ಅಂದರೆ ಚಿರಂಜೀವಿತ್ವ ಮತ್ತು ಆನಂದ ಎರಡರ ನಡುವೆ ಮುಖ್ಯವಾಗಿ ಆಯ್ಕೆ ಇರೋದು ಆನಂದದಲ್ಲಿ ನಮ್ದು. ಆದರೆ ಕೆಲವರು ಎಷ್ಟು ಹೇಳ್ತೀವಲ್ಲ ನಾವು ಸಾಯ್ಬೇಕು ಸಾಯ್ಬೇಕು ಅಂತಾರೆ, ನಿಜವಾಗ್ಲೂ ಸಾವು ಎದುರಿಗೆ ಬಂದಾಗ ಯಾರೂ ಬೇಡ ಅಂತಾರೆ, ಸಾವು ಬೇಡ ಅಂತಾರೆ. ಬಹಳ ಅದ್ಭುತ ಕತೆ. ಒಬ್ಬ ಮನುಷ್ಯ ಬಡವ, ಆತನ ಕೆಲಸ ಕಾಡಿಗೆ ಹೋಗಿ ಮರ ಕಡಿದು ಕಟ್ಟಿಗೆ ಮಾರಿ ಜೀವನ ಮಾಡುವಂಥವನು. ಎಷ್ಟು ವಯಸ್ಸಾದರೂ ಕಷ್ಟ ಮುಗಿಲಿಲ್ಲ. ಮಗ ಸತ್ತು ಹೋದ, ಮಗಳು ಮದುವೆಯಾಗಿ ಹೋದವಳು, ಗಂಡ ಸತ್ತ ಅಂತ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದಳು. ಅವರಿಗೆಲ್ಲ ಹೊಟ್ಟೆಗೆ ಹಾಕಬೇಕು, ಬೇರೆ ಕೆಲಸ ಬರೋಲ್ಲ ಇವನಿಗೆ. ಈಗಾಗಲೇ 70 ವರ್ಷ ವಯಸ್ಸಾಗಿದೆ, ದೇಹ ಕುಸಿತಾ ಇದೆ. ಹೋದ ಕಾಡಿಗೆ, ಮಾಡಿದ ಹೊಟ್ಟೆ ನಡಿಬೇಕಲ್ಲ. ಹೋದ ಕಡದ ಕಡದ ಮರ, ಸ್ವಲ್ಪ ಆಸೆ ಅತಿ ಆಸೆ, ಜಾಸ್ತಿ ಮರ ಕಡಿದ್ರೆ ಜಾಸ್ತಿ ದುಡ್ಡು ಬರ್ತದೇನೋ ಅಂತ ಹೇಳಿ ಜಾಸ್ತಿ ಮರ ಕರೆದು ಕಟ್ಟಿದ ಚೆನ್ನಾಗಿ. ನೋಡಿ ಹೇಗಿದೆ ಕರ್ಮ, ಬೈಕೋತಾ ಇದ್ದ, ನನ್ನ ಜನ್ಮ ಮುಗಿಲಿಲ್ಲ, 70 ವರ್ಷ ಆದರೂ ದುಡಿಯ ತಪ್ಪಲಿಲ್ಲ ಅನ್ಕೋತಾ ಇದ್ದ. ಜೋರಾಗಿ ಕಟ್ಟಬೇಕು ಅಂತ ಹೋದಾಗ ಹೊರೆ ಭಾರ ಆಗಿತ್ತಲ್ಲ, ಎತ್ತಬೇಕು ಅಂತ ಹೋದಾಗ ಕಾಲು ಜಾರಿಬಿಡ್ತು. ತಾನೇ ಕತ್ತರಿಸಿದಂಥ ಮರದ ತುಂಡು ಚಾಕುನ್ ಥರ ಇತ್ತದು, ಕಾಲಿಗೆ ಚುಚ್ಚಿ ರಕ್ತ ಬಂದು ಬಳ ಬಳ ಬಳಕ್ತ ಶುರುವಾಯಿತು. ಒದ್ದಾಡಿ ಹೋದ ಬದುಕ, ಛೇ ನನ್ನ ಜನ್ಮ ಅಂದ. ಎಷ್ಟು ಮಾಡಿದ್ರು ಮುಗಿಯಲ್ಲಪ್ಪ, ಈ ವಯಸ್ಸಿಗೆ ಈ ಗಾಯ ಮಾಡಿಕೊಂಡು ಏನು ಮಾಡಲಿ ನಾನು? ತಲೆ ರುಮಾಲಿಂದ ಪಟ್ಟಿ ಹರಿದು ಕಾಲಿಗೆ ಕಟ್ಕೊಂಡ, ಜೀವ ಸಾಕು ಅನಿಸ್ಬಿಡ್ತು. ಕೂಗಾಡ್ದ, ಯಮದೇವ ಎಲ್ಲಿದ್ದೀಯಪ್ಪ, ನಿನ್ನ ಕಣ್ಣಿಲ್ಲೇನೋ ಮಾರಾಯ, ಬಂದು ಕರ್ಕೊಂಡು ಹೋಗ್ಬಿಡು ನನ್ನ, ಜೀವ ಸಾಕು ನನಗೆ ಅಂದ. ಯಮ ಅಲ್ಲೇ ಹೋಗ್ತಿದ್ನಂತೆ, ಅವನ ಮಾತು ಕೇಳಿಸ್ಬಿಡ್ತು. ಯಾರೋ ಕೂಗ್ತಿದ್ದಾರಲ್ಲ ಅಂತ ಕೆಳಗೆ ಬಂದ. ಯಾಕಪ್ಪ ನಾನು ಕರೆದೆ ಅಂದ. ಮುದುಕ ಕೇಳ್ದ, ನೀನು ಯಾರಪ್ಪ, ಎಲ್ಲಿಂದ ಬಂದಿ ಅಂತ ಕೇಳ್ದ. ನೀನೇ ಕರೆದಿಯಲ್ಲಪ್ಪ ಯಮದೇವ ಅಂತ. ನಾನೇ ಯಮದೇವ, ಬಂದಿದ್ದೀನಿ ಅಂದಂತೆ. ಮುದುಕ ಗಾಬರಿ ಆಗ್ಬಿಟ್ಟ, ಮಹಾರಾಯ ನನಗೆ ವಯಸ್ಸಾಯ್ತು, ಅರಳು ಮರಳು ಯಾರ್ಯಾರನ್ನೂ ಕೂಗ್ತೀನಿ ನಾನು. ನೀ ಬರಬೇಡ ಮಹಾರಾಯ, ನಾನು ಕರೆದೋದು ಎದಕ್ಕೆ ಗೊತ್ತಿದ್ದೇನು, ದೊಡ್ಡ ಹೊರೆ ಮಾಡಿಟ್ಟಿದ್ದೀನಿ, ಹೊರೋಕ್ಕಾಗ್ತಾ ಇಲ್ಲ ನನಗೆ, ಎತ್ತಿ ತಲೆ ಮೇಲೆ ಇಡ್ತೀಯ ನನಗೆ ಅಂತ ಕೇಳ್ದ. ಯಮನ ಕಡೆಯಿಂದ ಎತ್ತಿ ತಲೆ ಮೇಲೆ ಇಡಿಸ್ಕೊಂಡ. ಆಮೇಲೆ ಹೇಳಿದ್ದಂತೆ, ನೋಡು ಯಮದೇವ, ನಾನು ಯಾವಾಗಲೂ ಯಾವಾಗಲೂ ಬಡಬಡಿಸ್ತಾ ಇರ್ತೀನಿ, ಬಂದ್ಬಿಡು ಕರ್ಕೊಂಡು ಹೋಗು ಅಂತೆಲ್ಲ ಕೇಳ್ತೀನಿ, ದಯವಿಟ್ಟು ಬರಬೇಡ, ನಾನು ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದಂತೆ. ನಮ್ಮೆಲ್ಲರದ್ದು ಹಣೆ ಬಾರ ಅಷ್ಟೇ ಸ್ವಾಮಿ, ಸಾಯ್ತೀನಿ ಸಾಯ್ತೀನಿ ಅಂತ ಅನ್ನೋದು ಬಂದಾಗ, ಸಾವು ಬಂದಾಗ ಬೇಡ ಅಂತ ಓಡಿ ಹೋಗ್ಬೇಕನ್ಸುತ್ತೆ. ಅದಕ್ಕೆ ದಯವಿಟ್ಟು ಹೇಳೋದು, ನಾನು ಸಾವನ್ನು ಬಯಸಬಾರ್ದು, ಬಂದಾಗ ಓಡಿ ಹೋಗಬಾರ್ದು. ಅದನ್ನು ಪ್ರಯತ್ನ ಮೀರಿದ್ದು. ನಾನು ಬಾಗಲಕೋಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ, ಒಬ್ಬ ಕುಷ್ಠರೋಗಿ ಬೆರಳು ಕತ್ತರಿಸಿ ಹೋಗಿದ್ದಾವೆ, ಮೂಗಿಲ್ಲ ಗದ್ದ ಇಲ್ಲ, ಬೇಡ್ತಾ ಅಯ್ಯೋ ಸಾಕು ಮಾಡಪ್ಪ ಜನ್ಮ, ಸಾಕು ಮಾಡಪ್ಪ ಜನ್ಮ ಅಂತ ಒದರ್ತಾ ಇದ್ದ. ನಮಗೂ ಅನಿಸ್ತು, ಪಾಪ ಮುಕ್ತಿ ಆದರೆ ಒಳ್ಳೇದು ಇವನಿಗೆ, ಅಷ್ಟು ಕಷ್ಟಪಡ್ತಾನೆ ಅಂತ. ಒಳಗಿನ ಡಿಪೋದಿಂದ ಒಂದು ಬಸ್ ಬಂತು, ಝುಯ್ ಅಂತ ಬಂತು. ಆ ಡ್ರೈವರ್ ತೊಗೊಂಬಂದ, ಇವನಿದ್ದಲ್ಲಿಗೆ ಬಂತು, ತನ್ನ ಮ್ಯಾಲೆ ಹಾಯ್ದು ಬಿಡ್ತದೆ ಅಂತ ಇವನೇನು ಮಾಡೋದು ಗೊತ್ತಾ, ಕುಷ್ಠರೋಗಿ ಟಪ್ ಅಂತ ಹಾರ್ಕೊಂಡ, ಹಾರ್ಕೊಂಡು ಏ ಕೊಂದೇ ಬಿಡ್ತಿದ್ದಲ್ಲೋ ನನ್ನ ಅಂತ ಡ್ರೈವರ್ಗೆ ಬೈದ. ನನಗಿದು ಅದ್ಭುತ ಅನ್ನಿಸ್ತು. ಒಂದು ಕ್ಷಣದಿಂದ ಸಾಕು ಮಾಡೋ ಜನ್ಮ ಅಂತ ಬೇಡ್ಕೋತಿದ್ದ ಅವನು, ಸಾಕು ಮಾಡೋದಕ್ಕೆ ಬಂದಂಥ ಬಸ್ ಅದು, ಹಾರ್ಕೊಂಡ್ಬಿಟ್ಟು ಅವನಿಗೆ ಬೈತಾನಲ್ಲ ಕೊಂದೇ ಬಿಡ್ತಿದ್ದೆಲ್ಲ ಅಂತ. ಇದು ನೋಡಿ ಮನುಷ್ಯನಿಗೆ ಹೇಗಿದೆ, ಒಂದು ಕ್ಷಣ ಜೀವನ ಸಾಕಂದಾಗ ಆ ಬದುಕಿನ ಆಕರ್ಷಣೆ ನೋವನ್ನು ಮರೆಸಿಬಿಡುತ್ತದೆ. ಆದ್ದರಿಂದ ಒಂದೇ ಮಾತು ಸ್ನೇಹಿತರೆ, ಎರಡೂ ನಮ್ಮ ಕೈಯಲ್ಲಿಲ್ಲ. ಸಾಯ್ಬೇಕು ಅಂದ್ರೆ ನಮ್ಮ ಕೈಯಲ್ಲಿಲ್ಲ, ಸಾಯಬಾರ್ದು ಅನ್ನೋದು ನನ್ನ ಕೈಯಲ್ಲಿಲ್ಲ. ಯಾವುದು ನಮ್ಮನ್ನು ಕೈಯಲ್ಲಿಲ್ವೋ ಅದ್ರ ಬಗ್ಗೆ ಯಾಕೆ

ವಿಜಯ ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಸ್ಥಾ. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ

0: ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026 ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ KN ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸಲು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ ಮತ್ತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ.

0: ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾಕ್ಟರ್ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾಕ್ಟರ್ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾಕ್ಟರ್ ಸಿ ಅರುಣ್ ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2ನೇ ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರಿ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟ್ರೀಯ ತಂಡದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗ ಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 44 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ಕುರುಡನ್ ಇನ ಚಂದ್ರರನು
6: ಕಣ್ಣಿಂದ ಕಾಣುವನೆ
5: ಅರಿಯುವಂ ಸೋಂಕಿಂದೆ
6: ಬಿಸಿಲು ತಣಿವುಗಳ
5: ನರನುಂ ಅಂತೆಯೇ ಮನಸಿನ್
6: ಅನುಭವದಿ ಕಾಣುವನು
5: ಪರಸತ್ವ ಮಹಿಮೆಯನು ಮಂಕುತಿಮ್ಮ.
4: ಸೊ ಈಗ ಅನುಭವದ ಮಹತ್ವವನ್ನು ನಾವು ತಿಳ್ಕೊಂಡ್ವಿ. ಬರೀ ಅಳತೆ, ಬರೀ ಮುಟ್ಟುವಿಕೆ, ಬರೀ ನೋಡುವಿಕೆ

ಇಷ್ಟರಿಂದ ನಮಗೆಲ್ಲವೂ ಗೊತ್ತಾಗಲ್ಲ, ತರ್ಕದಿಂದ ನಮಗೇನು ಪ್ರಯೋಜನ ಇಲ್ಲ, ಅನುಭವದಿಂದಲೇ ಸತ್ಯದ ಪ್ರಮಾಣ ನಮಗೆ ಗೊತ್ತಾಗಬೇಕು ಅಂತ ಒಂದನ್ಕೊಂಡು, ಆದರೆ ಆ ಅನುಭವವನ್ನು ನಾವು ಸರಿಯಾದ ರೀತಿಯಲ್ಲಿ ಯಥಾರ್ಥವನ್ನು ಗ್ರಹಿಸುವ ರೀತಿಯಲ್ಲಿ ನಾವು ಪಡ್ಕೋಬೇಕು ಅಂತಂದರೆ ತಿಳಿಮನ ಇರಬೇಕು ಅಂತಲೂ ನಾವು ನೋಡ್ಕೊಂಡ್ವಿ. ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಅನುಭವ ನಮಗೆ ಎಲ್ಲಿಂದ ಬರುತ್ತೆ, ಅನುಭವವನ್ನು ನಾವು ಯಾವ ರೀತಿಯಲ್ಲಿ ಗ್ರಹಿಸ್ತಾ, ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಅದರ ಆಧಾರದ ಮೇಲೆ ಮೇಲೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಡಿ ವಿ ಜಿಯವರು ವರ್ಣಿಸ್ತಾರೆ. ಇಲ್ಲಿ ನಾವು ಯಾವಾಗಲೂ ಮಾತಾಡೋ ಹಾಗೆ, ಯಾವಾಗಲೂ ನೋಡೋ ಹಾಗೆ, ನಮ್ಮೆಲ್ಲ ಅನುಭವಗಳ ಮೂಲ ನಮ್ಮ ಇಂದ್ರಿಯಗಳು. ನಮಗೆ ಕಣ್ಣಿದ್ದರೆ ನಾವು ನೋಡ್ತೀವಿ, ಕಿವಿ ಇದ್ದರೆ ನಾವು ಕೇಳ್ತೀವಿ. ಸೊ ಹಾಗೆ ನಮ್ಮ ಪಂಚ ಇಂದ್ರಿಯಗಳೇನಿದೆ, ಜ್ಞಾನೇಂದ್ರಿಯಗಳು, ಆ ಜ್ಞಾನೇಂದ್ರಿಯಗಳು ನಮಗೆ ಸುತ್ತಮುತ್ತಲಿನ ಜಗತ್ತಿನ ವಸ್ತುಸ್ಥಿತಿಯನ್ನು ತಿಳಿಸ್ತಾ ಬರ್ತವೆ. ಅದಕ್ಕೆ ತಕ್ಕಂತೆ ನಮ್ಮ ಕರ್ಮೇಂದ್ರಿಯಗಳು ಕೆಲವು ಪ್ರತಿಕ್ರಿಯೆಗಳನ್ನು ಕೊಡ್ತವೆ. ಸೊ ನಾವು ಯಾವ ನೋಟವನ್ನು ನೋಡ್ತೀವೋ ಆ ನೋಟಕ್ಕೆ ತಕ್ಕಂಥ ಪ್ರತಿಕ್ರಿಯೆ ನಮ್ಮ ಕರ್ಮೇಂದ್ರಿಯಗಳಿಂದ ಬರುತ್ತೆ, ಕೈ ಕಾಲು ಇತ್ಯಾದಿಗಳಿಂದ ಬರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲ ಇಂದ್ರಿಯಗಳು ಕೂಡ ನಮಗೆ ನೀಡಬಲ್ಲಂತಹ ಇನ್ಪುಟ್ ಜ್ಞಾನ ಅದೇನಿರುತ್ತೆ ಅಂತಂದರೆ ಅದು ಒಂದು ರೀತಿಯಲ್ಲಿ ಸೀಮಿತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದೃಷ್ಟಿಶಕ್ತಿ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ನಾವು ವಸ್ತುಗಳನ್ನು ಕಾಣೋದಕ್ಕೆ ಸಾಧ್ಯ. ಇವಾಗಿನ ಜೀವ ಜಗತ್ತಿನಲ್ಲಿ ನಾವು ನೋಡಿದಾಗ ಕೆಲವು ಪ್ರಾಣಿಗಳ ದೃಷ್ಟಿಶಕ್ತಿ ಬಹಳ ಚೆನ್ನಾಗಿರುತ್ತೆ, ಬಹಳ ತೀಕ್ಷ್ಣವಾಗಿರುತ್ತೆ. ಉದಾಹರಣೆಗೆ ಕೆಲವು ಪಕ್ಷಿಗಳು, ಹದ್ದಿನ ಕಣ್ಣು ಅಂತ ನಾವು ಕನ್ನಡದಲ್ಲಿ ಒಂದು ಇದನ್ನು ಉಪಮೆಯನ್ನು ಕೂಡ ಬಳಸ್ತೀವಿ. ಯಾರಿಗೆ ಬಹಳ ಚುರುಕಾದಂಥ ಕಣ್ಣಿರುತ್ತೋ ಅವ್ರಿಗೆ ಹದ್ದಿನ ಕಣ್ಣು ಅಂತ ಹೇಳ್ತೀವಿ. ಯಾಕೆ, ಹದ್ದಿನ ಕಣ್ಣು ಬಹಳ ಸಣ್ಣ ವಸ್ತುವನ್ನು ಬಹಳ ದೂರದಿಂದಲೇ ಗ್ರಹಿಸೋದಕ್ಕೆ ಸಾಧ್ಯವಾಗತ್ತೆ ಅಂತ. ಹದ್ದಿನ ಕಣ್ಣಿಗೆ ಹೋಲಿಸಿದರೆ ಮನುಷ್ಯನ ಕಣ್ಣು ಅಷ್ಟು ಶಕ್ತಿಯುತವಾದಂಥದ್ದು ಅಲ್ಲ. ಈಗ ಸಪೋಸಿಂಗ್ ಆ ಶಕ್ತಿಯುತವಲ್ಲವಾದಂಥ ಮನುಷ್ಯನ ಕಣ್ಣು ಇನ್ನಷ್ಟು ಕ್ಷೀಣವಾಗೋಯಿತು ಅಂತ ಅನ್ಕೊಳ್ಳೋಣ, ಆಗ ಆ ವ್ಯಕ್ತಿಗೆ ದೃಷ್ಟಿ ದೋಷವಿದೆ, ಅವನಿಗೆ ಹೊರಗಡೆದೇನು ಕಾಣಿಸಲ್ಲ. ಕಾಣಿಸ್ತೇ ಇದ್ರೂ ಕೂಡ ಅವನಿಗೆ ಬಿಸಿಲು ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಅದು ಯಾಕೆ ಗೊತ್ತಾಗತ್ತೆ? ಬರೀ ಕಣ್ಣಿಂದ ಅಲ್ಲ, ಅವನು ಚರ್ಮದಿಂದ ಆ ಒಂದು ಸ್ಪರ್ಶ ಏನಾಗುತ್ತೋ, ಬಿಸಿಲಿನ ಸ್ಪರ್ಶ ಏನಾಗುತ್ತೆ, ಆ ಬಿಸಿಲಿನ ಸ್ಪರ್ಶದಿಂದ ಅವನಿಗೆ ಗೊತ್ತಾಗತ್ತೆ, ಓ ಇಲ್ಲಿ ಸೂರ್ಯ ಇದ್ದಾನೆ. ತಂಪಾದಂಥ ಒಂದು ಸಂದರ್ಭದಲ್ಲಿ ಆ ಚರ್ಮ ಅವನಿಗೆ ಹೇಳುತ್ತೆ, ಇಲ್ಲಿ ಸೂರ್ಯ ಇವಾಗ ಇಲ್ಲಪ್ಪ, ಇವಾಗ ಚಂದ್ರ ಇದ್ದಾನೆ. ಸೊ ಹಾಗೆ ಇಂದ್ರಿಯಗಳಿಂದ ನಾವು ಗ್ರಹಿಸುವಂತಹ ಕೆಲವು ಅಂಶಗಳು ನಮಗೆ ಕೆಲವು ವಿಷಯಗಳನ್ನು ಖಂಡಿತ ತಿಳಿಸಿಕೊಡುತ್ತೆ. ಆದರೆ ಇಂದ್ರಿಯಗಳು ಗ್ರಹಿಸದೇ ಹೋದಾಗ ಬೇರೆ ರೀತಿಯಲ್ಲಿ ನಾವು ವಿಷಯಗಳನ್ನು ಸಂಗ್ರಹಿಸಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಇದು ನಮ್ಮ ನಿತ್ಯ ಜೀವನದ ಅನುಭವ. ಅದೇ ರೀತಿಯಲ್ಲೇ ಇಂದ್ರಿಯ ಗ್ರಾಹ್ಯವೇ ಅಲ್ಲದಂತಹ ಯಾವುದೋ ಒಂದು ವಸ್ತು ಇದೆ ಅಂತಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅಂತಂದರೆ ಸಾಧ್ಯವಿದೆ, ಆದರೆ ಅದು ಇಂದ್ರಿಯಗಳಿಂದ ಅಲ್ಲ. ಹೇಗೆ ಕಣ್ಣು ಕಾಣದ ಒಬ್ಬ ವ್ಯಕ್ತಿ ಕಣ್ಣಿನ ಮೇಲೆ ಈಗ ಅವನು ಡಿಪೆಂಡ್ ಆಗಿಲ್ಲ, ಬೇರೊಂದರ ಮೇಲೆ ಡಿಪೆಂಡ್ ಆಗಿ ಅನುಭವದ ಮೂಲಕ ತಿಳ್ಕೊಳ್ತಾ ಇದ್ದಾನೋ, ಹಾಗೆ ಎಲ್ಲ ಇಂದ್ರಿಯಗಳನ್ನು ಮೀರಿದಂತಹ ಯಾವುದೋ ಒಂದು ವಸ್ತು ಇದೆ ಅಂತಂದರೆ ಆ ವಸ್ತುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಭವಗಳು ನಮಗೆ ಸಹಾಯಕ್ಕೆ ಬರ್ತವೆ. ಸೊ ಹಾಗೆ ನರನುಂ ಅಂತೆಯೇ ಮನಸ್ಸಿನ ಅನುಭವದಿಂದ ಕಾಣ್ತಾನಂತೆ, ಏನನ್ನ? ಪರಸತ್ವ ಮಹಿಮೆಯನ್ನು. ಪ್ರಾರಂಭದ ನುಡಿಗಳಿಂದ ನಾವು ನೋಡ್ತಾ ಬರ್ತಿದ್ದೀವಿ, ಭಗವಂತ ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸ್ತಾ ಇರುವಂಥದ್ದು ಬರೀ ಅಲ್ಲೆಲ್ಲೋ ಒಂದು ಮರ, ಇಲ್ಲೆಲ್ಲೋ ಒಂದು ಬೆಟ್ಟ, ಇವನು ಯಾರೋ ಒಬ್ಬ ಓಡಾಡ್ತಿದ್ದಾನೆ, ಅಲ್ಲೆಲ್ಲೋ ಒಂದು ಕೋತಿ, ಅಷ್ಟು ಮಾತ್ರ ನಮಗೆ ಕಾಣಿಸ್ತಾ ಇದೆ. ಎಲ್ಲಿದೆ ಪರಸತ್ವ ಅಂತಂದಾಗ ಅರ್ಥ ಮಾಡ್ಕೊಳ್ಬೇಕಾದಂಥದ್ದೇನು ಇಲ್ಲಿ ಅಂತಂದರೆ, ಇಂದ್ರಿಯಗಳು ನಮಗೆ ಕೆಲವೊಂದು ಅಂಶಗಳನ್ನು ಮಾತ್ರ ತಿಳಿಸಿಕೊಡ್ತವೆ, ಇಂದ್ರಿಯಗಳಿಗೆ ಮೀರಿದಂತಹ ಕೆಲವು ಅನುಭವಗಳು ನಮಗಿರುತ್ತೆ. ತಿಳಿ ಮನದಿಂದ ನಾವು ಅನುಭವಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇಂದ್ರಿಯಗ್ರಾಹ್ಯವಾದ ವಸ್ತುಗಳಿಗೆ ಮೀರಿದ ಅಂಶಗಳು ನಮಗೆ ಕಾಣಿಸುತ್ತವೆ. ಅದೇ ನೋಟ, ಆದರೆ ನಮಗೆ ಬರ್ತಾ ಇರುವಂತಹ ಆಲೋಚನೆಗಳು, ನಮಗೆ ಆಗ್ತಾ ಇರುವಂತಹ

0: ಅನುಭವ ಸಂಪೂರ್ಣವಾಗಿ ವ್ಯತ್ಯಾಸದ ಒಂದು ಅನುಭವವಾಗ್ತಾ ಇರುತ್ತೆ. ಅದು ಪರಸತ್ವ, ಅದು ಪರತತ್ವ. ಆ ಒಂದು ಶಕ್ತಿಯನ್ನು ನೋಡಬೇಕಾದ್ರೆ ಕೇವಲ ಇಂದ್ರಿಯಗಳು ಮಾತ್ರ ಅಲ್ಲ, ಆ ಇಂದ್ರಿಯಗಳಿಂದ ನಮಗೆ ಸಿಕ್ಕಂಥ ವಸ್ತುಗಳನ್ನು ನಾವು ಹೇಗೆ ವಿಶ್ಲೇಷಿಸಿ ಹೇಗೆ ಅನುಭವಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಅನುಭವದ ಮಹತ್ಮೆಯನ್ನು, ಅನುಭವದ ವಿಶೇಷತೆಗಳನ್ನು ಡಿ ವಿ ಜಿ ಅವರು ಮುಂದುವರಿಸ್ತಾ ಹೋಗ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 44 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನವ ನಿಲಯದಿಂದ ಇನ್ನು ಮುಂದೆ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ರೇಡಿಯೋ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮುಂಜಾನೆಯ ಮಂಜು ಹಸಿರು ಎಲೆಯ ಮೇಲೆ ಗಾಳಿಯ ಅತ್ತಿತ್ತ ಸರಿಯುವಂತೆ ಇಂದು ಮನುಷ್ಯನ ಮನಸ್ಸು ಬದುಕಿನ ಒತ್ತಡಗಳ ನಡುವೆ ನಲುಗುತ್ತಿದೆ. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸಿದರೂ ಒಳಗೆ ಆತಂಕ, ಅನಿಶ್ಚಿತತೆ, ಸ್ಪರ್ಧೆ ಮತ್ತು ನಿರೀಕ್ಷೆಗಳ ಸುಳಿಗಾಳಿ ಬೀಸುತ್ತಲೇ ಇರುತ್ತದೆ. ಆ ಸುಳಿಗಾಳಿಯ ಹೆಸರೇ ಮಾನಸಿಕ ಒತ್ತಡ. ಅದನ್ನು ನಿರ್ಲಕ್ಷಿಸಿದರೆ ಅದು ಆರೋಗ್ಯ ಕದಡುತ್ತದೆ. ಅರ್ಥ ಮಾಡಿಕೊಂಡು ನಿರ್ವಹಿಸಿದರೆ ಬದುಕಿಗೆ ಸಮತೋಲನವನ್ನು ಒದಗಿಸುತ್ತದೆ. ಬದುಕಿನ ಓಟದಲ್ಲಿ ನಾವು ಅನೇಕ ಬಾರಿ ಸಮಸ್ಯೆಗಳನ್ನು ಪರಿಹರಿಸುವ ಬದಲಾಗಿ ಅವುಗಳ ಬಗ್ಗೆಯೇ ಚಿಂತಿಸುತ್ತ ಮನಸ್ಸಿನಲ್ಲಿ ಭಾರವನ್ನು ಒತ್ತಿಕೊಳ್ಳುತ್ತೇವೆ. ಇದೇ ಭಾರ ಕ್ರಮೇಣ ಮಾನಸಿಕ ಒತ್ತಡವಾಗಿ ರೂಪುಗೊಳ್ಳುತ್ತದೆ. ಈ ಒತ್ತಡ ಅರ್ಥ ಮಾಡಿಕೊಂಡು ಸಮರ್ಥವಾಗಿ ನಿರ್ವಹಿಸುವುದು ಇಂದಿನ ಅಗತ್ಯ ಜೀವನ ಕೌಶಲ್ಯವಾಗಿದೆ. ಇಂದಿನ ವೇಗದ ಬದುಕಿನಲ್ಲಿ ಮಾನಸಿಕ ಒತ್ತಡ ಎಂಬುದು ಬಹುತೇಕ ಎಲ್ಲರ ಜೀವನದ ಭಾಗವಾಗಿದೆ. ವಿದ್ಯಾರ್ಥಿಯಿಂದ ಹಿಡಿದು ಉದ್ಯೋಗಿಯವರೆಗೆ, ರೈತನಿಂದ ಹಿಡಿದು ಉದ್ಯಮಿಯವರೆಗೆ, ಗೃಹಿಣಿಯಿಂದ ಹಿಡಿದು ಮಕ್ಕಳವರೆಗೆ ಪ್ರತಿಯೊಬ್ಬರೂ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಸರಿಯಾದ ನಿಯಂತ್ರಿಸದ ಒತ್ತಡ ದೈಹಿಕ ಆರೋಗ್ಯ, ಮಾನಸಿಕ ಸಮತೋಲನ, ಕುಟುಂಬ ಸಂಬಂಧಗಳು ಹಾಗೂ ವೃತ್ತಿ ಜೀವನದ ಮೇಲೆ ಗಂಭೀರ ಪರಿಣಾಮವನ್ನು ಬೀರಬಹುದು. ಒತ್ತಡವೆಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬೇಡಿಕೆಗಳು, ನಿರೀಕ್ಷೆಗಳು ಅಥವಾ ಸವಾಲುಗಳು ಎದುರಾದಾಗ ಮನಸ್ಸು ಮತ್ತು ದೇಹ ತೋರಿಸುವ ಪ್ರತಿಕ್ರಿಯೆ ಒತ್ತಡ. ಸ್ವಲ್ಪ ಪ್ರಮಾಣದ ಒತ್ತಡ ವ್ಯಕ್ತಿಯನ್ನು ಹೆಚ್ಚು ಜಾಗೃತವನ್ನಾಗಿ ಮಾಡಬಹುದು. ಆಯಾಸ, ಸುಸ್ತು, ತಲೆನೋವು, ನಿದ್ರಾಹೀನತೆ, ಕೋಪ, ಅಸಹನೆ, ಆತಂಕ, ಏಕಾಗ್ರತೆಯ ಕೊರತೆ, ಹಸಿವಿಲ್ಲದಿರುವುದು, ರಕ್ತದೊತ್ತಡ ಮುಂತಾದ ಲಕ್ಷಣಗಳು ಒತ್ತಡದ ಸೂಚನೆಗಳಾಗಿವೆ. ಒತ್ತಡದಿಂದ ಹೊರಬರುವ ಮೊದಲ ಹೆಜ್ಜೆಯೇ ಅದರ ಮೂಲವನ್ನು ಗುರುತಿಸುವುದು. ಕೆಲವರಿಗೆ ಆರ್ಥಿಕ ಸಮಸ್ಯೆ, ಕೆಲವರಿಗೆ ಉದ್ಯೋಗದ ಒತ್ತಡ, ಕೆಲವರಿಗೆ ಶೈಕ್ಷಣಿಕ ಸ್ಪರ್ಧೆ, ಮತ್ತೊಬ್ಬರಿಗೆ ಕುಟುಂಬದ ಕಲಹಗಳು ಒತ್ತಡದ

ಕಾರಣವಾಗಿರಬಹುದು. ಸಂದರ್ಭ ಯಾವುದೇ ಇರಲಿ, ಸಮಸ್ಯೆಯನ್ನು ನಿರಾಕರಿಸುವ ಬದಲು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಯೋಚಿಸುವುದು ಅಗತ್ಯ. ನನಗೆ ಒತ್ತಡ ಏಕೆ ಉಂಟಾಗುತ್ತಿದೆ ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಕಾರಣ ತಿಳಿದಾಗ ಪರಿಹಾರದ ದಾರಿ ಸುಲಭ. ಎಲ್ಲ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುವ ಪ್ರಯತ್ನ ಮನಸ್ಸಿನ ಮೇಲೆ ಅನಗತ್ಯ ಒತ್ತಡವನ್ನು ಉಂಟು ಮಾಡುತ್ತದೆ. ಇಂದು ಮಾಡಬೇಕಾದದ್ದು ಏನು, ನಾಳೆಗೆ ಮುಂದೂಡಬಹುದಾದದ್ದು ಏನು ಎಂಬ ಸ್ಪಷ್ಟತೆ ಇದ್ದರೆ ಆತಂಕ ಕಡಿಮೆಯಾಗುತ್ತದೆ. ಆರೋಗ್ಯಕರ ದೇಹವು ಆರೋಗ್ಯಕರ ಮನಸ್ಸಿಗೆ ಆಧಾರ. ಸಮರ್ಪಕ ನಿದ್ರೆ, ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ಒತ್ತಡ ನಿರ್ವಹಣೆಯ ಪ್ರಮುಖ ಅಂಶಗಳಾಗಿವೆ. ವ್ಯಾಯಾಮದ ಸಮಯದಲ್ಲಿ ದೇಹದಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆಯಾದ ಯೋಗ ಮತ್ತು ಧ್ಯಾನ ಒತ್ತಡ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿ ಸಾಧನಗಳಾಗಿವೆ. ಧ್ಯಾನ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಉಸಿರಾಟದ ವ್ಯಾಯಾಮಗಳು ಆತಂಕವನ್ನು ನಿಯಂತ್ರಿಸಲು ನೆರವಾಗುತ್ತವೆ. ಪ್ರತಿದಿನ ಕೆಲವೇ ನಿಮಿಷಗಳ ಧ್ಯಾನವು ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡಬಲ್ಲದು. ಔಷಧಿಗಳಿಲ್ಲದೆ ಮನಸ್ಸನ್ನು ಸಮತೋಲನಗೊಳಿಸುವ ಸರಳ ವಿಧಾನಗಳಲ್ಲಿ ಯೋಗ ಪ್ರಮುಖವಾಗಿದೆ. ಒತ್ತಡದ ಸಮಯದಲ್ಲಿ ಅನೇಕರು ಏಕಾಂಗಿತನವನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಒತ್ತಡವನ್ನು ಕಡಿಮೆ ಮಾಡುವ ಪರಿಣಾಮಕಾರಿ ಮಾರ್ಗವಾಗಿದೆ. ಕೆಲವೊಮ್ಮೆ ಪರಿಹಾರಕ್ಕಿಂತ ಹೆಚ್ಚಾಗಿ ಯಾರಾದರೂ ನಮ್ಮ ಮಾತನ್ನು ಕೇಳುವುದೇ ಮನಸ್ಸಿಗೆ ದೊಡ್ಡ ಸಮಾಧಾನವನ್ನು ನೀಡುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಮಾಧ್ಯಮಗಳು ಅನೇಕ ಜನರ ಒತ್ತಡಕ್ಕೆ ಕಾರಣವಾಗಿವೆ. ಇತರರ ಸಾಧನೆಗಳು, ಐಷಾರಾಮಿ ಜೀವನ ಶೈಲಿ ಅಥವಾ ಯಶಸ್ಸನ್ನು ನಿರಂತರವಾಗಿ ನೋಡುವುದು ಹೋಲಿಕೆಯ ಮನೋಭಾವವನ್ನು ಬೆಳೆಸುತ್ತದೆ. ಮುಖ್ಯವಾಗಿ ನಾವು ಪ್ರತಿಯೊಬ್ಬರ ಜೀವನವು ವಿಭಿನ್ನವಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಸಾಮಾಜಿಕ ಮಾಧ್ಯಮಗಳನ್ನು ಮಾಹಿತಿ ಮತ್ತು ಸಂವಹನದ ಸಾಧನವಾಗಿ ಬಳಸಬೇಕು, ಜೀವನದ ಮಾನದಂಡವಾಗಿ ಅಲ್ಲ. ಪರಿಪೂರ್ಣತೆಯ ನಿರೀಕ್ಷೆ ಅನಗತ್ಯ ಒತ್ತಡವನ್ನು ಸೃಷ್ಟಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ವೈಫಲ್ಯಗಳು ಸಹಜ. ಸೋಲನ್ನು ಅಂತ್ಯವೆಂದು ನೋಡುವ ಬದಲು ಪಾಠವೆಂದು ಪರಿಗಣಿಸಬೇಕು. ಜೀವನದಲ್ಲಿ ಎಲ್ಲವೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮನೋಭಾವ ಬೆಳೆಸಿಕೊಂಡಾಗ ಒತ್ತಡದ ತೀವ್ರತೆ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಒತ್ತಡವು ಸಾಮಾನ್ಯ ಮಟ್ಟವನ್ನು ಮೀರಿ ದೈನಂದಿನ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಬಹುದು. ಅಂತಹ ಸಂದರ್ಭಗಳಲ್ಲಿ ಮನೋವೈದ್ಯರು ಅಥವಾ ಆಪ್ತ ಸಮಾಲೋಚಕರ ನೆರವು ಪಡೆಯುವುದು ದುರ್ಬಲತೆಯಲ್ಲ, ಅದು ಜವಾಬ್ದಾರಿಯುತ ನಿರ್ಧಾರವಾಗಿದೆ. ಏಕೆಂದರೆ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ. ಒಟ್ಟಿನಲ್ಲಿ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ತಪ್ಪಿಸುವುದಲ್ಲ, ನಿರ್ವಹಿಸುವುದೇ ಬದುಕಿನ ಕಲೆ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಮಾನಸಿಕ ಒತ್ತಡ ನಲುಗುತ್ತಿರಲಿ ಮನಸ್ಸು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.

13/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು.

ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೋ ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ.
1: ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500ಕ್ಕೂ ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20ಕ್ಕೂ ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು.

0: ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಪಿಯೋ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು, ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ

0: ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಿನ್ನೆ ನಡೆದ ICC ಮಹಿಳಾ T20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ ಒಂದು ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನಾ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ UG ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ TV ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 3 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಈ ನಾವು ರಾಮಕೃಷ್ಣರ ಜೀವನವನ್ನು ನೋಡುವಾಗ ಅಥವಾ ಶಾರದಾ ಮಾತೆ ಜೀವನ ನೋಡುವಾಗ ಅನೇಕ ಘಟನೆಗಳು ಬರ್ತವೆ, ನಂಬಕ ಅಸಾಧ್ಯವಾದಂಥ ಘಟನೆಗಳು, ಅವೆಲ್ಲ ನಂಬಿಕೆ ಮೂಲವಾದದ್ದು. ಒಂದಿನ ಸುಧೀರಾಮ್ ಕೆಲಸಕ್ಕೆ ಹೋಗಿದ್ದಾರೆ ಪಕ್ಕದ ಹಳ್ಳಿಗೆ, ಮರಳಿ ಬರುವಾಗ ಆಯಾಸ ಆಯಿತು ಅಂತ ಅಲ್ಲಿ ಮರದ ಕೆಳಗೆ ಮಲ್ಕೊಂಡಿದ್ದಾರೆ, ಗಾಢ ನಿದ್ರೆ. ಆಗೊಂದು ಕನಸು, ಮಧ್ಯಾಹ್ನ ಕನಸು, ಕನಸಿನಲ್ಲಿ ರಾಮಚಂದ್ರ ಬಂದ ಅಂತ. ಬಹುಶಃ ನನಗೆ ಅನಿಸುತ್ತೆ ಯಾವುದನ್ನು ತುಂಬ ಆಳವಾಗಿ ಚಿಂತೆ ಮಾಡ್ತಿರೋ ಅದು ಕನಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಬರೀ ರಾಮಚಂದ್ರ ಬಗ್ಗೆ ಧ್ಯಾನ ಮಾಡ್ತಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಮಧ್ಯಾಹ್ನ ಮಲ್ಕೊಂಡಾಗ ಕನಸಲ್ಲಿ ರಾಮಚಂದ್ರ ಬಂದ. ವಿಶೇಷ ಏನು ಅಂದರೆ ರಾಮಚಂದ್ರ ಒಂದು ಮಗು ರೂಪದಲ್ಲಿ ಬಂದ, ಬಾಲರಾಮಚಂದ್ರ ರೂಪದಲ್ಲಿ ಬಂದ. ಬಂದ್ಬಿಟ್ಟು ಇವನು ಹೇಳ್ತಾನೆ, ಖುಷಿದರಾಮನ ಹೇಳ್ತಾನೆ, ನಾನು ಇಲ್ಲಿ ಬಹಳ ದಿವಸ ಅನ್ನ ನೀರಿಲ್ಲದೆ ಬಿದ್ದಿದ್ದೇನಪ್ಪ. ರಾಮಚಂದ್ರ ಹೇಳೋದು ಖುಷಿದರಾಮನಿಗೆ, ನಾನು ಬಹಳ ವರ್ಷಗಳಿಂದ ಅನ್ನ ನೀರು ಇಲ್ಲದೆ ಬಿದ್ದಿದ್ದೇನೆ, ನನ್ನೊಂದು ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ತಾನು ಅತ್ಯಂತ ಮೆಚ್ಚಿದಂಥ ಆರಾಧ್ಯ ದೈವವಾದಂಥ ರಾಮ ನನ್ನ ಮನೆ ಕರ್ಕೊಂಡು ಹೋಗು ಅಂದರೆ ಏನು ಮಾಡಬೇಕು, ಇವನು ಸಂತೋಷ ಬರಬೇಕಲ್ವಾ. ಸುಧೀರಾಮಗೆ ಆತಂಕ ಆಗಿಬಿಡ್ತಂತೆ. ಆತಂಕ ಯಾಕಾಯಿತು ಅಂದರೆ, ರಾಮಚಂದ್ರ ನನ್ನಲ್ಲಿ ಭಕ್ತಿ ಜ್ಞಾನ ಎರಡೂ ಇಲ್ಲ, ಅಲ್ಲದೆ ನಾ ಬಡವ, ನನ್ನ ಗುಡಿಸಲದಲ್ಲಿ ಯಾವ ಅನುಕೂಲನೂ ಇಲ್ಲ. ಈಗ ದೊಡ್ಡವ್ರನ್ನ ಕರೆಯೋದು ಭಾಳ ಚಂದ ಮನೆಗೆ, ಅವ್ರು ನಿಭಾಯಿಸ್ಬೇಕಲ್ಲ ಅವ್ರನ್ನ. ಭಾಳ ದೊಡ್ಡವ್ರು ಬಂದುಬಿಟ್ರೆ ನನಗೊಂದು ನೆನಪಿದೆ, ಹೆಸರು ಹೇಳೋದು ಬೇಡ, ನಮ್ಮ ಮನೆಗೊಬ್ಬರನ್ನು ಕರೆದಿದ್ವಿ ಸ್ವಾಮಿಗಳನ್ನ, ತುಂಬ ದೂರದಿಂದ ಬಂದಿದ್ರು. ಅವ್ರು ಬಂದರೆ ಇಷ್ಟೆಲ್ಲ ವ್ಯವಸ್ಥೆ ಇರ್ತದೆ ಅಂತ ಗೊತ್ತಿರಲಿಲ್ಲ ನನಗೆ, ಯಾಕಂದರೆ ಸಾಮಾನ್ಯವಾಗಿ ಸ್ವಾಮಿಗಳು ಅಂದರೆ ಎಲ್ಲ ಬಿಟ್ಟವ್ರು ಅಲ್ವಾ. ಆದರೆ ಅವ್ರು ಬರ್ತಾರೆ ಅಂತ ಗೊತ್ತಿದ್ರೆ 3 ದಿವಸ ಮೊದಲು ವ್ಯಾನ್ನಲ್ಲಿ

ಇಪ್ಪತ್ತು ಜನ ಬಂದರು. ನಾವು ಮನೆಯಿಂದ ಹೊರಗೆ ಹೋಗಲಾರದಿದ್ದೇ ಪುಣ್ಯ ನಮ್ದು, ನೀವೆಲ್ಲೂ ಬರಬಾರ್ದು, ಹಾಗಿರ್ಬೇಕು ಅಂತ. ಅಡುಗೆ ಮನೆಯಿಂದ ಅವರೇ ಹೋಗೋದು, ಅಡುಗೆ ಮಾಡೋದು ಅವರೇನು, ಯಾಕಂದ್ರೆ ಸ್ವಾಮಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ ಅಂಥೇಳಿ. ಒಂದು 3 ದಿವಸ ಇದ್ದರೆ ನಮ್ಮ ಮನೆ ತಲೆ ಕೆಳಗಾಗೋಗಿತ್ತು. ಆಗ ಅನಿಸ್ತಿತ್ತು ಪ್ರೈಮ್ ಮಿನಿಸ್ಟರ್ ಹಿಡ್ಕೋಬೋದೇನೋ, ಇವ್ರು ಹಿಡ್ಕೊಳ್ಳೋದು ಕಷ್ಟ ಅನಿಸ್ಬಿಡ್ತಿತ್ತು. ಹಾಗೆ ಇವರು ರಾಮಚಂದ್ರನೇ ಬರ್ತೀನಿ ಅಂದರೆ ಇನ್ನೇನು ಗಾಬರಿ ಆಗಲ್ವ ಅವನಿಗೆ, ಅದು ಹೇಳ್ಬಿಟ್ರಂತೆ ಅವರು, ನೋಡಪ್ಪ ನನ್ನ ಮನೆಯಲ್ಲಿ ಯಾವ ಅನುಕೂಲ ಗುಡಿಸಲಲ್ಲಿ ಇರೋನು ನಾನು, ಹೀಗಾಗಿ ನೀನು ಸೇವೆ ಸರಿಯಾಗಿ ಮಾಡದೆ ಹೋದರೆ ಮತ್ತೆ ಪಾಪಕ್ಕೆ ಗುರಿ ಆಗ್ತೇನೆ ನಾನು, ಅದಕ್ಕೆ ನೀನು ಇಲ್ಲೇ ಇರು ಅಂದ್ರಂತೆ. ರಾಮಚಂದ್ರ ಹೇಳ್ದ, ಮಾರೆ ನನ್ನ ಸ್ಥಿತಿ ನಿನಕ್ಕಿಂತ ಏನು ಚೆನ್ನಾಗಿಲ್ಲ, ನಿನ್ನ ಮನೆ ಆದರೂ ಇದೆ, ನನಗೆ ಅದೂ ಇಲ್ಲ, ಹೊರಗಡೆ ಬಿದ್ದಿದ್ದೀನಿ, ಕರ್ಕೊಂಡು ಹೋಗಿ ಮನೆಗೆ, ನಿನ್ನಿಂದ ಯಾವ ಅಪಚಾರ ಆಗೋದಿಲ್ಲ, ಆಗಲಾರ್ದಂಗೆ ನಾನು ನೋಡ್ಕೋತೀನಿ, ಕರ್ಕೊಂಡು ಹೋಗು ಅಂತ ಹೇಳ್ದ. ಇಂದ ರಾಮಚಂದ್ರನ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗ್ತದೆ, ಎಚ್ಚರಾಯ್ತು. ಕಣ್ತೇರದು ನೋಡ್ತಾರೆ, ಎದ್ದು ಕೂತು ಬಲಗಡೆ ನೋಡಿದರೆ ಕನಸಲ್ಲಿ ಯಾವ ದೃಶ್ಯ ಬಂದಿತ್ತಲ್ಲ ಅದೇ ದೃಶ್ಯ ಅಲ್ಲಿದೆ, ಅದೇ ಮರಗಳು, ಅದೇ ಬದುವು, ಅಲ್ಲೇ ಭತ್ತದ ಗದ್ದೆ, ಹಿಂಗೇನೆ ಕಾಣಿಸಿರ್ಬೇಕದು. ಎದ್ದು ಹೋದರು, ಯಾವ ಜಾಗ ಅಂತ ಕಾಣಿಸಿತ್ತಲ್ಲ ಕನಸಲ್ಲಿ, ಅಲ್ಲಿ ಹೋದರೆ ಒಂದು ಶಾಲಿಗ್ರಾಮ ಶಿಲೆ ಇದೆ, ಆ ಶಾಲಿಗ್ರಾಮ ಶಿಲೆ ಮೇಲೆ ಒಂದು ನಾಗರಾಮ ಹೆಳೆ ತಕೊಂಡು ಕೂತಿದೆ. ಈ ಕ್ಷುದಿರಾಮ ಅಲ್ಲಿ ಹೋದ ತಕ್ಷಣ ಮತ್ತೊಬ್ಬರು ವಸ್ತುವನ್ನು ಒಪ್ಪಿಸಿ ಹೋಗೋ ಹಾಗೆ ಆ ಹಾವು ಸರ ಸರ ಸರ ಸರ ಬಿಲ್ಲದಲ್ಲಿ ಹೋಗ್ಬಿಡ್ತು. ಇವ್ರು ಅನ್ಕೊಂಡ್ರು, ಓಹೋಹೋ ಈ ಶಾಲಿಗ್ರಾಮ ರಕ್ಷಣೆಗೋಸ್ಕರನೇ ಅದು ಸರ್ಪ ಇರಬೇಕು ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಜೈ ರಘುವೀರ್ ಜೈ ರಘುವೀರ್ ಅಂತ ಜೋರಾಗಿ ಆವೇಶದಿಂದ ಕೂಗ್ತಾ ಆ ಶಾಲಿಗ್ರಾಮ ಶಿಲೆಯನ್ನು ತಗೊಂಡ್ರು. ಅದಕ್ಕೆ ರಘುವೀರ ಶಾಲಿಗ್ರಾಮ ಅಂತ ಹೆಸರಿಟ್ಕೊಂಡ್ರು. ಮನೆಗೆ ತಂದು ಅದನ್ನು ಶುದ್ಧ ಮಾಡಿ ಅದನ್ನು ಮನೆಯ ಕುಲದೈವ ಅಂತ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಕ್ಷುದಿರಾಮ. ರಘುವೀರನ ಪೂಜೆ ತೃಪ್ತಿ ಏನೋ ಸಿಕ್ತು, ಆದರೆ ಕ್ಷುದಿರಾಮನ ಕಷ್ಟಗಳು ಮಾತ್ರ ಕಡಿಮೆ ಆಗಲಿಲ್ಲ, ಆ ಬಡತನ ಏನೂ ಕಮ್ಮಿ ಆಗಲಿಲ್ಲ. ರಾಮಚಂದ್ರ ಅಷ್ಟೇ ಹೇಳಿದ, ಪೂಜೆ ಎಲ್ಲ ಆಯಿತು, ಆದರೆ ಇವನಿಗೇನು ಬಡತನ ಕಮ್ಮಿ ಆಗಲಿಲ್ಲ. ಉಪವಾಸ ವನವಾಸ ಅಂತೂ ಅಭ್ಯಾಸ ಆಗೋಗಿತ್ತು ಅವರಿಗೆ. ಈಗಾಗಲೇ ಕಾಮಾರಪುಕ್ಕೋರಿಗೆ ಬಂದು 6 ವರ್ಷ ಆಗಿದೆ, ಮಗ ರಾಮಕುಮಾರನಿಗೆ 16 ವರ್ಷ. ಇದು ಗಮನಿಸಿ ಭಾಳ ಚೆನ್ನಾಗಿರುವಂಥದ್ದು ಬ್ಯಾಕ್ಗ್ರೌಂಡ್ ಇದು. 16 ವರ್ಷ ರಾಮಕುಮಾರ್ಗಾಗಿದೆ. ಆಮೇಲೆ ಮಗಳ ಕಾತ್ಯಾಯಿನಿಗೆ 11 ವರ್ಷ. ಆಗಲೇ ಮದುವೆ ತಡ ಆದದ್ದು, ಹುಡುಗಿಗೆ 11 ವರ್ಷ ಅಂದರೆ ಭಾಳ ತಡ ಆಯಿತು ಮದುವೆ, ಇವನಿಗೆ 16 ವರ್ಷ ಅಂದರೆ ಇನ್ನೂ ತಡ ಆಯಿತು ಮದುವೆ, ಲೇಟ್ ಆಯ್ತಲ್ಲ ಅಂತ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದರು. 2 ಮೈಲ್ ದೂರದಲ್ಲಿ ಆನೂರು ಅಂತ ಒಂದು ಊರು, ಅಲ್ಲಿ ಕೇನಾರಾಮ್ ಅಂತ ಮನುಷ್ಯ, ಕೇನಾರಾಮ್ ವಂದೋಪಾಧ್ಯಾಯ ಅಂತ ಚಿತ್ರ ಅದು, ನಾನು ಕೇಳಿರಲಿಲ್ಲ, ಬಂಡೋಪಾಧ್ಯಾಯ ಕೇಳಿದ್ದೆ, ವಂದೋಪಾಧ್ಯಾಯ ಅಂತ, ಕೇನಾರಾಮ್ ವಂದೋಪಾಧ್ಯಾಯ ಅಂತ. ಅವ್ರ ಮನೆಯಲ್ಲಿ ಹುಡುಗ ಇದ್ದಾನೆ ಕೇನಾರಾಮ್ ಅಂತಿದ್ದಾನೆ, ಅವ್ರ ಮನೆಗೆ ಹೋದರು ಮಾತಾಡಿ ಕೇನಾರಾಮನ್ನ ತಂಗಿಯನ್ನು ರಾಮಕುಮಾರಿಗೆ ಮದುವೆ ಮಾಡಿಕೊಂಡ್ರು. ಆನಂತರ ಒಳಗೆ ಆಮೇಲೆ ಕೇನಾರಾಮನ್ ತಂಗಿ ರಾಮಕುಮಾರಿಗೆ ಮದುವೆ ಮಾಡಿದರು. ಹುಡುಗಿನ ಕಾತ್ಯಾಯಿನಿಯನ್ನು ಕೇನಾರಾಮಕ್ಕೆ ಕೊಟ್ಟರು, ಮಗಳನ್ನು ಕೇನಾರಾಮಕ್ಕೆ ಕೊಟ್ಟರು, ಕೇನಾರಾಮನ್ ತಂಗಿಯನ್ನ ರಾಮಕುಮಾರಿಗೆ ಮದುವೆ ಮಾಡಿಕೊಟ್ರು. ಸಾಮಾನ್ಯವಾಗಿ ಅದು ಹಾಗೆ ಇತ್ತು ಅವಾಗ, ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದ್ದಂಗೆ, ಅದು ನಿಮ್ಮನೆಗೆ ನಾವು ಕೊಡ್ತೀವಿ, ನಮ್ಮನೆ ನೀವು ಕೊಡಿ ಅಂತ ಹೇಳಿ ಹಾಗೆ ಮದುವೆ ಮಾಡ್ಕೊಂಬಂದರು. ರಾಮಕುಮಾರ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತಾ ಇದ್ದ, ಚೆನ್ನಾಗಿ ಕಲ್ತಿದ್ದ, ಅವನಿಗೆ ಪೌರೋಹಿತ್ಯ ಮಾಡುವ ಹಾಗೆ ಜೀವನ ನಡಿಬೇಕಲ್ಲ, ಯಾವುದೋ ಅಂತ ಆಗ್ಬೇಕಲ್ಲ, ಪೌರೋಹಿತ್ಯ ಕಲಿಬೇಕು ಅಂತ ಕಲಿತಿದ್ದ, ಚೆನ್ನಾಗಿ ಕಲಿತಾ ಇದ್ದ. ಅದ್ರ ಜೊತೆ ಕೆಲವು ಅಲೌಕಿಕ ಅನುಭವಗಳಾಗ್ತಿತ್ತಂತೆ ರಾಮಕುಮಾರಿಗೆ, ಅದು ವಿಚಿತ್ರ. ಅದು ಎಷ್ಟೋ ಸಲ ಆತ ಭಾವಾವೇಶಕ್ಕೊಳಗಾದಾಗ ಏನೋ ಹೋದಾಗ ಅವನು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡ್ತಿತ್ತು ಅಂತ, ಅವನು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡ್ತಿತ್ತಂತೆ. ಜನ್ಮ ನಡೆ ತುಂಬ ಬರ್ತಾ ಇತ್ತು ಅವನಿಗೆ, ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯ್ತು. ಅಲ್ಲೊಂದು ತಮಾಷೆ ಆಗತ್ತೆ, ಕೇನಾರಾಮನ್ ಇವ್ದು ಇವ್ರು ಮದುವೆ ಆಯ್ತಲ್ಲ ಕುಮಾರಂದು, ಇದು ರಾಮಕುಮಾರ್ ಮದುವೆ ಆದಮೇಲೆ ಆ ಹೆಂಡತಿ ಬಂದ್ಮೇಲೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗೋಕೆ ಶುರು ಆಯ್ತಂತೆ, ಪೌರೋಹಿತ್ಯ ಜಾಸ್ತಿ ಬರೋಕ್ಕೆ ಶುರು ಆಯಿತು, ಹಣ ಬರೋಕ್ಕೆ ಶುರು ಆಯಿತು. ಅಂದರು ಆ ಹುಡುಗಿ ಕಾಲ್ಗುಣ ತುಂಬ ಚೆನ್ನಾಗಿದೆ, ಅದರಿಂದ ಸ್ವಲ್ಪ ಶ್ರೀಮಂತಿಕೆ ಬಂತು, ಇವರಿಗೆ ದುಡ್ಡು ಬಂತು ಅಂತ ಅನಿಸ್ತಂತೆ. ಎಲ್ಲರೂ ಹೊಗಳೋಕ್ಕೆ ಶುರು ಮಾಡಿದ್ರೆ ಕೆನ, ನೀನಂತೂ ನಮ್ಮ ಮನೆಗೆ ಲಕ್ಷ್ಮಿ ಕರ್ಕೊಂಬಂದಂಗೆ ಆಯಿತು ಅಂತ ಹೇಳ್ತಾ ಇದ್ರು. ಭಾಳ ಹೊಗಳಿದಾಗ ಕೋಡ್ ಬರ್ತಾಳೆ ಆಕೆ, ಹಾಗೆ ಆಯಿತು ಅಂತ ತುಂಬ ಹೊಗಳಕ್ಕೆ ಶುರು ಮಾಡಿದ್ರು ಎಲ್ಲರೂ. ನಿನ್ನಿಂದಮ್ಮ ನಾವು ಸ್ವಲ್ಪ ಹಣ ಕಾಣ್ತಾ ಇದ್ದೀವಿ, ನಿನ್ನಿಂದ ಸ್ವಲ್ಪ ಮನೆ ಒಳ್ಳೇದಾಯಿತು ಅಂತಂದಾಗ ಆಕೆ ಮೊಂಡತನ ಬಂತು, ಹಠ ಬಂತು, ಆಮೇಲೆ ಮೊಂಡತನ ಪ್ರತಿಯೊಂದಕ್ಕೂ ಮಾತಾಡೋದು ಶುರು ಆಯಿತು. ನಮ್ಮ ರಾಮಕುಮಾರ್ ತಡ್ಕೋತಾ ಇದ್ದ ಅದನ್ನು. ಮದುವೆ ಆದಮೇಲೆ ಆತ ಒಂದು ಕಾಗದಲ್ಲಿ ಬರೆದಿಟ್ಟ, ನನ್ನ ಹೆಂಡತಿ ಹೀಗಿದ್ದಾಳೆ, ಮುಂದೆ ಹೀಗಾಗ್ತದೆ ಅಂತ ಭವಿಷ್ಯ ಬರೆದಿಟ್ಟಿದ್ದ, ಬರೆದು ಮನೆಯಲ್ಲಿ ಇಟ್ಟಿದ್ದಾನೆ, ಅದು ಯಾರು ಮುಂದೆ ಹೇಳಲಿಲ್ಲ. ಒಂದು ಸಲ ಕಲ್ಕತ್ತಾಗ ಹೋಗಿದ್ದ ರಾಮಕುಮಾರ್, ಕಲ್ಕತ್ತಾ ಗಂಗಾ ನದಿಗೆ ಸ್ನಾನ ಮಾಡಬೇಕು ಅಂತ ಹೋಗಿ ನೀರಲ್ಲಿ ಇಳಿದಿದ್ದಾನೆ. ಆಗ ಒಂದು ದೃಶ್ಯ ಆಯಿತು, ಇದು ಭಾಳ ವಿಚಿತ್ರವಾದಂಥ ದೃಶ್ಯ ಇದು. ಒಂದು 15-20 ಜನ ಗುಂಪು ಬಂತು ಒಂದೇ ಸಲ ಅಲ್ಲಿ. ಗುಂಪು ಬಂದಾಗ ಒಂದು ಪಲ್ಲಕ್ಕಿಯಲ್ಲಿ ಹುಡುಗಿ ಕೂತಿದ್ದಾಳೆ, ಆಗಲ್ಲ ಪಲ್ಲಕ್ಕಿ ಹೊತ್ಕೊಂಡು ಬರಬೇಕಲ್ಲ. ಆ ಹೆಣ್ಮಗಳು ಸಣ್ಣ ವಯಸ್ಸಿನವಳು, ಅತ್ಯಂತ ಶ್ರೀಮಂತನ ಹೆಂಡತಿ ಆಕೆ. ಆ ಗಂಡ ಶ್ರೀಮಂತನು ಅಲ್ಲೇ ಬಂದಿದ್ದಾನೆ, ಸ್ನಾನ ಮಾಡೋಕೆ ಬಂದಿದ್ದಾಳೆ ಆಕೆ. ಆಕೆ ಇದು ಶ್ರೀಮಂತಿಕೆ ಟಿವಿ ಹೇಗಿತ್ತು ಅಂದರೆ, ಆಕೆ ಸ್ನಾನ ಮಾಡೋದನ್ನು ಯಾರೂ ನೋಡಬಾರದು ಅಂತ ಹೇಳಿ ಆ ಗಂಡ ಶ್ರೀಮಂತ ಏನು ಮಾಡಿದ್ದ ಅಂದರೆ, ಪಲ್ಲಕ್ಕಿ ಹೊತ್ಕೊಂಡಿದ್ರಲ್ಲ

ಅವ್ರು ಹೊತ್ಕೊಂಡವ್ರು ಹಾಗೆ ನೀರಲ್ಲಿ ಹೋಗ್ಬೇಕು, ಅವರು ಪಲ್ಲಕ್ಕಿ ಸಮೇತ ಪಲ್ಲಕ್ಕಿ ನೀರಿಗೆ ಸ್ವಲ್ಪ ಇಳಿಸ್ಬೇಕು, ಯಾಕಂದ್ರೆ ಒಳ ಪಲ್ಲಕ್ಕಿಯಲ್ಲಿ ಕೂತೆ ಸ್ನಾನ ಮಾಡಬೇಕು, ಯಾರಿಗೂ ಕಾಣಿಸ್ಬಾರ್ದು. ಆಮೇಲೆ ಹಾಗೆ ಹೊರಗೆ ಬರ್ ಕರ್ಕೊಂಡು ಹೋಗೋದು, ಹಿಂಗೇನು ಮಾಡ್ತಿದ್ರಂತ. ಈತ ರಾಮ್ಕುಮಾರ್ ನೋಡ್ದ, ಇದುವರೆಗೂ ಹಂಗೆ ನೋಡಿರಲಿಲ್ಲ ಅವನು, ಇದೇನು ವಿಚಿತ್ರ ಇದು ಹೀಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡಿದಾಗ ಏನು ಅನಿಸ್ಬಿಡ್ತು ಅಂದ್ಬಿಟ್ಟ ಜೋರಾಗಿ. ಜನ ಅಲ್ಲಿ ಸುತ್ತಮುತ್ತಲು ಅಲ್ಲೇ ಇದ್ದಾರೆ, ಅವರು ಹೆಣ್ಮಗಳು ಗಂಡ ಕೂಡ ಶ್ರೀಮಂತ ಅಲ್ಲೇ ಇದ್ದಾನೆ, ಪರಿವಾರದವರಲ್ಲಿ ಅಲ್ಲೇ ಇದ್ದಾರೆ. ರಾಮ್ಕುಮಾರ್ ಅಂದೇ ಬಿಟ್ಟನಂತೆ, ಇವತ್ತು ಇಷ್ಟು ಕಾಳಜಿ ಮಾಡ್ತದೆ ದೇಹ ಇದು, ಯಾರೂ ಕಾಣಿಸ್ಬಾರ್ದು ಅಂತ ಮಾಡ್ತದಲ್ಲ, ನಾಳೆ ಬೆಳಗ್ಗೆ ಹೆಣ ಆಗಿ ಇದೇ ಗಂಗಾ ನದಿ ದಂಡಿ ಮೇಲೆ ಬಿದ್ದಿರುತ್ತೆ, ಶವ ಸ್ನಾನ ಆಗ್ತದೆ ನಾಳೆ ಅಂದ್ಬಿಟ್ಟಂತೆ. ನಾಳೆ ಮುಂದೆಲ್ಲವಲ್ಲ ನಾಳೆ ಅಂದ ತಕ್ಷಣ ಅವನು ಕೋಪ ಬರಲ್ವಾ ಗಂಡನಿಗೆ, ಇಷ್ಟು ಏರು ಜವನೇ ಆದಂತ ಹೆಂಡತಿ ಆರೋಗ್ಯವಾಗಿರುವಂಥವಳು ಇವನು ಹೆಂಗೆ ಹೇಳ್ತಾನೆ ಇವನು ಅಂತ ಹೇಳೋದು ಕಟ್ಟು ಹಾಕಿದ್ರು. ಮನೆ ಕರ್ಕೊಂಡು ಹೋದ್ರು. ಅವನು ಹೇಳಿದ, ನಾನು ಯಾಕೆ ಹೇಳಿದೆ ನನಗೆ ಗೊತ್ತಿಲ್ಲ, ಹೇಳಿಬಿಟ್ಟೆ ನಾನು, ಹಿಂಗೆ ಆಗ್ಬೋದೇನೋ ಅಂದ. ಇನ್ನೂ ಸಂಕಟ ಆಯ್ತು ಅವರಿಗೆ, ಮನೇಲಿ ಇಟ್ಕೊಂಡ್ರು ಅವರು. ವಿಚಿತ್ರ ಅಂದರೆ ಅವತ್ತು ರಾತ್ರಿ ಆಕೆಗೆ ಏನಾಯ್ತೋ ಸತ್ತೋಗ್ಬಿಡ್ಲಕ್ಕೆ. ಆ ಗಂಡನಿಗೆ ಗಾಬರಿ, ಇವನೇನು ಹಿಡಿದು ಜೈಲಿಗೆ ಹಾಕ್ಬೇಕಾ ಹೊಡಿಬೇಕಾ ಏನು ಮಾಡೋದು, ಇವನು ಪಂಡಿತ ಅಂತ ಬಿಟ್ಬಿಡ್ಬೇಕಾ ಅಥವಾ ಮುಂದಿನ ದೂರದರ್ಶಿ ಅನ್ಬೇಕಾ ಏನನ್ಬೇಕು, ಬಿಟ್ಬಿಟ್ರಂತ ಹೋಗಪ್ಪ ಮರಾಯ ನೀ ಮಹಾತ್ಮ ಕಾಣಿಸ್ತೀಯಾ ನೀನು ಹೋಗ್ಬಿಡು ಅಂತ. ಮನೆಗೆ ಬಂದ್ಮೇಲೆ ಹಿಂಗಾಯ್ತು ಅಂತ ಹೇಳ್ದ. ಅದು ಯಾಕೆ ಹೇಳೋಕೆ ಹೋದ್ಯ ಅಂದ್ರೆ, ನಾನು ಹೇಳಬೇಕು ಅಂದಿಲ್ಲ, ಆ ಕ್ಷಣಕ್ಕೆ ಹಂಗೆ ಬಂತು ಹೇಳಿಬಿಟ್ಟೆ ಅಂದಂತ ರಾಮ್ಕುಮಾರ್. ಇನ್ನೊಂದು ಹೇಳ್ತೀನಿ ಕೇಳಿ ಅಂದ್ಬಿಟ್ಟ ಮನೆಗೆ ಬಂದು, ಇನ್ನೊಂದು ಅನಾಹುತ ಏನು ಅಂದರೆ, ನನ್ನ ಹೆಂಡತಿ ಮಂಡು ಗಿಂಡು ಅಂತ ಹೇಳ್ತಿರಲ್ಲ, ಏನೂ ಚಿಂತೆ ಮಾಡಬೇಡಿ, ಆಕೆ ಮೊಂಡುತನ ಎಲ್ಲ ನಡೆಯೋದು ಎಲ್ಲಿವರೆಗೂ ಅಂದರೆ, ಮೊದಲನೇ ಮಗು ಹುಟ್ಟೋವರಿಗೆ, ಮಗು ಹುಟ್ಟಿದ ತಕ್ಷಣ ಸತ್ತೋಗ್ತಾಳೆ ಆಕೆ ಅಂತ. ಇದೊಳ್ಳೆ ಕರ್ಮ ಬರೆದುಕೊಳ್ಬಿಡೋದು ಈಗಾಗತ್ತೆ ಅಂತ, ಅದು ಹಾಗೆ ಆಗ್ತದೆ ಅಂತ ಹೇಳ್ಬಿಟ್ಟ. ಆಮೇಲೆ ಕ್ಷುದಿರಾಮ್ ಈ ಕಡೆಗೆ 1835 ಗಯಾಗೆ ಹೋದರು, ಗಯಾಕ್ಕೆ ಬುದ್ಧ ಗಯಾಕ್ಕೆ ಹೋಗಿ ಅಲ್ಲಿ ತರ್ಪಣ ಕೊಡಬೇಕು ಅಂತ ಹೋದರು. ಆಗ ಅವ್ರಿಗೆ 60 ವಯಸ್ಸು ಕ್ಷುದಿರಾಮಿಗೆ. ಇದು ಏಜ್ ಭಾಳ ಯಾಕೆ ಮೇಲೆ ಮೇಲೆ ಹೇಳ್ತಿದ್ದೆ ಅಂದರೆ ಕಾರಣ ಇದೆ, 60 ಗಯೆಯಲ್ಲಿ 1 ಅಲ್ಲೆಲ್ಲ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲ ಕ್ರಿಯೆಗಳನ್ನು ಮುಗಿಸಿದ್ರು. ಅವತ್ತು ರಾತ್ರಿ ಮಲ್ಕೊಂಡಾಗ ಒಂದು ಸ್ವಪ್ನ ಏನು ಅಂದರೆ, ಗಯೆಯಲ್ಲಿ ಗದಾಧರ ಅಲ್ಲಿರೋದು, ಗದಾಧರ ಈ ಮುಂದೆ ಬಂದಂತೆ ಕೆಳಗಿಂದ ಮೇಲಿಂದ ಕೆಳಗಿಳಿದ ಸಿಂಹಾಸನದ ಕಾಣುತ್ತದೆ ಅವನಿಗೆ. ಗದಾಧರ ಮೇಲೆ ಕೂತದ್ದು, ಸಿಂಹಾಸನ ಕೆಳಗಿಳಿದು ಬಂದು, ನಿನ್ನ ಅಸಾಧಾರಣ ಭಕ್ತಿಯನ್ನು ಕಂಡು ಬಹಳ ಸಂತೋಷ ಪಟ್ಟಿದ್ದೇನೆ, ನಾನು ನಿನಗಾಗಿ ನಿನ್ನ ಮಗನಾಗಿ ಬರ್ತೇನೆ ಅಂದ್ಬಿಟ್ಟಂತ. ಇವನಿಗಿದ್ದು ಪಜೀತಿ, ಹಿಂದ್ಕೊಂಬ ರಾಮಚಂದ್ರ ಬಂದು ಕೇಳಿದ್ದಾನೆ, ಅವಾಗಲೂ ಬೇಡ ಅಂದ ಮನುಷ್ಯ ಆಯ್ತ, ಬೇಡ ಮರ ನಿಮ್ಮ ನಿಭಾಯಿಸೋದು ಕಷ್ಟ ಅಂದಿದ್ದವನು. ಈ ಗದಾಧರ ಬಂದು ಕೇಳಿದ ತಕ್ಷಣ ಕ್ಷುದಿರಾಮನ ಸಂತೋಷ ಆಯಿತು, ಗಾಬರಿನೂ ಆಯಿತು. ಭಗವಂತ, ನನ್ನ ಮನೆಯಲ್ಲಿ ನೋಡ್ಕೊಳ್ಳೋಕೆ ಅವಕಾಶ ಇಲ್ಲ ಮರಾಯ, ನೀ ಬಂದು ಏನು ಮಾಡ್ತೀನಿ, ನನಗೆ ರಾಮನ ನೋಡ್ಕೊಳ್ಳೋದೆ ಕಷ್ಟ ಆಗಿದೆ ನನಗೆ, ನೀ ಬರಬೇಡ, ನಿಭಾಯಿಸೋದು ಆಗುತ್ತಾ ನನ್ನ ಕಡೆಯಿಂದ. ಗದಾಧರ ಹೇಳಿದಂತೆ, ನಿನ್ನ ಮನೆ ದೊಡ್ಡದಾಗೋದು ಜಗತ್ತಿಗೆ ಗೊತ್ತಾಗೋದು ನನ್ನಿಂದಾನೆ, ಅದಕ್ಕೆ ನಿನಗೆ ಬರಬೇಕಾಗಿದೆ, ನಾನು ಬರ್ತೀನಿ ಅಂತ ಹೇಳಿದಂತೆ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ, ಆಗಲಿ ಅಂದ. ಆ ಕನಸು ಎಷ್ಟು ಗಾಢವಾಗಿತ್ತು ಅಂತ ಕ್ಷುದಿರಾಮಂದು, ಮರುದಿನ ಬೆಳಗ್ಗೆ ಆದರೂ ಕೂಡ ಅವತ್ತಿನ ಎಲ್ಲೋ ತೇಲಾಡ್ದಂಗೆ ಅನುಭವ, ವಿಚಿತ್ರ ಅನುಭವ ಅದು. ಅವನಿಗೆ ಎಲ್ಲಿದ್ದೀನಿ ಎಷ್ಟೊತ್ತು ಮಲ್ಕೊಂಡಿದ್ದೀನಿ ಅಂತ ಕಲ್ಪನೆ ಕೂಡ ಇಲ್ಲ. ಕ್ಷುದಿರಾಮ್ ಗಯೆಯಲ್ಲಿ 1 ವಾಪಸ್ ಕಾಮಾರ್ ಪುಕ್ಕೂರಿಗೆ ಬಂದಾಗ ಹೆಂಡತಿ ನೋಡಿದ, ಏನೋ ಬದಲಾವಣೆ ಆದಂಗೆ ಕಾಣಿಸ್ತು, ಆಕೆ ಮುಖದಲ್ಲಿ ಒಂದು ವಿಶೇಷ ಕಾಂತಿ ಬಂದಿದೆ ಅನ್ನಿಸ್ತು. ಸಂಬಂಧಿಕರು ಹೇಳ್ತಾ ಇದ್ರಂತೆ, ಇತ್ತೀಚೆಗೆ ಚಂದ್ರಮಣಿ ಪೂರ್ತಿ ಬೇರೆ ಆಗಿಬಿಟ್ಟಿದ್ದಾಳೆ, ಬೇರೆ ಕಾಣಿಸ್ತಾಳೆ ಅಂತ ಅನ್ನೋದು. ಆಕೆಗೂ ಸುಮಾರು ಅವಾಗ 40 ವರ್ಷ ಮೇಲೆ ಇರಬೇಕು, ಇಷ್ಟು ಬೇರೆ ಕಾಣಿಸ್ತಾಳೆ ಆಕೆ ಅಂತ. ಪೂಜೆ ಮೇಲೆ ಹೆಚ್ಚು ಆಸ್ತೆ ಬಂತು, ಆಕೆಗೂ ಒಂದೆರಡು ವಿಚಿತ್ರ ಅನುಭೂತಿ ಆಗಿತ್ತು ಅಂತ ಹೇಳ್ತಿದ್ದು. ಈತ ಗಯ್ಯ ಅನುಭವ ಹೇಳಲಿಲ್ಲ, ಆಕೆ ತನಗಾದಂಥ ಅನುಭವ ಹೇಳಿದ್ದು. ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ತಕ್ಷಣ ಎಚ್ಚರ ಆಯಿತು, ಪಕ್ಕದಲ್ಲಿ ಯಾರೋ ಮಲ್ಕೊಂಡಂಗೆ ಅನಿಸ್ತಾ ಇತ್ತು ನನಗೆ, ಅವನು ಮನುಷ್ಯ ಮಲ್ಕೊಂಡಿದ್ದಾನೆ, ಮನುಷ್ಯ ಅಲ್ಲ ಅವನು, ದೇವತೆ, ಬರೀ ಬೆಳಕು, ಬರೀ ಬೆಳಕಿನ ಮನುಷ್ಯ ಕಾಣಿಸ್ತಾನೆ, ನಾನು ಬೆಳಗಿನವರೆಗೆ ಹುಚ್ಚಿರ್ದಂಗೆ ಆಗ್ಬಿಡ್ತು, ಯಾರು ಅವನು, ಯಾರು ಬಂದರು, ಮನೆಯವರಿಗೆಲ್ಲ ಹೇಳ್ಕೊಂಡೆ ಮನೆಯವ್ರ ಅಂತ ಹುಚ್ಚಿರ್ದಿದೆಯಾ, ಯಾರು ಬರ್ತಾರೆ ಇಲ್ಲಿ, ಯಾರೂ ಬಂದಿಲ್ಲ, ಅದು ಮನುಷ್ಯ ಅಲ್ಲ, ದೇವತೆ ಥರ ಬೆಳಕಿನ ಮಲ್ಕೊಂಡಂಗೆ ಮಲ್ಕೊಂಡಂಗೆ ಆಗಿತ್ತು. ಮುಂದೆ 2 ಬಿಟ್ಟು ಶಿವ ದೇವಾಲಯದ ಮುಂದೆ ಹೋಗಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಆ ಶಿವಲಿಂಗದಿಂದ ಒಂದು ಮಹಾಜ್ಯೋತಿ ಬಂದಂಗೆ ಆಯ್ತಂತೆ, ದೇವಾಲಯವನ್ನೆಲ್ಲ ತುಂಬ್ಕೊಂಡ್ಬಿಡ್ತು, ತುಂಬ್ಕೊಂಡು ಹೊರಗೆ ಹಾಗೆ ಓವರ್ಫ್ಲೋ ಆದ ಹಾಗೆ ಅಲೆ ಅಲೆ ಅಲೆಯಾಗಿ ಬರ್ತಾ ಇತ್ತಂತೆ. ಬಂದು ಚಂದ್ರಮಣಿಯನ್ನು ಸುತ್ತುವರಿತು, ಸುತ್ತುವರೆದು ಸರ್ರನ್ನು ಸುತ್ತಾಕಿದಂಗಾಗಿ ಅವ್ರ ದೇಹದಲ್ಲಿ ಹೋದಂಗೆ ಆಗ್ಬಿಡ್ತು. ಆಕೇನದು 2 ಘಟನೆ ನನಗೆ ಅರ್ಥವೇ ಆಗೋದಿಲ್ಲ, ಯಾಕೆ ಹಿಂಗಾಯ್ತು ಅಂತ ಗೊತ್ತಾಗಲಿಲ್ಲ ಅಂತ. ಆಗ ಶ್ರೀರಾಮ್ ಹೇಳ್ತಾನೆ, ಇನ್ನು ಒಂದೇ ಅಲ್ಲ, ನನಗೂ ಆದದ್ದು ಅನುಭವ ಹೀಗೆ, ಗದಾಧರ ನನಗೆ ಮಾತು ಕೊಟ್ಟಿದ್ದಾನೆ, ನಾನು ಮಗನಾಗಿ ಬರ್ತೀನಿ ಅಂತಾನೆ, ಏನು ನನಗೆ ಗೊತ್ತಾಗಲಿಲ್ಲ, ನನಗೆ 60 ಈಗಾಗಲೇ, ಮಗು ಬೆಳೆದ್ರೆ ಬೆಳೆಸೋದು ಹೇಗೆ ಅದನ್ನು ಅಂತ ಚಿಂತೆ ಮಾಡ್ತಿದ್ರು. ಹಾಗಂದಾಗ ಹೇಳ್ತಾನೆ, ಇಷ್ಟು ಚಂದದ ಮಾತಿದ್ರು, ಭಗವಂತ ನನ್ನ ಮಗ ಆಗಿ ಬರೋದೇ ಆದರೆ

ಇದೊಂದು ಯಾವುದೋ ಮಹಾನ್ ಶಕ್ತಿಯ ಅವತರಣದ ಸೂಚನೆ ಇದು. ಅದಕ್ಕೆ ನಾವು ಕಾರಣ ಆಗ್ತಿದ್ದೀವಿ. ಆದ್ದರಿಂದ ಇನ್ನು ಮೇಲೆ ನಮ್ಮ ಬದುಕನ್ನು ಇನ್ನಷ್ಟು ಶುದ್ಧವಾಗಿ, ಇನ್ನಷ್ಟು ಸಂಪನ್ನವಾಗಿ ಭಗವದ್ಭಕ್ತಿಯಿಂದ ನಡೆಸಬೇಕು. ಯಾಕಂದ್ರೆ ನಾವು ಕಾರಣ ಆಗ್ತಿದ್ದೀವಿ ಈಗ ಇದಕ್ಕೆ. ನಾಳೆ ಹುಟ್ಟುವಂಥ ಮಗು ಭಗವಂತನ ಅವತರಣ ಆದರೂ ಕೂಡ ಅದಕ್ಕೆ ನಾವು ಕಾರಣ ಆಗ್ತಿರೋದ್ರಿಂದ ನಮ್ಮ ಜೀವನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಮುಂದೆ ನವಮಾಸ ತುಂಬಿ ಪ್ರಸವದ ಕ್ಷಣದವರೆಗೂ ಚಂದ್ರಮಣಿಗೆ ಯಾವ ತೊಂದರೆಯೂ ಆಗಲಿಲ್ಲಂತೆ. ಗುಡಿಸಲು ಇರೋದು, ಅದ್ರ ಪಕ್ಕದ ಇನ್ನೊಂದು ಗುಡಿಸಲು ಕಟ್ಟಿದ್ದಾರೆ. ಅದು ಎದಕ್ಕಂದ್ರೆ ಭತ್ತ ಕೊಟ್ಟೋದಕ್ಕೆ ಅಂತಿರೋದು, ಭತ್ತ ಕೊಡೋದು ಗುಡಿಸಲು. ಆ ಗುಡಿಸಲೇ ಪ್ರಸವದ ಕೋಣೆ. ಮನೆಯಲ್ಲಿ ಒಬ್ಬರು ಧನಿ ಅಂತ ದಾಯಿ, ಧನಿ ಅಂತಕ್ಕೆ ಆಕೆ ಕರ್ಕೊಂಡು ಹೋದ್ಲಂತೆ ಚಂದ್ರಮಣಿನ. ಬೆಳಗ್ಗೆ ಆಗೋದಕ್ಕಿಂತ ಒಂದು 15 ದಿವಸ ಮೊದಲು ಕರ್ಕೊಂಡು ಹೋದ್ಲು. ಅವ್ರು ಎಷ್ಟು ಚಂದ ಹೇಳ್ತಾ ಬರೀತಾರೆ, ನೋವಿಲ್ಲದ ಹೆರಿಗೆ ಆಯ್ತು ಆಕೆಗೆ ಅಂತ. ಚಂದ್ರಮಣಿಗೆ ನೋವೇ ಇಲ್ಲದೆ ಹೆರಿಗೆ ಆಯ್ತು. ಮಗುವನ್ನ ಆ ಮೊರದಲ್ಲಿ ಮಲಗಿಸಿ ತಾಯಿಗೆ ಆರೈಕೆ ಮಾಡ್ತಾ ಇದ್ಲು. ಆ ಧನಿ ತಾಯಿಗೆ ಆರೈಕೆಯನ್ನು ಮಾಡಿ ಏನು ಮಗು ಶುದ್ಧ ಮಾಡ್ಬೇಕಲ್ಲ ಅಂತ ನೋಡಿ, ಮಗು ಇಲ್ಲ. ಆ ಮೊರದಲ್ಲಿ ಮಲಗಿಸಿದ್ದಾಳೆ, ಮಗು ಇಲ್ಲೇ ಇಲ್ಲ. ಅಯ್ಯೋ ಕರ್ಮವೇ, ಮಗು ಎಲ್ಲಿ ಹೋಯ್ತು? ನಡ್ಕೊಂಡು ಹೋಗಕ್ ಸಾಧ್ಯ ಇದೆಯಾ? ಹುಟ್ಟಿದ ಮಗು ನೋಡಿದ್ರೆ ಗುಡುಗುಡು ಉಳ್ಕೊಂಡು ಹೋಗಿದೆ. ಅದು ಉಳ್ಕೊಂಡು ಹೋಗಿ ಅಲ್ಲಿ ಒಲೆ ಇದೆ, ಭತ್ತ ಕೊಟ್ಟು ಒಲೆ, ಇವತ್ತೇನು ಯೂಸ್ ಮಾಡ್ತಾ ಇಲ್ಲ ಅದನ್ನ. ಆದ್ರೆ ಬೂದಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಮೈ ಎಲ್ಲ ಬೂದಿ, ಅಳ್ತಾ ಇಲ್ಲ ಬೂದಿ ಬಂದರೂ ಕೂಡ. ಏಕೆ ಹೋಗಿ ಧನಿ ಹೋಗಿ ಆ ಮಗುವನ್ನು ತೊಳೆದ್ಲಂತೆ. ಅದಕ್ಕೆ ಹೇಳ್ತಾರೆ, ಇದು ಏನು ಸಂಕೇತನೋ ಗೊತ್ತಿಲ್ಲ, ಜಗದ ನಶ್ವರತೆಯನ್ನು ತೋರಿಸುವಂಥ ಸಂಕೇತ ಇದು ಅಂತ. ಬೂದಿಯೊಳಗೆ ಮಲ್ಕೊಂಡ್ಬಿಟ್ಟಿತ್ತು ಮಗು, ಅತ್ತೇ ಇಲ್ಲ ಅದು. ಅಷ್ಟಾದರೂ ನೋಡ್ತಾಳೆ, ಸುಂದರವಾದ ಮಗು, ತುಂಬ ಬೆಳೆದು ಬಿಟ್ಟಿದೆ. ಕೇಳ್ತಾಳಂತೆ, 6 ತಿಂಗಳ ಮಗು ಇದ್ದಂಗಿದೆ ಇದು, ಆ ಥರದ ಮಗು. ಕ್ಷುದಿರಾಮ ಜಾತಕ ನೋಡಿದ, ಜಾತಕ ನೋಡಿ ಈ ಮಗು ಮಹಾಪುರುಷನ ಲಕ್ಷಣ ಇದೆ, ಇದಕ್ಕೆ ಹುಟ್ಟಿದ ದಿನಾಂಕವನ್ನು ನಮೂದು ಮಾಡಿದ, ನಮಗೆ ಪ್ರಯೋಜನ ಆಗಲಿ ಅಂತ ನಮೂದು ಮಾಡಿದ್ದು. ಅದು ಕ್ರಿಸ್ತಶಕ 1836 ಫೆಬ್ರವರಿ 18 ಬುಧವಾರ. ಹಿಂದೂ ಪಂಚಾಂಗದ ಪ್ರಕಾರ 1757 ಶಕವರ್ಷ, ಫಾಲ್ಗುಣ ಮಾಸದ 6ನೇ ದಿವಸ, ಸೂರ್ಯೋದಯಕ್ಕೆ 12 ನಿಮಿಷ ಮೊದಲು ಜನನ. ಅಂದು ಶುಕ್ಲಪಕ್ಷದ ದಿದಿಗೆ, ಪೂರ್ವ ಭಾದ್ರಪದ ನಕ್ಷತ್ರ, ಸಿದ್ಧಿಯೋಗ, ಕುಂಭರಾಶಿ, ಇದನ್ನೆಲ್ಲ ಬರೆದಿಟ್ಟ. ಅವನು ಜ್ಯೋತಿಷ್ಯ ಬರ್ತಿತ್ತಲ್ಲ, ಬರೆದಿಟ್ಟ. ಜಾತಕವನ್ನು ಪರೀಕ್ಷೆ ಮಾಡಿದ್ಮೇಲೆ ಬೇರೆ ಜ್ಯೋತಿಷಿಗಳು ಹೇಳಿದ್ರಂತೆ, ಜಾತಕ ನೋಡಿ ಈ ಹುಡುಗ ಅತ್ಯಂತ ಗುಣಾಢ್ಯನಾಗ್ತಾನೆ, ಎಲ್ಲರಿಂದ ಗೌರವಿಸಲ್ಪಡ್ತಾನೆ, ಅವನ ಹೆಸರಿನ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ. ನೋಡಿ ಹೇಗಿದೆ ಅಂತ. ಇದನ್ನು ದಯವಿಟ್ಟು 1836 ಹೋಗಿ ನೆನೆಸ್ಬೇಕು ನಾವು. ಆಗ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಗುವಿನ ಜ್ಯೋತಿಷಿ ಹೇಳೋದು, ಈತ ದೊಡ್ಡವನಾಗ್ತಾನೆ ಅಡ್ಡಿ ಇಲ್ಲ. ಸಾಮಾನ್ಯ ಎಲ್ಲ ನಮ್ಮೆಲ್ಲ ಜಾತಕದಲ್ಲಿ ಹಾಗೆ ಬರೀತಾರೆ ಜ್ಯೋತಿಷಿಗಳು ಅಲ್ಲ. ಯಾರ ಜಾತಕದಲ್ಲಿ ಇವನು ಕೆಟ್ಟ ಹೋಗ್ತಾನೆ ಅಂತ ಯಾರೂ ಬರೆದು ನೋಡಿಲ್ಲ ಇದುವರೆಗೆ. ನಾನು ಚೆನ್ನಾಗಿರ್ತಾನೆ, ಭವಿಷ್ಯದಲ್ಲಿ ಚೆನ್ನಾಗಿ ಬೆಳೀತಾನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವ್ರು ಹೇಳೋದು, ಇವನ ಹೆಸರಿನಿಂದ ಸ್ಥಾಪನೆ ಆಗುವಂಥ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ. ಅಂದರೆ ಹಾಗೆ ಮಗು ಹುಟ್ಟಿದಾಗ ಇವನೊಂದು ಸಂಸ್ಥೆ ಹುಟ್ಟಿಗೆ ಕಾರಣ ಆಗ್ತಾನೆ, ಅದು ಉಳ್ಕೊಳ್ಳುತ್ತೆ ಅಂತ ಬರೆದಿದ್ರಂತೆ. ಇವನೇ ನಾರಾಯಣನ ಅವತಾರ ಅಂತ ಜನ ಪೂಜೆ ಮಾಡ್ತಾರೆ ಇವನ್ನ ಅಂತ ಹೇಳಿದ್ರಂತೆ. ಈಗ ಕ್ಷುದಿರಾಮ್ ಚಂದ್ರಮಣಿಯವರ ಜವಾಬ್ದಾರಿ ತುಂಬ ಹೆಚ್ಚಾಯಿತು. ಯಾಕಂದರೆ ಇದು ಕಾರಣ ಪುರುಷ, ಇಂಥವ್ನು ಹುಟ್ಟಿದ್ದಾನೆ, ಆ ಮಗುವನ್ನು ತುಂಬ ಎಚ್ಚರದಿಂದ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದರು. ಮಗು ಹೆಸರಿಡಬೇಕಲ್ಲ, ಇನ್ನು ನಾಮಕರಣ. ಸಕಾಲದಲ್ಲಿ ನಾಮಕರಣ ಸಂಸ್ಕಾರವನ್ನು ಮಾಡಿದರು. ಶಿಶುವಿನ ರಾಶಿ ನಾಮದ ಪ್ರಕಾರ ಶಂಭುಚಂದ್ರ ಅಂತ ಹೆಸರಿಟ್ರು ಮಗುಗೆ. ಶಂಭುಚಂದ್ರ ಅಂತ ರಾಶಿ ನಾಮದ ಪ್ರಕಾರ. ಆಮೇಲೆ ಗಯೆಯಲ್ಲಿ ತನಗಾಗಿತ್ತಲ್ಲ ಅನುಭವ, ಅನುಭವವನ್ನು ನೆನೆದ್ಬಿಟ್ಟು ಮಗುವನ್ನು ಗದಾಧರ ಅಂತ ಹೆಸರಿಟ್ರು. ಆದರೆ ಬಂಗಾಲಿ ಭಾಷೆಯಲ್ಲಿ ಗದಾಯೆ ಅಂತ ಕರೀತಾರೆ, ಮನೆ ಭಾಷೆ. ಮನೆಯಲ್ಲಿ ನಮ್ಮ ಕಡೆ ಹಂಗೆ ಮಾಡ್ತೀವಿಲ್ಲ, ಹೆಸರಿಡೋದೊಂದು ಕರೆಯೋದೊಂದು. ನಾವು ಹೆಸರು ಪೂರ್ತಿ ಹೆಸರಿಂದ ಕರೆಯೋದೇ ಇಲ್ಲ ಯಾರೂ ಅಲ್ವಾ, ಶಾರ್ಟ್ ಮಾಡಿ ಕರಿತೀವಿ. ಹಾಗೆ ಗದಾಧರ ಇದ್ದದ್ದು ಮನೆಯಲ್ಲಿ ಗದಾಯೆ ಅಂತ ಬಂಗಾಲಿ ಭಾಷೆಯಲ್ಲಿ ಆಯಿತು. ಮನೆ ದೇವರು ರಾಮಚಂದ್ರ, ಮತ್ತು ಎಲ್ಲರ ಹೆಸರಲ್ಲಿ ರಾಮ ಬರಲೇಬೇಕು ಅಂತ ಇರೋದ್ರಿಂದ ಹುಡುಗನಿಗೆ ರಾಮಕೃಷ್ಣ ಅಂತ ಹೆಸರಿಟ್ರು. ಆದರೆ ಮನೆಯಲ್ಲಿ ಹೆಸರು ಉಳಿದದ್ದು ಗದಾಯ ಅಂತ ಉಳ್ಕೊಂಡ್ಬಿಡ್ತದೆ ಬಂಗಾಲಿ ಮನೆಯಲ್ಲಿ. ಮಗು ಬೆಳೆದಂಗೆ ಒಂದು ವಿಶೇಷ ಗುಣವನ್ನು ಕಂಡ್ರು. ಆ ಹುಡುಗನ ಸ್ಮರಣ ಶಕ್ತಿ ಅದ್ಭುತವಾದಂಥದ್ದು. ಯಾವ್ಯಾವುದೋ ಘಟನೆ ಅವನು 1 ವರ್ಷ ಆಗಿದ್ದಾಗ ನೆನಪಿಟ್ಕೊಳ್ಳೋದು, ಹಂಗಾಯ್ತು ಹಿಂಗಾಯ್ತು ನೆನಪಿಟ್ಕೊಂಡು ಹೇಳ್ತಿದ್ದಂತೆ. ಗದಾಧರ 4-5 ವರ್ಷ ಆಗಿದ್ದಾಗ ಆಡೋ ಹುಚ್ಚು ವಯಸ್ಸು ತಾನೇ ಅದು, 4-5 ವಯಸ್ಸು ಆಡೋ ಹುಚ್ಚು. ಶಾಲೆಗೆ ಹೋಗೋ ವಿಷಯದಲ್ಲಿ ಮಾತ್ರ ಆಸಕ್ತಿ ತೋರಿಸ್ಲಿಲ್ಲ, ಬುದ್ಧಿವಂತರು ಶಾಲೆಗೆ ಹೋಗೋ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ. ಆಟದಲ್ಲಿ ಹುಚ್ಚು, ಗೆಳೆಯರ ಜೊತೆ ಓಡಾಡಬೇಕು, ಹಠ ಹೆಚ್ಚು. ಹಠ ಎಂದ್ರೆ ಏನು ಅಂತ ವಿಚಿತ್ರ ಹೇಳಬೇಕಿದ್ದನ್ನು. ಈಗಿನ ಹುಡುಗರು ಹಾಗೆ ಇದ್ದಾರೆ, ಪ್ರಶ್ನೆ ಕೇಳ್ತಾರೆ, ತುಂಬ ಪ್ರಶ್ನೆ ಕೇಳ್ತಾರೆ ಹುಡುಗರು. ನಮ್ಮ ತಲೆಮಾರಿನಲ್ಲಿ ನಾವು ಪ್ರಶ್ನೆ ಕೇಳ್ತಿರ್ಲಿಲ್ಲ. ಒಂದು ಆರ್ಟಿಕಲ್ ಬರೆದಿದ್ದೆ, ಮೈ ಜನರೇಷನ್

ಇಸ್ ಅ ಲಾಸ್ಟ್ ಜನರೇಷನ್ ಅಂತ. ನೀದರ್ ವಿ ಹ್ಯಾವ್ ದಿ ಅಗ್ರೆಷನ್ ಆಫ್ ದ ನೆಕ್ಸ್ಟ್ ಜನರೇಷನ್ ನಾರ್ ದಿ ಕಮಿಟ್ಮೆಂಟ್ ಆಫ್ ದ ಪ್ರೀವಿಯಸ್ ಜನರೇಷನ್, ಎರಡೂ ಇಲ್ಲ. ನಮ್ಮ ಅಪ್ಪ ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾನೆ ಇರಲಿಲ್ಲ, ನಾವು ಕೇಳೋದೇ ಇಲ್ಲ, ಬೇಡಂಗಿದ್ರಲ್ಲ ಇನ್ನೇನು ಕೇಳೋ ತಿರುಗಂಬುರ್ಗ ಅಂತ. ಈ ಹುಡುಗರು ಹಾಗಲ್ಲ, ಇವತ್ತಿನ ಹುಡುಗರು ಕೇಳಿ ನೋಡಿ ಎಷ್ಟು ಪ್ರಶ್ನೆ ಕೇಳ್ತಾರೆ, ಸಿಕ್ಕಾಪಟ್ಟೆ ಪ್ರಶ್ನೆ. ನನಗಂತೂ ನಮ್ಮ ಮನೆಯಲ್ಲಿ ಒಂದು ಸ್ಯಾಂಪಲ್ ಇದೆ, ಮೊಮ್ಮಗಳಿದ್ದಾಳೆ, ಬರೋದು ಅಜ್ಜ ಒಂದು ಪ್ರಶ್ನೆ ಅಂತ ಬರ್ತಾಳೆ, ಬಂತಪ್ಪ ಮತ್ತೆ ಪ್ರಶ್ನೆ ಅಂತ. ದಿನಾಲು ಒಂದು 15 ಪ್ರಶ್ನೆ ಆದರೂ ಇರಬೇಕು, ಮತ್ತು ಆಕೆಗೆ ಸಮಾಧಾನ ಆಗದಿದ್ರೆ ಬಿಡಲ್ಲ. ರಾಮಕೃಷ್ಣರ ಬಗ್ಗೆ ಅವಾಗ ಹೇಳ್ತಾರೆ, ಪ್ರತಿಯೊಂದಕ್ಕೂ ಕಾರಣ ಕೊಡಬೇಕು. ನೀವು ಸುಮ್ಮನೆ ಉಡಾಫಿ ಮಾತಾಡಿ, ಸುಮ್ಮನೆ ಕೇಳಬೇಡ, ನಂಬ್ಕೊಂಡಿರು, ಹೇಳ್ದಂಗೆ ಮಾಡು ಅಂದ್ರೆ ಮಾಡಲ್ಲ. ಕಾರಣ ತಿಳಿಸಿದ್ರೆ ತಕರಾರಿಲ್ಲ, ಕಾರಣ ತಿಳಿಸಿದರೆ ಆಜ್ಞೆ ಅಂತ ಕೊಟ್ಟರೆ ಖಂಡಿತ ಪಾಲಿಸ್ತಿರ್ಲಿಲ್ಲ ಅಂತ ರಾಮಕೃಷ್ಣರು. ಒಂದು ಉದಾಹರಣೆ ಬರೀತಾರೆ, ಭಾಳ ಚೆನ್ನಾಗಿರುವಂಥದ್ದು. ಊರ ಪಕ್ಕ ಒಂದು ಕೆರೆ, ಹಾಲ್ದಾರ್ ಪುಕ್ಕೂರ್ ಅಂತ ಒಂದು ಹಳ್ಳಿ. ಒಂದೊಂದು ಪುಕ್ಕೂರ್ ಅಂದ್ರೆ ಹಳ್ಳಿ ಅಂತ ಅರ್ಥ, ಹಾಲ್ದಾರ್ ಹಳ್ಳಿ, ಹಾಲ್ದಾರ್ ಪುಕ್ಕೂರ್ ಅಂತ. ಅಲ್ಲಿ ಕೆರೆಗಳಿದ್ವು ಅಂತ ಎರಡು, ಸ್ನಾನಕ್ಕೂ ಅದೇ, ಬಳಕೆಗೂ ಅದೇ ನೀರೇ. ಅವಾಗೆಲ್ಲ ಹಾಗೆ ತಾನೆ, ಒಂದೇ ಕೆರೆ ಎಲ್ಲದಕ್ಕೆ ಇರೋದು. ನಮ್ಮ ಊರಲ್ಲಿ ನೋಡಿದೀವಲ್ಲ ನಾವು, ಆ ಕಡೆ ದನ ಮೈ ತೊಳಿಬೇಕು, ಈ ಕಡೆ ಮನುಷ್ಯರು ಅದೇ ನೀರು ತಂದು ಮನೆಯಲ್ಲಿ ಕುಡಿಬೇಕು, ಒಂದೇ ಕೆರೆ ಅವಾಗೆಲ್ಲ ಇರೋದು. ಅಲ್ಲಿ ಸ್ನಾನ ಘಟ್ಟಗಳನ್ನೇ ಬೇರೆ ಮಾಡಿದ್ರಂತೆ. ಹೆಣ್ಮಕ್ಳಿಗೊಂದು ಸ್ನಾನ ಘಟ್ಟ ಬೇರೆ ಅಂದರೆ ಸ್ನಾನದ ಕೆರೆ ಬೇರೆ, ಗಂಡಸರಿಗೊಂದು ಬೇರೆ ಸ್ನಾನದ ಕೆರೆ ಮಾಡಿದರು. ಆದರೆ ಈ ಹುಡುಗರೆಲ್ಲ 4-5 ವರ್ಷ ಹುಡುಗರು, ಇವ್ರು ಎರಡು ಕಡೆಗೆ ಹೋಗ್ತಿದ್ರು ಸ್ನಾನಕ್ಕೆ, ಗಲಾಟೆ ಗಲಾಟೆ. ಹುಡುಗರು ಅಂತ ಅಡ್ಡಿಯಲ್ಲಿ ಬಿಡಿ, ಎಲ್ಲಿ ಹೋಗ್ತಾರೆ ಅಂತ. ಈ ಹುಡುಗರು ಒಂದ್ಸಲ ಈ ಹೆಣ್ಮಕ್ಳು ಸ್ನಾನ ಮಾಡೋ ಜಾಗಕ್ಕೆ ಹೋಗ್ಬಿಟ್ರು, ಸ್ನಾನ ಘಟ್ಟಕ್ಕೆ ಹೋದ್ರು. ಓ, ಒಂದು ಕುಡಿದಾಡ್ತಾರೆ, ಮರಗೆ ನೀರು ಎರಿಸ್ತಾರೆ, ಗದ್ದಲ ಮಾಡ್ತಾರೆ, ಕಿರ್ಚಿ ಆಡ್ತಾರೆ. ಅಲ್ಲಿ ಹೆಣ್ಮಕ್ಳು ಸ್ನಾನ ಮಾಡಿದ ದೊಡ್ಡವ್ರು ವಯಸ್ಸಾದವ್ರು ಬಂದು ಕೂದ್ದಂಡೆ ಭಜನೆ ಧ್ಯಾನ ಮಾಡ್ತಿದ್ರಂತೆ. ಇವ್ರು ಮತ್ತವ್ ನೀರು ಎರಚುವಾಗ ಅವ್ರಿಗೂ ಸಿಡಿತಂತೆ. ಸಿಡಿದಾಗ ಒಬ್ಬ ಅಜ್ಜಿ ಜೋರಾಗಿ ಬೈದ್ಬಿಟ್ಲು, ಬುದ್ಧಿ ಇಲ್ಲ ನೋ ಗದಾಯಿ, ನಿನಗೆ ಹೆಣ್ಮಕ್ಳು ಸ್ನಾನ ಮಾಡೋದಲ್ಲಿ ಬರಬಾರ್ದು ಅಂತ ಗೊತ್ತಿಲ್ಲ ನಿನಗೆ, ಅಲ್ಲಿ ಹೋಗು, ಆ ಕಡೆ ಹೋಗು, ನೀನು ನೀರು ಎರಿಸ್ತೀರಿ, ನೀವು ನೋಡಬಾರ್ದು, ಹಾಗೆಲ್ಲ ಹೆಣ್ಮಕ್ಳು ಸ್ನಾನ ಮಾಡೋದು ನೋಡಬಾರ್ದು, ಏನಾಗ್ತದೆ ಅಂತ ಕೇಳಿದ್ರು ಹುಡುಗ, 5 ವರ್ಷ ಹುಡುಗ. ಏನಾಗ್ತದೆ, ದೇವ್ರು ಶಾಪ ಕೊಡ್ತಾನೆ ನಿನಗೆ, ಶಾಪ ಕೊಡ್ತಾನೆ ಅಂತಂದೆ. ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು, ಶಾಪ ಕೊಡ್ತಾನೆ, ನೋಡ್ಬೇಕಾದ ಹೆಂಗೆ ಶಾಪ ಕೊಡ್ತಾನೆ ಅಂತ. 3 ದಿವಸ ಆಯ್ತಂತೆ, 4ನೇ ದಿವಸ ಅಜ್ಜಿ ಕಡೆ ಹೋಗ್ತಾರೆ, ಗದಾಯಿ ಹೋಗ್ಬಿಟ್ಟು ಹೇಳ್ತಾನೆ, ಅಜ್ಜಿ ಒಂದು ವಿಷಯ ಹೇಳಬೇಕು, ನೀನು ಹೇಳಿ ಕಳಿಸ್ದೆ ಅಲ್ಲ ಅವತ್ತು, ನಾನು ಮರದ ಬಾರಿಯಾಗಿ ನಿಂತು 3 ದಿವಸ ನೋಡಿದ್ದೇನೆ, ಹೆಣ್ಮಕ್ಳು ಸ್ನಾನ ಘಟ್ಟ ನೋಡಿದ್ದೇನೆ. 1ನೇ ದಿವಸ 3 ಜನ ನೋಡಿದೆ, 2ನೇ ದಿವಸ 4 ಜನ ನೋಡಿದೆ, 3ನೇ ದಿವಸ 8 ಜನ ನೋಡಿದ್ದೀನಿ, ನಾನು ಯಾವ ಶಾಪನೂ ಬರಲಿಲ್ಲ, ಯಾಕೆ ಅಂತ. ಆಕೆ ಅಜ್ಜಿ ಬಂದು ಅಮ್ಮನಿಗೆ ಹೇಳಿಲ್ಲ ಅಂತೀವ್ರ, ಅಮ್ಮನಿಗೆ ಏನು ಚಂದ್ರಮಣಿ ನಿನ್ನ ಮಗ ಅಮ್ಮ ಇವನು ಹಿಂಗೆ ಮಾತಾಡ್ತಾನೆ ಇವನು ಅಂತ. ಅಮ್ಮ ರ್ಯಾಷನಲ್ ಕೊಡೋದು ಹೇಗಿದೆ ನೋಡಿ, ಅಂದರೆ ಕನ್ವಿನ್ಸಿಂಗ್ ಆನ್ಸರ್ ಕೊಟ್ಟರೆ ಮಕ್ಕಳು ಒಪ್ಕೋತಾರೆ ಅಂತ. ಚಂದ್ರಮಣಿ ಹೇಳ್ತಾಳೆ, ನೋಡು ಹಾಗೆ ಮಾಡಬಾರ್ದು ಗದಾಯ್, ಯಾಕೆ ಗೊತ್ತಾ, ನಿನಗೇನು ಆಗಲ್ಲ ಕಣೋ, ನೀನು ಹೋದರೆ ಅವ್ರಿಗೆ ನಾಚಿಕೆ ಆಗುತ್ತೆ, ಅವಮಾನ ಆದಂಗೆ ಆಗುತ್ತೆ, ಅವ್ರಿಗಾದ್ರೆ ನನಗೂ ಆದಂಗಲ್ಲೇನೋ, ಅದರಿಂದ ಅಲ್ಲಿ ಹೋಗ್ಬಾರ್ದಪ್ಪ. ಇಷ್ಟು ಹೇಳಿದ್ರೆ ಸಾಕು, ಮುಂದೆ ನೆಕ್ಸ್ಟ್ ಟೈಮ್ ಹೋಗಲಿಲ್ಲ ಅವನು. ಅಂದರೆ ಎಲ್ಲಿವರೆಗೂ ಸ್ವಭಾವ ಹೇಗಿತ್ತು ಅಂದರೆ, ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕರೆ ಒಪ್ಕೋಬೇಕು, ಇದ್ರೆ ಒಪ್ಕೊಳ್ಳಲ್ಲ. ಈ ಗದಾದನ್ನು 7 ವರ್ಷ ವಯಸ್ಸಾಯಿತು, ಆರೋಗ್ಯ ತುಂಬ ಚೆನ್ನಾಗಿತ್ತು, ನೋಡ ತುಂಬ ಚೆಂದ ಹುಡುಗ, ಮುಖ ಎಲ್ಲ ಕೆಂಪು ಹುಡುಗ, ಮುಖ ಎಲ್ಲೆಡಿಕೆ ಹಾಕೊಳ್ಳೋ ಅಭ್ಯಾಸ, ತುಟಿ ಎಲ್ಲ ಕೆಂಪಿರಬೇಕು, ನೋಡೋಕೆ ಆಕರ್ಷಕವಾದಂಥ ದೇಹ, ಎತ್ತರ ದೇಹ, ಆದರೆ ಮನಸ್ಸು ಮಾತ್ರ ವಿಚಿತ್ರ, ಅಪರೂಪದ ಮನಸ್ಸದು. ಸಾಮಾನ್ಯವಾಗಿ 6-7 ವರ್ಷದ ಹುಡುಗರ ಮನಸ್ಸು ಚಂಚಲ ಬಹಳ, ಒಂದು ಕಡೆಗೆ ಒಂದು ಕಣಕ್ಕೆ ಕೂತ್ಕೊಳ್ಳಲ್ಲ ಅವು. ಆದರೆ ಈತನ ಸ್ವಭಾವ ಹೇಗಿತ್ತು ಅಂದರೆ, ಏಕಾಏಕಿ ಒಂದೇ ಸಲ ಟಕ್ ಅಂತ ಮನಸ್ಸು ಏಕಾಗ್ರ ಆಗಿಬಿಡಬೇಕು, ಅದು ಯಾಕಾಗ್ತದೆ ಯಾವಾಗ ಆಗ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಭಾಳ ಅಪರೂಪವಾದಂಥ ಗುಣ ಅದಾಗಿತ್ತಂತೆ. ಮೊಟ್ಟ ಮೊದಲನೇ ಸಲ ಒಂದು ಘಟನೆ ಆಗುತ್ತೆ, ಇದು ಮುಂದೆ ರಾಮಕೃಷ್ಣನ ಜೀವನದಲ್ಲಿ ಯಾವಾಗಲೂ ಪುನರುಕ್ತಿ ಆಗ್ತಾ ಇರುವಂಥ ಘಟನೆ. ಒಂದ್ಸಲ ಮಳೆಗಾಲ, ಇವರು ಒಂದು ಚೀಲದಲ್ಲಿ ಯಾವಾಗಲೂ ತಿನ್ನಬೇಕು ಚುರುಮುರಿ ಅಂತೀವಲ್ಲ ನಾವು, ಪುರಿ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ತಿಂತಾ ತಿಂತಾ ಹೊಲದಲ್ಲಿ ಓಡಾಡ್ತಾ ಇದ್ದಾರೆ. ತಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ, ಭತ್ತದ ಗದ್ದೆ ಹೋಗ್ತಿದ್ದಾರೆ, ಎಲ್ಲ ಕಡೆ ಹಸಿರು, ಮಳೆ ಆಗಿದೆ, ತುಂಬ ಎಲ್ಲ ಕಡೆ ಹಸಿರಿದೆ, ಇವರು ಆ ಚುರುಮರಿ ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ತಿಂತಾ ಓಡಾಡ್ತಾ ಇದ್ದಾರೆ. ಹೋಗುವಾಗ ಆಕಾಶದಲ್ಲಿ ಒಂದು ಕಪ್ಪು ಮೋಡ ಬಂತು, ದೊಡ್ಡ ಕಪ್ಪ ಮೋಡ ಬಂದು, ಕಪ್ಪು ಮೋಡ ಬಂದು ಇಲ್ಲಿ ಹೆಪ್ಪಗಟ್ಟಿಬಿಡ್ತು, ಒಂಥರ ನಿಂತ್ಕೊಂಡಂಗೆ ಆಗ್ಬಿಡ್ತು. ಈ ಮಳೆ ಬರ್ಬೇಕಾದ್ರೆ ಹಾಗೆ ಆಗ್ತಾರೆ, ಹೆಪ್ಪಗಟ್ಟಬೇಕದು ಮಾಡು. ಅದು ಕಪ್ಪು ಮೋಡ ಬಂದು ಹೆಪ್ಪಗಟ್ಟಂತೆ, ಆಗ ಒಂದು 15-20 ಅತ್ಯಂತ ಬಿಳಿ ಬಿಳಿಯಾದಂಥ ಈ ಬೆಳ್ಳಕ್ಕಿಗಳು ಒಂದು ಬರ್ತಾವಲ್ಲ ಹಕ್ಕಿಗಳು, ಬೆಳ್ಳಕ್ಕಿ ಹಾರ್ಕೊಂಡು ಹೀಗೆ ಹೋಯ್ತಂತೆ. ಈ ದಿಕ್ಕಿನಿಂದ ಮೋಡ ಬಂದರೆ ಈ ದಿಕ್ಕಿನಿಂದ ಬೆಳ್ಳಕ್ಕಿಗಳು ಮೋಡನ್ನು ದಾಟಿ ಹೋಯ್ತಂತೆ. ಆ ದೃಶ್ಯ ನೋಡಿದ ತಕ್ಷಣ ಈ ಹುಡುಗನಿಗೆ ಏನಾಯಿತೋ ಗೊತ್ತಿಲ್ಲ, ಕಣ್ಣು ಮುಚ್ಚಿ ದಪ್ಪ ಅಂತ ಬಿದ್ದುಬಿಟ್ಟ, ಎಚ್ಚರವೇ ಇಲ್ಲ. ಒಂದು ತಾಸಲ್ಲ, 4-6 ತಾಸು ಎಚ್ಚರ ಇಲ್ಲ. ಯಾರೋ ಹೋಗ್ತಿರೋ ರೈತರು ನೋಡಿದ್ರಂತೆ, ಹುಡುಗ ಬಿದ್ದಿದ್ದಾನೆ ಅಂತ ಎತ್ಕೊಂಡು ಮನೆಗೆ ತಂದು ಹಾಕಿದ್ರು, ಎಚ್ಚರನೇ ಇಲ್ಲ ಹುಡುಗನಿಗೆ. 6 ತಾಸು ಆದ್ಮೇಲೆ ಎಚ್ಚರ ಬಂತಂತೆ. ಅಂದ್ಕೊಂಡ್ರು ಜನ ಮೂರ್ಛೆ ರೋಗ ಬಂದಿರಬೇಕು ಅವನಿಗೆ, ಅದಕ್ಕೇನು ಔಷಧಿ ಕೊಡಿಸ್ಬೇಕು ಅಂದರು.
ಏನೋ ತೊಂದರೆ ಆಗಿರ್ಬೇಕು ಅಂತ ಔಷಧಿ ಆ ಔಷಧಿ ಎಲ್ಲ ಮಾಡೋಕೆ

ಶುರು ಮಾಡಿದ್ರು. ಎಚ್ಚರ ಆದ್ಮೇಲೆ ಏನಾಗಿತ್ತು ನಿನಗೆ ಅಂತ ಕೇಳಿದ್ರಂತೆ. ನನಗೇನು ಆಗಿಲ್ಲ ಅಂದ. ಸಾಮಾನ್ಯವಾಗಿ ಮೂರ್ಛೆ ರೋಗ ಇಂಥ ಏನಾದರೂ ಬಂದರೆ ಎಚ್ಚರ ಬಂದಾಗ ದೇಹ ಆಯಸ್ ಸುಸ್ತಾಗ್ಬಿಟ್ಟಿರುತ್ತೆ, ಬಹಳಷ್ಟು ಎನರ್ಜಿ ಹೋಗ್ಬಿಟ್ಟಿರುತ್ತೆ, ಭಾಳ ಸುಸ್ತಾದಂಗೆ ಅನಿಸ್ತದೆ. ಇವು ಏನೂ ಆಗಿಲ್ಲ, ಆರಾಮಾಗಿದ್ದಾನೆ. ಇಲ್ಲ ಹೇಳಿದ, ನನಗೆ ಅದು ನೋಡಿದ ತಕ್ಷಣ ಭಾಳ ಆನಂದ ಆಗ್ಬಿಡ್ತು. ಹೊರಗಡೆ ನನಗೆ ಎಚ್ಚರ ಇರಲಿಲ್ಲ ಅಷ್ಟೇ, ಆದರೆ ಮನಸ್ಸಿನಲ್ಲಿ ತುಂಬ ಆನಂದ ತುಂಬಿಕೊಂಡಿತ್ತು. ಆನಂದದಲ್ಲೇ ಇದೆ, ನನಗೇನೂ ನಷ್ಟ ಆಗಲಿಲ್ಲ ಅಂತ ಹೇಳಿದ್ದೆ. ವಿಚಿತ್ರ ಅನಿಸ್ಬಿಡುತ್ತೆ ಎಲ್ಲರಿಗೂ. ಹೀಗಾದಾಗ ಮತ್ತೆ ತೊಂದರೆ ಆಗಬಾರ್ದು ಅಂತ ಕೆಲವು ದಿವಸ ಶಾಲೆಗೆ ಕಳಿಸೋದು ಬಿಡಿಸಿದ್ರಂತೆ. ಎಂಥ ಒಳ್ಳೆ ಕೆಲಸ ಮಾಡಿದ್ರು, ಹೋಗ್ತಿದ್ದ ಇನ್ನು ಶಾಲೆಗೆ ಹೋಗ್ಬೇಡ ಅಂತ ಬಿಡಿಸಿಬಿಟ್ರಂತೆ. ಅವಾಗ ಇವ್ರು ಪ್ರತಿಷ್ಠೆ ಖುಷಿಯಾಗಿ ತಮಾಷೆಯಿಂದ ಫ್ರೆಂಡ್ಸ್ ಜೋಡಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರು. ನನಗನ್ಸೋ ಮಟ್ಟಿಗೆ ಬಹಳ ದೊಡ್ಡವರಾದವ್ರು ಹಂಗೆ ಇರ್ತಾರೆ. ನನಗೊಂದು ನೆನಪಿದೆ, 2002 2003 ಇಸ್ವಿಗೆ ಒಂದು ಸರ್ವೆ ಮಾಡಿದ್ರು ಪ್ರಪಂಚದಾದ್ಯಂತ. ಸರ್ವೆ ಮಾಡಿ ಮಕ್ಕಳು ಕಲಿಯೋಕೆ ಹೇಗಿದೆ ಅಂತ. ಅದ್ರ ಪ್ರಕಾರ ಆಟ್ ದಿ ಏಜ್ ಆಫ್ 6 ಇಂಡಿಯನ್ ಚೈಲ್ಡ್ ಈಸ್ ನಂಬರ್ 1 ಇನ್ ದ ವರ್ಲ್ಡ್. ಕಲಿಕೆ ಒಳಗೆ ಇಂಡಿಯನ್ ಚೈಲ್ಡ್ ಈಸ್ ನಂಬರ್ 1 2002 2003. ಭಾರತದ ಮಗು ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ 6 ವರ್ಷಕ್ಕೆ. ಆದರೆ 16 ವರ್ಷ ಬರೋ ಹೊತ್ತಿಗೆ ಅವನು 26ನೇ ಸ್ಥಾನದಲ್ಲಿದ್ದಾನೆ ಅಂತ. 6 ವಯಸ್ಸಿಗೆ 1ನೇ ಸ್ಥಾನದಲ್ಲಿದ್ದವನು 16ನೇ ವಯಸ್ಸಿಗೆ 26ನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂತ. ಅದಕ್ಕೆ ಆರ್ಟಿಕಲಲ್ಲಿ ಬರೆದಿದ್ರು, ಭಾಳ ಚಂದ ಇತ್ತದು. ದಿ ಸ್ಟ್ರಕ್ಚರ್ಡ್ ಎಜುಕೇಷನ್ ಎಸ್ ಸಕ್ಸಸ್ಫುಲಿ ಕೀಲ್ಡ್ ದ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಆಫ್ ದ ಚೈಲ್ಡ್ ಅಂತ. ಇವ್ರು ಶಾಲೆಗೆ ಹೋಗಲಿಲ್ಲ, ಅಲ್ಲಿ ಉಳ್ಕೊಂಬಿಟ್ರು. 1843 ದುರ್ಗಾ ಪೂಜೆ, ನಿಮ್ಗೆ ಗೊತ್ತಿದೆ ಕಲ್ಕತ್ತಾದಲ್ಲಿ ಬಂಗಾಳದಲ್ಲಿ ದುರ್ಗಾ ಪೂಜೆ ಭಾಳ ದೊಡ್ಡ ಹಬ್ಬ, ಅದು ದೊಡ್ಡ ಹಬ್ಬ, ವರ್ಷಕ್ಕೊಂದು ಭಾಳ ದೊಡ್ಡ ಹಬ್ಬ. ಅವತ್ತಿನ ದಿವಸ ವಿಜಯದಶಮಿ ದಿವಸ ರಾತ್ರಿ ಶುದಿ ರಾಮ್ ತೀರ್ಕೊಂಬಿಟ್ರು ತೊಂದರೆ, ಏಕಾಏಕಿ ಒಂದು 2-3 ದಿವಸ ಸ್ವಲ್ಪ ತೊಂದರೆ ಆಗಿ ತೀರ್ಕೊಂಬಿಟ್ರು. ಈಗ ಮನೆ ಜವಾಬ್ದಾರಿ ಎಲ್ಲ ರಾಮ್ ಕುಮಾರ್ ಮೇಲೆ ಬಂತು. ಇದನ್ನು ಗಮನ ಇಡಬೇಕು, ಆ ಹುಡುಗ ಮದುವೆ ಆಗಿದ್ದಾನೆ, ಅಪ್ಪ ತೀರ್ಕೊಂಬಿಟ್ರು, ಸಣ್ಣ ಸಣ್ಣ ಮಗ, ತನ್ನ ತಮ್ಮ ಸಣ್ಣವನು 7 ವರ್ಷದವನು, ಇವನಿಗಾಗಲೇ 20-22 ವರ್ಷ ಸಣ್ಣ ವಯಸ್ಸು. ಗದಾಧರ 9 ವರ್ಷ ಆದಾಗ ರಾಮ್ ಕುಮಾರ್ ಇವನು ಉಪನಯನ ಮಾಡಬೇಕು ಅಂತ ವಿಚಾರ ಮಾಡಿದ, ಉಪನಯನ ಮಾಡಬೇಕು. ಆಗ ಒಂದು ಘಟನೆ ಆಗುತ್ತೆ, ಮನೆಯಲ್ಲಿ ದಾದಿ ಇದ್ಲಲ್ಲ ಧನಿ ಅಂತ, ದಾಯಿ ಚಂದ್ರಮಣಿಗೆ ಹೆರಿಗೆ ಮಾಡಿಸ್ತವಳು, ಮನೆಯಲ್ಲಿದ್ದವಳು ಆಕೆನೆ, ಮನೆ ಭಾಗ ಒಂದು. ಇವ್ರು ಹೇಳ್ದಂತೆ ಉಪನಯನ ಅಂದರೆ ಏನು, ಆಕೆನ ಕೇಳ್ತಾನೆ. ಆ ಧನಿ ಹೇಳ್ತಾಳೆ, ಇಲ್ಲಪ್ಪ ನೀನು ಇವತ್ತು ಮೇಲೆ ಜನಿವಾರ ಹಾಕ್ತಾಳೆ ನಿನಗೆ, ನೀನು ದ್ವಿಜ ಅದೇ, ಇನ್ಮೇಲೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ ನೀನು, ಅವತ್ತಿನ ದಿವಸ ಏನು ಮಾಡ್ತಾರೆ ಅಂತ ಕೇಳಿದ. ಇನ್ನೆಲ್ಲ ಶಿಕ್ಕೆ ಬಿಡ್ತಾರೆ ನಿನಗೊಂದು, ಜನಿವಾರ ಹಾಕ್ತಾರೆ, ಮಾತೃಭೋಜನ ಅಂತ ಇರ್ತದೆ ಅಂತ ಹೇಳಿದ್ರಂತೆ. ಏನು ಮಾತೃಭೋಜನ ಅಂದರೆ, ದಿನ ಕೊಡ್ತಾಳಲ್ಲ ಅಮ್ಮ ಊಟಕ್ಕೆ ನನಗೆ ಅಂತ. ಇಲ್ಲ, ನಿನ್ನ ಕೈಯಿಂದ ಕಾಕಿ ಕೈಯಿಂದ ನೀನು ತುತ್ತು ಮಾಡಿ ತಿನ್ನಿಸೋದಿದೆಯಲ್ಲ ಅದು ಕಡೆಸಲ, ಅದು ಇನ್ನು ಮುಂದೆ ಮಾಡೋಕ್ಕಾಗಲ್ಲ ನಿನಗೆ. ಮಾತೃಭೋಜನ ಅಂದರೆ ಕಡೆಸಲ, ತಾಯಿ ಮಗುಗೆ ತುತ್ತು ಮಾಡಿ ತಿನ್ನಿಸೋದು, ಆಮೇಲೆ ತಿನ್ನಿಸೋಂಗಿಲ್ಲ, ಯಾಕಂದ್ರೆ ಅವನು ಒಟ್ಟು ಆದ ಅಂತ ತಿಳ್ಕೊ, ಅದು ಕಡೆ ಮಾತೃಭೋಜನ ಮಾವೆಲ್ಲ ಹಾಕಬೇಕಾಗತ್ತೆ ಅಂತ. ನೀ ಹಾಕ್ತೀಯಾ ನನಗೆ ಅಂತ ಕೇಳ್ದ. ಆ ಧನಿ ಯಾಕೆ ಇವು ಆಗಿನ ಕಾಲದಲ್ಲಿ ಕೀಳಿಸ ಜನಕ್ಕೆ ಸೇರಿದವಳು, ಕೀಳುಮಂತನಕ್ಕೆ ಸೇರಿದವಳು, ಆಕೆ ನನಗೆ ಹಾಕೋಕ್ಕಾಗಲ್ಲಪ್ಪ, ಅಮ್ಮ ಹಾಕಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ. ಅವನು ಅದು ಯಾಕೆ ಹಾಕ್ಬಾರ್ದು ನೀನು, ಅಲ್ಲ ನೀ ಹಾಕ್ಬೋದು. ಇಲ್ಲಪ್ಪ ಸಂಪ್ರದಾಯ ಪ್ರಕಾರ ನಾನು ಹಾಕೋ ಹಂಗಿಲ್ಲ, ಅಮ್ಮ ಹಾಕಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ. ಹುಡುಗ ಆಟ ಹಿಡ್ದ, ಈಗ ನೋಡು ನೀನೆಲ್ಲ ಮಾಡ್ತೀಯ ನನಗೆ, ಅದು ನಡೀತದೆ, ಮಾತೃಭೋಜನ ಯಾಕೆ ಹಾಕೋಲ್ಲ, ನಾನು ಮೊದಲನೇ ಮಾತೃಭೋಜನ ನಿನ್ನಿಂದಾನೇ ತಗೊಳ್ಳೋದು, ಆಮೇಲೆ ಅಮ್ಮನ ಕಡೆಯಿಂದ ನೋಡಿ ಹಠ ಆಗಲಿ. ರಾಮಕುಮಾರ ಹೇಳ್ದ, ಅಣ್ಣ ಹಿಂಗೆ ಮಾಡ್ತೀನಿ ಅಂತ. ಅಣ್ಣ ಹೇಳ್ದೆ, ಬೇಡಪ್ಪ ಹಂಗೆ ಆಗೋಲ್ಲ, ಸಂಪ್ರದಾಯ ಜನ ಬೇಜಾರು ಮಾಡ್ಕೋತಾರೆ, ಮೊದಲು ಅಮ್ಮನ ಕಡೆ ತಗೋ, ಆಮೇಲೆ ನೋಡೋಣ ಬೇರೆಯವ್ರ ಕಡೆಯಿಂದ ಅಂತ. ಅವ್ನು ಹೇಳ್ದೆ, ಸಾಧ್ಯವೇ ಇಲ್ಲ, ನಾನು ಉಪನಯನ ಮಾಡ್ಕೊಳ್ಳಲ್ಲ ಹಾಕೋದಿದ್ರೆ. ಹಠ ಆಯ್ತಪ್ಪ ಮರ ಉಪನಯನ ಮಾಡ್ಕೋ ಅಂಥೇಳಿ ಉಪನಯನ ಮಾಡಿಸ್ಕೊಂಡಾಗ ಆಕೆ ಕಡೆಯಿಂದಾನೇ ಮೊದಲನೇ ಸಲ ಒಂದು ಮಾತೃಭಿಕ್ಷೆ ತಗೊಂಡ. ಅಲ್ಲಿಂದ ಹೇಗೆ ಬರ್ತದೆ ಅಂದರೆ, ಜಾತಿ ಮತ ಪಂಥ ಯಾವುದೂ ಆಗಲಿಲ್ಲ ಹುಡುಗನಿಗೆ, ಆ ಸಣ್ಣ ವಯಸ್ಸಿಂದಾನೇ ಬಂದ್ಬಿಡ್ತು ಕರ್ಕೊಂಬರೋದು. ಮರು ವರ್ಷ ಒಂದು ಘಟನೆ ಆಗ್ತದೆ, ಅದನ್ನು ಹೇಳಿ ನಿಲ್ಲಿಸ್ಬೇಕು ನಾನು, ಭಾಳ ಚಂದದ ಘಟನೆ ಅದು. ಯಾಕಂದರೆ ಮುಂದೆ ರಾಮಕೃಷ್ಣರ ಜೀವನದಲ್ಲಿ ಒಂದೊಂದು ಭಾವೋದ್ರೇಕ ಆದಾಗ ಹೆಂಗೆ ಹೆಂಗೆ ಆಗ್ತಿತ್ತು, ಯಾವ ಸಂದರ್ಭಕ್ಕೆ ಆಗ್ತಿತ್ತು ಅಂತ. ಮರು ವರ್ಷ ಶಿವರಾತ್ರಿ ಹಬ್ಬ, ಒಂದು ವಿಶೇಷ ಕಾರ್ಯಕ್ರಮ, ರಾತ್ರಿ ಎಲ್ಲ ಎಚ್ಚರಿ ಕೊಡಬೇಕಲ್ಲ, ಅದಕ್ಕೊಂದು ಏನೋ ನಾಟಕ ಮಾಡೋರು, ರಾತ್ರಿ ಎಲ್ಲ ನಾಟಕ ಆಗಬೇಕು. ಒಂದು ನಾಟಕ ಕಂಪನಿ ಬಂದಿತ್ತು, ಆ ನಾಟಕದಲ್ಲಿ ಶಿವನ ಪಾತ್ರ ವಹಿಸುವಂಥವನೊಬ್ಬ, ಅವನಿಗೇನೋ ಅನಾರೋಗ್ಯ ಆಗಿಬಿಟ್ಟು ಅವನು ಬರೋಲ್ಲ ಅಂತಾಯ್ತು. ಶಿವನ ಪಾತ್ರ ಯಾರು ಮಾಡಬೇಕೀಗ, ಅದೇನು ಶಿವನ ಜಾಸ್ತಿ ಕೆಲಸ ಇಲ್ಲ, ಅದ್ರಿ ಭಕ್ತರದ ಕೆಲಸ ಜಾಸ್ತಿ, ಅದಕ್ಕೆ ಶಿವನ ಪಾತ್ರ ಯಾರು ಮಾಡಬೇಕು. ನೋಡಿದ್ರಂತೆ ಇವನು ಗದಾಧರ ಚೆನ್ನಾಗಿದ್ದಾನೆ, ನೋಡೋಕೆ ಸ್ಮಾರ್ಟ್ ಆಗಿದ್ದಾನೆ, ಹುಡುಗ ಎತ್ತರ ಆಗಿದ್ದಾನೆ, ಮತ್ತು ಅವನ ಮೇಕಪ್ ಚೆನ್ನಾಗಿ ಹೊಂದುತ್ತೆ, ಶಿವನ ಪಾತ್ರ ಹಾಕಿದರೆ ಹಾಕೋಣ ಅಂತ. ಇವು ಆಗಲ್ಲ ಅಂದ್ಬಿಟ್ಟ, ನಾನು ಮಾಡಲ್ಲ, ಯಾಕಂದರೆ ನಾನು ರಾತ್ರಿ ಶಿವಪೂಜೆ ಮಾಡ್ಬೇಕಂತ ಕೂತಿದ್ದೀನಿ ಅವತ್ತು ಶಿವರಾತ್ರಿ, ಮತ್ತು ಇಲ್ಲಿ ನಾಟಕ ಮಾಡಿದರೆ ಶಿವಪೂಜೆ ಹೆಂಗೆ ಮಾಡಲಿ ಅಂತ.
ಅವರೆಲ್ಲ ಸ್ನೇಹಿತರು.

ಒಂದು ನಾಟಕ ಕಂಪನಿಯ ಮ್ಯಾನೇಜರ್ ಇದ್ದ, ಅವನು ಒಪ್ಪಿಸಿದಂತೆ, ಮಹಾರಾಯ ಶಿವನ್ ಡ್ರೆಸ್ ಹಾಕೊಳ್ಳೋ ಶಿವ ಪೂಜೆ ಮಾಡಿದಂಗೆ, ನೀನೇ ಶಿವ ಆಗ್ತಿ ಮತ್ತಿನ್ನೇನು ಶಿವ ಪೂಜೆ ಅಂತ ಹೇಳಿ ಒಪ್ಪಿಸಿದ್ರಂತೆ. ಆಯ್ತು ಅಂತಾಯ್ತು. ನಾಟಕದ ಡ್ರೆಸ್ ಹಾಕಿದ್ರು, ಬಹಳ ಚಂದ ಶಿವನ ಹಾಗೆ ಅಲಂಕಾರ ಮಾಡಿದ್ರು. ಥೇಟ್ ಶಿವ ಕಂಡ, ಇದೊಂದು ವಿಚಿತ್ರ, ಥೇಟ್ ಶಿವ ಕಂಡಂಗೆ ಕಾಣಿಸ್ತಿದ್ದ ಅಂತ ಹೇಳೋದು ಕಷ್ಟ. ಶಿವನ್ ನೋಡಿದವ್ರು ಯಾರು ಅಲ್ವಾ, ನಾವೆಲ್ಲ ಕ್ಯಾಲೆಂಡರ್ ನೋಡೇ ಬದುಕಿದವರು. ಅದರಿಂದ ಶಿವನ ಹಾಗೆ ಕಾಣಿಸಿದ್ರೆ ಶಿವನ

ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ. ಮತ್ತೆ ಎಲ್ಲ ಶಿವ ಸ್ತೋತ್ರಗಳು ಬರ್ತಾವೆ ಬಾಯಿಗೆ, ಇವನೇನಿಲ್ಲ ನಿಂತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ರು ಸಾಕು, ಉಳಿದವರೆಲ್ಲ ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರು. ಆಯ್ತು, ನಾಟಕ ಕರ್ಕೊಂಡೋದ್ರು, ಶಿವ ಮಧ್ಯದಲ್ಲಿ ನಿಂತ್ಕೊಂಡ. ನಿಂತ್ಕೊಂಡು ಪರದೆ ಸರದ ತಕ್ಷಣ ಮಂದಿಗೆಲ್ಲ ಸಂತೋಷ, ಶಿವ ನಿಂತಂಗೆ ಆಗ್ಬಿಡ್ತಾ ಎಲ್ಲರಿಗೂ ಬಹಳ ಖುಷಿಯಿಂದ ಎಲ್ಲಾರು ಜನರೆಲ್ಲ ಹೋ ಹೋ ಶಿವ ಶಿವ ಶಂಭೋ ಶಿವ ಶಿವ ಅಂತ ಕೂಗಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿ ಬಂಗಾಳದಲ್ಲಿ ಒಂದು ಸ್ಟೈಲ್ ಇದೆ, ತಾವು ನೋಡಿದ್ರೆ ಗೊತ್ತಿರುತ್ತೆ. ಕಲ್ಕತ್ತಾದಲ್ಲಿ ಹೆಣ್ಮಕ್ಕಳೆಲ್ಲ ದೇವ್ರ ಮುಂದೆ ಮಂಗಳಾರತಿ ಮಾಡುವಾಗ ಆರತಿ ಮಾಡುವಾಗ ವಿಚಿತ್ರವಾದ ಧ್ವನಿ ಮಾಡ್ತಾರೆ ಅವರು. ನಮಗೆ ವಿಚಿತ್ರ ಅನ್ಸುತ್ತೆ, ಅವ್ರಿಗೆ ಸರಿ ಅದು ಉಲು ಉಲು ಉಲು ಉಲು ಅಂತಾರೆ ಅವರು. ನೀವು ನೋಡಿದ್ರೆ ಗೊತ್ತ, ಅನುಗು ಅಂತೂ ಗೊತ್ತಾಗಲಿಲ್ಲ ಮೊದಲೇ ಸಲ ದುರ್ಗಾ ಪೂಜೆ ನೋಡಿದ ಕಲ್ಕತ್ತಾದಲ್ಲಿ. ಹಾಂ, ಬಾಯಿಂದ ಅಲು ಲುಲು ಅದು ಹಿಂಗೆ ಮಾಡ್ತಾರೆ ಬೆರಳು ಮಾಡಿ, ಅದು ನಮಗೊಂಥರ ಹೆದರಿಕೆ ಬರೋಂಗಾಗ್ತದೆ ಮೊದಲು ನೋಡಿದಾಗ, ಆಮೇಲೆ ಅಭ್ಯಾಸ ಆಗುತ್ತೆ ಇದು ಅಂತ. ಹಿಂಗೆ ಬೆರಳು ಇಟ್ಕೊಂಡು ಉಲು ಉಲು ಉಲು ಉಲು ಉಲು ಅಂತಾರೆ ಅವರೆಲ್ಲ. ಉಲು ಉಲು ಅಂತ ಹೆಣ್ಮಕ್ಳು ಅನ್ನೋದು, ಶಂಭೋ ಚಂಬೋ ಶಂಭೋ ಸಂಕ್ರಾಂತಿ ಇವರು ಅನ್ನೋದು ಒಂಥರ ವಾತಾವರಣ ಸೃಷ್ಟಿ ಆಗಿಬಿಡ್ತು. ಆದ ತಕ್ಷಣ ಆ ಕ್ಷಣಕ್ಕೆ ಆ ಡ್ರೆಸ್ ಹಾಕ್ಕೊಂಡಂಥ ರಾಮಕೃಷ್ಣರಿಗೆ ಭಾವೋದ್ವೇಗ ಆಗ್ಬಿಡ್ತು. ನಿಂತ್ಕೊಂಡಲ್ಲಿ ನಿಶ್ಚಲ, ಕಲ್ಲಿದ್ದಂಗೆ ನಿಂತ್ಕೊಂಡ್ಬಿಟ್ರು. ಮಾತಿಲ್ಲ, ಕತೆ ಇಲ್ಲ, ಸ್ತೋತ್ರ ಇಲ್ಲ, ಏನೂ ಇಲ್ಲ. ಅವ್ರು ಹೇಳು ಅಂತಿದ್ದಾರೆ ಮರೆ ಸೈಡಲ್ಲಿ ನಿಂತ್ಕೊಂಡು, ಒಂದು ಸ್ತೋತ್ರ ಹೇಳು ಅಂತಾರೆ, ಏನು ಎಚ್ಚರನೇ ಇಲ್ಲ. ಹತ್ರ ಬಂದು ನೋಡಿದರೆ ನಿಂತ್ಕೊಂಡಿದ್ದಾರೆ, ಹಾಗೆ ಬ್ಯಾಲೆನ್ಸ್ ಇದೆ, ಮೈ ಮೇಲೆ ಎಚ್ಚರ ಇಲ್ಲ, ಕೊರಡು, ದೇಹ ಕೊರಡಿದ್ದ ಹಾಗೆ ಕಲ್ಲು. ಅಯ್ಯೋ, ಮಗು ಹುಡುಗನ ಮೂರ್ಛೆ ಬಂದುಬಿಟ್ಟಿದೆ ಅವನಿಗೆ ಅಂತ ಎತ್ಕೊಂಡು ಹೋದ್ರಂತೆ. ನಾಟಕ ಮುಗಿದೋಯ್ತು ಅಲ್ಲಿಗೆನೆ. ಎತ್ಕೊಂಡು ಹೋದ್ರು ಬೆಳತನಕ ಎಚ್ಚರ ಇಲ್ಲ, ರಾತ್ರಿ ಆದದ್ದಿದ್ದು ಬೆಳಗಿನವರೆಗೂ ಎಚ್ಚರ ಇಲ್ಲ. ಯಾರು ಹೇಳಿದ್ರಂತೆ, ಅವನಿಗೆ ಶಿವಭಾವ ಬಂದ್ಬಿಟ್ಟಿದೆ, ಶಿವ ಸ್ತೋತ್ರ ಕಿವಿಯಲ್ಲಿ ಹೇಳಿ ಅಂದ್ರಂತೆ. ಏನು ಸ್ತೋತ್ರ ಹೇಳಿದ್ರು ಬರ್ತಾ ಇಲ್ಲ ಬೆಳಗಿನವರೆಗೂ. ಅಂದರೆ ಹೇಳ್ತಾರೆ, ಬೆಳಗಿನವರೆಗೂ ಶಿವ ಪೂಜೆ ಆಯ್ತು, ಕರೆಕ್ಟ್ ಆಯ್ತು ಒಂದು ಅಂತ. ಶಿವ ಆಕಾರದಲ್ಲೇನೆ, ಶಿವ ರೂಪದಲ್ಲೇನೆ ಶಿವ ಜಾಗರಣೆ ಮಾಡಿದಂಗಾಯ್ತು. ಮರುದಿನ ಬೆಳಗ್ಗೆ ಆ ಉನ್ಮಾದದ ಸ್ಥಿತಿ ಇಳಿತು. ಇಳಿದ್ಮೇಲೆ ಕೇಳಿದ್ರಂತೆ, ಏನು ಹೆಂಗ್ಯಾಕೆ ಮಾಡಿದೆ ನೀನು ಅಂತ. ನನಗೇನು ತೊಂದರೆ ಇಲ್ಲ ಅಂದ ಅವನು. ನನಗೇನು ತೊಂದರೆ, ನನಗೇನು ತೊಂದರೆ ಆಗಿಲ್ಲ. ಆ ಕ್ಷಣದಲ್ಲಿ ನಾನು ಶಿವ ಅಂತ ಅನ್ಕೊಂಡ್ಬಿಟ್ರಲ್ಲ, ನೀನು ಶಿವಹೋಂ ಶಿವಹೋಂ ಅಂದ್ರಿ, ಶಂಭೋ ಶಂಕರ ಅಂದ್ರಿ, ಅವ್ರು ಉಲು ಉಲು ಅಂದ್ರು, ಅವ್ರು ನನಗನ್ನಿಸ್ತು ಶಿವ ಬಂದ್ಬಿಟ್ಟ ಅಂಥೇಳಿ. ನನ್ನ ಮೈಯಲ್ಲಿ ಶಿವ ಬಂದಿದ್ದಾನೆ ಅಂತ ಅನಿಸ್ಬಿಡ್ತು, ನನಗೆ ಪ್ರಪಂಚ ಮರೆತು ಹೋಗ್ಬಿಡ್ತು, ನನಗೇನು ಗೊತ್ತಾಗಲಿಲ್ಲ. ನೀವೇನು ಹೇಳ್ತೀರಿ, ನಾನು ಆನಂದದಲ್ಲೇ ಇದ್ದೆ, ಬೆಳಗಿನವರೆಗೂ ಸಂತೋಷವಾಗೇ ಇದ್ದೆ ಅಂತ ಹೇಳಿದಂತೆ. ಈ ಘಟನೆ ನಂತರ ಈ ಥರದ ಉನ್ಮಾದ ಸ್ಥಿತಿ ಮೇಲಿಂದ ಮೇಲೆ ಆಗೋಕೆ ಶುರುವಾಯಿತು. ದೇವದೇವಿಯರ ಹಾಡು ಬಂದರೆ, ದೇವತೆಗಳ ಬಗ್ಗೆ ಮಾತು ಬಂದರೆ ತಕ್ಕಂಥ ಧ್ಯಾನಕ್ಕೆ ಹೋಗ್ಬಿಡೋದು, ಮೈ ಮರೆತು ಬಿಡೋದು. ಎಚ್ಚರಾದ ಕೇಳಿದ್ರೆ ನನಗೇನಿಲ್ಲ, ಆನಂದವಾಗೇ ಇದ್ದೆ ಅಂತ ಹೇಳೋದು. ಜನರಿಗೊಂಥರ ಇದು ವಿಚಿತ್ರ ಅನಿಸ್ಬಿಡ್ತು. ದಿನ ಕಳೆದ ಹಾಗೆ ಶಾಲೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ತುಂಬ ಕಮ್ಮಿ ಆಯಿತು. ಆದರೆ ರಾಮಾಯಣದ ಮಹಾಭಾರತದ ಕಥೆಗಳು ಬಾಯಿಗೆ ಬರ್ತಾ ಇತ್ತು. ದೇವದೇವಿಯರ ಕಥೆಗಳು, ಹಾಡುಗಳು, ಲಾವಣಿ, ಧ್ವನಿ ಮಾತ್ರ ತುಂಬ ಚೆಂದ. ಅಷ್ಟು ಚೆಂದ ಹಾಡ್ಬಿಟ್ಟು ಆ ಹಾಡು ಬರ್ತಿತ್ತು. ಅಣ್ಣ ರಾಮಕುಮಾರನ ಹೆಂಡತಿ ಗರ್ಭಿಣಿಯಾದ ಆಗ ರಾಮಕುಮಾರ್ ಬರೆದಿದ್ದನ್ನು ತೋರಿಸ್ತಾನೆ. ಹೆಂಡತಿ ಮಾತ್ರ ತೋರಿಸಲ್ಲ, ತೋರಿಸ್ತಾನೆ ಎಲ್ಲರಿಗೂ, ಹಿಂಗೆ ಬರೆದಿಟ್ಟಿದ್ದೀನಿ ಅಂತ. ಭವಿಷ್ಯದ ಹಾಗೆ ಆಕೆ ಗಂಡು ಮಗುವಿಗೆ ಜನ್ಮ ಕೊಟ್ಟು ತೀರಿ ಹೋಗ್ತಾಳೆ. ಆ ಮಗುಗೆ ಅಕ್ಷಯ ಕುಮಾರ ಅಂತ ಹೆಸರಿಡ್ತಾರೆ. ಅವನು ಹೇಗಾಗಿತ್ತು ನೋಡಿ, ಮದುವೆ ಆದಮೇಲೆ ಉಚ್ಛ್ರಾಯ ಸ್ಥಿತಿ ಬರ್ತಾ ಇತ್ತು, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇತ್ತು. ಆಕೆ ಸತ್ತ ಮೇಲೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಹೋಯ್ತು. ಅದೇನೋ ಕಾಲ್ಗುಣನೋ ಏನಂತೀವೋ ಗೊತ್ತಿಲ್ಲ, ಬಹಳ ಕಷ್ಟ ಆಯಿತು. ಮನೆ ಖರ್ಚು ನಿಭಾಯಿಸ್ಬೇಕಲ್ಲ, ಈ ಜನ ನಿಭಾಯಿಸ್ಬೇಕಲ್ಲ, ಏನು ಮಾಡಬೇಕು? ಹಾಗಾದ್ರೆ ಇಲ್ಲಿದ್ದರೆ ಆಗೋಲ್ಲ, ನಾನು ವಾಪಸ್ಸು ಕಲ್ಕತ್ತೆಗೆ ಹೋಗ್ತೀನಿ, ಮನೆಗೆ ತಾನು ಇರಬೇಕು, ಮನೆಗೆ ದುಡ್ಡು ಕಳಿಸ್ಬೇಕಲ್ಲ, ಏನು ಮಾಡಬೇಕು? ಕಲ್ಕತ್ತೆಗೆ ಹೋಗಿ ಒಂದು ಸಂಸ್ಕೃತ ಪಾಠಶಾಲೆ ನಡೆಸ್ತೀನಿ, ಒಂದಿಷ್ಟು ದೊಡ್ಡ ದೊಡ್ಡವ್ರ ಮನೆ ಪೂಜೆ ಮಾಡ್ತೀನಿ, ಆ ದುಡ್ಡು ಬಂದದ್ದನ್ನು ಕಳಿಸ್ತೇನೆ, ಸಂಸಾರ ನಡೆಸೋಣ ಅಂತ ಹೇಳಿ ಆತ ಆ ಪುಟ್ಟ ಮಗುವನ್ನು ಅಕ್ಷಯ ಕುಮಾರನನ್ನು ಅಜ್ಜಿ ಚಂದ್ರಮಣಿ ಕಾಳಜಿಗಿಟ್ಟು ರಾಮಕುಮಾರ್ ಕಲ್ಕತ್ತೆಗೆ ಹೋದ, ಅಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಶುರು ಮಾಡಿದ ಅನ್ನೋದಕ್ಕೆ ಇದು ನಿಲ್ಲಿಸೋಣ. ನಾಳೆ ಮುಂದುವರಿಸೋಣ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವಿದ್ಯಾಶೀರವರು ದಂತಾಚಿ

0: ಸಂಗೀತ ತಜ್ಞರು ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और AI से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे. भारत इनोवेट्स 2026, भारत में निर्मित, विश्व के लिए तैयार.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ

ಸ್ಫೂರ್ತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ಕೇಬಿಸ್ ರೋಗಾಣುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಹೆಚ್ ಮೈಟ್ ಅಂದರೆ ಸರ್ಕೋಫೈಟ್ ಸ್ಕೇಬಿಸ್ ಎಂಬ ಪರಾವಲಂಬಿ ಕ್ರಿಮಿಯಿಂದ ಚರ್ಮಕ್ಕೆ ಬರುವ ಒಂದು ಬಗೆಯ ತುರಿಕೆ ಕಚ್ಚಿ ಸಾಮಾನ್ಯವಾಗಿ ಕಂಡುಬರುವ ಚರ್ಮದ ಸಮಸ್ಯೆಗಳಲ್ಲಿ ಒಂದು. ಹಾಗೆಯೇ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಚರ್ಮದ ಸಮಸ್ಯೆಯೂ ಹೌದು. ಒಬ್ಬರಿಂದ ಒಬ್ಬರಿಗೆ ಬಹು ಸುಲಭವಾಗಿ ವೇಗವಾಗಿ ಹರಡುವುದರಿಂದ ನಿಯಂತ್ರಣ ತುಸು ಕಷ್ಟ. ಕೇವಲ 20 ನಿಮಿಷಗಳ ಸಮಯದ ಸಂಪರ್ಕ ಮಾತ್ರದಿಂದಲೇ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಶಾಲೆಯಲ್ಲಿ ಮಕ್ಕಳಿಂದ ಮಕ್ಕಳಿಗೆ ಹರಡಿ ಮನೆಯಲ್ಲಿರುವ ಎಲ್ಲರಿಗೂ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಪ್ರಪಂಚದಾದ್ಯಂತ ಕಾಣಿಸಿಕೊಳ್ಳುವ ಈ ಸಮಸ್ಯೆ ಬಿಸಿ ಉಷ್ಣವಲಯದಲ್ಲಿ ಜನಸಂಖ್ಯಾ ಸಾಂದ್ರತೆ ಹೆಚ್ಚು ಇರುವಲ್ಲಿ, ಹೆಚ್ಚು ವಸತಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಆಶ್ರಮಗಳಲ್ಲಿ, ಜೈಲುಗಳಲ್ಲಿ ಕಂಡುಬರುತ್ತದೆ. ಯಾವ ವಯಸ್ಸಿನವರಿಗಾದರೂ ಈ ಸಮಸ್ಯೆ ಕಾಡಬಹುದು. ಸ್ಕೇಬಿಸ್ ಎಂಬ ಪರಾವಲಂಬಿ ಕ್ರಿಮಿ 8 ಕಾಲುಗಳನ್ನು ಹೊಂದಿರುವ ಮನುಷ್ಯರ ಚರ್ಮದ ಹೊರಪದರದಲ್ಲಿ ಬೆಳೆಯುವ ಸೂಕ್ಷ್ಮ ಜೀವಿ. ಹೆಣ್ಣು ಕ್ರಿಮಿ ಮೊಟ್ಟೆ ಇಟ್ಟು 3-10 ದಿನಗಳ ಬಳಿಕ ಮೊಟ್ಟೆ ಹೊಡೆದು 1-2 ವಾರದಲ್ಲಿ ಲಾರ್ವವಾಗಿ ವಯಸ್ಕ ಹುಳುವಾಗಿ ಬೆಳೆಯುತ್ತದೆ. ಈ ಹುಳು ಮತ್ತೆ ಚರ್ಮದ ಬೇರೆ ಭಾಗಕ್ಕೆ ಅಥವಾ ಇನ್ನೊಬ್ಬರಿಗೆ ಹರಡುತ್ತದೆ. ವಯಸ್ಕ ಕ್ರಿಮಿ ಚರ್ಮದ ಹೊರಪದರದಲ್ಲಿ ಬಿಲವನ್ನು ಕೊರೆದು ಮತ್ತೆ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. 3-4 ವಾರ ದೇಹದಲ್ಲಿ ಜೀವಿಸುವ ಈ ಕ್ರಿಮಿ ದೇಹದಿಂದ ಹೊರಬಂದರೆ 24-36 ಗಂಟೆಗಳಲ್ಲಿ ಸಾಯುತ್ತದೆ. ಚರ್ಮದ ಒಳಗೆ ಪ್ರವೇಶಿಸಿದ 4-6 ವಾರಗಳ ಕಾಲ ನಂತರ ಕೀಟ ಕಡಿದಂತೆ ಕಾಣುವ ಸಣ್ಣ ಸಣ್ಣ ಕೆಂಪು ಉಬ್ಬುಗಳು, ದದ್ದುಗಳು ಮೊದಲು ಕಾಣಿಸಿಕೊಳ್ಳುತ್ತವೆ. ಅಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುವುದಲ್ಲದೆ ವಿಪರೀತ ತುರುಕಿ ಉಂಟಾಗುತ್ತದೆ. ತುರುಕಿ ರಾತ್ರಿಯ ಸಮಯದಲ್ಲಿ ವಿಪರೀತವಾಗಿ ಕಾಣಿಸಿಕೊಳ್ಳುತ್ತದೆ. ವಯಸ್ಕ ಕ್ರಿಮಿ ಚರ್ಮದ ಮೇಲ್ಪದರದಲ್ಲಿ ಬಿಲವನ್ನು ಕೊರೆದು ಮತ್ತೆ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. ಚರ್ಮದಿಂದ ಚರ್ಮಕ್ಕೆ ನೇರ ಸಂಪರ್ಕದಿಂದ ಕ್ರಿಮಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮಕ್ಕಳು ಬಳಸುವ ಪೆನ್ನು, ಪೆನ್ಸಿಲ್,

0: ಸ್ಕೇಲ್, ಎರೇಸರ್ ಪುಸ್ತಕಗಳ ಮೂಲಕ ಕ್ರಿಮಿಯು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಸಿಗೆಯನ್ನ ಹಂಚಿಕೊಂಡಾಗಲೂ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮೊದಲ ಬಾರಿಗೆ ಸ್ಕೇಬಿಸ್ ಸಂಪರ್ಕಕ್ಕೆ ಬಂದು ಕಾಯಿಲೆಯ ಸೂಚನೆ ಕಾಣಿಸಿಕೊಳ್ಳಲು 4-6 ವಾರ ತೆಗೆದುಕೊಂಡರೆ, ಎರಡನೇ ಬಾರಿ ಸಂಪರ್ಕಕ್ಕೆ ಬಂದಾಗ 1-2 ವಾರಗಳ ಕಾಲ ತುರಿಕೆ ಆರಂಭವಾಗಬಹುದು. ಇದರಲ್ಲಿ ಸಾಕಷ್ಟು ವಿಧಾನಗಳಿವೆ. ಅದರಲ್ಲಿ 1ನೇದು ಸಾಮಾನ್ಯ ವಿಧ. ಬೆರಳ ಸಂದುಗಳಲ್ಲಿ ತುರಿಕೆ ಆರಂಭವಾಗುತ್ತದೆ. ಸಣ್ಣ ನೀರಿನ ಗುಳ್ಳೆಗಳು ಮೊದಲಿಗೆ ಕಾಣಿಸಿಕೊಳ್ಳುತ್ತವೆ. ಮತ್ತೆ ಮತ್ತೆ ತುರಿಸುವುದರಿಂದ ಆ ಗುಳ್ಳೆಗಳು ಒಡೆದು ಚರ್ಮದಲ್ಲಿ ಗಾಯವಾಗುತ್ತದೆ. ಗಾಯಗಳು ಹುಣ್ಣುಗಳಾಗಿ ಬದಲಾಗುತ್ತವೆ. ನಂಚು ಆಗಿ ರಸಿಕೆ ಉಂಟಾಗಬಹುದು. ಕ್ರಿಮಿಯು ಚರ್ಮದ ಕೆಳಗೆ ಓಡಾಡಿದ ಸ್ಥಳದಲ್ಲಿ ಸಣ್ಣ ಗಿರಿಗಳು ಕಾಣಿಸಿಕೊಳ್ಳುತ್ತವೆ. ದೇಹದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಲು ಸುಮಾರು 10-15 ಕ್ರಿಮಿಗಳಷ್ಟೇ ಸಾಕು. ಹಾಗೆ ಗಂಟಲುಗಳಲ್ಲಿ ಕಾಣಿಸಿಕೊಳ್ಳುವುದು. ಕೈಬೆರಳು, ಕಾಲು ಬೆರಳು, ಕಾಲು ನಡುವೆ, ಚರ್ಮದ ಹೊದಿಕೆಗಳಲ್ಲಿ, ಮಣಿಕಟ್ಟು, ತೋಳುಗಳಲ್ಲಿ, ಸೊಂಟದ ಕೆಳಭಾಗ, ತೊಡೆಸಂದುಗಳಲ್ಲಿ ಕಜ್ಜಿ ಮತ್ತು ತುರುಕಿಗಳ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಕ್ರಸ್ಟೆಡ್ ಸ್ಕೇಬಿಸ್ ಅಂದರೆ ತೀವ್ರ ರೂಪದ ಸ್ಕೇಬಿಸ್. ಈ ಸಂದರ್ಭದಲ್ಲಿ 100,000 ಕ್ರಿಮಿಗಳು ದೇಹದಲ್ಲಿದ್ದು ಚರ್ಮದ ಹೊರಪದರ ದಪ್ಪವಾಗಿ ಪುಡುಪುಡಿಯಾಗಿ ಉದುರಬಹುದು. ಹಾಗಾದರೆ ಇದಕ್ಕೆ ಚಿಕಿತ್ಸೆ ನೋಡುವುದಾದರೆ, ಮನೆಯಲ್ಲಿರುವ ಎಲ್ಲರೂ ಏಕಕಾಲದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಕ್ರಿಮಿಯನ್ನು ನಾಶಪಡಿಸುವ ಮಾತ್ರೆಗಳು ಐವರನ್ ಮೆಟ್ಟಿನ್ ಈಗ ಲಭ್ಯವಿದೆ. ಕ್ರಿಮಿನಾಶಕ ಲೋಷನ್ ಅನ್ನು ಅಂದರೆ ಪ್ರೇಮ್ತೀನ್ ಸ್ನಾನದ ಬಳಿಕ ದೇಹವನ್ನು ಮೃದುವಾದ ಬಟ್ಟೆಯಲ್ಲಿ ಒರೆಸಿದ ಬಳಿಕ ಕುತ್ತಿಗೆಯಿಂದ ಕೆಳಗೆ ಪೂರ್ತಿಯಾಗಿ ಹಚ್ಚಬೇಕು. 12 ಗಂಟೆಗಳ ನಂತರ ಮತ್ತೆ ಸ್ನಾನವನ್ನು ಮಾಡಬೇಕು. 3 ದಿನಗಳ ಹಿಂದೆ ಉಪಯೋಗಿಸಿದ ಬಟ್ಟೆ, ಟವಲ್, ಹಾಸಿಗೆ ಬಟ್ಟೆ ಎಲ್ಲವನ್ನ ಬಿಸಿ ನೀರಿನಲ್ಲಿ ತೊಳೆಯಬೇಕು. ಬಿಸಿಲಿನಲ್ಲಿ ಒಣಗಿಸಬೇಕು. ಹಾಸಿಗೆ, ದಿಂಬು ಇತ್ಯಾದಿಗಳನ್ನು ಬಿಸಿಲಿನಲ್ಲಿ ಇಡಬೇಕು. ಔಷಧಗಳು ಕ್ರಿಮಿಯನ್ನು ನಾಶಪಡಿಸುವುದರಿಂದ ಮೊಟ್ಟೆಗಳು ಹಾಗೆ ಉಳಿದಿರುತ್ತವೆ. ಒಡೆದ ಮೊಟ್ಟೆಯಿಂದ ಬಂದ ಕ್ರಿಮಿಗಳನ್ನು ನಾಶ ಮಾಡುವ ಸಲುವಾಗಿ 1 ವಾರದ ಬಳಿಕ ಮತ್ತೆ ಔಷಧಿಯನ್ನು ಸೇವಿಸುವುದು ಅತ್ಯಗತ್ಯವಾಗಿದೆ. 1 ವಾರದ ಬಳಿಕ ಮತ್ತೊಮ್ಮೆ ಔಷಧವನ್ನು ದೇಹಕ್ಕೆ ಹಚ್ಚುವುದು ಅಗತ್ಯ. ಮಾತ್ರೆಯನ್ನು ತೆಗೆದುಕೊಂಡು 14 ದಿನದ ಬಳಿಕ ಮತ್ತೊಮ್ಮೆ ಮೈಯನ್ನು ತೊಳೆದುಕೊಳ್ಳುವುದು ಒಳ್ಳೆಯದಾಗಿದೆ. ಸ್ಕೇಬಿಸ್ ಇದ್ದಾಗ ಮಕ್ಕಳನ್ನು ಶಾಲೆಗೆ ಕಳುಹಿಸದೇ ಇರುವುದು ಒಳ್ಳೆಯದು. ಚಿಕಿತ್ಸೆ ಪ್ರಾರಂಭಿಸಿದ 24 ಗಂಟೆಗಳ ಬಳಿಕ ಶಾಲೆಗೆ ಕಳುಹಿಸಬಹುದು. ಹಿರಿಯರು ಕೂಡ ಚರ್ಮಕ್ಕೆ ಕಾಯಿಲೆ ಬಂದಾಗದಿಂದ ಹೊರಗಿನ ಕೆಲಸಕ್ಕೆ ಹೋಗದೇ ಇರುವುದು ಒಳ್ಳೆಯದು. ಹಾಗಾದರೆ ಇದಕ್ಕೆ ಚಿಕಿತ್ಸೆ ಸಿಗದಿದ್ದರೆ ತುರುಕಿಯಿಂದ ಒಡೆದ ಚರ್ಮದ ಗಾಯಗಳಲ್ಲಿ ಬ್ಯಾಕ್ಟೀರಿಯಾದಿಂದ ನಂಜು ಉಂಟಾಗಬಹುದು. ಚರ್ಮದ ಒಳಪದರಗಳಿಗೆ ನಂಜು ಹರಡುವುದು ಸರ್ವಿ ಸಾಮಾನ್ಯವಾದ ಲಕ್ಷಣವಾಗಿದೆ. ನಂಜು ಶರೀರದಲ್ಲಿ ಹರಡುವುದು ಸ್ಟೆಪಿಸೀಮಿಯಾ ಮೂತ್ರಪಿಂಡದ ಸಮಸ್ಯೆ ಉಂಟಾಗಬಹುದು. ಕಾಲಾನಂತರದಲ್ಲಿ ಹೃದಯದ ಕಾಯಿಲೆಯನ್ನು ಉಂಟು ಮಾಡಬಹುದು. ಈ ಥರದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವುದರಿಂದ ಸ್ಕೇಬಿಸ್ ಕಾಯಿಲೆಗೆ ಸಕಾಲದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡುವುದು ಅತ್ಯಗತ್ಯವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತೆ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡುವುದರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂದು ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂಥ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತುಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ

ಹೃದಯವನ್ನ ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನ ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನ ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನ ಸರ್ವಜ್ಞ ಅಂತ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನ ಕರೆದಿದ್ದಾರೆ. ಹಾಗಂದ್ರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೆ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೆ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುವುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದ್ರೆ ಎಲ್ಲರನ್ನೂ ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು,
ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು

ಅಚಿಂತ್ಯ ಶಕ್ತಿಯೆಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದು ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಹಾಗಾಗಿ ನಾವು ನಂಬಿಸಾಗಬೇಕು. ನಂಬಿಸಾಗದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರು ತಾಲೂಕಿನ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ರೇಖಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ HD Kote ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಥವಾ

0: ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗವನ್ನು ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಶ್ರೀಮತಿ ರೇಖಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವ ಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್
1: ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಖಾ ಅಂತ. ನಾನು ಸ್ವಾಮಿ ವಿವೇಕಾನಂದ ಯುವ ಸಂಸ್ಥೆಗೆ ಜಾಯ್ನ್ ಆಗಿ 3 ತಿಂಗಳು ತರಬೇತಿ ಪಡೆದಿದ್ದೆ. ಅಲ್ಲಿ ತರಬೇತಿ ಪಡ್ಕೊಂಡು ನಾನು ಇವಾಗ ದುಡಿತಾ ಇದ್ದೀನಿ. ಯಾರ ಮೇಲೂ ಅವಲಂಬನೆ ಆಗೋ ಇದ್ರಲ್ಲಿಲ್ಲ. ಮನೆ ಕಷ್ಟಕ್ಕೂ ಅಲ್ಲಿ ಯಾವ್ದಕ್ಕೆ ಅಲ್ಲಿ ನಾನು ದುಡಿತೀನಿ, ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ ಇವಾಗ ನನಗೆ.
0: ಮೂಲತಃ ಎಲ್ಲಿಯವರು ಮೇಡಮ್ ನೀವು?
1: ನಾವು ಕಲ್ಲಳ್ಳಿ, ಹುಣಸೂರಿಂದ 25 ಕಿಲೋಮೀಟ್ರ್ ಬರ್ಬೇಕ ಕಲ್ಲಳ್ಳಿ ಅಂತ ಒಂದು ಹಳ್ಳಿ. ಅಲ್ಲಿಂದ ನಾನು ಒಂದು ಬೇರೆ ಯಾರ ಕಡೆಯಿಂದನೂ ಒಂದು ಅಲ್ಲೊಂದು ಸಂಸ್ಥೆ ಐತೆ, ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ತುಂಬಾ ಸರಿಯಾದ ರೀತಿ ಅವಕಾಶ ಸಿಗ್ತಾ ಇರ್ಲಿಲ್ಲ. ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ. ಬಟ್ ಫಿನಿಶಿಂಗ್ ಬೇಕು, ಕಲಿಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ನಾನು ಯಾರೋ ಹೇಳಿದ್ರು ಅಂದ್ಬಿಟ್ಟು ಹೋಗಿ ಅಲ್ಲಿ ಭೇಟಿ ಕೊಟ್ಟು ಕೇಳಿದಾಗ ರಾಜು ಸರ್ ನೋಡೋಣ ಕ್ಲೀನಿಂಗ್ ಆಗ್ಬೇಕು ಅಂತ ಹೇಳಿದ್ರು. ಸೆಲೆಕ್ಟ್ ಆದ್ರು. 3 ತಿಂಗಳು ಗೀತಾ ಮೇಡಮ್ ತುಂಬಾ ಚೆನ್ನಾಗಿ ತರಬೇತಿ ಕೊಟ್ರು. ಅದೇ ರೀತಿ ನಾವು ಮನಸ್ಸಿಟ್ಟು ಕಲ್ತಿ ಇವಾಗ ನಾವು ದುಡಿತಾ ಇದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಈಗ ನಾನು ಬ್ಲೌಸ್ ಹೊಲಿಯೋದ್ರಿಂದ ಒಂದು ಬ್ಲೌಸ್ ಇನ್ನು ಏನೇನೋ ಮಾಡ್ಬೇಕು ಅನ್ನೋ ಇದು ಜಾಸ್ತಿ ಆಯ್ತು. ಸ್ವಲ್ಪ ಸ್ಯಾರಿಗಳೆಲ್ಲ ತಂದಿಟ್ಕೊಂಡು ಬಂದವ್ರಿಗೆ ಕೊಟ್ಟು ಮತ್ತೆ ನನ್ನ ಹತ್ರನೇ ಬ್ಲೌಸ್ಗೂ ಕೊಡ್ತಾರೆ. ಅದ್ರಿಂದ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದೀನಿ ಮೇಡಮ್, ಕೆಲಸ ಮಾಡ್ತಾ ಇದ್ದೀನಿ.
0: ಓಕೆ, ಈಗ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನ ಪಡೆದು ಇನ್ನಷ್ಟು ಒಂದು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತಾ ಇದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಸೊ ಕುಟುಂಬದಲ್ಲಿ ಯಾರ್ಯಾರು ಇದೀರಿ ಮೇಡಮ್?
1: ನಾನು, ನನ್ನ ಮಕ್ಕಳು, ಇಬ್ರು ಹೆಣ್ಮಕ್ಳು, ಒಬ್ಬ ಮಗ, ನಮ್ಮನೆಯವರು ಇಬ್ರು ಹೆಣ್ಮಕ್ಳು ಓದ್ತಾ ಇದಾರೆ, ಮಗನು ಓದ್ತಾನೆ. ನಮ್ಮನೆ ವ್ಯವಸಾಯ ಮಾಡೋದು, ನಾನು ವ್ಯವಸಾಯ ಮಾಡ್ತಾ ನಮ್ಮನೆ ಮಾಡ್ತಾ ಇದ್ರು. ನಂಗೆ ಆಗ್ತಿರ್ಲಿಲ್ಲ ಮಾಡಕ್ಕೆ, ಹೆಂಗ್ ಮಾಡೋದು, ಬಿಸಿಲಲ್ಲೆಲ್ಲ ಒಂದತ್ರ ಮಾಡಕ್ ಆಗಲ್ಲ, ಏನಾದ್ರು ಮಾಡ್ಬೇಕು, ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಇದೊಂದು ಉದ್ಯೋಗ ಕಲ್ತ್ಕೊಂಡ ಮೇಡಮ್.
0: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾನು PUC ಮಾಡಿದ್ದೀನಿ ಮೇಡಮ್.
0: PUC ಮಾಡಿದ ನಂತರ ಒಂದು ತರಬೇತಿ ಪಡಿಬೇಕು ಅಂತ ಆಸಕ್ತಿ ಮೊದ್ಲಿಂದನೂ ಇತ್ತು, ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ ನಿಮಗೆ?
1: ಅವಕಾಶ ಸಿಕ್ಕಿರ್ಲಿಲ್ಲ. ಇವಾಗ ವಿವೇಕಾನಂದ ಸಂಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಅಂದ್ರೆ ಏನಾದ್ರು ಮಾಡ್ಬೋದು ಮಹಿಳೆಯರು ಅನ್ನೋದೊಂದು ತೋರ್ಸ್ಕೊಟ್ರು. ಗುರಿ ಇಟ್ಟು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದು ತೋರ್ಸ್ಕೊಟ್ರು. ಈಗ ಮನೇಲೇ ಕೂತಿ ಹೊರಗಡೆ ಹೋಗಿ ಬಂದು ಮಾಡೋಕ್ಕಿಂತ ಮನೇಲೇ ಇದ್ದು ಸಂಪಾದನೆ ಮಾಡ್ಬೋದು, ಮನೆಯವ್ರ ಕಷ್ಟಕ್ಕೆ ಕೈ ಗೂಡಿಸ್ಬೋದು ಅನ್ನೋದೊಂದು ಇದು ತಲುಪಿಸಿದ್ರು. ಅದೇ ರೀತಿ ಇವಾಗ ನಾನು ಮಾಡ್ತಾ ಇದ್ದೀನಿ, ಬ್ಲೌಸ್ ಗಳು ಬರ್ತಾ ಇದೆ, ಹೊಲಿತಾ ಇದ್ದೀನಿ. ಅದ್ರ ಜೊತೆ ಬೇರೆ ಸದೇ ಹೇಳಂದಲ್ಲ ಇವಾಗ ಮೇಡಮ್, ಆ ರೀತಿನೂ ಮಾಡ್ತಾ ಇದ್ದೀನಿ.
0: ಅಂದ್ರೆ ಈಗ 3 ತಿಂಗಳ ತರಬೇತಿ ಆಗಿತ್ತು ನಿಮಗೆ ಇದು? ಏನೇನೆಲ್ಲ ಕಲ್ತ್ರಿ ಮೇಡಮ್? ಬೇಸಿಕ್ ಇಂದ ಮತ್ತೆ
1: ಬೇಸಿಕ್ ಇಂದ ಕಲ್ತು ಮೇಡಮ್. ಬೇಬಿ ಜಬ್ಲ, ಸಿವಿಕ್ಸ್, ಸ್ಕೂಲ್ ಯೂನಿಫಾರ್ಮ್, ಶರ್ಟ್, ಅಂಬ್ರೆಲಾ ಫ್ರಾಕ್, ಚೂಡಿದಾರ್ ಎಲ್ಲ ಕಲ್ತಿದೀವಿ. ಉಪಯೋಗಿಸ್ಕೋತಿರೋದು ಡ್ರೆಸ್, ಪ್ಲಾಜಾ ಪ್ಯಾಂಟ್, ಅಂಬ್ರೆಲಾ ಫ್ರಾಕು, ಬ್ಲೌಸು ಜಾಸ್ತಿ ಓಡ್ತಾ ಇದೆ ಮೇಡಮ್. ಅದೆಲ್ಲ ಹೊಲಿತಾ ಇದೀವಿ. ಏನಾರು ಡೌಟ್ಸ್ ಇದ್ರೆ ಫೋನ್ ಮಾಡ್ತೀವಿ, ಹೋಗಿದ್ ಬರ್ತೀವಿ. ಹೇಳಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಮಾಡ್ತೀವಿ. ಮತ್ತೆ ಅವರು ಹೇಳಿದಾರೆ, ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಅವಾಗವಾಗ, ಹೆಂಗ್ ಮಾಡ್ತಿದ್ರಿ, ಏನು ಏನಾದ್ರೂ ನಮ್ ಕಡೆಯಿಂದ ನಿಮ್ಗೆ ಇದಾಯ್ತು, ಹೆಲ್ಪ್ ಬೇಕಾದ್ರೆ ಕೇಳಿ ಅಂತೆಲ್ಲ ಹೇಳ್ತಾರೆ ಸಂಸ್ಥೆ ಕಡೆಯಿಂದ. ಅದರಿಂದ ಏನ್ ತೊಂದ್ರೆ ಇಲ್ಲ.
0: ಅಂದ್ರೆ ಈಗ ತರಬೇತಿಯಲ್ಲೇ ನೀವು ಒಂದು ಮಿಷನ್ ತಗೊಂಡಿದ್ದ, ತದನಂತರದಲ್ಲಿ
1: ತರಬೇತಿಗೆ ಹೋಗೋ ಸ್ಟಾರ್ಟ್ ಮಾಡಿದ್ಮೇಲೆ ಮಿಷನ್, ಮತ್ತೆ ಜಿಗ್ ಜಾಗ್ ಮಿಷನ್ ಎಲ್ಲ ತಗೊಂಡೆ ಮೇಡಮ್. ಸಂಪಾದನೆ ಜಿಗ್ ಜಾಗ್ ಮಿಷನ್ ತಗೊಂಡೆ, ಇದನ್ನ ಮನೆಯವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ತೆಗೆಸ್ಕೊಂಡೆ.
0: ಅಂದ್ರೆ ನೀವು ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
1: ಅದೇ 3 ತಿಂಗಳು ಆದ್ಮೇಲೆ ಮೇಡಮ್. ಇವಾಗ 3 ತಿಂಗಳು ತರಬೇತಿ ಆದ್ಮೇಲೆ ಮಾಡಿದ್ದು.
0: ಮನೆ ಮಟ್ಟದಲ್ಲೇ ಮಾಡ್ತಾ ಇರೋದ? ಮನೆಯಲ್ಲಿ
1: ಅಂಗಡಿ ಏನು ಇನ್ನೂ ವ್ಯವಸ್ಥೆ ಇಲ್ಲ ಮೇಡಮ್. ಮಾಡ್ಬೇಕು ಅಂತ ಹೇಳ್ತಿದ್ದೀನಿ, ಸರಿಯಾದ ರೀತಿ ಅವಕಾಶ ಇಲ್ಲ. ಅಂದ್ರೆ ಮಕ್ಳುಗಳೆಲ್ಲ ಓದ್ತಾವ್ರೆ, ಸಮಸ್ಯೆಗಳು ಇದೆ ಅಂದ್ಬಿಟ್ಟು ನೋಡೋಣ ಮಾಡ್ತಾ ಇರೋ ಅಂತ ಹೇಳ್ತಾರೆ.
0: ಇವಾಗ ಪ್ರಸ್ತುತ ಒಂದು ಟೈಲರಿಂಗ್ ಮಿಷನ್ ಇರ್ಬೋದು ಅಥವಾ ಜಿಗ್ ಜಾಗ್ ಮಿಷನ್ ಇರ್ಬೋದು, ಇದು ನೀವು ಸಂಪಾದನೆ ತಗೊಂಡು ಸೊ ಮನೆ ಮಟ್ಟದಲ್ಲಿ ನೀವು ಒಂದು ಬಿಸ್ನೆಸ್ ನ ಆರಂಭ ಮಾಡಿದಿರಿ?
1: ಆರಂಭ ಮಾಡಿದೀವಿ, ಚೆನ್ನಾಗಿ ನಡೀತಾ ಇದೆ.
0: ಏನೇನೆಲ್ಲ ಸರ್ವಿಸ್ ನ ಕೊಡ್ತಾ ಇದೀರಿ ನೀವು ಜನಗಳಿಗೆ?
1: ಬ್ಲೌಸ್ ಹೊಲಿತೀವಿ, ಡ್ರೆಸ್ ಗಳು ಅಲ್ಲಿ ಕೊಡ್ತಾ ಇದೀವಿ, ಮತ್ತೆ ಫ್ರಾಕು, ಲಂಗ, ಬ್ಲೌಸ್ ಎಲ್ಲ ಕೊಡ್ತಾ ಇದೀವಿ. ತೀರಾ ಅಂದ್ರೆ ಅವ್ರಿಗೆ ಇದ್ ಮಾಡಕ್ಕೆ ಆಗಲ್ಲ ಅನ್ನೋರ್ಗೆ ಅಲ್ಪ ಸ್ವಲ್ಪ ಬಿಟ್ಟು ಬೇಡ ಬಿಡಿ ಅನ್ನ, ವಯಸ್ಸಾದವರು, ಅಜ್ಜಿಂದ್ರು, ಬಡ ಇದ್ರಲ್ಲಿರೋರ್ಗೆಲ್ಲ ಫ್ರೀಯಾಗಿ ಇದ್ ಮಾಡ್ಕೊಡ್ತೀನಿ. ಅಂದ್ರೆ ಅವ್ರ ಕೈಲಿ ಆಗಲ್ಲ ಅನ್ನೋರ್ಗೆ, ತೀರಾ ಕೊಡೋ ಕಷ್ಟ ಅನ್ನೋರ್ಗೆ ಹಂಗೂ ಅವ್ರು ಕೊಡಕ್ ಬರ್ತಾರೆ, ಕೊಡಿರಿ ಬಿಡಿ ನಿಮ್ ನೋಡಿ ಅಂತ ಎಲ್ಲ ಹೇಳ್ತೀವಿ. ತೀರಾ ಆಗಲ್ಲ ಅಂದವ್ರಿಗೆ, ಅವ್ರಿಗೆ ಕೊಡೋ ಪರಿಸ್ಥಿತಿ ಕಷ್ಟ ಅದೇ ಅಂದವ್ರಿಗೆ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತೀವಿ. ನಮ್ಮ ಮನೆ ಜಮೀನ್ ಕೆಲಸ ಬರೋರ್ಗೆಲ್ಲ ಬ್ಲೌಸ್ ಹೊಲ್ ಕೊಟ್ರೆ ಅದ್ರಲ್ಲೂ ಕೂಡ ಸಂಪಾದನೆ ಮಾಡಿ ನಮ್ಮನೆವ್ರಿಗೂ ಕೈ ಜೋಡಿಸ್ತಾ ಇದೀವಿ. ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಡ್ತೀವಿ. ಜಮೀನ್ ಕೆಲಸದಲ್ಲೂ ಜೊತೆ ಹೋಗಿ ನೋಡೋದು, ಕೊಡೋದು, ಊಟ ಕೊಡೋದು ಇದೆಲ್ಲ ಮಾಡಿ ಮನೆ ಕೆಲಸನೂ ಮಾಡ್ತಿದೀವಿ.
0: ಮನೆ ಕೆಲಸದ ಜೊತೆಗೆ ಟೈಲರಿಂಗ್ ವೃತ್ತಿಯನ್ನ ಆರಂಭ ಮಾಡಿದ ಜೊತೆಗೆ ವ್ಯವಸಾಯದಲ್ಲೂ
1: ಸಹಾಯ
0: ಮಾಡ್ಕೊಂಡಿದ್ದೀರಿ.

0: ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಹೇಗಿದ್ದೀರಿ ಮೇಡಮ್?
1: ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಮಧ್ಯಮ ವರ್ಗದಲ್ಲಿ ಇದ್ವಿ, ಅತಿ ಇದ್ವಲ್ಲ, ಅತಿ ಮೇನ್ ಮಾಡಲ್ಲ, ಮಧ್ಯಮ ವರ್ಗದಲ್ಲಿ ಇದೀವಿ. ಸಾದಷ್ಟು ಮನೆಗೆ ಈಗ ಮಕ್ಕಳಿಗೊಂದು ಏನಾರು ಅಮೌಂಟ್ ಫೀಸ್ಗೆ ಕಂಪ್ಯೂಟರ್ ಕ್ಲಾಸ್ಗೆ ಏನಾರು ಕೇಳಿದಾಗ ಹಾಕೊಡ್ತೀವಿ ಅಲ್ಪ ಸ್ವಲ್ಪ. ಮನೇಲಿ ಏನಾರ ಸಮಸ್ಯೆ ಅಂದಾಗ ಸಣ್ಣ ಪುಟ್ಟದೆಲ್ಲ ನಾವೇ ತಗೋತಿದೀವಿ, ಅವ್ರನ್ನೇನ್ ಕೇಳ್ತಲ್ಲ ತರಕಾರಿ ಅಲ್ಲಿ ಇನ್ನೊಂದಲ್ಲಿ, ಆ ರೀತಿ ತೊಡಗಿಸ್ಕೊಂಡಿದ್ವಿ. ಇನ್ನೂ ಆರ್ಥಿಕವಾಗಿ ಬೆಳಿಬೇಕು, ಮಾಡಬೇಕು ಅನ್ನೋ ಇದ್ರ ಗುರಿಲಿ ಇದೀವಿ ನೋಡೋಣ ಮೇಡಮ್. ಮಕ್ಕಳಿಗೆಲ್ಲ ಓದಿಸ್ಬೇಕು ಚೆನ್ನಾಗಿ, ಅವ್ರೊಂದು ಅಂತ ಗುರಿ ಮುಟ್ಟಿಸ್ಬೇಕು, ಅವ್ರ ಏನ್ ಮಾಡ್ತೀನಿ ಅಂತಾರೆ ಅದ್ರದ ಗುರಿ ಮುಟ್ಟಿಸ್ಬೇಕು ಅನ್ನೋದೊಂದ್ ಐತೆ. ಒಬ್ಬರಿಂದಲೇ ಆಗಲ್ಲ, ನಾನು ಏನಾದ್ರೂ ಮಾಡ್ಬೇಕು ಅವ್ರ ಜೊತೆ ಅನ್ನೋದೊಂದು ಇದ್ರಲ್ಲಿ ಗುರಿಲಿ ಮಾಡ್ತಿದ್ವಿ.
0: ಓಕೆ, ಅಂದ್ರೆ ಈ ಒಂದು ಟೈಲರಿಂಗ್ ತರಬೇತಿಯನ್ನ ಪಡೆಯೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್?
1: ಮೇಡಮ್ ವ್ಯವಸಾಯನೇ,
0: ವ್ಯವಸಾಯದಲ್ಲಿ
1: ತೊಡಗಿಸ್ಕೊಂಡಿದ್ದು.
0: ಪ್ರಸ್ತುತ ಈ ಉದ್ಯೋಗ ಎಲ್ಲ ಹೇಗ್ ನಡೀತಾ ಇದೆ?
1: ಚೆನ್ನಾಗಿ ನಡೀತಾ ಇದೆ ಮೇಡಮ್, ಸ್ಯಾರಿದು ನಡೀತಾ ಇದೆ. ನನಗೆ ಮೊದ್ಲಿಂದನೂ ಒಂದು ಐಡಿಯಾ ಇತ್ತು ಸ್ಯಾರಿ ತರಬೇಕು ಇಲ್ಲಿ, ನಾನು ಹಂಗೆ ತಂದು ಕೊಡ್ತಿದ್ದೆ. ಅಂದ್ರೆ ನಾನು ಹೊರ ಮೈಸೂರು ಅಲ್ಲಿ ಹೋದಾಗ ಕೇಳದವ್ರಿಗೆ ಹಂಗೆ ತಂದು ಕೊಡ್ತಿದ್ದೆ ಮೇಡಮ್, ಹಂಗ ಇಷ್ಟು ವರ್ಷ ಅದು ಐಡಿಯಾ ಬರ್ಲಿಲ್ಲ. ಇವಾಗ ನಾನು ಟೈಲರಿಂಗ್ ತರಬೇತಿ ಪಡ್ಕೊಂಡು ಬಂದ್ಮೇಲೆ ಏನೇನವೆಲ್ಲ ಮಾಡ್ಬೋದು ಗುರಿ ಅಂತ ಅಲ್ಲಿ ತರಬೇತಿ ಕೊಟ್ಮೇಲೆ ನಂಗೊಂದು ಐಡಿಯಾ ಬಂತು, ಓ ಇದನ್ನ ಮಾಡಿದ್ರೆ ಹೆಂಗಿರ್ತದೆ ಅಂದ 50-20 ಇದು ಮಾಡ್ಕೊಂಡು ಸೇವ್ ಮಾಡಿದ್ರೆ ನಮಗೂ ಅನುಕೂಲ ಆಯ್ತದೆ. ಅವ್ರಿಗೂ ಹೊರಗಡೆ ಹೋಗಕ್ಕಾಗದಿರೋರಿಗೆಲ್ಲ ತಗೋತಾರೆ ಹಬ್ಬಗಳಲ್ಲಿ, ಹಿಂಗೆ ಪೂ ಏನಾರು ಇದ್ದಾಗೆಲ್ಲ ತಗೋತಾರೆ. ನೋಡೋಣ ಅನ್ಬಿಟ್ಟು ಸ್ವಲ್ಪ ತಂದೆ ಮೇಡಮ್ ಸ್ಟಾರ್ಟಿಂಗು, ಎಲ್ಲ ಖಾಲಿ ಅದು, ಮತ್ತೆ ಇನ್ವೆಸ್ಟ್ ಮಾಡಿದೆ ಇನ್ನೊಂದ್ ಸ್ವಲ್ಪ. ಇವಾಗ ಸ್ಟಾರ್ಟ್ ಮಾಡಿದ ಒಟ್ಟಲ್ಲಿ ಚೆನ್ನಾಗಿ ನಡೀತಾ ಇದೆ. ಹಾಗೆ ಬ್ಲೌಸ್ ಹೊಲಿಯಕ್ ಬಂದಾಗ ನೋಡ್ತಾರೆ, ಇಷ್ಟ ಆದ್ರೆ ಎತ್ಕೋತಾರೆ, ಇಲ್ಲ ಅಕ್ಕಪಕ್ಕದವ್ರಿಗೆ ಹೇಳ್ತಾರೆ ಹೋಗಿ, ಅವ್ರು ಬಂದು ಎತ್ಕೋತಾರೆ. ಮತ್ತೆ ಇಲ್ಲೇ ಅದ್ರಿಂದ ನನ್ಗೆ ಇನ್ನೊಂದ್ ಏನ್ ಉಪಯೋಗ ಅಂದ್ರೆ ಬ್ಲೌಸ್ ಹೊಲಿಯಕ್ ಇಲ್ಲೇ ಕೊಡ್ತಾರೆ, ಮೇಡಮ್ ಇದು ಇಲ್ಲೇ ಹೊಲ್ಕೊಡಿ ಅಂತ ಕೊಟ್ಬಿಟ್ಟು ಹೋಯ್ತಾರೆ.
0: ಅಂದ್ರೆ ಸೀರೆ ತಗೊಳ್ಳೋದ್ರ ಜೊತೆಗೆ ಬ್ಲೌಸ್ ಇಲ್ಲೇ
1: ಇಲ್ಲೇ ಕೊಡ್ತಾ ಇದಾರೆ.
0: ನಿಮ್ಗೆ ಎರಡು ಅನುಕೂಲಗಳಾಗ್ತಾ ಇದೆ,
1: ಅನುಕೂಲಗಳಾಗ್ತಾ ಇದೆ.
0: ಸೊ ಇವಾಗೆಲ್ಲ ಕಾಂಪಿಟೇಷನ್ ಯುಗ ಮೇಡಮ್, ಅದಕ್ಕೆ ತಕ್ಕಂಗೆ ನೀವು ಏನೆಲ್ಲ ಬದಲಾವಣೆಗಳನ್ನ ನಿಮ್ಮ ಒಂದು ಸ್ವ ಉದ್ಯೋಗದಲ್ಲಿ ಮಾಡ್ಕೊಂಡಿದ್ದೀರಿ?
1: ಅಂದ್ರೆ ನಾನು ಬೇರೆಯವ್ರಿಗಿಂತ 20-30 ರೂಪಾಯಿ ಕಮ್ಮಿನೇ ಹೇಳ್ತಾ ಇದ್ದೀನಿ. ಮತ್ತೆ ಇವತ್ ಆಗಲ್ಲ ನನ್ಗೆ ಅಂದ್ರೆ ನಾನು ತೀರಾ ಟೈಮು ಕೊಡಕ್ಕಾಗಲ್ಲ, 2 ದಿವಸ ಟೈಮ್ನು ಕೊಡ್ತೀನಿ ಅವ್ರಿಗೆ, 4 ದಿವಸ ಹಿಂಗೆಲ್ಲ. ಅದೇ ರೀತಿ ಅವ್ರು ನಾವು ಬಿಟ್ಟು ಕೊಡ್ತಿದಿರಲ್ಲ ಅಂತ ಅವ್ರೂ ಅದೇ ತಕ್ಕಂಗ್ ನಡ್ಕೋತಾರೆ ಮೇಡಮ್ ಇಲ್ಲಿ ತನಕ. ಹಿಂಗೆಲ್ಲ ಟೈಮ್ ಕೊಡ್ತಾರೆ, ಬೇರೆಯವ್ರಂಗ್ ಬೇಕೇ ಬೇಕು ಅನ್ನಲ್ಲ. ಮತ್ತೆ ಏನಂದ್ರೆ ನಾನು ಬೇರೆಯವ್ರಿಗೆ ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ ಮೇಡಮ್, ಇವಾಗ ಇದ್ ಮಾಡ್ತಿರೋದು ಉಂಟು. ನಾನು ಅವಾಗ ಊರಲ್ಲಿ 350 ನಡೀತಾ ಅಂದ್ರೆ ನಾನು 300 ತಗೋತಾ ಇದ್ದೀನಿ, ಆ ರೀತಿ ಮಾಡ್ತಾ ಇದ್ದೀನಿ ಮೇಡಮ್.
0: ಯಾವ ರೀತಿ ಸರ್ವಿಸ್ ನ ಕೊಡ್ತಾ ಇದ್ರಿ ಜನಗಳಿಗೆ, ಚೆನ್ನಾಗಿದೆಯಾ? ಹೀಗೆ
1: ಸರ್ವಿಸ್ ಚೆನ್ನಾಗೈತೆ ಮೇಡಮ್, ತೊಂದ್ರೆ ಏನಿಲ್ಲ. ಎಲ್ರು ಫಸ್ಟ್ ಸ್ಟಾರ್ಟಿಂಗ್ ಒಂದೊಂದು ನನ್ ಕ್ಲಾಸ್ ತರಬೇತಿ ಬ್ಲೌಸ್ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಕೊಟ್ಟಿದ್ದೆ, ಅವಾಗ್ಲಿಂದ ಎಲ್ಲೂ ಹೋಗ್ತಾ ಇಲ್ಲ. ನೀವು ಕರೆಕ್ಟ್ ಆಗಿ ಹೊಲಿತೀರಿ, ಪರ್ಫೆಕ್ಟ್ ಆಗಿ ಕೂತ್ಕೋತಂದ್ರೆ ನೀವೇ ಹೊಲ್ಕೊಡಿ, ಒಂದ್ 15 ದಿವಸ ನಿಧಾನ ಆದ್ರೂ ಪರವಾಗಿಲ್ಲ, ನೀವೇ ಹೊಲ್ಕೊಡ್ಬೇಕು ಅಂತ ಕೇಳ್ತಾರೆ ಮೇಡಮ್.
0: ಸೊ ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್?
1: ಮೇಡಮ್ ನಾವು ತುಂಬಾ ಎದುರಿಸಿದ್ವಿ, ನಮ್ಗೆ ಸಪೋರ್ಟ್ ಯಾರು ಇರ್ಲಿಲ್ಲ, ನಮ್ಮ ಮನೆ ಅತ್ತೆ ಮಾವನ್ ಸಪೋರ್ಟ್ ಇರ್ಲಿಲ್ಲ. ಆರ್ಥಿಕವಾಗಿ ಅವ್ರು ಚೆನ್ನಾಗವ್ರೆ, ಬಟ್ ನಮಗ್ ಸಪೋರ್ಟ್ ಇರ್ಲಿಲ್ಲ, ಮನೆ ವ್ಯವಸ್ಥೆ ಇರ್ಲಿಲ್ಲ. ಇವಾಗ್ಲೂ ನಮ್ಗೆ ಮನೆ ವ್ಯವಸ್ಥೆ ಇಲ್ಲ, ಸ್ವಲ್ಪ ಚಿಕ್ಕದಾಗಿ ಬೇರೆನಲ್ಲಿ ಇದ್ದೀವಿ. ತುಂಬಾನೇ ಸಮಸ್ಯೆ ಎದುರಿಸಿದೀವಿ ಮೇಡಮ್. ಮಕ್ಕಳು ಓದಿಸ್ಬೇಕು ಅಂದ್ರೆ ನಿಮ್ಗೆ ಇವಾಗ ಇದ್ರಲ್ಲಿ ಗೊತ್ತಲ್ಲ, ಮಗಳಿಗೆ ಗೌರ್ಮೆಂಟ್ ಸೀಟ್ ಆಗೈತೆ MBBS, ಅವಳಿಗೂ ನಾನು ಒಡವೆ ಇಟ್ಕೊಂಡು ಆ ಕಡೆ ಈ ಕಡೆ ರೊಟೇಷನ್ ಮಾಡ್ಕೊಂಡು ಬೇರೆ ಸಹಾಯ ಪಡ್ಕೊಂಡು
0: MBBS
1: ಸೀಟ್ ಆಗಿದೆ ಮೇಡಮ್ ಮಗಳಿಗೆ.
0: ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಾನ್ ಕೊಡ್ತೀನಿ ಹೆದರ್ಕಬೇಡ ಅಂತ. ಅಪ್ಪ ಅಮ್ಮ ಆರ್ಥಿಕವಾಗಿ ಚೆನ್ನಾಗಿದ್ರು, ನಮ್ಗೆ ಹೆಲ್ಪ್ ಏನ್ ಮಾಡ್ಲಿಲ್ಲ ಇದುವರೆಗೂ, ನಮ್ಗೆ ಏನೋ ಇನ್ನು ಜಮೀನು ಕೂಡ ನಮ್ಮ ಹೆಸರಿಗಾಗಿಲ್ಲ ಏನೇನು. ಆದ್ರೂ ನಾನು ಚಾಲೆಂಜ್ ತಗೊಂಡು ನಾವು ಮಾಡ್ಲೇಬೇಕು, ಅವ್ರು ಕೊಟ್ಟಿದ್ದೇ ಇರಲ್ಲ, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದ್ಬಿಟ್ಟು ಆ ಕಡೆ ಈ ಕಡೆ ರೊಟೇಷನ್ ಮಾಡ್ಕೊಂಡು. ಮತ್ತೆ ಕೆಲವರು ಹೆಲ್ಪ್ ಅಂದ್ರೆ ಸಹಾಯ ಅಂದ್ರೆ ದುಡ್ಡು ಮಾಮೂಲಿ ಕೊಡ್ತಾರೆ, ಇಂಟ್ರೆಸ್ಟ್ ಇಸ್ಕೋತಾರೆ, ಈ ರೀತಿ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ತೇನೆ ಮೇಡಮ್. ಮಗಳದ್ದು ಇವಾಗ PU ಮುಗಿತು, ಇಂಜಿನಿಯರಿಂಗ್ ಮಾಡ್ತಾನೆ ಅನ್ಕೊಂಡು, ಅವಳು PG ಮಾಡ್ತೀನಿ ಅಂತ. ಇನ್ನೊಬ್ಳು ಚಿಕ್ಕಳು, ಮಗ 10th ಈಗ, ಅವನು 3 ಅರ್ಜಿ ಸ್ಕೂಲ್ಗೆ ಹಾಕಿದೀವಿ, ನೆಕ್ಸ್ಟ್ ಹಾಕ್ಬೇಕು. ಹಿಂಗ್ ಮಾಡ್ಕೊಂಡು ಓದಿಸ್ತಾ ಇದೀವಿ ಮೇಡಮ್. ತುಂಬಾನೇ ಎದುರಿಸಿದೀವಿ, ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅದೆಲ್ಲ ಇದ್ ಮಾಡಿ ದಾಟಿ ಮಕ್ಕಳನ್ನ ದಡಸ್ಬೇಕು ಅನ್ನೋದೊಂದು ಗುರಿಲಿ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ ಮಾಡ್ಬೇಕು ಅಂತ.
0: ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ತರಬೇತಿಯನ್ನ ಪಡ್ಕೊಂಡು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೀರಿ.
1: ಹೌದು ಮೇಡಮ್. ಆಗಲ್ಲ ಅಂದ್ರು ನಮ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ರು ನಾನು ಮಾಡ್ಬೇಕು, ನನ್ನ ಮಕ್ಕಳ ಮುಂದೆ ತರಬೇಕು ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀವಿ.

0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ?
1: ತುಂಬಾ ಚೆನ್ನಾಗಿದೆ ಮೇಡಮ್, ಅವ್ರು ಸಪೋರ್ಟ್ ಮಾಡ್ತಾರೆ, ಮಕ್ಕಳು ಸಪೋರ್ಟ್ ಮಾಡ್ತಾರೆ, ಅದ್ರಿಂದ ನನ್ಗೆ ಜಾಸ್ತಿ ತೊಂದರೆ ಏನ್ ಅನ್ಸ್ತಿಲ್ಲ. ಎಲ್ಲ ಸಪೋರ್ಟ್ ಆಗಿ ನಿಂತಿರಲಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಮೇಡಮ್.
0: ಈಗ ನಿಮ್ಮೂರಿಂದ ಈ ಹುಣಸೂರಿಗೆ ಬಂದು 25 ಕಿಲೋಮೀಟರ್ ದೂರದಿಂದ ಬಂದು ಈ ಒಂದು ತರಬೇತಿಯನ್ನ ಪಡಿತಾ ಇದ್ದೀವಿ, ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮೇಡಮ್?
1: ಅಂದ್ರೆ ಮೇಡಮ್, ದೂರ ಆದ್ರೂ ಪರವಾಗಿಲ್ಲ, ನಾನು ಕಲಿಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿದ್ರಿಂದ ಬಸ್ ಇರ್ತಿತ್ತು, ಬಸ್ ವ್ಯವಸ್ಥೆ, ಈ ಟೈಮಿಂಗ್ಸ್, ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾರಲ್ಲ, ಆದ್ರೂ ಕಲಿಲೇಬೇಕು ಅನ್ನೋದೊಂದು ಗುರಿ ಇರೋದ್ರಿಂದ ಕಷ್ಟಪಟ್ಟು ಬಸ್ಗೆ ಹೋಗಿ ಅಲ್ಲಿ ಕರೆಕ್ಟ್ ಟೈಮ್ಗೆ ಹೋಯ್ತದೆ, ಮಾತ್ರ ಒಂದ್ ದಿವಸ ಮಿಸ್ ಮಾಡ್ಕೋತಿರ್ಲಿಲ್ಲ, ಅಬ್ಸೆಂಟ್ ಆಗಿಲ್ಲ, 2-3 ದಿವಸ ಅಷ್ಟೇ ಅಬ್ಸೆಂಟ್ ಆಗಿದ್ದೆ ನಾನು. ಗುರಿ ಇರ್ಲಾಗಿ ಎಲ್ಲರೂ ಅಬ್ಸೆಂಟ್ ಆದ್ರೂ ನಾನು ಒಂದ್ ದಿವಸನೂ ಅಬ್ಸೆಂಟೇ ಆಗಿರ್ಲಿಲ್ಲ, 2-3 ದಿವಸ ಅದು ಏನೋ ಬೇರೆ ಕಷ್ಟ ಸಮಸ್ಯೆ ಇದ್ದಾಗ ಮಾತ್ರ. ಅಲ್ಲಿ ಹೋದ್ರು ಅಷ್ಟೇ ಟೈಮ್ ವೇಸ್ಟ್ ಮಾಡ್ಬೇಕು ಈ ತರ, ಆದ್ರೂ ಅದು ಸರ್ ಒಂದ್ಸಲ ಹೇಳ್ತಾ ಇದ್ರು ನನ್ಗೆ, ನಾನು ನಿಮ್ನ ಅಬ್ಸರ್ವ್ ಮಾಡಿದೆ, ನೀವು ಯಾವ ಕಡೆಗೆ ಹೋಯ್ತಿತ್ತಿಲ್ಲ ಕಲಿಬೇಕು ಅನ್ನೋದೊಂದು ಗಮನ ಬಿಟ್ಟಿ ಅಂತ. ಅದ್ರ ತಕ್ಕಂತೆ ಗೀತಾ ಮೇಡಮ್ ತುಂಬಾ ಸಪೋರ್ಟ್ ಮಾಡಿ, ಕಲಿತೀನಿ ನೀನು ಮಾಡೋ ಧೈರ್ಯ ತಕೊಳೋ, ಏನಾಗಲ್ಲ ಒಲಿಯೋ ಅನ್ನೋದೊಂದು ಇದು ತುಂಬಿಸಿ ನನಗೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೀತಾ ಇದ್ದೀನಿ ಅಂದ್ರೆ ಆ ಸಂಸ್ಥೆನೆ ಕಾರಣ ಗೀತಾ ಮೇಡಮ್ ಅವರು. ಅದು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತೊಂದು ನಾನು ದುಡಿತೀನಿ, ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಬರ್ಬೇಕಾದ್ರೆ ವಿವೇಕಾನಂದ ಸಂಸ್ಥೆನೆ ಕಾರಣ ಮೇಡಮ್.
0: ಅಂದ್ರೆ ಮನೆ ಮಕ್ಕಳು ಅಂತ ಸಂಸಾರ ಅಂತ ಇದ್ದಂತವ್ರು ತರಬೇತಿನ ಪಡ್ಕೋಬೇಕು ಅಂತ ಮುಂದಾಗಿ, ಸೊ ತರಬೇತಿಯಲ್ಲಿ ಯಶಸ್ಸನ್ನ ಪಡ್ಕೊಂಡು
1: ಮೇಡಮ್ 8:30 ಬಸ್ಸು ಅಂದ್ರೆ ನನ್ನ ಮಗಳಗ್ ತಿಂಡಿ ಮಾಡಿ ಹೊಲದ ಹತ್ರ ಜಮೀನ್ ಹತ್ರ ಬಂದಿರೋ ಕೆಲಸದವ್ರಿಗೆ ಹತ್ತಾಳ್ ಬರ್ತಿದ್ರು, ಆಳ ಇದಾಳ ಹತ್ತಾಳ ಹಿಂಗೆ ಹೊಗೆ ಸೊಪ್ಪು ಅಂದ್ರೆ ಅಷ್ಟು ಆಳ್ ಬೇಕೇ ಬೇಕು. ಅವ್ರಿಗೆಲ್ಲ ಅಡ್ಗೆ ಮಾಡಿಟ್ಟು ಮಧ್ಯಾಹ್ನದ ವ್ಯವಸ್ಥೆ ಮಾಡಿ ನಾನು ಹೋಗಿ ಬಸ್ ಟೈಮ್ ಪಿಕ್ ಮಾಡಿ ಹೋಗಿ ಇದ್ ಮಾಡ್ತಿದ್ದೆ ಮೇಡಮ್. ಕಲಿತಾ ಇದೆ.
0: ಹಾಗಿದ್ರೆ ನೀವು ಬೆಳಿಗ್ಗೆ ಎಷ್ಟು ಬೇಗ ಇಳ್ತಿದ್ರಿ ಮ್ಯಾಮ್?
1: 5:45 ಹಿಂಗೆಲ್ಲ ಇಳ್ತದೆ ಮೇಡಮ್. ಮನೆ ಕೆಲಸ ಮುಗಿಸಿ ಬೆಳಿಗ್ಗೆ ತಿಂಡಿ ಮಗಳ ಕಾಲೇಜಿಗೆ ಕಳಿಸಿ ಮತ್ತೆ ಮಧ್ಯಾಹ್ನಕ್ಕೆ ಆಳ್ಗೊಳಗೆ ಅಡುಗೆ ಮಾಡಿ ಎಲ್ಲ ಮಾಡಿ ಮನೆ ರೆಡಿ ಕ್ಲೀನ್ ಮಾಡಿ ಹೋಗ್ಬೇಕು ಅಂದ್ರೆ 8:30 ಬಸ್ ಹತ್ತಿದೆ. 10 ಗಂಟೆ ಕ್ಲಾಸ್ ಇದ್ರೆ 10:00 ನಮ್ಗೆ ಇಲ್ಲಿ ಬಸ್ ಹತ್ತು 8:30-9:00 ಒಳಗೆ. ಅಷ್ಟೆಲ್ಲ ಮಾಡಿ ಹೋಗ್ತಾ ಇದ್ದು ಅದ್ನೇ ಅಂತಿದ್ರು, ಅಷ್ಟೊಂದು ಹಿಂಸೆ ದೂರ ಇದ್ರೆ ಟೈಮ್ ಕರೆಕ್ಟ್ ಆಗಿ ಬರ್ತಿದೀನಿ ಅಂತ. ನನ್ನ ಅಟೆಂಡೆನ್ಸ್ ಇದಾಕ್ಬೇಕಂದ್ರೆ ನಾನು ಅಷ್ಟು ಮುಂಚೆ ಇರ್ತಿದ್ದೆ ಅಲ್ಲಿ, 10:30-10:30 ಹೋಗಿ ಕ್ಲಾಸ್ ಅಲ್ಲಿ ಕೂತ್ಕೋತಿದ್ದೆ.
0: ಅಷ್ಟೊಂದೆಲ್ಲ ಆಸಕ್ತಿ ಬರೋದಿಕ್ಕೆ ಹೇಗೆ ಸಾಧ್ಯ ಆಯ್ತು ಮೇಡಮ್?
1: ಅದೇ ಪರಿಸ್ಥಿತಿ ಮೇಡಮ್, ಪರಿಸ್ಥಿತಿಗೆ ಏನಾದ್ರು ಇನ್ ಬೇರೆ ಏನು ಮಾಡಕ್ ಆಗಲ್ಲ. ನಾನು ಓದಿದ್ದೆ, ಪಿ ಯು ಮಾಡಿದ್ದೆ, ನರ್ಸಿಂಗ್ ಹೋಗ್ಬೇಕು ಅಂತ ಹೋಗಿದ್ದೆ, ಅದೆಲ್ಲ ಆಗ್ಲಿಲ್ಲ, ಅದು ಮುಗ್ದೋಯ್ತು, ಇವಾಗ ಮಾಡಕ್ ಆಗಲ್ಲ. ಇದನ್ನ ಮಾಡ್ಬೋದು, ಇದ್ರಿಂದ ನಾನು ಬೆಳಿಬಹುದು ಅನ್ನೋದೊಂದು ಇದ್ ಬಂತು, ಅಂಬಲ ಬಂತು ಮೇಡಮ್, ಅದ್ರಿಂದ ಮಾಡ್ಬೇಕು ಅಂತ
0: ಮಾತಾಡ್ತಾ ಹೇಳಿದ್ರಿ. ಅಂದ್ರೆ ನಿಮ್ಮ ಆಸೆಗೆ ಮೆಟ್ಟಿಲಾಗಿ ನಿಲ್ತು ಸಂಸ್ಥೆ ನನಗೆ ಅಂತ ಹೇಳಿದ್ರಿ. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿ ಆಗಿರ್ಬೋದು ಅಥವಾ ಎಚ್ ಡಿ ಕೋಟೆ ಆಗಿರ್ಬೋದು ಅಥವಾ ಸರ್ಗೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ, ಹುಣಸೂರು ತನಕ ಬಂದು ನಿಮಗೆ ಈ ಒಂದು ತರಬೇತಿಯನ್ನ ಕೊಟ್ಟಿದ್ದು ಮಹಿಳೆಯರಿಗೆ ಅಥವಾ ಸ್ಥಳೀಯ ಯುವಕ ಯುವತಿಯರಿಗೆ ಎಷ್ಟು ಅನುಕೂಲ ಆಯ್ತು ಮೇಡಮ್?
1: ತುಂಬಾನೇ ಅನುಕೂಲ ಆಗದೆ ಮೇಡಮ್. ಈಗ ಕೆಲವ್ರು ಅಲ್ಲಿ ಬಂದವರು ನನ್ನ ತರ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ಕೊಂಡ್ರು, ನನ್ಗಿಂತ ತುಂಬಾ ಕಷ್ಟ ಇರೋರೆಲ್ಲ ಇದ್ರು. ಆಗ ಅನಿಸ್ತು ಇದೊಂದು ಸಂಸ್ಥೆಯಿಂದ ಎಷ್ಟೋ ಜನ ಬೆಳೀತಾರೆ, ಅವ್ರ ಕಷ್ಟಗಳು. ಈಗ ಚಿಕ್ಕ ವಯಸ್ಸಿಗೆ ಗಂಡ ಕಲ್ಕೊಂಡಿರೋರೆಲ್ಲ ಬಂದಿದ್ರು, ಈಗ ಅವ್ರಿಗೆಲ್ಲ ಒಂದ್ ಕಲ್ತ್ರೆ ಒಂದ್ ದಾರಿ, ಒಂದ್ ಅನ್ನ ತಿನ್ಬೋದು, ಮಕ್ಳು ಸಾಕ್ಬೋದು. ಆಗ ಅನಿಸ್ತು ನನ್ಗೆ ಈ ಸಂಸ್ಥೆ ತುಂಬಾನೇ ಉಪಯೋಗ. ನನ್ನೇ ಹೆಚ್ಚು ಅಂದ್ರೆ ನನ್ಗಿಂತ ತೀರಾ ಇದ್ರ ಪರಿಸ್ಥಿತಿಲಿ ಇರೋರ್ಗೆಲ್ಲ ಒಂದು ಆಧಾರ ಇದು. ಅವ್ರು ನಾನು ದುಡಿತೀನಿ, ಒಂದ್ ನಮ್ಮ ಇದ್ರಲ್ಲಿ ಕಲಾವತಿ ಅಂತ ಅವ್ರು ತುಂಬಾ ಕಷ್ಟದಲ್ಲಿ ಬಂದಿರು ಮೇಡಮ್. ಅವ್ರಿಗೆ ಪೆಟ್ಲಿಂಗ್ ಮಾಡೋಕು ಬರ್ತಿತ್ತಿಲ್ಲ, ಇವತ್ತು ಅವ್ರೊಂದು ದುಡಿತಾವ್ರೆ ಅಂದ್ರೆ ಈ ಸಂಸ್ಥೆನೆ ಕಾರಣ. ಆ ತರ ಅದೇ ತರ ಇನ್ನು ಎಷ್ಟೋ ಮಕ್ಳು ಮಹಿಳೆಯರಿಗೆ ಇದು ಆಧಾರ ಆಯ್ತದೆ ಅನ್ನೋದೊಂದು ನನ್ನ ಅಭಿಪ್ರಾಯ ಮೇಡಮ್.
0: ಏನೋ ಬರದೇ ಇರೋಂತವ್ರು ಬಂದು
1: ದುಡಿತಾ ಇದಾರೆ, ನಾನ್ ದುಡಿತಾ ಇದೀನಿ, ಸಂಪಾದನೆ ಇಲ್ಲಿಗ್ ಅಲ್ಲಿಗ್ ಬಂದ್ಮೇಲೆ ಪೆಟ್ಲಿಂಗ್ ಮಾಡಕ್ ಬರ್ದಿರೋರು ಕೂಡ ಇವತ್ತು ನಾ ಸ್ಟಿಚ್ ಮಾಡಿ ನಾನ್ ಸಂಪಾದನೆ ಮಾಡ್ತೇನೆ ಅಂತ ಇದ್ ಮಾಡ್ತಾವ್ರೆ ಅಂತವ್ರಿಗೆಲ್ಲ ಒಳ್ಳೇದ ಅನುಕೂಲ ಆಯ್ತದೆ. ಅವರು ಈಗ ಅವ್ರಿಗೊಂದು ಧೈರ್ಯ, ನಾನು ಯಾರು ಇಲ್ದಿರೋರು ಗಂಡ ಇಲ್ದಿರೋರು ಕೂಡ ಇದಾರೆ ಮೇಡಮ್ ಬರ್ತಿದ್ರಲ್ಲಿ, ಚಿಕ್ಕ ವಯಸ್ಸು ಚಿಕ್ಕ ಚಿಕ್ಕ ಮಕ್ಳು. ಅವ್ರಿಗೆಲ್ಲ ಏನು ಅಂದ್ರೆ ಈಗ ನಾನು ಇದ್ದು ಕಲ್ತ್ರೆ ಮನೇಲಿ ಈಗ ಹೊರಗಡೆ ಹೋಗಿ ಮಾಡಿದ್ರೆ ಅವ್ರಿಗೆ ಒಂಥರ ಏನೋ ಇದ್ ಮಾಡ್ತಾರೆ, ಇದು ಆದ್ರೂ ಮಾಡ್ಬೋದಲ್ವಾ, ದುಡಿಬೋದಲ್ವಾ, ಮಕ್ಕಳು ಸಾಕೊಂಡು ಹೋಗ್ಬೋದಲ್ವಾ ಅನ್ನೋದೊಂದು ನನ್ನಲ್ಲಿ ಇದಾಯ್ತು ಮೇಡಮ್. ಅದು
0: ಅಂದ್ರೆ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ
1: ಮಕ್ಕಳು ನೋಡ್ಕೊಂಡು ಹೊರಗಡೆ ಹೋಗಕ್ಕೆಲ್ಲ ಆಗಲ್ಲ, ಅವ್ರು ಓದಿರಲ್ಲ, ಹೊರಗಡೆ ಕೆಲಸ ಮಾಡಕ್ ಆಗಲ್ಲ ಅಂತವ್ರಿಗೆಲ್ಲ ಇದೊಂದು ಅನುಕೂಲ ಅಂತ ನನಗನ್ನಿಸ್ತು ಮೇಡಮ್.
0: ಖಂಡಿತ ಮೇಡಮ್. ಅಂದ್ರೆ ಈ ಒಂದು ತರಬೇತಿಯಲ್ಲಿ ನಿಮ್ಗೆ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಮಾತ್ರ ಅಲ್ಲದೆ ಹೊರತುಪಡಿಸಿ ನಿಮ್ಮ ಒಂದು ಸ್ವ ಬೆಳವಣಿಗೆಗೂ ಹೆಚ್ಚು ಒತ್ತು ಕೊಟ್ರ?
1: ಹೌದು ಮೇಡಮ್. ಮೇಡಮ್ ಅದು ಒಂದ್ ಶಿಸ್ತು, ಮೊದ್ಲು ಇದೆಲ್ಲ ತಕೋತೀವಿ ಅನ್ನೋದಕ್ಕಿಂತ ಮುಂಚೆ ಒಂದ್ ಶಿಸ್ತು ಅಂದ್ರೆ ನಮ್ಗೆ ಟೈಮಿಂಗ್ಸ್ ಹೆಂಗೆ ಪಿಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಕಲ್ತ್ಕೊಳಕ್ಕೆ. ಈಗ ನಾವ್ ಒಂದ್ ಮಾಡ್ಲೇಬೇಕು ಒಂದ್ ಗುರಿ ಇಟ್ಕೊಂಡ್ರೆ ಇದೆಲ್ಲ ನಾವು

0: ಅಳವಡಿಸ್ಕೊಂಡ್ರೆ ಮಾತ್ರ ಮೇಡಮ್ ಇದ್ ಮಾಡಕ್ಕಾಗೋದು. ಯಾವಾಗ್ಲೂ ಹೇಳ್ತೀವಿ ಯಾವಾಗ್ಲೂ ಹೋಗ್ತಿವಿ ಅಂದ್ರೆ ಅವೆಲ್ಲ ನಾವು ಮಾಡಕ್ ಹೋಯ್ತಿರ್ಲಿಲ್ಲ, ಇವತ್ ಕಲಿಯಕ್ ಹೋಯ್ತಿರ್ಲಿಲ್ಲ. ಅದೆಲ್ಲ ಪಾಲಿಸ್ಕೊಂಡಿದ್ಕೆ ನಾವು ಇದ್ ಮಾಡ್ಲೇಬೇಕು, ಈ ಟೈಮ್ಗೆ ಇದಾಗ್ಲೇಬೇಕು ಅಂತ ಪಾಲಿಸ್ಕೊಂಡಿದ್ಕೆ ಇವತ್ತು ನಾವು ಜೀವನದಲ್ಲಿ ಮುಂದೆ ಬರೋ ಪ್ರಯತ್ನ ಪಡ್ತಾ ಇದೀವಿ. ಅದೆಲ್ಲ ಇಲ್ಲದಿದ್ರೆ ಈಗ ಅವೇ ಟೈಮ್ ಹೇಳೋದು ಹೋಗೋದು ಅಂದ್ರೆ ಕಲಿಯಕ್ ಆಯ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಾನು ಇವಾಗ್ಲೂ ಅಷ್ಟೇ, ಒಂದ್ ಹತ್ರ ಕೆಲಸ ಮಾಡ್ತಾ ಇದ್ರೆ ಬೇಗ ಇದ್ದು ಮನೆ ಕೆಲಸ ಮುಗಿಸ್ತೀವಿ, ಅಡುಗೆ ಮಾಡ್ತೀವಿ, ಅದ್ರ ಜೊತೆಗೆ ಬಟ್ಟೆಗಳ್ನು ಒಂದು ಗ್ಯಾಪ್ ಗ್ಯಾಪ್ ಎಲ್ಲ 5 ನಿಮಿಷ ಅಡುಗೆ ಗಿಡಿಗೆ ಬೈತಾರೆ, ಕೆಲ ಮನೆ ಇದ್ದು ಬಟ್ಟೆನು ಸ್ಟಿಚ್ ಮಾಡ್ತೀವಿ. ಅದೆಲ್ಲ ನಾವು ಅಳವಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಮೇಡಮ್. ನಾವ್ ಹೆಂಗ್ ಮಾಡ್ಲೇಬೇಕು ಅನ್ನೋದೊಂದ್ ಗುರಿ ಇದ್ರೆ ಆಟೋಮೆಟಿಕ್ ಆಗಿ ನಾವು ಎಲ್ಲ ನಮ್ಮನ್ನ ತೊಡಗಿಸ್ಕೋತೀವಿ, ಇಂಥದ್ದು ಇಂಥ ಟೈಮ್ಗೆ ಆಗ್ಬೇಕು ಹಿಂಗಾಗ್ಬೇಕು ಅಂತ ನನ್ನ ಅಭಿಪ್ರಾಯ.
1: ಓಕೆ, ಅಂದ್ರೆ ಇವಾಗ ಒಂದ್ ದಿನಕ್ಕೆ ಎಷ್ಟು ಬ್ಲೌಸ್ ಅಥವಾ ಬಟ್ಟೆನ ಹೊಲಿತೀರಿ, ಎಷ್ಟು ಸಂಪಾದನೆ ಮಾಡ್ತೀರಿ?
0: ಮೇಡಮ್ ಮೊದ್ಲು ಮೂರು ತನಕ ಹೊಲಿತಿದ್ದೆ. ಇವಾಗ ಜಮೀನ್ ಹತ್ರ ಸ್ವಲ್ಪ ಕೆಲಸ, ಹೊಗೆ ಸೊಪ್ಪಿನ ಕೆಲಸ, ಒಂದು ಎರಡು ಹಿಂಗ್ ಹೊಲಿತಿದ್ದೀನಿ ಮೇಡಮ್. ಈಗ ಬೆಳಿಗ್ಗೆ ಒಂದ್ ಅರ್ಧ ಏನಾದ್ರು ಫ್ರೀ ಆಗಿದ್ರೆ, ಇವಾಗ ಹೊಲ್ದತ್ರ ಕೆಲಸ ಇಲ್ಲ ಅಂದ್ರೆ 2 ಬ್ಲೌಸ್ ಹೊಲಿತೀನಿ. ಇವಾಗ ಬೆಳಿಗ್ಗೆ 6-7 ಆಳು ಬಂದವ್ರೆ, ಟೀ ತಿಂಡಿ ಊಟ ಕೊಟ್ಟಿ ಮನೆ ಕೆಲಸ ಮುಗಿಸಿ ಮಧ್ಯಾಹ್ನ ಮೇಲೆ ಕೂತ್ಕೊಂಡ್ರೆ ಒಂದ್ ಹೊಲಿತೀನಿ. ನೈಟ್ ಮೇಡಮ್ ನಾನು ಅಡ್ಗೆ ಮಕ್ಳಿಗೆಲ್ಲ ಅಡ್ಗೆ, ಈಗ ಮಕ್ಳೆಲ್ಲ ಹೊರಗಡೆ ಹೋಗ್ತಾ ಇದಾರೆ, ಅವ್ರಿಗೆಲ್ಲ ಅಡ್ಗೆ ಮಾಡ್ಕೊಟ್ಟಿ ನೈಟ್ ಒಂದ್ 9-9:30 ಕೂತ್ಕೊಂಡ್ರೆ 12 ಗಂಟೆ ಹೊತ್ಕೊಂಡ್ ಬ್ಲೌಸ್ ಹೊಲಿತೀನಿ ಮೇಡಮ್. 2 ಬ್ಲೌಸ್ ಹೊಲಿತೀನಿ ಒಟ್ಟ ದಿವ್ಸಕ್ಕೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ? ನಿಮ್ ಮಕ್ಳು ಎಷ್ಟು ಖುಷಿಯನ್ನ ಪಡ್ತಾರೆ? ನೀವು 4 ಲಕ್ಷ ಸಂಪಾದನೆ ಮಾಡಿ ಕುಟುಂಬಕ್ಕೆ ಆರ್ಥಿಕವಾಗಿ
0: ಪಡ್ತಾರೆ ಮೇಡಮ್, ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಕೊಡು, ನನ್ಗೆ ಅದಕ್ಕೆ ಬೇಕು ಕೊಡು, ನಿನ್ ದುಡ್ಡೇ ಬೇಕು ಕೊಡು ಅಂತೆಲ್ಲ ಕೇಳ್ತಾರೆ. ಸಪೋರ್ಟ್ ಕೂಡ ಮಾಡ್ತಾರೆ. ಈಗ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ನನ್ನ ಮಗಳು ಅದನ್ನ ಮುಡ್ಸೋದಲ್ಲಿ, ನಾನು ಯಾಕೆ ಮಾಡ್ಬೇಕು ನಿಂದ ಅನ್ನಲ್ಲ, ಅವ್ರಿಗೆ ಮಾತಾಡೋದಲ್ಲಿ, ಅದೆಲ್ಲ ಬರ್ಕೊಡಪ್ಪ ಅಂದ್ರೆ ಅದೆಲ್ಲ ಇದ್ ಮಾಡೋದಲ್ಲಿ, ಅದೆಲ್ಲದಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾಳೆ ಮೇಡಮ್. ಅದೇ ಅಂತ ಇದ್ದೇನೆ, ನೀನ್ 2 ತಿಂಗಳು ಇರ್ತೀಯಲ್ಲಪ್ಪ ನನ್ಗೆ ಯಾರಿದೆಲ್ಲ ಮಾಡ್ಕೊಡೋದು ಅಂತ, ನೀನೇ ಮಾಡ್ಬೇಕು ಬೇಗ ಬೇಗ ಇದೆಲ್ಲ ಮುಗಿಸ್ಕೊ ಮಾಡ್ಕೊ ಅಂತ ಹೇಳ್ತಾ ಇದ್ದು. ನಂದು ಎಲ್ಲ ಮಾಡ್ತಾರೆ ಮೇಡಮ್.
1: ಈಗ ಮಗಳಿಗೆ MBBS ಸೀಟ್ ಸಿಕ್ಕಿದೆ ಅಂತ ಹೇಳಿದ್ರಿ, ಸೊ ಅದೆಷ್ಟು ಖುಷಿಯನ್ನ ತಂದಿದೆ ನಿಮಗೆ?
0: ಅದು ನನ್ ಕನಸು ಮೇಡಮ್, ಖುಷಿ. ನಾನು ತುಂಬಾ ಅಂದ್ರೆ ನನ್ಗೆ ಏನಂದ್ರೆ, ನಾನು ಹೇಳದ್ನಲ್ಲ ಇಲ್ಲಿ ಅನುಕೂಲ ವ್ಯವಸ್ಥೆ ಏನು ಇಲ್ದೇನೆ ನಾನು ಮಾಡಿಸ್ಲೇಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಮ್ಮ ಮನೆಯವ್ರ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಒಳಗೆ ಆಯ್ತು, ಗೌರ್ಮೆಂಟ್ ಸೀಟ್ ಸಿಕ್ತು, ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ ಅಷ್ಟು ಖುಷಿ. ಅದ್ ನನ್ ಕನಸು,
1: ಡಾಕ್ಟರ್ ಮಾಡ್ಬೇಕು
0: ಅನ್ನೋದೊಂದು ಕನಸು. ಯಾಕಂದ್ರೆ ನಾನು ಏನು ಮಾಡಕ್ ಆಗ್ಲಿಲ್ಲ, ನಾನು ನರ್ಸಿಂಗ್ ಫೀಲ್ಡ್ ಅಲ್ಲಿ ಹೋಗಿ ನಂಗೆ ಆಗಲ್ಲ ಅಂತ ಬಂದ್ಬಿಟ್ಟೆ. ಅದ್ರಿಂದ ನನ್ಗ ಆಗ್ದಿರೋದನ್ನ ಅವಳ ಕೈಲಿ ಸಾಧಿಸ್ ತೋರಿಸ್ಬೇಕು, ಅವಳಿಂದ ಒಂದು 4 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದೊಂದು ನನ್ನ ಆಸೆ ಮೇಡಮ್. ಚಿಕ್ಕೊಂಡ್ ನೆಕ್ಸ್ಟ್ ಈಗ 5 ತಿಂಗಳ ಅಡ್ಮಿಷನ್ ಆಗ್ಬೇಕು, ಈ ಮಕ್ಳಿಗೆ ಈ ತರ ಆಗ್ಬೇಕು ಅನ್ನೋದೊಂದು ನನ್ ಕನಸು. ಈಗ ಅವಳಗ್ ಡಾಕ್ಟರ್ ಆಯ್ತು, ನೀನ್ ಇಂಜಿನಿಯರಿಂಗ್ ಮಾಡಪ್ಪ ಅಂದೆ, ಇಲ್ಲಮ್ಮ ಅದು ಬೇಡ, ನಾನು ಫಿಸಿಯೋಥೆರಪಿಗೆ ಹೋಯ್ತೀನಿ ಅಂದ್ಲು. ಆಯ್ತು ಮಾಡಪ್ಪ ಅಂತ ಸಪೋರ್ಟು. ನೀವ್ ಏನಾದ್ರೂ ಮಾಡಿ ಒಳ್ಳೇದಾಗ್ಬೇಕು, ಓದ್ಬೇಕು ಚೆನ್ನಾಗಿ, ಹೆಸರು ಕೊಡ್ಬೇಕು, ನಾವು ಎಷ್ಟೇ ಕಷ್ಟ ಆದ್ರೂ ನಾವು ನೋಡ್ಕೋತೀವಿ ಅಂತ ಲೋನ್ ಮಾಡಿಸ್ ಕಳಿಸ್ತಾ ಇದ್ವಿ ಮೇಡಮ್ ಇಬ್ಬರಿಗೂ.
1: ಈಗ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್, ಸ್ವ ಉದ್ಯೋಗದಲ್ಲಿ?
0: ಅದೇ ಮೇಡಮ್, ನಂದು ಮುಂದಿನ ಗುರಿ ಅಂದ್ರೆ ಇದೇ ರೀತಿ ಇನ್ನು ಇವಾಗ ಕೊಡ್ತಿರೋದೇ ದೊಡ್ಡದಲ್ಲ, ಇನ್ನೂ ಚೆನ್ನಾಗಿ ಹೊಲಿಬೇಕು, ಇನ್ನು ನಮ್ ನಂಬಿ ಕೊಡೋಂತವ್ರಿಗೆ ಇನ್ನು ಚೆನ್ನಾಗಿ ಹೊಲ್ಕೊಡ್ಬೇಕು ಅನ್ನೋದೇ ನನ್ ಗುರಿ. ಅದ್ರ ಜೊತೆ ನಾನು ಬೆಳಿಬೇಕು, ಸಂಪಾದನೆ ಮಾಡ್ಬೇಕು, ಮನೆ ಕಷ್ಟಕ್ಕೆ ಮಕ್ಕಳಿಗೆಲ್ಲ ಒಂದು ಆಧಾರವಾಗಿ ನಿಲ್ಬೇಕು ಅನ್ನೋದು ನನ್ ಗುರಿ ಮೇಡಮ್.
1: ನಿಮ್ ತರನೇ ಹಲವಾರು ಮಹಿಳೆಯರು ಯಾವ್ದಾದ್ರೂ ಒಂದು ತರಬೇತಿಯನ್ನ ಪಡೆದು ಸ್ವ ಉದ್ಯೋಗವನ್ನ ಆರಂಭ ಮಾಡಿ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರುವಂತ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಂದೇಶವನ್ನ ತಿಳಿಸೋದಾದ್ರೆ ಮೇಡಮ್?
0: ನನ್ ಕಿವಿ ಮಾತು ಅಂದ್ರೆ, ಯಾರೇ ಆದ್ರೂ ಅಷ್ಟೇ, ಫಸ್ಟ್ ಗುರಿ ಇಟ್ಕೊಳ್ಳಿ, ಗುರಿ ಇಟ್ಕೋಬೇಕು. ಸಾಧನೆ ನಾನು ಏನಾದ್ರೂ ಸಾಧಿಸ್ತೀನಿ ಅನ್ನೋದೊಂದು ಮನಸ್ಸಲ್ಲಿ ಛಲ ಬಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನನ್ನೇ, ನಾನೊಂದು ಹಳ್ಳಿಯಿಂದ ಬಂದು ನಾನು ಏನು ಗೊತ್ತಿಲ್ದೇನೆ ಇವತ್ತು ನಾನೊಂದು ಸಂಪಾದನೆ ಮಾಡ್ತಾ ಇದ್ದೀನಿ. ಇವತ್ತು ದಿವ್ಸಕ್ಕೆ 500,000 ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ಮಾಡ್ಬೋದು, ಒಳ್ಳೆ ರೀತಿಲಿ ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಂಡು ಮಾಡಿ ಸಂಪಾದನೆ ಮಾಡ್ಬೋದು, ಚೆನ್ನಾಗಿರ್ಬೋದು, ನಿಮ್ ಕುಟುಂಬ ಚೆನ್ನಾಗಿ ನೋಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಮಹಿಳೆಯರಿಗೆ ಒಳ್ಳೆ ಸಂದೇಶ ಹೇಳಿದ್ರಿ ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಸಲಹೆಯನ್ನ ತಿಳಿಸೋದತ್ರ ಮೇಡಮ್?
0: ಜನತೆಗೆ ಹೇಳೋದಾದ್ರೆ ಮೇಡಮ್ ಅಷ್ಟೇ, ಆದಷ್ಟು ಒಳ್ಳೇದ್ ಬಯಸ್ಬೇಕು ಸ್ವಲ್ಪ ಅಂದ್ರೆ, ಈಗ ಕಷ್ಟದಲ್ಲಿ ಇರೋರಿಗೆ ಒಂದ್ ಏನೇ ಆದ್ರೆ ಯಾವ್ದೇ ರೀತಿಯಲ್ಲಿ ಒಂದು ಹೊರಗಡೆ ಅಲ್ಲಿ ಮಕ್ಕಳುಗಳಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಲ್ಲ ಮಕ್ಕಳುಗಳನ್ನ ಚುಡಾಯಿಸೋದಲ್ಲಿ, ಇಲ್ಲ ಕಣ್ ಕಾಣದೇ ಇರೋ ಯಾರು ಸಿಕ್ತಾಗ ಅವ್ರನ್ನ ರೋಡ್ ಕ್ರಾಸ್ ಮಾಡಿಸೋದಲ್ಲಿ ಒಳ್ಳೆ ಅಭ್ಯಾಸಗಳು ತೊಡಗಿಸ್ಕೊಳ್ಳಿ. ಮತ್ತೆ ಮಕ್ಕಳುಗಳಿಗೆ, ಹೆಣ್ಮಕ್ಳುಗಳಿಗೆ ಗೌರವ ಇದ್ಕೊಡೋಂಥದ್ದು ಜನಗಳು ಯಾರಲ್ಲಿ, ಹೆಂಗಸರಲ್ಲಿ ಗಂಡಸಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಅವ್ರನ್ನ. ಮತ್ತೆ ಸಂಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ 2 ಮಾತಿಲ್ಲ ಮೇಡಮ್. ತುಂಬಾ ಒಳ್ಳೆ ಸಂಸ್ಥೆ, ಅದೊಂದೇ ಅಲ್ಲ, ಟೈಲರಿಂಗ್ ತರಬೇತಿ ಒಂದೇ ಅಲ್ಲ, ಪ್ರತಿಯೊಂದು ತರಬೇತಿಗೂ ಒಂದು ಹಾಸ್ಪಿಟ್ಲದಲ್ಲಿ ಬೇರೆ ಯಾವ್ದೇ ಅಲ್ಲಿ ಇದೊಂದು ಸಂಸ್ಥೆ ಎಲ್ರಿಗೂ ಹೇಳಕ್ಕಿಂತ ನಾವು ಮಾತಾಡೋಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಸ್ಥೆ ತರಬೇತಿ ಇದ್ ಕೊಡ್ತಾ ಇದೆ ಮೇಡಮ್.

0: ಅನುಕೂಲ ಕೊಡ್ತಾ ಇದೆ. ಇನ್ ಮುಂದೆ ಹಂಗೆ ನಡ್ಕೊಂಡು ಹೋಗ್ಲಿ. ಈ ಸಂಸ್ಥೆಯಿಂದ ಯಾವ್ಯಾವ ರೀತಿ ತರಬೇತಿ, ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಸ್ಪೋಕನ್, ಯಾವ್ದೇ ತರಬೇತಿ ಪಡ್ಕೊಂಡು ಉಪಯೋಗಿಸಿ ನಾಲ್ಕು ಜನಕ್ಕೆ ಒಳ್ಳೇದು ಆಗ್ಬೇಕು, ನಾವು ದುಡಿಬೇಕು, ನಾವು ಸಂಪಾದನೆ ಮಾಡ್ಬೇಕು, ಆ ರೀತಿ ನಡ್ಕೊಳ್ಳಿ ಅಂತ ಹೇಳ್ತೀನಿ.
1: ಬಹಳ ಸಂತೋಷ ಮೇಡಮ್, ನಮ್ಮ ಒಂದು ಜನಧ್ವನಿ ಕೇಳುಗರಿಗೆ, ಜನತೆಗೆ ಒಳ್ಳೆ ಸಂದೇಶನ ತಿಳಿಸೋದ್ರ ಜೊತೆಗೆ ಸಂಸ್ಥೆಗೆ ನೀವು ಆಭಾರಿಯಾಗಿರೋದಕ್ಕೆ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
1: ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಒಂದು ಸ್ವ ಉದ್ಯೋಗದ ಕುರಿತು ಒಂದಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್.
0: ನಾನು ಅದನ್ನೇ ನಿಮಗೂ ಅಷ್ಟೇ ಮೇಡಮ್. ಈಗ ನಮ್ಮ ವಿಚಾರಿಸಿ ನಮ್ಗೀಗೊಂದು ಮನಸ್ಸಲ್ಲಿರೋ ಭಾರಗಳನ್ನ ಇಳಿಸೋ ರೀತಿ ಅಂದ್ರೆ ನಮ್ ಅನುಕೂಲನೂ ಆಗಬೇಕು, ನಮಗೂ ಒಂದು ಗುರಿ ಬರಬೇಕು ಅಂತ. ನಿಮಗೂ ಧನ್ಯವಾದ, ಸಂಸ್ಥೆಗೂ ಧನ್ಯವಾದ ಹೇಳ್ತೀವಿ ಮೇಡಮ್ ನಾವು.
1: ಧನ್ಯವಾದಗಳು ಮೇಡಮ್.

0: ಶ್ರೀ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರುವ ಹುಣಸೂರಿನ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ರೇಖಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಕಮಲಮ್ಮರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೇ ತಯಾರ್.

0: 13/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತಾನಂದರಾಜು ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೆಳಗರು ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕಾರ್ಯಕ್ರಮವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಮುದಾಯಾಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ
2: ಸರ್. ಮೊದಲನೇದಾಗಿ ಈ ಅನ್ವೇಷಣೆ ಅಂತಂದ್ರೇನು, ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಗುರಿ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಬೋದು ಸರ್?
3: ಖಂಡಿತ. ಅನ್ವೇಷಣೆ ಕಾರ್ಯಕ್ರಮ ಇದು ಪ್ರಾರಂಭ ಆಗಿದ್ದು ಒಂದು 4 ವರ್ಷದ ಹಿಂದೆ, ನಮಗೆ ಕೋವಿಡ್ ಆಗಿತ್ತಲ್ಲ, ಅದಾದ ಮೇಲಿಂದ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ. ಮುಂಚೆ ಎಲ್ರಿಗೂ ತಿಳಿದಿರಂಗೆ NTSC ಅಂತ ಒಂದು ಪರೀಕ್ಷೆ ನಡೀತಾ ಇತ್ತು, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಇಡೀ ದೇಶದಲ್ಲಿ ಪರೀಕ್ಷೆ ನಡೀತಾ ಇತ್ತು. ಕೋವಿಡ್ ಆದ್ಮೇಲಿಂದ ಅದು ನಿಂತೋಗಿದೆ. ಅದು ನಿಂತೋದಾದ್ಮೇಲೆ ಸಂಸ್ಥೆಯಲ್ಲೇ ಯೋಚನೆ ಮಾಡ್ತಾ ಇದ್ದು, ಸೊ ನಮ್ಮ ಕರ್ನಾಟಕದಲ್ಲೇ ಈ ತರ ಟ್ಯಾಲೆಂಟೆಡ್ ಮಕ್ಕಳು ಇದ್ದಾರೆ, ಪ್ರತಿಭಾನ್ವಿತ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಯಾಕೆ ನಾವು ಗಣಿತ ಮತ್ತು ವಿಜ್ಞಾನದಲ್ಲಿ ಈ ತರ ಒಂದು ಅನ್ವೇಷಣೆ ಮಾಡಬಾರದು ಅಂತ. ಸೊ ನಾವು ಪ್ರತಿ ವರ್ಷನೂ ಇದು ಹಾಕೊಳ್ಳೋದೇನೆಂದ್ರೆ ಇಡೀ ಕರ್ನಾಟಕದಲ್ಲಿರುವಂತೆ ಎಲ್ಲಾ ಮಕ್ಕಳಿಗೂ ಮೂಲೆ ಮೂಲೆಯಲ್ಲೂ ಪ್ರತಿಭೆಗಳಿದ್ದಾರೆ, ಅವರು ಆಚೆಗೆ ಬರಬೇಕಾಗಿದೆ, ಅವ್ರಿಗೆ ಇದನ್ನು ಮುಟ್ಟಬೇಕಾಗಿದೆ ಅನ್ನೋ ಉದ್ದೇಶ ನಮ್ದು. ಸೊ ಅದಕ್ಕೆ ಅನ್ವೇಷಣೆ ಅಂತಾನೆ ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ. ಸೊ ಆ ವಿದ್ಯಾರ್ಥಿಗಳನ್ನ ಎಲ್ಲಿ ಗ್ರಾಮಾಂತರದಲ್ಲಿದ್ದಾರೋ ಅಥವಾ ರೂರಲ್ ಅರ್ಬನ್ ಎಲ್ಲಿ ಇರ್ತಾರೋ ಅಲ್ಲೇ ಹೋಗಿ ಎಕ್ಸಾಮ್ ಸೆಂಟರ್ಗಳನ್ನ ಹುಡುಕಿ ಮಾಡಿ, ಸೊ ಆ ಮಕ್ಕಳನ್ನ ಆಯ್ಕೆ ಮಾಡಿ ಅವರ ಪ್ರತಿಭೆಗಳನ್ನ ರಾಜ್ಯ ಮಟ್ಟಕ್ಕೆ ನಾವು ತಲುಪಿಸೋದು ನಮ್ಮ ಉದ್ದೇಶ, ಈ ಅನ್ವೇಷಣೆ ಕಾರ್ಯಕ್ರಮದ ಉದ್ದೇಶ.
2: ಓಕೆ ಸರ್, ಈ ಒಂದು ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳು ಯಾವ ಉದ್ದೇಶವನ್ನು ಇಟ್ಕೊಂಡು ನಡೆಸ್ತಾ ಇದೆ ಸರ್ ಎರಡು ಸಂಸ್ಥೆಗಳು?
3: ಕ್ವಾಲ್ಕಾಮ್ ಅನ್ನೋದು ನಮ್ಮ ದಾನಿಗಳು. ಸೊ ಇದು ಉದ್ದೇಶ ಬಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟೇ ಹುಟ್ಟಾಕಿರುವಂಥ ಈ ಒಂದು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತಲೇ ಹೇಳ್ಬೋದು. ಸೊ ಉದ್ದೇಶ ಆಗಲೇ ಹೇಳಿದಾಗೆ ಇದು ನೇರವಾಗಿದೆ. ಸೊ ಒಂದು ಹಳ್ಳಿಯಲ್ಲಿರ್ಬೋದು ಅಥವಾ ಗ್ರಾಮದಲ್ಲಿ ಇರ್ಬೋದು ಅಥವಾ ಪಟ್ಟಣದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ಇದ್ದಾರೆ, ಪ್ರತಿಭಾವಂತರ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವ್ರನ್ನ ಗುರುತಿಸೋದು ಮೊದಲನೇ ಉದ್ದೇಶ. ಎರಡನೇದು ಅವ್ರಿಗೆ ಒಂದಷ್ಟು ವಿಜ್ಞಾನಿಗಳು ಅಥವಾ ಶೈಕ್ಷಣಿಕದಲ್ಲಿ ಹೆಸರು ಮಾಡಿರುವಂಥ ಒಂದು ಪ್ರತಿಭೆಗಳು ಒಂದು ವ್ಯಕ್ತಿಗಳ ಜೊತೆ ಸಂದರ್ಶನಗಳು ಆಗಬೇಕಾಗಿದೆ. ಸೊ ಅವ್ರನ್ನ ಜೊತೆ ಒಡನಾಟದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು, ಮತ್ತೆ ಒಂದಷ್ಟು ಎಕ್ಸ್ಪೋಜರ್ ಅಂತ ಕರಿತೀವಿ. ಸೊ ಪ್ರಾಯೋಗಿಕವಾಗಿ ಆಕ್ಟಿವಿಟಿಗಳನ್ನ ಮಾಡೋದು, ಸೈನ್ಸ್ ಹ್ಯಾಂಡ್ಸ್ ಆನ್ಸ್ಗಳು ಮಾಡೋದು. ಸೊ ಇದು ಮುಖ್ಯ ಗುರಿ ಮತ್ತು ಉದ್ದೇಶ. ಈಗ ನಾವು ಎಲ್ಲ ಶಾಲೆಗಳಲ್ಲಿ ನೋಡ್ತಂದ್ರೆ ಥಿಯರಿ ಜಾಸ್ತಿ ಮಾಡ್ತಾರೆ, ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಪ್ರಾಕ್ಟಿಕಲ್ ಆಗಿ ಮಾಡೋದು ಮಕ್ಕಳುಗಳಿಗೆ ಸ್ವಲ್ಪ ಕೊರತೆ ಇದೆ. ಸೊ ನಮ್ಮ ಅನ್ವೇಷಣೆ

0: ಪರೀಕ್ಷೆಯಲ್ಲಿ ಏನಂದ್ರೆ ಹಂತ ಹಂತವಾಗಿ ಮಕ್ಕಳು ಹೋಗ್ತಾ ಇದ್ದಂಗೆ ಪ್ರಾಯೋಗಿಕವಾಗಿ ಮಕ್ಕಳು ಅದನ್ನ ಪರೀಕ್ಷೆಯಲ್ಲಿ ಮಾಡಬೇಕಾಗಿದೆ. ಈಗ ನಾವೇನೋ ಒಂದು ಕ್ವಶನ್ ಕೊಡ್ತೀವಿ, ಅದನ್ನ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಪ್ರಾಯೋಗ ಮಾಡಿ ಉತ್ತರ ಬರಿಬೇಕಾಗಿದೆ. ಸೊ ಆ ಅನುಭವನು ಪಡೀತಾರೆ. ಸೊ ವಿಜ್ಞಾನಿಗಳು ಈಗ ಕಳೆದ ಸಲ ನಾವು ನೋಡಿದಾಗ ಇಸ್ರೋ ಚೇರ್ಮನ್ ಅವರು ಬಂದಿದ್ರು, ರಿಟೈರ್ಡ್ ಆಗಿರುವಂತ ಚೇರ್ಮನ್ ಕಿರಣ್ ಕುಮಾರ್ ಅಂತ. ಸೊ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಅಂತ ವಿಜ್ಞಾನಿಗಳ ಜೊತೆಯಲ್ಲಿ ಭೇಟಿ ಮಾಡುವಂತ ಒಂದು ಅವಕಾಶ ಅಥವಾ ಸಂದರ್ಭ ವಿದ್ಯಾರ್ಥಿಗಳಿಗೆ ಒಂದು ಲಭ್ಯವಿರುತ್ತದೆ.
1: ಸರಿ, ತಾವು ಮಾತನಾಡ್ತಾ ಇದ್ರಿ ಏನು ಒಂದು ಸ್ವಾಮಿ ವಿವೇಕಾನಂದ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳ ಒಂದು ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಯಾವ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸರ್?
0: ಈ ಕಾರ್ಯಕ್ರಮ ಪರೀಕ್ಷೆ ಇರೋದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಪ್ರಸ್ತುತ 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಅವರು. ಸೊ ಯಾರೆಲ್ಲ 9th ಪಾಸ್ ಆಗಿ 10th ಬಂದಿರ್ತಾರೋ ಅಂತವ್ರಿಗೆ, ಕಂಪ್ಲೀಟ್ ಆದವ್ರಿಗೆ ಇರಲ್ಲ. ಸೊ ಆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ಬೋದು ಅಥವಾ ಅನುದಾನಿತ ಶಾಲೆಯಲ್ಲಿ ಓದ್ತಾ ಇರ್ಬೋದು ಅಥವಾ ವಸತಿ ಶಾಲೆಗಳಲ್ಲಾದರೂ ಓದ್ತಾ ಇರ್ಬೋದು. ಸೊ ಇದಕ್ಕೆ ಯಾವುದೇ ಮಾನದಂಡ ಅಂತ ಇಲ್ಲ. ಸೊ ಯಾವುದೇ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅವರು ಈ ಪರೀಕ್ಷೆಗೆ ಬರೋಕ್ಕೆ ಅನುಕೂಲ ಇರ್ತದೆ.
1: ಓಕೆ, ಅಂದ್ರೆ ಈ ವರ್ಷ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೀಬಹುದು ಅಂತ ಹೇಳಿ. ಹೇಗೆ ಸರ್, ಯಾವ ತರ ಒಂದು ಪರೀಕ್ಷೆಗಳು ಇರ್ತವೆ, ಯಾವ ಹಂತದಲ್ಲಿ ಇರ್ತವೆ, ಯಾವ ಮಟ್ಟದಲ್ಲಿ ಇರುತ್ತೆ, ಏನು ಸರ್ ಈ ಒಂದು ಪರೀಕ್ಷೆಗಳ ವಿಧಾನ ಹೇಗೆ?
0: ಸೊ ಈ ಪರೀಕ್ಷೆಯಲ್ಲಿ ನಾವು 3 ಹಂತಗಳನ್ನ ಮಾಡಿದ್ದೀವಿ. ಸೊ ಮೊದಲನೇ ಹಂತ ಶಾಲೆ ಹಂತ ಅಂತಾನೆ ಕರಿತೀವಿ. ಸೊ ಅದು ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಮತ್ತು ಭಾಷೆ ಇಂಗ್ಲಿಷ್ ಅಂತ ಕರಿತೀವಿ. ಸೊ ಅದರ ಆಧಾರಿತವಾಗಿ ಅವ್ರದ್ದು 8th, 9th, 10th ಸಿಲೆಬಸ್ಗಳಿಗೆ ಅನ್ನದ ರೀತಿಯಲ್ಲಿ ಹೋಲಿಸಿ ನಾವು ಮಕ್ಕಳಿಗೆ ಕ್ವಶನ್ ಕೊಟ್ಟಿರ್ತೀವಿ.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಯಾವ ವಿಷಯದ ಬಗ್ಗೆ ಎಕ್ಸಾಮ್ ಅಂತನಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ತಮ್ಮ ಹೆಸರು ಗೊತ್ತಾಗಿಲ್ಲ.
1: ಓಕೆ, ದೀಪಿಕಾ, ಮೊದಲೇ ಕರೆ ಮಾಡಿದ್ರಲ್ಲ ನೀವಲ್ವಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ಓಕೆ. ಸೊ ಇದು 10ನೇ ತರಗತಿಯಲ್ಲಿ ಓದ್ತಿರಂತ ವಿದ್ಯಾರ್ಥಿಗಳಿಗಿದೆ. ಸೊ ನಿಮ್ಗೆ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ನಿಮ್ಗೆ ಪರೀಕ್ಷೆ ಇರ್ತದೆ. ಸೊ ಇದರಲ್ಲಿ 8th ಮತ್ತು 9th ಸಿಲೆಬಸ್ ಮತ್ತು 10th ಆಧಾರಿತವಾಗಿ ಪ್ರಶ್ನೆಗಳಿರ್ತದೆ ನಿಮ್ಗೆ. ಸೊ ಇದರಲ್ಲಿ 3 ಹಂತಗಳಿರುತ್ತೆ. ಮೊದಲನೇದು ಆಬ್ಜೆಕ್ಟಿವ್ ವೈಸ್, ಅಂದರೆ ABCD ಕೊಟ್ಟಿರ್ತೀವಿ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕಾಗಿದೆ. ಸೊ ಆ ಥರ ಪ್ರಶ್ನೆ ಉತ್ತರ ಇರುತ್ತೆ, ಅದು ಮೊದಲನೇ ಹಂತ. ಸೊ ಎರಡನೇ ಹಂತ ಬಂದು ನೀವು ಡಿಸ್ಕ್ರಿಪ್ಟಿವ್, ಅಂದರೆ ಪ್ರಶ್ನೆಗೆ ಉತ್ತರಗಳು ಬರೀಬೇಕು. ಮೊದಲನೇದು ಬರೀ ಟಿಕ್ ಮಾಡೋದಿರುತ್ತೆ. ಸೊ ಎರಡನೇದು ಉತ್ತರ ಬರೀಬೇಕಾಗಿರುತ್ತೆ ನೀವು. ಸೊ 3ನೇ ಹಂತ ಬಂದು ಅದು ಪ್ರಾಯೋಗಿಕವಾಗಿ ಮಾಡಬೇಕಾಗಿದೆ, ಹ್ಯಾಂಡ್ಸ್ ಆನ್ಸ್ ಅಂತ ಕರಿತೀವಿ. ಸೊ ಅದನ್ನು ಅಷ್ಟೇ, ಮ್ಯಾತ್ ಮತ್ತು ಸೈನ್ಸ್ ರಿಲೇಟೆಡ್ ನಿಮಗೆ ಹ್ಯಾಂಡ್ಸ್ ಆನ್ಸ್ ಆಕ್ಟಿವ್ ಇರುತ್ತೆ. ಈ 3 ಹಂತದಲ್ಲಿ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಿಮಗೆ ತಾಂತ್ರಿಕ ತೊಂದರೆ ಇದ್ರೆ ದೀಪಿಕಾ, ನಿಮಗೆ ನಾವು ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಕಳಿಸ್ತೀವಿ. ಸೊ ನಮ್ಮದೇ ಆದಂಥ ವಾಟ್ಸಪ್ ಚಾನಲ್ಲೂ ಇದೆ, ಸೊ ಅನ್ವೇಷಣೆ ಅಂತ. ಸೊ ಅದು ನಿಮ್ಮ ಶಾಲೆಗೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದ್ರಲ್ಲಿ ನೀವು ಜಾಯ್ನ್ ಆದರೆ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೂ ಅದರಲ್ಲಿ ಕೇಳ್ಬೋದು. ಅದಲ್ದಿರಂಗೆ ನಮ್ಮದು ಈ ಸಲ ಒಂದು ವೆಬ್ಸೈಟ್ ಮಾಡಿದ್ದೀವಿ, ಅನ್ವೇಷಣೆ .svym.org ಅಂತ. ಸೊ ಅದರಲ್ಲಿ ನೀವು ರಿಜಿಸ್ಟರ್ ಆಯಿತು ಅಂದರೆ ನಿಮ್ಗೇನೇ ಡೌಟ್ಗಳು ಅಥವಾ ಗೊಂದಲ ಇತ್ತು ಅಂದ್ರೂ, ಸೊ ಅದರಲ್ಲಿ ಇಮೇಲ್ ID ಇದೆ, ಕಾಂಟ್ಯಾಕ್ಟ್ ನಂಬರು ಇದೆ. ಸೊ ಅದಕ್ಕೆ ನೀವು ಕರೆ ಮಾಡ್ಬೋದು ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿಗೆ ಬೇಕು ಅಂದರೆ ತಿಳ್ಕೊಳ್ಬೋದು. ಅದಲ್ದಿರಂಗೆ ನಮ್ಮದು ಯೂಟ್ಯೂಬಲ್ಲಿ ಈ ಕ್ಲಾಸಸ್ಗಳು ಮಾಡ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸಸ್ ಅಂತ ಪ್ರೀ ರೆಕಾರ್ಡಿಂಗೇ ಮಾಡಿ. ಸೊ ಅದರಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಏನೆಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ಆ ಮಕ್ಕಳಿಗೆ ಪ್ರಶ್ನೆ ಉತ್ತರಗಳು ಬರುತ್ತೋ. ಸೊ ಆ ಮಕ್ಕಳಿಗೂ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕು, ಅದ್ರ ಮೇಲೇ ಅವ್ರಿಗೆ ಪ್ರಶ್ನೆಗಳನ್ನು ಸಹ ಈ ಒಂದು ಅನ್ವೇಷಣೆ ಪರೀಕ್ಷೆಗಳಲ್ಲಿ ನಡೆಯುತ್ತೆ.
1: ಓಕೆ ಓಕೆ, ಧನ್ಯವಾದಗಳು ದೀಪಿಕಾ ಅವರೇ. ಕಾರ್ಯಕ್ರಮ ಕೇಳ್ತಾ ಇರಿ, ನಿಮ್ಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಸರಿ, ಈಗ ತಾವು ಹೇಳ್ತಾ ಇದ್ರಿ ಈಗ ಅಂದ್ರೆ ಎಕ್ಸಾಮ್ ಯಾವ್ಯಾವ ಲೆವೆಲ್ ಅಲ್ಲಿ ಬಂದ್ರೆ ಯಾವ್ಯಾವ ಹಂತದಲ್ಲಿ ಆಗುತ್ತೆ ಅಂತ ಹೇಳಿದ್ರಿ. ಹೇಗೆ ಸರ್ ಈ ಒಂದು ಎಕ್ಸಾಮ್ ಅಥವಾ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂದ್ರೆ ಯಾವ ತರ ಅವರು ದಾಖಲಾತಿಯನ್ನು ಮಾಡ್ಕೊಳ್ಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾ, ಅದರ ಪ್ರಕ್ರಿಯೆ ಹೇಗೆ ಸರ್?
0: ಸೊ ಮೊದಲನೇದಾಗಿ ನಾವೊಂದು ಲಿಂಕ್ ಅನ್ನು ಕಳಿಸಿರ್ತೀವಿ. ಸೊ ಆಗಲೇ ಹೇಳಿದಾಗೆ ನಮ್ಮದು ಈ ಸಲ ವೆಬ್ಸೈಟ್ ಒಂದು ಕ್ರಿಯೇಟ್ ಮಾಡಿದ್ದೀವಿ, ಅನ್ವೇಷಣೆ .svym.org ಅಂತ. ಸೊ ಅದರಲ್ಲಿ ಲಾಗಿನ್ ಆದರೆ ಅವರು ಮೊದಲು ಅವರ ಅಕೌಂಟು ಕ್ರಿಯೇಟ್ ಮಾಡಬೇಕು. ಸೊ ಅವರು ಈ ಸಲ ಏನು ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಆಧಾರ್ ನಂಬರನ್ನು ಕಡ್ಡಾಯ ಮಾಡಿದ್ದೀವಿ. ಯಾಕೆ ಆಧಾರ್ ನಂಬರ್ ಕಡ್ಡಾಯ ಮಾಡಿದ್ದೀವಿ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಸೊ ಈಗ ಒಂದು ವಿದ್ಯಾರ್ಥಿ ರಿಜಿಸ್ಟರ್ ಆದರೆ ಅದೇ ವಿದ್ಯಾರ್ಥಿ ಇನ್ನೊಂದ್ಸಲಿ ರಿಜಿಸ್ಟರ್ ಆಗ್ತಾ ಇದ್ದಾರಾ ಆಗ್ತಾ ಇಲ್ವಾ ಅಂತ ಗೊತ್ತಾಗೋ ಸ್ವಲ್ಪ ಕಷ್ಟ ಇದೆ. ಸೊ ಒಂದ್ಸಲಿ ವಿದ್ಯಾರ್ಥಿ

0: ರಿಜಿಸ್ಟರ್ ಆದ್ರೆ ಅವ್ರದ್ದು ಆಧಾರ್ ನಂಬರ್ ಅಲ್ಲಿ ಮತ್ತೆ ಇನ್ಯಾರು ರಿಜಿಸ್ಟರ್ ಆಗಕ್ ಆಗಲ್ಲ. ಇಲ್ಲಾಂದ್ರೆ ನಮ್ಗೆ ಕಳೆದ ಸಲ ಗೊಂದಲಗಳು ಏನಾಗ್ತಾ ಇತ್ತು ಅಂದ್ರೆ ರಿಜಿಸ್ಟ್ರೇಷನ್ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ಆದ್ರೆ ಅವರೇನೆ ಬೇರೆ ಬೇರೆ ಹೆಸರಲ್ಲೂ ರಿಜಿಸ್ಟರ್ ಆಗಿರ್ತಾರೆ. ಸೊ ಅದು ತಡೆಯೋದಕ್ಕೋಸ್ಕರ ಆಧಾರ್ ಮ್ಯಾಂಡೇಟರಿ ಅಂತ ಮಾಡಿದೀವಿ. ಸೊ ಅವ್ರ ಆಧಾರ್ ನಂಬರ್ ಕೊಟ್ಟು ಒಂದು ಅವರೇ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಕ್ರಿಯೇಟ್ ಮಾಡಾದ್ಮೇಲೆ ಅದ್ರೊಳಗೆ ಲಾಗಿನ್ ಪೇಜ್ ಅಂತ ಹೋಗ್ಬೇಕು. ಪೇಜ್ ಅಂತ ಹೋದ್ಮೇಲೆ ಅವ್ರದ್ದು ಡೀಟೇಲ್ ಗಳು ಕೊಡ್ಬೇಕು, ಅವ್ರು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಎಷ್ಟನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ, ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಮತ್ತೆ ಅವ್ರದ್ದು ಸ್ಕೂಲ್ ವಿಳಾಸ ಮತ್ತು ಮನೆ ವಿಳಾಸ. ಸೊ ಇದಾದ್ಮೇಲೆ ಮೂರನೇ ಹಂತದಲ್ಲಿ ಅವ್ರ ಎಕ್ಸಾಮ್ ಅಪ್ಲೈ ಮಾಡೋ ಟೈಮಲ್ಲಿ ಏನ್ ಮಾಡಿದೀವಿ, ನಾವು ಮೂರು ಆಪ್ಷನ್ ಅನ್ನು ಕೊಟ್ಟಿದ್ದೀವಿ. ಅವರ ಪರೀಕ್ಷೆ ಯಾವ ತಾಲೂಕಲ್ಲಿ ಅವ್ರು ಬರೀತಾರೆ ಅಂತ ಪ್ರಿಫರೆನ್ಸ್ ಕೊಡಬೇಕು. ಈಗ ಉದಾಹರಣೆಗೆ ನಾನು ಕೋಟೆಯಲ್ಲಿ ಇದ್ದೀನಿ, ಸೊ ನಾನು ಕೋಟೆಯಲ್ಲಾದ್ರೂ ಬರೀಬಹುದು, ಸರ್ಗೂರಲ್ಲಾದ್ರೂ ಬರೀಬಹುದು, ಮೈಸೂರಲ್ಲಾದ್ರೂ ಬರೀಬಹುದು. ಸೊ ಅವ್ರು ಆಯ್ಕೆ ಮಾಡ್ಕೊಳ್ಬೇಕು, ಸೊ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ನಾನು ಬರೀತೀನಿ ಅಂತ. ನಾವು ಮೊದಲನೇ ಆದ್ಯತೆ ಮಕ್ಕಳು ಎಲ್ಲಿ ಕೊಟ್ಟಿರ್ತಾರೋ ಸೊ ಅಲ್ಲಿ ನಾವು ಸೆಂಟರ್ ಅನ್ನ ತಗೊಳಕ್ಕೆ ಪ್ರಯತ್ನ ಪಡ್ತೀವಿ. ಆ ಮಕ್ಕಳಿಗೆ ನಾವು ಆಲ್ ಟಿಕೆಟ್ ಅನ್ನು ಕೊಡ್ತೀವಿ. ಆಲ್ ಟಿಕೆಟ್ ತಗೊಂಡೋಗಿ ಮಕ್ಕಳು ಎಕ್ಸಾಮ್ ಸೆಂಟರ್ಗೆ ಹೋಗಿ ಅಲ್ಲಿ ನಾವು ಆಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಯಾವ ಸೆಂಟರ್ಗೆ ಅವ್ರು ಹೋಗಿ ಎಕ್ಸಾಮ್ ಬರೀಬೇಕು, ಆ ಸೆಂಟರ್ ಅಡ್ರೆಸ್ಸು, ಮತ್ತೆ ಅಲ್ಲಿ ಸೆಂಟರ್ ಅಲ್ಲಿ ಇನ್ಚಾರ್ಜ್ ಯಾರಿರ್ತಾರೆ ಅವ್ರದೊಂದು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀವಿ, ಅವರು ಅಲ್ಲಿ ಹೋಗಿ ಮಾತಾಡಿ ಎಕ್ಸಾಮ್ ಅನ್ನ ಬರೀಬಹುದು. ಇನ್ನೊಂದು ವಿಶೇಷ ಹೇಳಬೇಕಾಗಿದೆ ಇದು ಮುಂಚೆನೆ, ಸೊ ಎಕ್ಸಾಮ್ ಪರೀಕ್ಷೆ ಇರೋದು ನಾವು ಎರಡು ಭಾಗವಾಗಿ ಮಾಡಿದೀವಿ, ಒಂದು ದಕ್ಷಿಣ ಕರ್ನಾಟಕದವ್ರಿಗೆ ಒಂದು ದಿನ, ಉತ್ತರ ಕರ್ನಾಟಕದವ್ರಿಗೆ ಒಂದು ದಿನ. ದಕ್ಷಿಣ ಕರ್ನಾಟಕದವ್ರಿಗೆ ಇರೋದು 12 July, ಅದು ಭಾನುವಾರ ಇರುತ್ತೆ. ಸೊ ಭಾನುವಾರ ಅವ್ರಿಗೆ ಎರಡು ಹಂತಗಳು ಪರೀಕ್ಷೆನೂ ಭಾನುವಾರನೇ ನಡೆಯುತ್ತೆ. ಸೊ ಮೊದಲನೇ ಹಂತ ಬೆಳಗ್ಗೆ 10-12 AM, ಎರಡನೇ ಹಂತ ಪರೀಕ್ಷೆ 2-4 PM ಪರೀಕ್ಷೆ ನಡೆಯುತ್ತೆ. ಸೊ ಮೂರನೇ ಹಂತ ಬಂದು ಅದು ಡೇಟ್ಸ್ಗಳು ಬೇರೆ ಇದೆ, ಅದು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ. ಈ ಎರಡು ಹಂತದಲ್ಲಿ ಯಾರು ಆಯ್ಕೆ ಆಗಿರ್ತಾರೋ ಸೊ ಅವ್ರಿಗೆ ಒಂದು ರಾಜ್ಯ ಶಿಬಿರ, ವಸತಿ ಶಿಬಿರ ಅಂತ ಕರಿತೀವಿ ರಾಜ್ಯ ಮಟ್ಟದ್ದು. ಸೊ ಅಲ್ಲಿಗೆ ಬರುವಂತ ಅವಕಾಶ ಅವ್ರಿಗಿರುತ್ತೆ.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಈ ಆನ್ಲೈನ್ ರಿಜಿಸ್ಟರ್ ಆಗಬೇಕು ಮತ್ತು ಎರಡು ಹಂತದ ಒಂದು ಎಕ್ಸಾಮ್ಗಳಿರುತ್ತೆ ಅಂತ ಹೇಳಿದ್ರೆ, ಅದಾದ ನಂತರ ರಾಜ್ಯ ಮಟ್ಟದ ಒಂದು ಎಕ್ಸಾಮ್ ಇರುತ್ತೆ, ಹೇಗೆ ಸರ್ ಈಗ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ, ಅದಕ್ಕೆ ತರಬೇತಿಗಳ ಅವಶ್ಯಕತೆ ಇದೆ ಅಥವಾ ನೀಡಲಾಗುತ್ತೆ ಹೇಗೆ ಸರ್?
0: ಖಂಡಿತ, ಈಗ ಈ ಎರಡು ಹಂತದಲ್ಲಿ ಮುಖ್ಯ ಒಂದೇ ದಿನದಲ್ಲಿ ನಡೆಯುವಂಥದ್ದು ಪರೀಕ್ಷೆ, ಮೊದಲನೇ ಹಂತ ಎರಡನೇ ಹಂತ. ಈ ಎರಡು ಹಂತಗಳಿಗಿಂತ ವಿಭಿನ್ನವಾಗಿರೋದು ನಮ್ಮ ರಾಜ್ಯಮಟ್ಟದ ಶಿಬಿರ. ನಮ್ಮ ಶಿಬಿರದಲ್ಲಿ ಏನು ಅಂದ್ರೆ ಎರಡು ಹಂತಗಳು ಅದರೊಳಗೆ ನಾವು ಮಾಡ್ಕೊಂಡಿರ್ತೀವಿ. ಸೊ ಉದ್ದೇಶಗಳು ಅಂತ ಹೇಳ್ಬೋದು. ಸೊ ಎರಡು ಉದ್ದೇಶ ಏನಂದ್ರೆ, ಒಂದು ಮಕ್ಕಳಿಗೆ ಅವರು ಏನ್ ಕಲ್ತಿದ್ದಾರೆ ಅಂತ ಚೆಕ್ ಮಾಡೋದು ಒಂದಾದ್ರೆ, ಎರಡನೇ ಉದ್ದೇಶ ಈ ಮಕ್ಕಳಿಗೆ ಏನಾದ್ರು ನಾವು ಹೇಳ್ಕೊಡ್ಬೇಕಾಗಿದೆ. ಸೊ ಕೆಲವು ಟೈಮು ಮಕ್ಕಳು ಮೊದಲನೇ ಸಲ ಅವರು ಪ್ರಯೋಗಗಳನ್ನ ಮಾಡೋದು, ಅವ್ರಿಗೆ ಈ ಪ್ರಾಯೋಗಿಕ ಅಂದ್ರೆ ಉದಾಹರಣೆಗೆ ಟೆಸ್ಟ್ ಟ್ಯೂಬ್ಗಳೇ ಫಸ್ಟ್ ಟೈಮ್ ನೋಡಿರ್ತಾರೆ, ಅಥವಾ ಯಾವ್ದಾದ್ರು ಕೆಮಿಕಲ್ ದ್ರವಗಳನ್ನ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಈ ಪ್ರಾಯೋಗಿಕವಾಗಿ ಅವರು ಹ್ಯಾಂಡ್ಸ್ ಆನ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅಂತಾನೆ ಅವ್ರಿಗೆ ತರಬೇತಿನ ಕೊಡ್ತೀವಿ. ಅದು ಕಲಿಬೇಕು ಅವರು.

0: ಅವರ ಆಧಾರ್ ಸಂಖ್ಯೆನ ಕೊಡಬೇಕಾಗಿದೆ
1: ಕೊಡಬೇಕಾಗತ್ತೆ. ಓಕೆ, ಈಗ ತಾವು ಮೊದಲೇ ಹೇಳ್ದಂಗೆನೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೋಂದಣಿನ ಮಾಡ್ಕೊಳ್ಬೋದಾ, ಅಥವಾ ಅನುದಾನಿತ ಮತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮಾತ್ರ ಅದರಲ್ಲಿ ನೋಂದಣಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾನು ಶ್ರೀವಿದ್ಯ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು.
1: ಹಾ ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಹಾ ಸರ್, ನನ್ನ ಪ್ರಶ್ನೆ ಏನಂತ ಅಂದ್ರೆ, ಈ ಎಕ್ಸಾಮ್ ನ ಯಾವ ತರ ಕಂಡಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಯಾವ ಮಂತಲ್ಲಿ ಎಕ್ಸಾಮ್ ನ ನೀವು ನಡೆಸ್ತಾ ಇದ್ದೀರಾ, ಮತ್ತೆ ಈ ಎಕ್ಸಾಮ್ಗೆ ಏನ್ ಮಾನದಂಡ ಬೇಕು ಈ ಎಕ್ಸಾಮ್ ಬರೆಯೋದಕ್ಕೆ? ಕೆಲವೆಲ್ಲ ಕ್ರೈಟೀರಿಯಾಸ್ ಇರುತ್ತಲ್ವಾ, ಹಿಂಗೆ ಇರ್ಬೇಕು ಅಂತ, ಆತರ ಇದಕ್ಕೆ ಏನಾರ ಒಂದು ಮಾನದಂಡ ಇದೆಯಾ? ವಿದ್ಯಾರ್ಥಿಗಳು ಎಷ್ಟು ಬರೆಯಕ್ಕೆ ಇಚ್ಛೆಪಟ್ರೆ ಇದಕ್ಕೆ ಏನ್ ಮಾನದಂಡ ಇದೆ? ಯಾವ ಮಂತ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಾ ಅಂತ ತಿಳ್ಕೊಬೇಕಾಗಿತ್ತು, ಮತ್ತೆ ನೆಕ್ಸ್ಟ್ ಯಾವ್ದು ಅಂತಲೂ ತಿಳ್ಕೊಬೇಕಾಗಿತ್ತು.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮೇಡಮ್.
0: ಅವ್ರದ್ದು ಎರಡನೇ ಪ್ರಶ್ನೆ ಅರ್ಥ ಆಗಿಲ್ಲ, ಮೊದಲನೇದು ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ಏನಾದ್ರು ಮಿಸ್ ಆಗಿದ್ರೆ ಮತ್ತೆ ಕೇಳಿ ಮೇಡಮ್ ನಿಮ್ಮ ಪ್ರಶ್ನೆ. ಸೊ ಈಗ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಕೊನೆಯ ದಿನಾಂಕ ಬಂದು ಜುಲೈ 5ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಸೊ ಅದಾದ್ಮೇಲೆ ಜುಲೈ 6ನೇ ತಾರೀಕಿಂದ ಅವ್ರಿಗೆ ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡುವಂಥ ಒಂದು ಸೌಲಭ್ಯ ಅವ್ರದ್ದು ಲಾಗಿನ್ ಆದಾಗ ಅಲ್ಲೇ ಗೊತ್ತಾಗುತ್ತೆ. ಸೊ ಅವ್ರದ್ದು ಯಾವುದು ಸೆಂಟರ್ಗೆ ಅವ್ರಿಗೆ ಆಯ್ಕೆ ಆಗಿದೆ ಅಂತ. ಸೊ ಪರೀಕ್ಷೆ ಬಂದು ದಕ್ಷಿಣ ಕರ್ನಾಟಕದಲ್ಲಿ 12ನೇ ತಾರೀಕು ಜುಲೈ ಭಾನುವಾರ ಸೊ ಪರೀಕ್ಷೆ ಇದೆ. ಹೌದು, 12ನೇ ತಾರೀಕು ಜುಲೈ ಭಾನುವಾರ ಇರುತ್ತದೆ. ಸೊ ಅದು ಪರೀಕ್ಷೆ 10 ಗಂಟೆಯಿಂದ 12 ಗಂಟೆವರೆಗೂ ಹಂತ ಒಂದು ಪರೀಕ್ಷೆ, 2ನೇ ಹಂತದ ಪರೀಕ್ಷೆ ಮಧ್ಯಾಹ್ನ ಇದೆ 2 ಗಂಟೆಯಿಂದ 4 ಗಂಟೆವರೆಗೂ. ಸೊ ಇನ್ನು ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಅಂದರೆ ನಾರ್ತ್ ಕರ್ನಾಟಕದಲ್ಲಿ 19ನೇ ತಾರೀಕು ಇದೆ, 19ನೇ ತಾರೀಕು ಅದು ಮುಂದಿನ ಭಾನುವಾರ. ಸೊ ಅಂದರೆ 12ನೇ ತಾರೀಕು ಆದಮೇಲೆ ಅದು ಫಾಲೋವಿಂಗ್ ಸಂಡೇ ಅಂತ. ಸೊ ಅದನ್ನು ಅಷ್ಟೇ, ಅದು ಅದೇ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಸೊ ಈ ವಿದ್ಯಾರ್ಥಿಗಳಿಗೆ 8ನೇ ಮತ್ತು 9ನೇ ತರಗತಿಯ ಸೊ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ. ಮೊದಲನೇ ಹಂತದಲ್ಲಿ ಹೌದು. ಸೊ ಈ ವಿದ್ಯಾರ್ಥಿಗಳಿಗೆ ಈಗ ಕೆಲವು ಕ್ಲಾಸಸ್ಗಳು ಆಗಿರುತ್ತೆ, ಕೆಲವು ಆಗಿರಲ್ಲ. ಅದಕ್ಕೆ ನಾವೇ ಏನ್ ಮಾಡ್ತಾ ಇದೀವಿ, ಪ್ರತಿದಿನ ನಾವು ಪ್ರೀ ರೆಕಾರ್ಡೆಡ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಯಾವುದೇ ವಿದ್ಯಾರ್ಥಿಗಳು ನಾವು ವಾಟ್ಸಪ್ ಚಾನಲ್ ಅಲ್ಲಿ ಜಾಯ್ನ್ ಆದ್ರೆ ಸೊ ಅವ್ರಿಗೆ ಈ ಲಿಂಕ್ ಗಳೆಲ್ಲ ಸಿಗುತ್ತೆ. ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅನ್ವೇಷಣೆ ಅಂತ ಹೊಡೆದ್ರೆ ಸೊ ಅದರಲ್ಲಿ ಅನ್ವೇಷಣೆ 2026 ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸೊ ಅದರಲ್ಲಿ ಮಕ್ಕಳು ಎಲ್ಲ ಡೈಲಿ ಅವರು ವೀಕ್ಷಣೆ ಮಾಡ್ಬೋದು ಕ್ಲಾಸಸ್ಗಳನ್ನ. ಮತ್ತು ಪ್ರತಿ ಭಾನುವಾರ ಮಕ್ಕಳಿಗೆ ಏನೋ ಡೌಟ್ ಇತ್ತು ಅಂದರೆ ಸೊ ಲೈವ್ ನಾವು ಒಂದು ಡೌಟ್ ಕ್ಲಾರಿಫಿಕೇಶನ್ ಕ್ಲಾಸ್ ಅಂತ ಮಾಡ್ತೀವಿ. ಸೊ ಅದು ಪ್ರತಿ ಭಾನುವಾರ 10 ಗಂಟೆಯಿಂದ ಇದೆ, ನಾಡಿದ್ದು ನಡೆಯುತ್ತೆ. ಅದರ ಲಿಂಕನ್ನು ನಾವು ವಾಟ್ಸಪ್ ಚಾನಲಲ್ಲೇ ನಾವು ಅದನ್ನು ಶೇರ್ ಮಾಡ್ತಾ ಇದ್ದೀವಿ.
2: ಸಾಕಷ್ಟು ಅನುಕೂಲ ಕೊಡ್ತಾ ಇದ್ದೀರಾ ಸರ್. ನಾನು ಎರಡನೇ ಕ್ವಶನ್ಗೂ ನಿಮ್ಮ ಹತ್ರ ಆನ್ಸರ್ ನೀವು ಹೇಳ್ಬಿಟ್ರಿ, ಅದು ಗಣಿತ ಮತ್ತೆ ವಿಜ್ಞಾನ ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಇದ್ರೆ ಅದೇ ಒಂದ್ ಮಾನದಂಡ ಮಕ್ಕಳಿಗೆ.
0: ಮತ್ತೆ ಇದು ಇನ್ನೊಂದು ಹೇಳ್ತೀನಿ, ಅದು ಮಕ್ಕಳು ಇಂಗ್ಲಿಷ್ ಅಲ್ಲಾದ್ರೂ ಕನ್ನಡದಲ್ಲಾದ್ರೂ ಬೈಲಿಂಗ್ವಲ್ ಇರುತ್ತೆ,
2: ಎರಡರಲ್ಲೂ ಬರೆಯೋದು ಅವಕಾಶ ಇದೆ.
0: ಯಾವ್ದಾದ್ರು ಒಂದ್ರಲ್ಲಿ ಬರೀಬೇಕು ಅವರು, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ.
2: ಅದೇ ಒಟ್ಟು ಎರಡು ಲ್ಯಾಂಗ್ವೇಜ್ ಆಪ್ಷನ್ ನೀವು ಕೊಡ್ತಾ ಇದ್ದೀರಾ, ಅವ್ರಿಗೆ ಯಾವ್ದು ಅನ್ಸಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು.
0: ಹೌದು,
2: ಅದು ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ.
0: ಹೌದು, ಕನ್ನಡ ಮೀಡಿಯಂ ಅವರು ಬರೀಬಹುದು, ಇಂಗ್ಲಿಷ್ ಮೀಡಿಯಂ ಅವರು ಬರೀಬಹುದು.
1: ಓಕೆ, ಬೇರೆ ಪ್ರಶ್ನೆ ಇತ್ತ ಮೇಡಮ್? ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ ಅಂದ್ರೆ, ಈಗ ಎಲ್ಲ ಮಕ್ಕಳು ಕೂಡ ಈ ಒಂದು ಅನ್ವೇಷಣೆಗೆ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮುಂಚೆಯಿಂದನೂ ಕೂಡ ಈ ತರ ಕ್ಲಾಸ್ಗಳಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಈ ಒಂದು ತರಬೇತಿಗಳು ತಾವು ಕೊಡ್ತಕ್ಕಂಥ ತರಬೇತಿಗಳನ್ನ ಅವರು ಹಾಲಿಸ್ಬೋದಾ, ಹೇಗೆ ಸರ್?
0: ಹೌದು, ಇದೊಂಥರ ಪರ್ಮನೆಂಟ್ ಅವ್ರಿಗೆ ಅವೈಲಬಲ್ ಇದ್ದೇ ಇರ್ತದೆ. ಸೊ ಬರೀ ಈ ವರ್ಷದವರು ಅಂತಲ್ಲ, ಯಾವ ಸ್ಟೂಡೆಂಟ್ಸ್ ಬೇಕಾದರೂ ಅದನ್ನ ತಗೊಂಡು ಓದ್ಬೋದು.
1: ಓಕೆ,
0: ಸೊ ಯಾಕಂದ್ರೆ ಹೈಸ್ಕೂಲ್ ಕಾನ್ಸೆಪ್ಟ್ಸ್ಗಳೇ ನಾವು ಅಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದು ಓಪನ್ ಟು ಆಲ್, ಸೊ ಅದಕ್ಕೆ ನಮ್ದು ಯಾರು ಬೇಕಾದರೂ ಆಕ್ಸೆಸ್ಗೆ ಸಿಗುತ್ತೆ ಅದು. ಸೊ ಇಂಥವ್ರೆ ತಗೊಳ್ಬೇಕು ಅಂತಾನು ಇಲ್ಲ, ಅದನ್ನ ತಗೊಂಡು ಶಾಲೆಗಳಲ್ಲಾದ್ರೂ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಪ್ರಾಯೋಗಿಕವಾಗಿನೂ ತಗೊಂಡು ಯೂಸ್ ಮಾಡ್ಬೋದು. ಸೊ ಅದ್ರ ಯೂಟ್ಯೂಬಲ್ಲೂ ಇದೆ, ವಾಟ್ಸಪ್ಪಲ್ಲೂ ಲಿಂಕ್ನ ಶೇರ್ ಮಾಡ್ತಾ ಇರ್ತೀವಿ.
1: ಓಕೆ ಸರ್, ಈ ವರ್ಷದ ಅನ್ವೇಷಣೆ

0: ಕಾರ್ಯಕ್ರಮದ ಏನಾದ್ರು ವಿಶೇಷತೆಗಳ ಬಗ್ಗೆ ಏನಾದ್ರು ತಿಳಿಸಬಹುದಾ, ಹೇಗೆ ಯಾವ ತರ ಅಂತ?
1: ಈ ವರ್ಷದ ವಿಶೇಷ ಅಂದ್ರೆ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆನೆ. ಮುಂಚೆ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಗೂಗಲ್ ಲಿಂಕ್ ಅನ್ನ ಕಳಿಸಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ರು. ಸೊ ಈ ವರ್ಷ ನಾವು ಅದನ್ನ ವೆಬ್ಸೈಟ್ ಆಗಿ ತಂದು, ಸೊ ಅದರಲ್ಲೇ ಎಲ್ಲಾ ಮಕ್ಕಳನ್ನು ರಿಜಿಸ್ಟರ್ ಆಗಿನೆ ಬರೀಬೇಕಾಗಿದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಇದು ನಮ್ಗೆ ಯಾವಾಗ ಈ ರಿಜಿಸ್ಟ್ರೇಷನ್ ಹಂತಗಳು ಜಾಸ್ತಿ ಆಗ್ತಾ ಇದ್ರು, ಮಕ್ಕಳು ಸೀರಿಯಸ್ನೆಸ್ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಗೆ 20,000 ರಿಜಿಸ್ಟ್ರೇಷನ್ ಗಳಾಗ್ತಾ ಇದೆ. ಸೊ ನಾವು 14,000 ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಸ್ ಪ್ರಿಂಟ್ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ ಗಳು ಮಾಡಬೇಕಾಗಿದೆ. ಸೊ ಮಕ್ಕಳು ಅಷ್ಟೇ ಸೀರಿಯಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಆದ್ರೆ ಕೆಲವರು, ಈಗ ಉದಾಹರಣೆಗೆ ನಾನು ರಿಜಿಸ್ಟ್ರೇಷನ್ ಚೆಕ್ ಮಾಡ್ತಾ ಇದ್ದೆ, 10th ಮುಗಿಸಿರೋರು ರಿಜಿಸ್ಟರ್ ಆಗ್ತಾರೆ. ಸೊ ಅವ್ರಿಗೆ ನಾವೇನೆ ಡಿಸ್ಕ್ವಾಲಿಫೈಡ್ ಅಂತ ಫಸ್ಟ್ ಲೆವೆಲ್ ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲೇ ತೆಗೆದು ಬಿಟ್ಟಿರ್ತೀವಿ. ಸೊ ಅವ್ರು ಬಂದು ಬರೆಯಂಗಿಲ್ಲ. ಯಾರು ಈ ವರ್ಷ 10ನೇ ತರಗತಿ ಓದ್ತಾ ಇದಾರೋ ಅಂತ ವಿದ್ಯಾರ್ಥಿಗಳು ಮಾತ್ರ ಬರೆಯಕ್ಕೆ ಅವಕಾಶ. ಸೊ ಅವ್ರು ರಿಜಿಸ್ಟರ್ ಆಗಿದ್ರು ನಾವು ಫಿಲ್ಟರ್ ಮಾಡಿ ಅವ್ರಿಗೆ ಬರೀ ಆಪ್ಷನ್ ಇರಲ್ಲ, ಅವ್ರು ಆಲ್ ಟಿಕೆಟ್ ಜನರೇಟ್ ಆಗಲ್ಲ. ಸೊ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆದ್ರೂ ಸೊ ಅವ್ರಿಗೆ ಎಕ್ಸಾಮ್ ಬರೆಯೋ ಅವಕಾಶ ಇರಲ್ಲ. ಸೊ ಇದು ನಮ್ಗೆ ಈ ವೆಬ್ಸೈಟ್ ಮಾಡಿದ್ರ ಮುಖಾಂತರ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಸೊ ಮತ್ತು ಈ ವಿದ್ಯಾರ್ಥಿಗಳು ಪರೀಕ್ಷೆ ಸೆಂಟರ್ ಹೋಗುವಾಗ, ಸೊ ಅವ್ರದ್ದು ಒಂದು ಐಡಿ ಕಾರ್ಡ್, ಸ್ಕೂಲ್ ಐಡಿ ಕಾರ್ಡ್ ತಗೊಂಡು ಹೋಗ್ಬೇಕು, ಮತ್ತು ಆಲ್ ಟಿಕೆಟ್ ಸೊ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ತಗೊಂಡು ಹೋಗ್ಬೇಕು. ಸೊ ಇದ್ರ ಮುಖಾಂತರ ಇದೊಂದು ಹೊಸ ವಿಶೇಷತೆ ಅಂತಾನೆ ಈ ಸಲ ಪ್ರಾರಂಭ ಮಾಡಿದೀವಿ. ಸೊ ಯಾಕಂದ್ರೆ ಪ್ರತಿ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೋದಾಗ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ಬಿಟ್ಟು ಹೋಗ್ತಾರೆ.
0: ಓಕೆ,
1: ಸೊ ವಿದ್ಯಾರ್ಥಿಗಳು.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
0: ಹಾ ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ನಮಸ್ತೆ ಸರ್, ಹೇಳಿ.
2: 8-9 ಪಠ್ಯಪುಸ್ತಕಗಳಲ್ಲಿ ಕ್ವಶನ್ ಗಳನ್ನ ಕೇಳ್ತೀರಾ, ಬೇರೆ ಸಪರೇಟ್ ಆಗಿ ಏನಾದ್ರು ಕೇಳ್ತೀರಾ?
1: ಇಲ್ಲ ಸರ್, 8 ಮತ್ತು 9 ತರಗತಿಗೆ ಸಂಬಂಧಪಟ್ಟಂತೆ ಮಾತ್ರ.
2: ಔಟ್ ಆಫ್ ಸಿಲೆಬಸ್ ಏನಿಲ್ಲ?
1: ಔಟ್ ಆಫ್ ಸಿಲೆಬಸ್ ಯಾವುದೇ ಇರಲ್ಲ. ಮತ್ತೆ ಇಂಗ್ಲಿಷ್ ವಿಷಯದಲ್ಲಿ ಕೇಳಿರ್ತೀವಿ, ಬಟ್ ಅದು ವೆರಿ ಲಿಮಿಟೆಡ್. ಸೊ ಹೆಚ್ಚಾಗಿ 8, 9, 10 ತರಗತಿನೂ ಇರ್ತದೆ. 10 ತರಗತಿಯಲ್ಲಿ ಈಗ ಎಲ್ಲಾನೂ ಕ್ಲಾಸಸ್ಗಳು ಸಿಲೆಬಸ್ ಮುಗಿಸಿರಲ್ಲ, ಅದಕ್ಕೆ ಅಂತಲೇ ನಾವು ಅವ್ರಿಗೆ ವೀಡಿಯೋಗಳನ್ನ ಮಾಡಿ ಶೇರ್ ಮಾಡ್ತೀವಿ. ಯಾಕಂದರೆ ಅದಕ್ಕೆ ಟಾಪಿಕ್ ಸಂಬಂಧಪಟ್ಟಕ್ಕೆ 8th ಇರ್ತದೆ, 9th ಇರ್ತದೆ.
0: ನಗರದವರೆ ಸ್ವಲ್ಪ ಸರಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಎಲ್ಲ ಕಡೆ ಮಾತಾಡಿ ಸ್ವಲ್ಪ ಗಾಡಿ ಓಡಿಸ್ತಾ ಇದ್ದೀರ ಅಂತ ಅನ್ಸುತ್ತೆ. ಹೇಳಿ ಹೇಳಿ.
1: ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರೋರು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರೋರು ಯಾರು ಬೇಕಾದ್ರೂ ಬರೀಬಹುದು. ಇಲ್ಲ, ಈ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಯಾವ್ದು ಇಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಬರೀಬಹುದು. ಯಾವ್ದು ಪಿ ಯು ಸಿ ಇದೆ ಸರ್? ಸರ್, ಪಿ ಯು ಸಿದು ಕಳೆದ ವರ್ಷ ನಮಗೆ 120 ಇತ್ತು ಸರ್. ಅಂದರೆ ನಮ್ಮ ಸರ್ಗೂರು ಪಿ ಯು ಸಿಯಲ್ಲಿ 85 ಹಾಸ್ಟೆಲ್ದು ಫೆಸಿಲಿಟಿಗಳಿತ್ತು 85 ವಿದ್ಯಾರ್ಥಿಗಳಿಗೆ. ಯಾಕಂದರೆ ಸೆಕೆಂಡ್ ಪಿ ಯು ಸಿ ಅವರು ಇರ್ತಾರೆ ಅಲ್ಲೇ.
0: ಬೇರೆ ಪ್ರಶ್ನೆ ಇತ್ತ ನಾಗರಾಜ್?
1: ಅಂದ್ರೆ ಈ ಪರೀಕ್ಷೆ ನಡೆಸ್ತಾ ಇರೋದು ನಾವು ಬರೀ ಟ್ಯಾಲೆಂಟ್ ಸರ್ಚಿಗೆ ಮಾತ್ರ. ಸೊ ಪಿ ಯು ಸಿ ಅಂತದ್ದು ನಾವಿನ್ನು ಮುಂದುವರಿಸಬೇಕಾಗಿದೆ. ಆದ್ರೆ ಅಲ್ಲಿಗೆ ನೀವು ಪ್ರವೇಶ ತಗೊಳ್ಬೇಕಂದ್ರೆ ಈ ಪರೀಕ್ಷೆ ಬರೀಬೇಕು.
0: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.
1: ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು. ಸೊ ಕಳೆದ ಸಲ ನಮ್ಗೆ ಇದು ಅನುಭವ ಆಯ್ತು. ರಿಜಿಸ್ಟರ್ ಆಗಿರಲ್ಲ, ಆದ್ರೆ ಅವ್ರು ಎಕ್ಸಾಮ್ ಬಂದ್ಬಿಡ್ತಾರೆ. ಸೊ ಈಗ ಯಾವ್ದೇ ಸಿಇಟಿ ಅಥವಾ ನೀಟ್ ಪರೀಕ್ಷೆಗೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವ್ರು ನೇರವಾಗಿ ಹೋಗಿ ಬರೀ ಅವಕಾಶ ಇರಲ್ಲ. ನಾವು ಅದೇ ಸೀರಿಯಸ್ನೆಸ್ ತಂದಿದೀವಿ ಈ ಸಲಿ. ಸೊ ಮಕ್ಕಳು ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ನೇರವಾಗಿ ಬರೆಯೋ ಪರೀಕ್ಷೆಗೆ ಅವಕಾಶ ಇರಲ್ಲ. ಸೊ ನಾನು ಡೈರೆಕ್ಟ್ ಸ್ಪಾಟ್ ಅಲ್ಲೇ ಬಂದು ನಾನು ರಿಜಿಸ್ಟರ್ ಆಗ್ತೀನಿ ಅಂದ್ರೆ ಅವಕಾಶ ಇರಲ್ಲ. ಸೊ ಅದಕ್ಕೆ ಯಾರೆಲ್ಲ ಬರಿಬೇಕು ಅಂತ ಆಸಕ್ತಿ ಇರ್ತಾರೋ ರಿಜಿಸ್ಟರ್ ಮಾಡೋದು ಕಡ್ಡಾಯ.
0: ಅಂದ್ರೆ ಈ ಒಂದು ಪರೀಕ್ಷೆ ಬರಿಬೇಕಾದ್ರೆ ಸಂಸ್ಥೆ ಕಡೆಯಿಂದ ಮಾತ್ರ ರೆಪ್ರೆಸೆಂಟ್ಗಳು ಇರ್ತಾರೆ ಅಥವಾ ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಹೇಗೆ ಸರ್?
1: ಸರ್, ಇದರಲ್ಲಿ ಎರಡು ಥರನೂ ಇದೆ. ಒಂದು ನಮಗೆ ಪ್ರಿಪ್ರೇಷನ್ಗೆ ಅಂತ ಹಂತಕ್ಕೆ ಬಂದಾಗ ಎಲ್ಲ ಸೇರಿನೇ ಮಾಡ್ತೀವಿ. ಸೊ ಇದು ನಮ್ಮ ಸಂಸ್ಥೆಲೇ ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ಅಂದರೆ ಆಗಲೇ ಹೇಳಿದಾಗೆ ನಮ್ಮ ಅಲುಮ್ನೈಸ್ ಇದ್ದಾರೆ. ಸೊ ಅವರೇ ನಡ್ಸ್ಕೊಂಡು ಬರ್ತಾ ಇರೋ ಕಾರ್ಯಕ್ರಮ ಇದಾಗ್ತಾ ಇದೆ. ಸೊ ಅವರಲ್ಲೇ ಸುಮಾರು ಜನ ಆರ್ ಐ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಅಜಿಂ ಪ್ರೇಮ್ಜಿಯಲ್ಲಿ ಓದ್ತಾ ಇದ್ದಾರೆ. ಸೊ ಅವ್ರು

0: ಇರೋಂತ ಕೋರ್ಸ್ಗಳೇ ಇದು. ಸೊ ಅವರು ನಮ್ಮ ಜೊತೆಲಿ ಸೇರಿ, ಸೊ ಸಂಸ್ಥೆಯಲ್ಲಿರುವಂತ ಶಿಕ್ಷಕರು ಸೇರಿ ಈ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದೀವಿ.
1: ಸೊ ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿ ಆಗಲಿ, ಈ ಒಂದು ಶಿಕ್ಷಕರ ಪಾತ್ರ ಕೂಡ ಬಹಳ ಮುಖ್ಯ. ಹೇಗಿದೆ ಸರ್ ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಯಲ್ಲಿ ಶಿಕ್ಷಕರ ಪಾತ್ರ ಹೇಗೆ?
0: ಹೌದು, ಶಿಕ್ಷಕರ ಪಾತ್ರ ತುಂಬ ಮುಖ್ಯನೇ. ಯಾಕಂದರೆ ನಮಗೆ ಮುಖ್ಯವಾಗಿ ಅವರು ಈ ಮಕ್ಕಳಿಗೆ ಎಷ್ಟು ವಿಷಯಗಳನ್ನ ತಿಳಿಸಿ, ಹೌದು ಈ ಥರ ಪರೀಕ್ಷೆ ಇದೆ ನೀವು ಬರೀರಿ, ಸೊ ಇಷ್ಟೊಂದು ಅವಕಾಶಗಳಾಗುತ್ತೆ, ಅಥವಾ ನೀವೊಂದು ಯಾವುದೋ ವಿಚಾರಗಳನ್ನ ಕಲಿತೀರಾ ಅಂತ ಪ್ರೋತ್ಸಾಹ ಕೊಟ್ಟರೇನೆ ಸೊ ಈ ವಿದ್ಯಾರ್ಥಿಗಳು ಮುಂದೆ ಬರೋದಕ್ಕೆ ಸಾಧ್ಯತೆ ತುಂಬ ಹೆಚ್ಚು. ಯಾಕಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೂ ತಮ್ಮ ಫೇವರೇಟ್ ಒಂದು ಟೀಚರ್ ಇರ್ತಾರೆ.
1: ಖಂಡಿತ ಸರ್.
0: ಸೊ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯ. ಸೊ ಶಿಕ್ಷಕರು ಇದನ್ನ ಮಕ್ಕಳಿಗೆ ತಿಳಿಸೋದಕ್ಕೆ ತುಂಬಾ ಆಸಕ್ತಿ ವಹಿಸ್ತಾ ಇದ್ದಾರೆ. ಸೊ ನಮ್ಮ ಎನ್ರೋಲ್ಮೆಂಟ್ ಅಲ್ಲೂ ಅಷ್ಟೇನೆ. ಸೊ ಸುಮಾರು ಜನ ಏನ್ ಮಾಡಿದ್ದಾರೆ, ಒಂದು ಶಿಕ್ಷಕರು ತಮ್ಮ ನಂಬರೇ ಕೊಟ್ಬಿಟ್ಟು ರಿಜಿಸ್ಟರ್ಗಳು ಮಾಡ್ತಾ ಇರ್ತಾರೆ. ಸೊ ಈ ಸಲ ಅದನ್ನು ಸಹ ಸ್ವಲ್ಪ ಗಮನ ಹರಿಸ್ಬೇಕು ಅಂತನೂ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳದ್ದೇ ಆಧಾರ್ ನಂಬರ್ ಕೊಟ್ಟು ವಿದ್ಯಾರ್ಥಿಗಳ ಹೆಸರಲ್ಲೇ ಅವರು ರಿಜಿಸ್ಟರ್ ಮಾಡಬೇಕು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ.
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದೊಡ್ಡ
1: ದೊಡ್ಸಿದ್ನಾಯ್ಕ್ರಿ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಈಗ ಮಕ್ಕಳ ಅನ್ವೇಷಣೆ ಮಾಡಿ ಉಚಿತ ಶಿಕ್ಷಣ ಮಾಧ್ಯಮಕ್ಕೆ ಪ್ರಚೋದನೆ ಮಾಡತಕ್ಕಂತ ವಿವೇಕಾನಂದಕ್ಕೆ ನಾನೊಂದು ವಿಜಯಪೂರ್ವಕ ಅಭಿನಂದಿಸ್ತೇನೆ. ಮಕ್ಕಳ ಒಂದು ಜ್ಞಾನಾರ್ಜನೆ ಅದ್ಭುತವಾಗಿರ್ತಕ್ಕಂತ ಒಂದು ಕ್ರಿಯೆ ಇದೆ, ಆ ಕ್ರಿಯೆಯನ್ನ ಮೂಡಿಸ್ಲಿಕ್ಕೆ ನೀವು ಒಂದು ಚೈತನ್ಯ ತುಂಬಿರೋದಕ್ಕೆ ನಾನು ನಿಮಗೆ ಎಷ್ಟು ಹೃದಯಪೂರ್ವಕ ಅಭಿನಂದನೆ ಹೇಳಿದ್ದು ತೀರ್ದು. ಅದೇ ರೀತಿ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರೆ ಮಕ್ಕಳ ಪ್ರಗತಿ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳಬೇಕಲ್ಲ.
0: ಧನ್ಯವಾದಗಳು ಸಿದ್ದನಾಯಕ್ ಅವರೇ, ನೀವು ಹೇಳಿದ್ದು. ಸೊ ನಮಗೂ ಅದು ಖುಷಿ ವಿಚಾರ. ಆದರೆ ಇನ್ನೊಂದು ಕಡೆಯಿಂದ ನಾವು ನೋಡಿದ್ರೆ ಎಲ್ಲನೂ ಸರ್ಕಾರನೇ ಮಾಡೋಕ್ಕಾಗಲ್ಲ. ಸೊ ನಮ್ಮಂಥ ಸಂಘ ಸಂಸ್ಥೆಗಳು ಮುಂದೆ ಬಂದು, ಈಗ ಪ್ರಾರಂಭದಲ್ಲೇ ನಾನು ಹೇಳಿದೆ ಸರ್ಕಾರನೇ ಒಂದು ನಡೆಸ್ತಾ ಇತ್ತು ಎನ್ ಟಿ ಎಸ್ ಸಿ ಪರೀಕ್ಷೆ ಅಂತ. ಸೊ ಅವರು ನಿಲ್ಲಿಸಿದ್ರು ಅಂತ ನಾವೇನು ಸುಮ್ಮನೆ ಆಗಲಿಲ್ಲ. ಯಾಕಂದ್ರೆ ಪ್ರತಿಭೆಗಳಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ಗ್ರಾಮದಲ್ಲೂ ಪ್ರತಿಭೆ ವಿದ್ಯಾವಂತರು ಇದ್ದಾರೆ. ಸೊ ಆದ್ರೆ ಅದನ್ನ ಗುರುತಿಡಿಯೋರು ಬೇಕು. ಸೊ ಕೆಲವು ಶಿಕ್ಷಕರು ತಮ್ಮ ಹಂತದಲ್ಲೇ ಗುರುತಿಡಿತಾ ಇರ್ತಾರೆ, ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಸೊ ಕೆಲವು ಟೈಮು ಇದಕ್ಕೆ ಅಪ್ಲೈ ಮಾಡು, ಅದಕ್ಕೆ ಅಪ್ಲೈ ಮಾಡು, ನೀನು ಈ ಹಂತಕ್ಕೆ ಹೋಗ್ಬೇಕು, ಆ ಹಂತದಲ್ಲಿ ಪರೀಕ್ಷೆ ಬರೀಬೇಕು ಅಂತ ಶಿಕ್ಷಕರು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಬಟ್ ಎಲ್ಲಾ ಶಿಕ್ಷಕರು ಆ ರೀತಿ ಮಾಡೋಕ್ಕಾಗುತ್ತ ಅಂದ್ರೆ ಸಾಮರ್ಥ್ಯ ಇರಲ್ಲ. ಕೆಲವು ನಾನು ಖುದ್ದಾಗಿ ಕೆಲವು ಶಿಕ್ಷಕರನ್ನ ಭೇಟಿ ಮಾಡಿದ್ದೀನಿ, ಅವರೇ ತಮ್ಮ ಸ್ವಂತ ಖರ್ಚೆ ಹಾಕ್ಬಿಟ್ಟು ಮಕ್ಕಳಿಗೆ ಕಳಿಸಿರ್ತಾರೆ. ಸೊ ಯಾವುದೇ ಪ್ರತಿಭೆಗಳು ಒಂಚೂರು ಹಿಂದೆ ಉಳಿಬಾರ್ದು ಅಂದ್ಬಿಟ್ಟು ಒಂದೆಜ್ಜೆ ಮುಂದೆನೆ ಹೋಗ್ತಾರೆ ಶಿಕ್ಷಕರು. ಸೊ ಅದರಲ್ಲಿ ನಮ್ದು ಒಂದು ಚಿಕ್ಕ ಕೊಡುಗೆ ಅಂತಾನೆ ಹೇಳ್ಬೋದು. ಸೊ ಈ ಟ್ಯಾಲೆಂಟ್ ಸರ್ಚ್ ಅಲ್ಲಿ, ಈ ಒಂದು ಪ್ರತಿಭಾನ್ವೇಷಣೆ ಪರೀಕ್ಷೆಗಳಲ್ಲಿ.
2: ಈಗ ಅದಕ್ಕೆ ಸರ್, ಈಗ ಪ್ರತಿಭಾನ್ವೇಷಣ ಪರೀಕ್ಷೆಯನ್ನ ತಾವು ಮಾಡ್ತಾ ಇದ್ರಿ, ಸರ್ಕಾರನೂ ಕೂಡ ಪ್ರತಿಭಾನ್ವೇಷಣೆ ಎಕ್ಸಾಮ್ ಮಾಡಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಜಿಲ್ಲೆ ಒಂದ್ಯಾರು ತೆರೆದು ಆ ಮಕ್ಕಳ ಪ್ರಗತಿಯನ್ನ ಮಾಡಬಹುದಲ್ಲ, ಇಷ್ಟು ನೀವು ಒಂದು ಮೆಮೊರೆಂಡಮ್ ನ ಸರ್ಕಾರ ಕಳಿಸಬಹುದಲ್ಲ ಅಂತ ನನ್ನ ಒಂದು ಮನವಿ ಏನಿದೆ ಸಮರ್ಪಿಸ್ತಾ ಇದ್ದೀನಿ.
0: ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ನಮ್ಮ ಹಂತದಲ್ಲಿ ಏನು ಸರ್ಕಾರಿ ಅವ್ರಿಗೆ ಗಮನಕ್ಕೆ ತರಬೇಕು ಅದನ್ನ ಖಂಡಿತ ಮಾಡೋಣ.
2: ಮಾಡಿದ್ರೆ ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳು
1: ಸಲ್ಲಿಸ್ತೇನೆ. ಓಕೆ, ಧನ್ಯವಾದಗಳು ದೊಡ್ಡ ಸಾಧನೆ ಕರೆ ಮಾಡಿದ್ದಕ್ಕೆ.
2: ಓಕೆ ಓಕೆ
1: ಸರಿ, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಹೇಗೆ ಬಳಸ್ಕೊಳ್ಬೋದು ಸರ್?
0: ನಾನು ಆಗಲೇ ಹೇಳಿದೆ, ಮಕ್ಕಳಿಗೆ ನಾವು ಈಗಾಗಲೇ 10ನೇ ತರಗತಿ ಮತ್ತು ಹೈಸ್ಕೂಲ್ ರಿಲೇಟೆಡ್ ಆಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ನಾವು ಈಗಾಗಲೇ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಇದು ಬರೀ ಇಷ್ಟೇ ಅಲ್ಲ, ನಾವು ಮುಂದುವರಿಸ್ಬೇಕು ಅಂತಲೂ ಇದ್ದೀವಿ. ಪಿ ಯು ಹಂತದಲ್ಲೂ ಮಕ್ಕಳಿಗೆ ಈ ಸೌಲಭ್ಯಗಳು ಸಿಗಬೇಕು ಅಂತ. ಅಂದರೆ ಬರೀ ಸರ್ಗೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಪಿ ಯು ಸಿ ಮಕ್ಕಳು ಎಲ್ಲೇ ಓದ್ತಾ ಇದ್ರು

0: ಅವ್ರಿಗೂ ಒಂದಷ್ಟು ಶೈಕ್ಷಣಿಕವಾಗಿ ಸೊ ಒಂದಷ್ಟು ವಿಷಯ ಆಧಾರಿತವಾಗಿ ಅವ್ರಿಗೆ ಸೌಲಭ್ಯಗಳು ಸಿಗಬೇಕು. ಈಗ ಉದಾಹರಣೆಗೆ ಒಂದು ವಿಚಾರಗಳು ಕೆಲವು ಬೇಸರ ಆಗುತ್ತೆ, ಕೆಲವು ಕಾಲೇಜ್ಗಳು ಮುಚ್ಚುತ್ತವೆ. ಈಗ ಉದಾಹರಣೆಗೆ ನಾವು ನೋಡಿದ್ರೆ ನಾ ಇಲ್ಲೇ ಹತ್ರದಲ್ಲಿಂತ ಭೀಮಟ್ಕೆರೆ ಕೆ ಪಿ ಎಸ್ ಶಾಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ವು. ಸೊ ನಮ್ಗೂ ಸಹ ಡೋನರ್ ಸಮಸ್ಯೆಯಿಂದ ಅಲ್ಲಿ ಕಾರ್ಯಕ್ರಮ ಕೆಲವು ಮುಂದುವರೆಕ ಆಗಿದ್ದಿಲ್ಲ. ಈಗ ಅಲ್ಲಿ ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್. ಸೊ ಈಗ ಅದು ಮುಚ್ಚುವಂತ ಹಂತದಲ್ಲಿದೆ. ಸೊ ಅದಕ್ಕೆ ಅಲ್ಲಿರೋ ವಿಜ್ಞಾನ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಅಥವಾ ಏನ್ ಮಾಡಬೇಕು? ಸೊ ಅವ್ರಿಗೆ ಇಲ್ಲ ಅಂದ್ರೆ ಕೋಟೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ಕಾಲೇಜಿಗೆ ಸೇರ್ಬೇಕು. ಸೊ ಫೀಸ್ ಅಷ್ಟು ಕಟ್ಟಕ್ ಆಗುತ್ತೋ ಇಲ್ವೋ ಗೊತ್ತಿರಲ್ಲ, ಈಗ ಮನೆಯಲ್ಲಿ ಎಷ್ಟು ಚಾಲೆಂಜ್ ಇರುತ್ತೆ. ಆದ್ರೂ ಪ್ರತಿಭೆವಂತ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವ್ರಿಗೆ ಸೌಲಭ್ಯಗಳು ಸಿಗ್ಬೇಕು ಅಥವಾ ಪಿ ಯು ಹಂತದಲ್ಲಿ ಏನೆಲ್ಲ ಅವ್ರಿಗೆ ಸಿಗ್ಬೇಕು, ಸೊ ಕೊಡ ಪ್ರಯತ್ನದಲ್ಲಿ ನಮ್ಮ ಈ ಒಂದು ಅನ್ವೇಷಣೆ ಕಾರ್ಯಕ್ರಮ ಮಾಡ್ತಾ ಮುಂದೆ ಹೋಗೋಣ ಅನ್ನೋದಲ್ಲಿ ನಾವು ಇದ್ದೀವಿ.
1: ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತ್ರಿ. ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಒಂದು ಪ್ರಮುಖ ಗುರಿ ಉದ್ದೇಶಗಳೇನು, ಹೇಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೋಂದಣಿಯನ್ನು ಮಾಡಿಕೊಳ್ಬೇಕು ಮತ್ತು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಒಂದು ಇದನ್ನು ತಿಳಿಸ್ರಿ ಸರ್. ಒಂದು ವೇಳೆ ಏನಾದರೂ ಅವರು ಅರ್ಜಿ ಸಲ್ಲಿಸುವಾಗ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಹೇಗೆ ಯಾರನ್ನು ಅವರು ಸಂಪರ್ಕ ಮಾಡಬೇಕು, ಯಾವ ಥರ ಒಂದು ಸಲಹೆಗಳನ್ನು ಅವರು ಪಡ್ಕೊಳ್ಬೇಕು ಸರ್?
0: ಗಣಿತ, ಅದಕ್ಕೆ ಒಂದು ಎರಡು ನಂಬರನ್ನು ಸಹ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಸೊ ಇಬ್ರು ಅದಕ್ಕೇನೆ ಅಂತಾನೆ ಡೆಡಿಕೇಟೆಡ್ ಆಗಿ ಸ್ಟಾಫ್ ಇರ್ತಾರೆ. ಸೊ ಅವ್ರದ್ದು ಏನೇ ಸಮಸ್ಯೆ ಬಂತು ಅಂದ್ರೂ ಅದನ್ನು ಬಗೆಹರಿಸೋದಕ್ಕೆ. ಸೊ ಒಂದು ಪುನೀತ್ ರಾಜ್ ಅಂತ ಅವ್ರದ್ದು ನಂಬರ್ ಹೇಳ್ತೀನಿ, 9686461495. ಸೊ ಈ ನಂಬರ್ಗೆ ಕರೆ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಇನ್ನೊಬ್ರು ನಂಬರ್ ಅನ್ನು ಹೇಳ್ತೀನಿ, ಗೋವಿತ್ ಕಿರಣ್ ಅಂತ, 7892128354. ಈ ನಂಬರ್ಗೆ ಅವರು ಕರೆ ಮಾಡ್ಬೋದು. ಸೊ ಇದ್ರಲ್ಲಿ ಏನೇ ಅವ್ರಿಗೆ ದಾಖಲಾತಿ ಸಮಯದಲ್ಲಿ ಅಥವಾ ಪರೀಕ್ಷೆಗೆ ಇನ್ನೇನೇ ಬೇಕಾದ್ರೂ ಮಾಹಿತಿಗಳನ್ನ ಈ ನಂಬರ್ಗೆ ಅವರು ಕರೆ ಮಾಡಿದ್ರೆ ಸೊ ಅವ್ರಿಗೆ ನಾವು ಏನೋ ಉತ್ತರಗಳನ್ನ ಕೊಡಬಹುದು.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ. ಹಲೋ.
2: ಹಲೋ,
1: ಹಾ ನಮಸ್ತೆ.
2: ಗುಡ್ ಆಫ್ಟರ್ನೂನ್ ಸರ್.
1: ಹಾ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಾವು ಸಹನಾ ಅಂದ್ರೆ ಸಹನಾ ಅಂತ.
1: ಹಾ,
2: ರೆಫರೆನ್ಸ್ ಸ್ಕೂಲ್ ಬಿಆರ್ಎಸ್ ಇಂದ ಮಾತಾಡ್ತಿದ್ದೀನಿ.
1: ಇಲ್ಲಿ ಬಿಆರ್ಎಸ್ ಇಂದನಾ?
2: ಬಿಆರ್ಎಸ್ ಸರ್, ಮರಾಠಿ ಸ್ಕೂಲ್.
1: ಓಕೆ, ಯಾವ ಊರು?
2: ಬಿಆರ್ಎಸ್.
1: ಅಲ್ಲ ಸರ್, ಎಲ್ಲಿ, ಯಾವ ಯಾವ ಊರಲ್ಲಿ ಬರ್ತದೆ ಅದು ಸ್ಕೂಲ್? ಒಂದೆ ಬಿಆರ್ಎಸ್ ಅಲ್ಲಿಯಾ?
0: ನೀವೀಗ 10ನೇ ತರಗತಿಯಲ್ಲಿ ಇದ್ದೀರಾ? 10ನೇ ತರಗತಿಯಲ್ಲಿ ನೀವು ಈಗ ಸುಮಾರು ವಿಷಯಗಳು, ಗಣಿತ ಮತ್ತು ವಿಜ್ಞಾನಕ್ಕೆ ಒಂದು ಸುಮಾರು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀರಾ. ಸೊ ಇನ್ನೊಂದೇನಂದ್ರೆ ಈ ಅನ್ವೇಷಣೆ ಬರೋದ್ರಿಂದ ಒಂದು ರಾಜ್ಯ ಹಂತದಲ್ಲಿ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ಎಷ್ಟು ಜನ ನಿಮ್ ಜೊತೆಲಿ ಕಾಂಪಿಟೇಟರ್ಗಳು ಇರ್ತಾರೆ, ಸೊ ನಿಮ್ಮ ಆಯ್ಕೆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಒಂದು ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆ ಬರೀತೀರಾ, ಎಷ್ಟು ವಿದ್ಯಾರ್ಥಿಗಳು ಬರೀತಾರೆ ರಾಜ್ಯದಲ್ಲಿ? ಲಕ್ಷಾಂತರ ವಿದ್ಯಾರ್ಥಿಗಳು ಬರೀತಾರೆ. ಸೊ ಈ ರೀತಿ ನಿಮ್ಗೆ ಒಂದು ಅನುಭವ ಆಗುತ್ತೆ. ಸೊ ಟ್ಯಾಲೆಂಟ್ ಸರ್ಚ್ ಅನ್ನೋದಂದ್ರೆ ಈ ನಮ್ಮ ಪರೀಕ್ಷೆಯಲ್ಲಿ ನಾವು ನೋಡೋದಾದ್ರೆ ಎಲ್ಲಾ ತರ ಶಾಲೆಗಳಲ್ಲೂ ಟಾಪರ್ಸ್ಗಳು ಆಯ್ಕೆ ಆಗ್ತಾರೆ. ಸೊ ಆ ಟಾಪರ್ಸ್ಗಳ ಜೊತೆಲಿ ನೀವು ಕಾಂಪೀಟ್ ಮಾಡ್ತೀರಾ. ಸೊ ಈ ಒಂದು ಸ್ಟೇಟ್ ಕ್ಯಾಂಪ್ ಅಂತ ನಾವು ನೋಡೋದಾಯ್ತು ಅಂದ್ರೆ ಅಲ್ಲಿ ಬರೋದೆಲ್ಲಾನು ವಿದ್ಯಾರ್ಥಿಗಳು 600 ಅಂಕ ತಗೊಳ್ಳೋರು ಮೇಲೆ ಇರ್ತಾರೆ. ಸೊ ಅವಾಗ ನಿಮ್ಗೆ ಆ ಕಾಂಪಿಟೇಷನ್ ಲೆವೆಲ್ ಅರ್ಥ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿದ್ದೀನಿ, ನಾನು ಎಲ್ಲಿವರೆಗೂ ತಿಳ್ಕೊಳ್ಬಹುದು. ಸುಮಾರು ವಿದ್ಯಾರ್ಥಿಗಳು ಅನ್ಕೊಂಡಿರ್ತಾರೆ ಏನಂದ್ರೆ ನನಗೆಲ್ಲ ಗೊತ್ತಿದೆ, ನಾನೇ ನಮ್ಮ ಸ್ಕೂಲ್ಗೆ ಟಾಪರ್ ಅಂತ ಅನ್ಕೊಂಡಿರ್ತಾರೆ. ಸೊ ಬೇರೆ ಸ್ಕೂಲಲ್ಲೂ ಟಾಪರ್ಗಳು ಇರ್ತಾರೆ ಅಂತ ಯೋಚನೆ ಮಾಡಬೇಕು. ಸೊ ಆ ಹಂತದಲ್ಲಿ ಅವರು ಸಿದ್ಧತೆಗಳು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಅದು ಒಂದು. ಎರಡನೇದು ಆಗಲೇ ನಾನು ಹಂಚ್ಕೊಳ್ತಾ ಇದ್ದೆ, ಸೊ ಸುಮಾರು ವಿಜ್ಞಾನಿಗಳು ಬರ್ತಾರೆ. ಸೊ ಈ ಒಂದು ವಸತಿ ಶಿಬಿರಕ್ಕೆ, ಸ್ಟೇಟ್ ಲೆವೆಲ್ ಕ್ಯಾಂಪಿಗೆ, ಸೊ ಆ ಸೈಂಟಿಸ್ಟ್ಗಳ ಜೊತೆ ಮಾತಾಡುವಂಥ ಅವಕಾಶ ಸಿಗುತ್ತೆ, ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ಆ ಸದುಪಯೋಗಗಳನ್ನ ನೀವು ಪಡ್ಕೊಳ್ಬೋದು, ಅದು ಎಲ್ರಿಗೂ ಸಿಗಲ್ಲ. ಸೊ ಒಂದಷ್ಟು ಎಕ್ಸ್ಪೋಜರ್ಗಳು ನಿಮ್ಗೆ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿ ನಾನಿದ್ದೀನಿ, ನಾನು ಎಲ್ಲಿ ಗಂಟ ಹೋಗ್ಬೋದು. ಸೊ ಮತ್ತೆ ನಿಮ್ಮ ಹಿಂದೆ ನಿಮ್ಮ ಮನೆ ಪರಿಸ್ಥಿತಿ ಏನೇ ಇರ್ಬೋದು ಅದಕ್ಕೆ ಇದು ಯಾವುದು ಸಂಬಂಧ ಅಲ್ಲ.

0: ಬರೀ ದುಡ್ಡಿರೋರು ಮಾತ್ರ ಅಲ್ಲಿಗೆ ಹೋಗ್ಬೋದೇನೋ, ಬರೀ ಸಿಟಿಯವ್ರು ಮಾತ್ರ ಹಿಂಗೆ ಮಾಡ್ಬೋದೇನೋ ಅಂತ ಅಲ್ಲ. ಯಾವುದೇ ವಿದ್ಯಾರ್ಥಿಗಳಿಗೂ ಟ್ಯಾಲೆಂಟ್ ಇದೆ ಅಂದ್ರೆ ಎಲ್ಲಿ ಗಂಟನಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮ.
1: ಬೇರೆ
2: ಇನ್ನೊಂದ್ಸಲ ಹೇಳ್ತೀರಾ ಏನಂತ?
0: ಯಾಕಂದ್ರೆ ಈಗ ಟೆಂತ್ ಇಂದನೇ ನೀವು ಪಿ ಯು ಸಿ ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿರೋದು. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೂ ಮತ್ತು ಜನಧ್ವನಿ ತಂಡಕ್ಕೂ.
3: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು.
3: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜುರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಕಮಲಮ್ಮರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ.

ರೂಪಾಯಿ, ಪೆರಿಫು ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೋ ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟಮೋಟೊ

35 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಕಮಲಮ್ಮರವರು ತಮ್ಮ

ಅವರಿಗೆ ಆ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೋ ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 22 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 42 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 53 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

13/6 2026ರ ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ.

0: ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
1: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
7: ಹ್ಞೂ ಕಣೆ, ಆಯ್ತು ತರ್ತೇನೆ.
6: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
7: ಮತ್ತಿನ್ನೇನ್ ಮಾಡ್ಲೆ?
6: ಬ್ಯಾಗ್ ಕೊಡ್ತೀನಿ ಇರಿ.
7: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
6: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
7: ಹಾ, ಹೋಗಿದ್ದು.
6: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
7: ಹಾ, ಹೇಳಿದ್ರು.
6: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
7: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
6: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
7: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
8: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಹರೇ ಕಣ್ಣೆ ಸೋರಿಯ
1: ಮಾಯವಂತೆ ತಾಳಲ್ವೈ

0: மணிவண்ணா உன்சே பரிசவ்வெதிர்காப்பு அடியோமோடும் நின்னோடும் பிரிவிண்ணிஹாயிரம் பல்லாண்டு வடிவாயினின் வளமார்பினில் வாழ்கின்ற மங்கையும் பல்லாண்டு வடிவாய் சோதி வளத்துடையும் சுடராடியும் பல்லாண்டு வரைபோல் புக்கு முழங்கும் அப்பகாஞ்சகன்னியமும் பல்லாண்டு.
1: ಪ್ರಿಯ ಕೇಳುಗರೆ, ಇದುವರೆಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಪ್ರೀತಿಯ ಜನತ್ವನ್ನೇ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ ಭಾರತ ಸ್ವತಂತ್ರ ಕ್ರಾಂತಿಕಾರಿ ಗಣೇಶ ದಾಮೋದರ್ ಸಾವರ್ಕರ್ ಜನ್ಮ ದಿನಾಚರಣೆ ಹಾಗೂ ಭಾರತದ ಪ್ರಮುಖ ಕ್ರಿಕೆಟ್ ಆಟಗಾರ ದುಲೀಪ್ ಸಿನ್ಹಾಜಿ ಅವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು

ಮಾಡ್ಬೋದು. ನಮಗೆ ಯಾರಿಗೂ ಅಂಥದ್ದಿಲ್ಲ, ಯಾಕಂದ್ರೆ ನಾವೆಲ್ಲ ಸ್ವಾಮಿ ವಿವೇಕಾನಂದವರ ಆದರ್ಶವನ್ನ ನಮ್ಮ ಜೀವನದಲ್ಲಿ ಆದರ್ಶವಾಗಿಟ್ಕೊಂಡು ಬದುಕ್ತಾ ಇರುವಂತವ್ರು. ಹಂಗಿದ್ದಾಗ ನಮ್ಮ ಗಮನ ಎಲ್ಲಿರ್ಬೇಕು ಅಂದ್ರೆ, ಇವತ್ತು ನಾನೊಂಚೂರು ಆಸಕ್ತಿಯಿಂದ ನಾ ಹೇಳೋದನ್ನ ಲಕ್ಷ್ಮಣ್ ಕೇಳಿಸ್ಕೊಳ್ಳಿ, ಕಲಿಕೆಗೆ ಬೇಕಾಗಿರೋದು ಆಸಕ್ತಿ. ಕಷ್ಟ ಬೇಕಾಗಿಲ್ಲ, ಯಾಕ್ರಿ ಕಷ್ಟ ಪಡ್ಬೇಕು? ನಮಗೆ ಆಸಕ್ತಿ ಬಂದ್ರೆ ಸಾಕಲ್ಲ, ಪ್ರೀತಿಯಿಂದ ಓದ್ರಿ ಪುಸ್ತಕ. ನನ್ನ ರೂಮ್ ನಲ್ಲಿನೂ ಸಾಕಷ್ಟು ಪುಸ್ತಕ ಓದ್ತಿರ್ತೀನಿ. ಯಾಕೆ ಗೊತ್ತಾ, ನನಗೆ ಆಸಕ್ತಿ ಬರ್ತದೆ. ನಾನೊಂದು ವಾರ 15 ದಿವಸ ಯಾವುದೋ ಕಾರಣದಿಂದ ಪುಸ್ತಕ ಓದದೆ ಇದ್ದಾಗ ನನಗೊಂದು ಭಾವನೆ, ಅಯ್ಯೋ ನಾನು ಓದ್ಬೇಕಲ್ಲ ಓದ್ಬೇಕಲ್ಲ ಅಂತ. ಯಾಕೆ ಅದನ್ನು ಓದ್ಬೇಕನ್ನಿಸ್ತದೆ ಅಂದ್ರೆ, ನಮಗೆ ಆ ಪುಸ್ತಕದ ಮೇಲಿರುವಂತ ಪ್ರೀತಿ ಹಾಗೂ ಆಸಕ್ತಿ. ಸೊ ಅದೇ ಆಸಕ್ತಿ ನಮ್ಮೊಳಗಡೆ ಇದ್ರೆ ನಾವೇನ್ ಮಾಡ್ಬೋದು, ಕಲಿಕೆ ಮತ್ತು ಆ ಒಂದು ಬದಲಾವಣೆಯನ್ನ ನಮ್ಮ ಬದುಕಿನಲ್ಲಿ ನಾವು ತರಬಹುದು. ಸೊ ಅದಕ್ಕೆ ಏನ್ ಮಾಡಬೇಕು, ಪೇ ನೌ ಪ್ಲೇ ಲೇಟರ್. ಇವತ್ತು ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿ, ಶಾಲೆಗೆ ಹೋಗು, ಅಭ್ಯಾಸ ಮಾಡು, ಓದು. ನಾಳೆ ಭವಿಷ್ಯದಲ್ಲಿ ಸುಂದರವಾದ ಬದುಕನ್ನ ಕಟ್ಕೊಂಡು ಖುಷಿ ಖುಷಿಯಿಂದ ಇರು ಅಂತ ಹೇಳೋದೇ ಶಿಕ್ಷಣ. ಅದರಲ್ಲಿಯೂ ಅನೌಪಚಾರಿಕ ಶಿಕ್ಷಣ ಜೊತೆಗೆ ಔಪಚಾರಿಕ ಶಿಕ್ಷಣ, ಇವೆರಡೂ ಅವಶ್ಯಕತೆ ಇದೆ. ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಿದಾಗ ನಮಗೆ ಸಿಗೋದು ಅನೌಪಚಾರಿಕ ಶಿಕ್ಷಣ, ಶಾಲೆಯಲ್ಲಿ ಗುರುಗಳು ಹೇಳಿದ್ರೆ ಸಿಗೋದು ಔಪಚಾರಿಕ ಶಿಕ್ಷಣ. ಸೊ ಈ ರೀತಿ ಯಾವಾಗ ನಾವು ಕಲಿತೀವಿ ಆವಾಗ ಅದ್ಭುತವಾಗಿ ಬೆಳಿತೀವಿ. ಏನ್ ಸಾರ್ ಇದರಿಂದ ಲಾಭಗಳು ಅಂತ ನೀವು ಕೇಳ್ಬೋದು. ಲಾಭಗಳಲ್ಲಿ ಪ್ರಮುಖವಾಗಿ ಮೊದಲನೆಯ ಲಾಭ, ನಾವು ಯಾವಾಗ ಶಿಕ್ಷಣವನ್ನ ಕಲಿತೀವಿ, ಸುಶಿಕ್ಷಿತರ ಆಗ್ತೀವಿ, ಅಭ್ಯಾಸವನ್ನ ಮಾಡ್ತೀವಿ, ಆವಾಗ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಆಗ್ತದೆ ಅಂತ. ಏನ್ ಸರ್ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಅಂತಂದ್ರೆ, ಜೀವನಕ್ಕೆ ಕೌಶಲ್ಯಗಳು ಅಂದ್ರೆ ಜ್ಞಾನ ಬೇರೆ, ಕೌಶಲ್ಯ ಬೇರೆ. ಈ ಜ್ಞಾನ ಯೂನಿವರ್ಸಿಟಿ ಕೊಡ್ತದೆ ನಮಗೆ ಟೆಕ್ಸ್ಟ್ ಬುಕ್ ಮುಖಾಂತರ, ಆದ್ರೆ ಆ ಕೊಟ್ಟಿರೋ ಜ್ಞಾನವನ್ನ ಉಪಯೋಗಿಸ್ಬೇಕಲ್ಲ. ಸೊ ಅದನ್ನ ಉಪಯೋಗಿಸ್ಲಿಕ್ಕೆ ನಾವು ಏನ ಪ್ರಯತ್ನ ಮಾಡ್ತೀವಿ, ಅಥವಾ ಉಪಯೋಗಿಸುವಾಗ ಬೇಕಾಗಿರುವಂತ ವಿಧಾನವೇ ಒಂದು ಕೌಶಲ್ಯ. ಈ ಕೌಶಲ್ಯ ಎಲ್ಲೆಲ್ಲಿ ಕಲೀಲಿಕ್ಕೆ ಸಿಗ್ತದೆ ಅಂದ್ರೆ, ಶಾಲೆ ಒಳಗೆ ಸಿಗ್ತದೆ. ಶಿಕ್ಷಣವನ್ನ ಪಡೆಯುವಾಗ ಕೌಶಲ್ಯ ಸಿಗ್ತದೆ. ಹೆಂಗ್ ಸಾರ್ ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೀಚರು ನಿಮಗೊಂದು ಕೆಲಸ ಕೊಡ್ತಾರೆ, ಆ ಕೆಲಸ ಹೇಳಿದ ತಕ್ಷಣ ಅಯ್ಯೋ ನನಗ್ ಬರೋದೇ ಇಲ್ಲ ಅಂತ ಅನ್ಕೋತೀರಿ ಅಂತ ತಿಳ್ಕೊಳ್ಳಿ, ಅಥವಾ ನನಗ್ ಗೊತ್ತಿಲ್ಲ ಅಂತ. ಆದ್ರೆ ಅವ್ರು ಹೇಳ್ತಾರೆ, ನಾಳೆ ನೀವು ಮಾಡ್ಕೊಂಡು ಬರಲೇಬೇಕು, ಮಾಡ್ಕೊಂಡು ಬಂದ್ರೆ ನಿಮ್ಗೊಂದು ಸರ್ಪ್ರೈಸು ಅಂತ ಹೇಳ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತೀನಿ. ಅವಾಗ ಏನಾಯ್ತು, ನಮ್ಮ ತಲೆ ಹುಡುಕಾಟ ಶುರು ಮಾಡ್ತದೆ. ಎಲ್ಲಿ ಸಿಗ್ತದೆ ಇದಕ್ಕೆ ಉತ್ತರ? ನಾನು ನಮ್ಮ ಅಕ್ಕನ ಕೇಳೋ, ನಮ್ಮ ಇನ್ನೊಬ್ಬ ಟೀಚರ್ ಕೇಳೋ, ನಮ್ಮ ಟ್ಯೂಷನ್ ಟೀಚರ್, ನಮ್ಮ ಮನೆ ಪಕ್ಕಕ್ಕೆ ಒಬ್ರು ಟ್ಯೂಷನ್ ಇರ್ತಾರೆ ಆಂಟಿ, ಅವ್ರನ್ನ ಕೇಳೋ, ನಮ್ಮ ಮಾಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಫೋನ್ ಮಾಡಿ ಕೇಳೋ, ಗೂಗಲ್ ಅನ್ನ ಕೇಳೋ. ಹಾ ನೋಡಿ, ಈ ತಲೆ ಓಡ್ಲಿಕ್ಕೆ ಶುರು ಮಾಡ್ತಲ್ಲ, ಇದು ಕೌಶಲ್ಯ. ಯಾವಾಗ ಓಡ್ತದೆ? ಯಾವಾಗ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಗೊತ್ತಿಲ್ಲದನ್ನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ, ಆವಾಗ ಕೌಶಲ್ಯಗಳು ವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರು ಕಲಿದೇ ಇರಂಗಿಲ್ಲೋ, ಕಲಿಯಲೇ ಇಲ್ಲ, ಅವ್ರಿಗೆ ಅದು ಪ್ರಸಂಗನೇ ಬರೋದಿಲ್ಲ. ಬಂದ್ರೆ ಬಂತು, ಬಿಟ್ರೆ ಬಿಡ್ತು, ಗೊತ್ತಾದ್ರೆ ಆಯ್ತು, ಗೊತ್ತಾಗದೆ ಇದ್ರೆ ಇಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಪಾಣಿಪುರಿ ತಗೊಂಡ್ಬರ್ತಾರೆ, ಪುರಿ ಮಾಡ್ತಾರೆ, ನೀರ್ ಕಲಿಸ್ತಾರೆ, ಪಾಣಿಪುರಿ ಮಾಡ್ತಾರೆ. ಬಟ್ ನಾ ಕೆಲಸ ಕೆಟ್ಟಂತ ಇಲ್ಲ, ನಮಗಿವತ್ತು ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸ್ಕೋಬೇಕು ಅಂತ. ಆವಾಗ ನಿಮ್ಮಲ್ಲಿ ಏನಾಗ್ತದೆ, ಇಂಟೆಲಿಜೆನ್ಸಿ, ಕೌಶಲ್ಯಗಳು, ಸ್ಕಿಲ್ಸ್ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ. ಸೊ ಯಾವಾಗ ನಮ್ಮಲ್ಲಿ ಕೌಶಲ್ಯಗಳು ವೃದ್ಧಿ ಆಗ್ತದೋ ಆವಾಗ ನಮ್ಮ ಬೆಳವಣಿಗೆಯನ್ನ ನಾವು ಗಮನಿಸಬಹುದು, ಸಂತೋಷದಿಂದ ಇರಬಹುದು, ಮತ್ತೆ ಬೆಳೆಯಬಹುದು. ಆವಾಗ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅವನು ಬಹಳ ಚೂಟಿ, ಬಹಳ ಕ್ರಿಯೇಟಿವ್ ಆಗಿದ್ದಾನೆ ಅಂತ. ಅವನ ಕ್ರಿಯೇಟಿವಿಟಿ ಅಂತಂದ್ರೆ ಶಿಕ್ಷಣದಿಂದ ಬರುವಂತಹದ್ದು. ಯಾವಾಗ ಇದು ಕ್ರಿಯೇಟಿವಿಟಿ ಅವಶ್ಯಕತೆ ಇರ್ತದೆ, ಟೀಚರ್ ಒಂದು ಮಾತು ಹೇಳಿದ್ರು, ನಿಮಗೊಂದು ಸಮಸ್ಯೆ ಬಂತು, ಅದಕ್ಕೆ ನೀವು ಪರಿಹಾರ ಹುಡುಕ್ತಾ ಇದ್ದೀರಿ. ಆವಾಗ ಇವತ್ತು ನೀವು ಒಂದು ಸಣ್ಣ ವಿಷಯಕ್ಕೆ ಪರಿಹಾರ ಹುಡುಕ್ತಾ ಇದ್ದೀರಿ. ನಾವೆಲ್ಲರೂ ದೊಡ್ಡವರು ಇವತ್ತು, ಅಪ್ಪ ಅಮ್ಮ, ನಮ್ಮ ಗುರುಗಳು.

ಟೀಚರು ಎಲ್ಲರ ಜೀವನದಲ್ಲಿ ಅವರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಆದ್ರೆ ಅವರ ಸಮಸ್ಯೆಗೆ ಪರಿಹಾರ ಸಿಗೋದು ಅವರಲ್ಲಿರುವ ಕ್ರಿಯಾಶೀಲತೆ, ಅದು ಸಿಗೋದು ಶಿಕ್ಷಣದಿಂದ. ಹಾಗಾದ್ರೆ ಮೊದಲೇ ಪಾಯಿಂಟ್ ಏನು, ಜೀವನದ ಕೌಶಲ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ. ಇನ್ನ ಎರಡನೇದ್ದು ಮೌಲ್ಯ ಮತ್ತು ನೈತಿಕತೆ ಅಂತ. ಮೌಲ್ಯ ಮತ್ತು ನೈತಿಕತೆ ಹೆಂಗಿರ್ತದೆ ಇದು? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ರು ಅಪರಿಚಿತರು ನಿಮ್ಮ ಮನೆಗೆ ಬರ್ತಾರೆ, ಅಪ್ಪನ ಹಳೆ ಸ್ನೇಹಿತರು ಅಥವಾ ಅಮ್ಮನ ದೂರದ ಸಂಬಂಧಿಕರು ಅಂತ ಬರ್ತಾರೆ ಅಂತ ತಿಳಿ. ಅವ್ರು ಬಂದಾಗ ನೀವೇನ್ ಮಾಡ್ತೀರಿ? ಅವ್ರು ಬಂದ ತಕ್ಷಣ ಒಂದು ನಮಸ್ಕಾರ ಮಾಡಿ ಒಳಗಿಂದ ಒಂದು ಗ್ಲಾಸ್ ನೀರು ಕೊಟ್ಟು ಫ್ಯಾನ್ ಹಚ್ಚಿ ಕೂತ್ಕೊಳ್ರಿ, ಅಮ್ಮ ಇಲ್ಲೇ ಬರ್ತಾರೆ ಅಂತ ಹೇಳಿದಾಗ ಅವ್ರು ಅಂತಾರೆ, ಏನಪ್ಪ ಪುಟ್ಟ ನಿನ್ನ ಹೆಸರು? ನೀವ್ ಹೇಳ್ತೀರಿ, ನನ್ನ ಹೆಸರು ಶ್ರೇಯಸ್, ನನ್ನ ಹೆಸರು ರೋಜಾ, ನನ್ನ ಹೆಸರು ಪುಷ್ಪಲತಾ, ನನ್ನ ಹೆಸರು ಪೂಜಿನೀತ್, ಅಥವಾ ನನ್ನ ಹೆಸರು ಮೈತ್ರಿ, ನನ್ನ ಹೆಸರು ಜಗದೀಶ್, ಶ್ರೀಕಾಂತ್, ಕುಶಾಲ್, ಸುನಂದ ಅಥವಾ ಶಿವರಾಜ್ ಅಂತ, ಏನ್ ನಿಮ್ಮ ಹೆಸರು ಜಯಮ್ಮ ಅಂತ, ನಂದಿನಿ ಅಂತ ಏನ್ ಹೆಸರು ಹೇಳ್ತೀರಿ? ಹೇಳಿದ ತಕ್ಷಣ ಅವ್ರು ಅಂತಾರೆ, ವಾವ್, ಏನೋ ಇಷ್ಟು ಪುಟ್ಟ ವಯಸ್ಸಿಗೆ ಇಷ್ಟೆಲ್ಲ ಜ್ಞಾನ ನಿನ್ಗೆ ಯಾರೋ ಕಲಿಸ್ಕೊಟ್ರು? ಬಂದ ತಕ್ಷಣ ಒಳ್ಳೆ ರೀತಿಯಿಂದ ಮಾತಾಡಿದೆ, ನೀರು ಕೊಟ್ಟೆ, ಅದಾದ್ಮೇಲೆ ಫ್ಯಾನ್ ಹಚ್ಚಿ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದೆಯಲ್ಲಪ್ಪ, ಇದು ಯಾರಪ್ಪ ಕಲಿಸ್ಕೊಟ್ರು ಅಂತ ಕೇಳಿದಾಗ ಅದು ನಿಮ್ಮೊಳಗಿರುವಂತ ಮೌಲ್ಯವನ್ನ ತೋರಿಸ್ತದೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಅಮ್ಮ ಬಂದ್ರು ಅಥವಾ ಅಪ್ಪ ಬಂದ್ಮೇಲೆ, ನಿಮ್ ಮಗ ಬಹಳ ಸ್ಮಾರ್ಟ್ ಇದ್ದಾನ್ರಿ, ಒಳ್ಳೆ ರೀತಿಯಿಂದ ಮಾತಾಡಿದ, ಖುಷಿ ಅನ್ನಿಸ್ತು, ಅವನು ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟೀರಿ ಅಂತ. ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಇರುವಂತ ಮೌಲ್ಯಗಳು ಪರಿಚಯವಾಗ್ತದೆ, ಯಾವಾಗ ಅವನ ಹತ್ರ ಶಿಕ್ಷಣ ಇರ್ತದೆ ಅಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪಾಲಕರಿದ್ದಂಥವ್ರು ಇಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ನಾನು ಹೇಳಿದ ತಕ್ಷಣ ಅರ್ಥ ಆಗ್ತದೆ. ಈ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಏನ್ ಗೊತ್ತಾ, ತುಂಬಿರುವ ಗಿಡ ಬಾಗಿರ್ತದೆ ಅಂತ. ತುಂಬಿರುವ ಗಿಡ ಬಾಗಿರ್ತದೆ ಅಂತ ನೋಡಿ, ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಮಾವಿನ ಗಿಡದ ಹತ್ರ ಹೋದ್ರೆ ಆ ಗಿಡದಲ್ಲಿ ತುಂಬಿರುವಂತ ಮಾವಿನ ಹಣ್ಣು ಕೈಗೆ ಸಿಗ್ತಾ ಇರ್ತದೆ. ಯಾಕೆ? ವೇಟಿಗೆ ಕೆಳಗಿಳಿದಿರ್ತದೆ, ಕೈ ಹರ್ಕೊಂಡ್ರು ಮಾವಿನ ಹಣ್ಣು ಸಿಕ್ಬಿಡ್ತದೆ. ಸೊ ಹೇಳೋ ತಾತ್ಪರ್ಯ ಉದ್ದೇಶ ಏನೇನೋ ಇದರಿಂದ, ಸೊ ನಮ್ಮೊಳಗಡೆ ಜ್ಞಾನ ತುಂಬಿದಾಗ ನಾವು ಬಾಗಿರ್ತೀವಿ ಅಂತ. ಸೊ ಅದಕ್ಕೆ ತುಂಬಿದ ಗಿಡ ಬಾಗಿರ್ತದೆ ಅಂತ. ಆವಾಗ ಮೌಲ್ಯ ಮತ್ತು ನೈತಿಕತೆ ಏನ್ ನಾನು ಹೇಳ್ತಾ ಇದ್ದೀನಲ್ಲ, ಇವೆರಡು ಮೌಲ್ಯ ಮತ್ತು ನೈತಿಕತೆ ಇವೆರಡೂ ಬರದು ಯಾವಾಗ ಅಂದ್ರೆ ಆ ಒಂದು ಶಿಕ್ಷಣದಲ್ಲಿ. ಯಾವ ವ್ಯಕ್ತಿಗೆ ಈ ಮೌಲ್ಯ ಮತ್ತು ನೈತಿಕತೆ ಇರ್ತದೋ ಈ ವ್ಯಕ್ತಿ ಸಮಾಜದಲ್ಲಿ ಎಲ್ಲಾದರೂ ಬದುಕ್ತಾ ಇರ್ತಾನೆ. ಯಾಕಂದ್ರೆ ಇವನಿಗೆ ಗೊತ್ತು ಸಮಾಜದಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿ ಜೊತೆಗೆ ಹೆಂಗಿರ್ಬೇಕು, ತೊಂದರೆಗಳನ್ನ ಯಾವ ರೀತಿ ಕ್ರಿಯಾಶೀಲತೆಯಿಂದ ಎದುರಿಸ್ಬೇಕು, ಯಾವ ರೀತಿ ನನ್ನ ಬದುಕನ್ನ ಗೆಲ್ಲಬೇಕು ಅಂತ ಆ ಒಂದು ಶಿಕ್ಷಣ ಅವನಿಗೆ ಕಲಿಸ್ತಾ ಇರ್ತದೆ. ಸೊ ಅದಕ್ಕೆ ಏನ್ ಬೇಕು, ನೈತಿಕತೆ ಮತ್ತು ಮೌಲ್ಯ ಎಲ್ಲಿ ಸಿಗ್ತದೆ ಅಂದ್ರೆ ಆ ಶಿಕ್ಷಣದಲ್ಲಿ ಸಿಗ್ತದೆ. ಸೊ ಇನ್ನು ಮೂರನೇದ್ದು ವೃತ್ತಿ ಮತ್ತು ಜೀವನ ನಿರ್ವಹಣೆ ಸಿದ್ಧತೆ ಅಂತ. ಈ ವೃತ್ತಿ ಮತ್ತು ಜೀವನ ಅಂತಂದ್ರೆ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್, ಆರ್ಥಿಕ ಗ್ರೋತ್. ಎಸ್, ಈಗ ನೋಡಿ ನಾವು ಇವತ್ತು ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ನೋಡ್ತಾ ಇರ್ತೀವಿ ನಾವು, ಎಷ್ಟೋ ಜನ ಅವರು ಶಾಲೆಯನ್ನ ಅರ್ಧ ಮರ್ಧ ಕಲಿತು, ನನಗೆ ಗೊತ್ತಿರೋರು ಸಾಕಷ್ಟು ಜನ ಅವರು ಡಿಗ್ರಿ ಗ್ರಾಜುಯೇಷನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿ ಇವತ್ತು ಅವ್ರಿಗೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಬದುಕಿಗೆ ಅಂದ್ರೆ ಸಣ್ಣ ಪುಟ್ಟ ವಿಷಯವನ್ನು ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಬದುಕಿನ ಜೊತೆಗೆ ಒಂದು ದ್ವಂದ್ವ ನಡೆಸ್ತಾ ಇರ್ತಾರೆ. ಯಾಕೆ ಹಿಂಗಾಯ್ತು ಅಂತಂದ್ರೆ ಅವರ ಬದುಕಿನಲ್ಲಿ ಅವರು ಆರ್ಥಿಕವಾಗಿ ತೊಂದರೆಯನ್ನ ಎದುರಿಸ್ತಾ ಇರ್ತಾರೆ. ಯಾಕೆ? ಅವರ ವೃತ್ತಿಪರ ಜೀವನ ಕುಂಠಿತವಾಗಿರ್ತದೆ, ಪ್ರೊಫೆಷನಲ್ ಲೈಫ್ ಅಷ್ಟು ಪವರ್ಫುಲ್ ಇರಂಗಿಲ್ಲ. ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, ಲಾಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅಲ್ಲೊಂದು ರೀತಿ ಬೆಳವಣಿಗೆ ಕುಂಠಿತವಾಗಿರ್ತದೆ, ಏನೇನೋ ತೊಂದರೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಜನ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ, ಯಾರೋ ಒಬ್ಬ ಕಾಕಾನೋ ಮಾಮಾನೋ ಅವರು ಒಳ್ಳೆ ರೀತಿಯಿಂದ ತೊಂದರೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು ಅವರಿಗೆ ಪ್ಯಾಂಟ್ ಇರಲಿಲ್ಲ, ಶರ್ಟ್ ಇರಲಿಲ್ಲ, ಚಪ್ಪಲಿ ಹಾಕೊಂಡದ್ದು ಯಾವಾಗಪ್ಪ ಅಂದ್ರೆ ಡಿಗ್ರಿ ಮಾಡುವಾಗ ಚಪ್ಪಲಿ ತಗೊಂಡೆ ಅಂತ ಹೇಳಿ ಹೇಳಿ ಇವತ್ತು ನೋಡಿದ್ರೆ
ಬೆಂಗಳೂರಿನಲ್ಲಿ

ಭವ್ಯವಾದಂತಹ ಮನೆ ಇರ್ತದೆ, ಅಥವಾ ಬಿಜಾಪುರದಲ್ಲಿನೋ ಅಥವಾ ಮೈಸೂರಲ್ಲಿನೋ ಒಂದು ಒಳ್ಳೆ ಮನೆ ಕಟ್ಸ್ಕೊಂಡು ಒಳ್ಳೆ ಜಾಬ್ನಲ್ಲಿ ಸೂಪರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಮನೆ ಮುಂದೊಂದು ಕಾರ್ ಇರ್ತದೆ, ಅವರಿಗೆ ಒಂದಿಷ್ಟು ಕೆಲಸಗಾರ ಇರ್ತಾರೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಏನಪ್ಪ, ಇವನು ಚಿಕ್ಕವನಿದ್ದಾಗ ಇವನ ಹತ್ರ ಏನೂ ಇರಲಿಲ್ಲಲ್ಲ ಅಂತ ನಾವು ನೋಡ್ತೀವಿ. ಹೌದು, ಅವನ್ ಚಿಕ್ಕವರಿದ್ದಾಗ ಪಾಪ ಅವನ ಹತ್ರ ಏನು ಇರಲಿಲ್ಲ. ಆದರೆ ಶಿಕ್ಷಣವನ್ನ ಆಸಕ್ತಿಯಿಂದ, ನಾನು ಮತ್ತೆ ಹೇಳ್ತೀನಿ, ಕಷ್ಟಪಟ್ಟಲ್ಲ, ಆಸಕ್ತಿಯಿಂದ ಶಿಕ್ಷಣವನ್ನ ಕಲ್ತ ಮೇಲೆ ಇವತ್ತು ಬೆಳೀತಾ ಇರೋದು, ಅದ್ಭುತವಾಗಿ ಬೆಳೀತಾ ಇದ್ದಾರೆ. ಹಂಗೆ ನಮ್ಮ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್ ಅಂತ ಏನಿದೆ ಅದು ಸೂಪರ್ ಡೈನಾಮಿಕ್ ಆಗಿರ್ತದೆ. ನಾಳೆ ನೀವು ಮತ್ತೆ ಇದೇ ಹಳೇದೊಂದು ಫೋನು, ಅದೇ ಅಜ್ಜ ಕಟ್ಸಿರೋ ಮನೆ, ಅಷ್ಟು ನೋವು ಅನುಭವಿಸ್ಬಾರ್ದಂದ್ರೆ ನಾವು ಬೆಳಿಬೇಕು. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹುಟ್ಟಿದಾಗ ನಾವು ಬಡವರಾಗಿದ್ವಿ, ಓಕೆ, ಆದರೆ ಕೊನೆಯವರೆಗೂ ನಾವು ಬಡವರಾಗಿರಬಾರ್ದು, ಶ್ರೀಮಂತರಾಗ್ಬೇಕು. ಅದು ಹೆಂಗೆ ಸಾಧ್ಯ? ನಾವು ಕೆಲಸ ಮಾಡೋದ್ರಿಂದ ಹಣ ಗಳಿಸ್ಲಿಕ್ಕೆ ಸಾಧ್ಯ. ಕೆಲಸ ಮಾಡೋದ್ರಿಂದ ಹಣ ಗಳಿಸ್ತೀವಿ, ಹಣ ಗಳಿಸೋದ್ರಿಂದ ಶ್ರೀಮಂತಿಕೆ ಬರ್ತದೆ, ನಮ್ಮ ಅಪ್ಪ ಅಮ್ಮನ ಒಳ್ಳೆ ರೀತಿಯಿಂದ ನೋಡ್ಕೋಬಹುದು, ನಮ್ಮ ಸಮಾಜವನ್ನ ಬದಲಾವಣೆ ಮಾಡ್ಬೋದು, ಆಮೇಲೆ ನಮ್ಮ ಊರನ್ನ ಚೇಂಜ್ ಮಾಡ್ಬೋದು, ನಮ್ಮ ಶಾಲೆಗೆ ಹೊಸ ಒಂದು ಬೋರ್ಡ್ ಕಟ್ಟಿಸ್ಕೊಡ್ಬೋದು. ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಯಾವಾಗ ನಿಮ್ಮ ಜೋಬ್ನಲ್ಲಿ ಒಂದಿಷ್ಟು ಹಣ ಬರ್ತದೆ ಅವಾಗ. ಸೊ ನೀವೆಲ್ಲ ಅಂತಿರ್ತಿರಲ್ಲ, ಅಯ್ಯೋ ನಾನೊಂದು ಪ್ರಾಣಿಗಳು ಬಹಳ ರೋಡ್ನಲ್ಲಿ ಬಿದ್ದು ಏನೇನೋ ಊಟ ಇಲ್ಲದೆ ಇರ್ತಾರೆ, ಅವಕ್ಕೆಲ್ಲ ಊಟಕ್ಕೆ ಹಾಕ್ಬೇಕು, ಆಕಳ ಸಾಕ್ಬೇಕು, ಆಕಳ ಪ್ರೀತಿ ಮಾಡುವಂತ ಮಕ್ಕಳೆಲ್ಲರೂ ನೀವೆಲ್ಲರೂ ಪ್ರೀತಿಯಿಂದ ಆಕಳ ಸಾಕ್ತಿರ್ತೀರ, ಆಕಳ ಬಹಳ ಪ್ರೀತಿ, ಅದಕ್ಕೆ ಊಟಕ್ಕೆ ಹಾಕ್ಬೇಕು ಅಂದ್ರೆ ನಿಮ್ಮ ಜೋಬ್ನಲ್ಲಿ ಸಾಕಷ್ಟು ಹಣ ಇರಬೇಕು. ಆ ಹಣ ಇರಬೇಕು ಅಂದ್ರೆ ನೀವು ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣದಿಂದ ವೃತ್ತಿಪರ ಜೀವನ ಅದ್ಭುತವಾಗಿರ್ತದೆ ಅಂತ. ಇನ್ನ ಬಹು ವಿಧವಾದ ಚಿಂತನೆ ಅಥವಾ ಆಯಾಮ ಅಂತ ನಾವು ಹೇಳ್ತೀವಿ. ಶಿಕ್ಷಣದಿಂದ ಸಾಕಷ್ಟು ಆಯಾಮಗಳು ಲೈಫ್ನಲ್ಲಿ ಕೆಲಸ ಮಾಡ್ತಾ ಇರ್ತವೆ ನೋಡಿ. ಅದ್ಯಾವ ರೀತಿ, ಇಲ್ಲಿ ನನ್ನ ಜೊತೆಗೆ ಸಾಕಷ್ಟು ಜನ ನೋಡ್ಲಿಕ್ಕೆ ಸಿಗ್ತಿರ್ತಾರೆ. ಮುಂಬರುವ ದಿವಸದಲ್ಲಿ ಅತಿಥಿ ಉಪನ್ಯಾಸಕರಾಗಿರ್ಬೋದು ಅಥವಾ ಬಂದಂತ ಅತಿಥಿ ಉಪನ್ಯಾಸಕರಾಗಿರ್ಬೋದು, ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಬಹಳಷ್ಟು ಆಯಾಮಗಳು ಅವರ ಜೀವನದಲ್ಲಿ ಕೆಲಸ ಮಾಡ್ತಿರ್ತಾವೆ. ಹಂಗಂದ್ರೆ ಯಾವ ಸಾರ ಆಯಾಮಗಳು? ನಂಬರ್ ಒನ್, ಅವ್ರ ವೃತ್ತಿಪರ ಜೀವನ ಚೆನ್ನಾಗಿರ್ತದೆ. ಉದಾಹರಣೆಗೆ, ಅವರೊಬ್ರು ಟೀಚರ್ ಇದ್ದಾರೆ ಅಂತ ತಿಳಿದ್ವಿ, ಅವರು ಕಾವ್ಯ ಕವನ ಬರೀತಿರ್ತಾರೆ, ಅವ್ರ ಕಾವ್ಯ ಕವನ ಜೊತೆಗೆ ಕತೆ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಟ್ಯೂಷನ್ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಮತ್ತೊಂದು ಸಮಾಜದಲ್ಲಿ ಗೌರವವನ್ನ ಗುರುತಿಸ್ಕೊಂಡಿರ್ತಾರೆ, ಅಥವಾ ಅವರು ರೋಟರಿ ಕ್ಲಬ್ಬು, ಇಂಟ್ರಾಕ್ಟ್ ಕ್ಲಬ್ಬು, ಮತ್ತೊಂದು ಮುಗಿದೊಳಗೆಲ್ಲ ಹೆಂಗೆ ಗುರುತಿಸ್ಕೊಂಡಿರ್ತಾರೆ? ಯಾಕೆ ಅವ್ರು ಗುರುತಿಸ್ಕೊತಾರಂತಂದ್ರೆ, ಅವರು ಗುರುತಿಸ್ಕೊಳ್ಳಿಕ್ಕೆ ಕಾರಣ ಅವರಲ್ಲಿರುವಂತ ಜಾಣ್ಮೆ, ಬುದ್ಧಿಮಟ್ಟ. ಯಾವಾಗ ಎಲ್ಲರಿಗೂ ಇದಿರ್ತದೋ ಆವಾಗ ಅಲ್ಲಿ ಮಲ್ಟಿಪಲ್ ಗ್ರೋತ್ ಅಥವಾ ಬೆಳವಣಿಗೆ ಸಾಧ್ಯ. ಪ್ರತಿಯೊಂದು ಆಯಾಮಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವನದಲ್ಲಿ ಬಹುಮುಖ್ಯವಾದ ಆರು ಆಯಾಮಗಳನ್ನ ನಾನು ಹೇಳ್ತಿರ್ತೀನಿ. ಒಂದೇದು ದೈಹಿಕ, ಮಾನಸಿಕ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ ಅಂತ. ಈ ಆರು ಆಯಾಮಗಳು ಪ್ರತಿಯೊಬ್ಬ ಜೀವನದಲ್ಲಿ ಸದೃಢವಾಗಿರ್ತದೆ. ಇಲ್ಲ ಅಂದ್ರೆ ಏನಾಗಿರ್ತದೆ, ನಿಮ್ಮ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಜನ ಒಂದು ಅವನು ಇನ್ಕಮ್ ಇರೋದಿಲ್ಲ, ಇನ್ಕಮ್ ಇಲ್ಲ ಅಂದ ತಕ್ಷಣ ಆರ್ಥಿಕ ತೊಂದರೆ, ಆರ್ಥಿಕ ತೊಂದರೆಯಲ್ಲಿ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ. ಯಾವಾಗ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ ಇರ್ತದೆ, ಆ ಕುಟುಂಬದಲ್ಲಿ ಅಸ್ತವ್ಯಸ್ತತೆ ಅಥವಾ ಏರುಪೇರಿನ ಕೌಟುಂಬಿಕ ಜೀವನ, ಹೀಗೆಲ್ಲ ಇರಲಿಕ್ಕೆ ಕಾರಣ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣ ಸಿಕ್ಕಾಗ ಆ ವ್ಯಕ್ತಿ ಬೆಳೀತಾನೆ ಅಂತ ಹೇಳ್ಬೋದು. ಇನ್ನ ಕೊನೆಯದಾಗಿ, ನೀವು ಸುಶಿಕ್ಷಿತರಾದಾಗ, ಶಿಕ್ಷಣವನ್ನ ಪಡೆದಾಗ ನೀವೆಲ್ಲ ಮುಂದಿನ ಸಮಾಜದ ನಾಯಕರು, ನೀವು ನಮ್ಮ ದೇಶದ ಉತ್ಸಾಹಿ ತರುಣರು, ನೀವು ನಮ್ಮ ದೇಶಕ್ಕೆ ನೀವು ಬೆಳಕು. ಅದು ಯಾವಾಗ ಸಾಧ್ಯ? ಯಾವಾಗ ನೀವು ಸುಶಿಕ್ಷಿತರಾಗಿರ್ತೀರಿ ಆವಾಗ. ನೀವೆಲ್ಲ ಏನ್ ಗೊತ್ತಾ, ಭವಿಷ್ಯದ ಸಾಮಾಜಿಕ ನಾಯಕರು ನೀವು. ಹಾಗಾದ್ರೆ ನೀವು ನಾಯಕರಾದಾಗ ಈ ಒಂದು ಸಮಾಜಕ್ಕೆ ನೀವೊಂದು ಕಾಣಿಕೆ ಆಗ್ತೀರಿ. ಹಾಗಾದ್ರೆ ಕಾಣಿಕೆ ಆಗ್ತೀರಿ, ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವು ನಾಯಕರಾದಾಗ ಹೆಂಗ್ ಸಾಧ್ಯ ನೀವು ನಾಯಕರಾಗ್ಲಿಕ್ಕೆ? ನೀವು ಹೇಳಿರುವ ಮಾತನ್ನ ಸಮಾಜ ಕೇಳಲಿಕ್ಕೆ ಯಾವಾಗ ನಡೆಯುತ್ತದೆ ಅಂತಂದ್ರೆ, ಯಾವಾಗ ನಡೆಯುತ್ತದೆ ಅಂದ್ರೆ ನಿಮ್ಮ ಮಾತಿನಲ್ಲಿ ಶಕ್ತಿ ಇರ್ತದೆ. ಯಾವಾಗ ಆ ಮಾತಿನಲ್ಲಿ ಶಕ್ತಿ

0: ಮಾಡಬೇಕು ಅಂತ ಇದ್ರೆ ನಾವು ಸುಶಿಕ್ಷಿತರಾಗಿರಬೇಕು. ಯಾವಾಗ ನೀವು ಮಾತಾಡ್ತೀರಿ, ಆ ಶಿಕ್ಷಣ ನಮ್ಮ ಜೀವನವನ್ನ ಸಬಲೀಕರಣ ಮಾಡುತ್ತದೆ. ಅದಕ್ಕೆ ನಮ್ಮ ಶಿಕ್ಷಣ ನಮ್ಮ ಜೀವನಕ್ಕೆ ಬೇಕು. ಸೊ ಈ ರೀತಿ ನಮ್ಮ ಜೀವನಕ್ಕೆ ನಮ್ಮ ಶಿಕ್ಷಣ, ಈ ಜೀವನಕ್ಕೆ ಶಿಕ್ಷಣ ಬಹಳ ಪ್ರಮುಖವಾಗಿರುವಂತಹದ್ದು. ಸೊ ಅದಕ್ಕೆ ಅಡೆತಡೆಗಳು ಬರ್ತದೆ ಬಂಗಾರಿಗಳೇ ಪುಟ್ಟ, ನಿಮಗೆಲ್ಲರಿಗೂ ಅಡೆತಡೆಗಳು ಬರ್ತದೆ, ಅದನ್ನು ಮೆಟ್ಟಿ ನಿಂತಾಗ ನೀವೊಬ್ಬ ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವೆಲ್ಲ ನಾಯಕರಾದಾಗ ನಮಗೊಂದು ರೀತಿ ನಾಳೆ ಭವಿಷ್ಯದಲ್ಲಿ ಒಂದು ಖುಷಿ. ಏನಪ್ಪ ಅಂದ್ರೆ ಸಮಾಜ ಸರಿಯಾದ ವ್ಯಕ್ತಿಯ ಕೈಯಲ್ಲಿದೆ ಅನ್ನುವಂತ ನಂಬಿಕೆ. ಅದ್ ಯಾವಾಗ ಸಾಧ್ಯ? ಯಾವಾಗ ಸುಶಿಕ್ಷಿತರ ಕೈಯಲ್ಲಿ ಸಮಾಜ ಇರ್ತದೋ ಆವಾಗ ಸಮಾಜ ಸಮೃದ್ಧಿಯಿಂದ ಇರ್ತದೆ. ಸೊ ನನಗೆ ನಂಬಿಕೆ ಇದೆ ನೀವೆಲ್ಲರೂ ಇನ್ ಮೇಲಿಂದ ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿತೀರಿ. ಕಷ್ಟಪಡುವ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಕಷ್ಟಪಡೋದು, ಆಸಕ್ತಿ ಬೇಕಲ್ಲ. ಯಾವುದೇ ಕೆಲಸ ನೀವು ಆಸಕ್ತಿಯಿಂದ ಯಾವಾಗ ಮಾಡ್ತೀರಿ ಆವಾಗವಾಗ ಅಮೇಝಿಂಗ್ ರಿಸಲ್ಟ್ ಸಿಗ್ತಾ ಇರ್ತದೆ. ಒಂದು ಪಾಠ ಓದೋದಿರಲಿ, ಒಂದು ಪಾಠ ಹಾರಿಸೋದಿರಲಿ. ಸೊ ಯಾವಾಗ ಆಸಕ್ತಿ ಇರ್ತದೋ ಆವಾಗ ನೀವು ಅಮೇಝಿಂಗ್ ಆಗಿ ಬೆಳೀತಾ ಇರ್ತೀರಿ. ಸೊ ಆ ರೀತಿ ನೀವು ಬೆಳಿಬೇಕು, ಜೀವನವನ್ನ ಮಸ್ತ್ ಮಜಾ ಮಾಡಬೇಕು, ಸಂತೋಷ ಪಡಬೇಕು, ಖುಷಿಯಿಂದ ಇರಬೇಕು ಅಂದ್ರೆ ಇವತ್ತು ಆಗ್ತಾ ಇರುವಂತದನ್ನ ಅನುಭವಿಸ್ಬೇಕು. ತೊಂದರೆ ಅನ್ಸಿದ್ರೆ ಬಿಡಬಾರದು, ಮತ್ತೆ ಮಾಡಬೇಕು. ಒಂದು ಅರ್ಧ ಗಂಟೆ ನಿಮಗೆ ಬೇಜಾರಾಯ್ತಪ್ಪ, ಓದಿ ಓದಿ ಇರ್ಲಿ, ಆಟ ಆಡ್ರಿ, ಮತ್ತೆ ಓದ್ರಿ. ಹೆಚ್ಚು ಆಟ ಆಡೋದ್ರಿಂದ ಹೆಚ್ಚು ಜಾಣರಾಗ್ತಾರೆ ತಿಳ್ಕೊಡ್ರಿ. ಹೆಚ್ಚು ಆಟ ಆಡೋದ್ರಿಂದ ಎಲ್ಲಿ ಆಡಬೇಕು ಅದು ಇಂಪಾರ್ಟೆಂಟು, ಬಯಲಲ್ಲಿ ಆಟ ಆಡೋದ್ರಿಂದ ನಿಮ್ಮ ಕೈಯಲ್ಲಿರುವಂತ ಡಿವೈಸ್ ಇದೆಯಲ್ಲ ಅಲ್ಲಿ ಆಟ ಆಡೋದಲ್ಲ, ಎಲ್ಲಿ ಗ್ರೌಂಡ್ ಅಲ್ಲಿ ಹೆಚ್ಚಾಡ್ತಿರೋ ಅವರು ನಾಳೆ ಎತ್ತರಕ್ಕೆ ಬೆಳೀತಾರೆ. ನಾಯಕತ್ವದ ಕೌಶಲ್ಯ, ವ್ಯವಹಾರಿಕ ಕೌಶಲ್ಯ ಇವೆಲ್ಲವೂ ನಮಗೆ ಕಲೀಲಿಕ್ಕೆ ಸಿಗ್ತದೆ, ಹೌದಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇವತ್ತಿಂದ ಶಿಕ್ಷಣದಲ್ಲಿ ನಮ್ಮ ಆಸಕ್ತಿಯನ್ನ ಬೆಳೆಸ್ಕೊಂಡು ನಮ್ಮ ಜೀವನವನ್ನ ಸದೃಢವಾಗಿ ಸಮಾಜದ ಒಳಿತಿಗಾಗಿ ಬೆಳವಣಿಗೆಗಾಗಿ ನಾವು ಮಾಡಬೇಕು ಅಂತ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಜೀವನಕ್ಕಾಗಿ ಶಿಕ್ಷಣ ಎಂಬ ವಿಷಯದ ಕುರಿತು ಹುಬ್ಬಳ್ಳಿಯ ತರಬೇತುದಾರರು ಹಾಗೂ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ದೇಹದ ನಿರ್ಜಲಿತ್ವ ತಡೆಯಿರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲಿತ್ವ ತಡೆಯಿರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಎಲ್ಲೋ ಒಂದೊಮ್ಮೆ ಸುರಿಬ ನಾಲ್ಕು ಹನಿ ಮಳೆಗೆ ಇಳೆ ಕಾದಿದೆ. ಈ ಬಾರಿಯ ಮಳೆಗಾಲ ಬೇಗ ಶುರುವಾಗುತ್ತಿದೆ ಎನ್ನುವುದು ಹವಾಮಾನ ಇಲಾಖೆ. ಆದರೆ ರವಿಯ ತಾಪ ದಿನೇ ದಿನೇ ಏರುಮುಖ. ಈ ಕಾಲದ ಆಹಾರ ಕ್ರಮ ಈಗಿರಲಿ, ಹುಣಸೆ ಹಣ್ಣು ಕರಗಿಸಿಕೊಳ್ಳಿ, ಅದಕ್ಕೆ ಬೆಲ್ಲ ಕೂಡಿ ಸರಿಯಿರಿ ಎಂಬಂತೆ ನಿಂಬೆಯಂತೆ ಪಾನಕ ಸಿದ್ಧವಾಗಿದೆ. ಹಾಗೆಲ್ಲ ಬೆಲ್ಲದ ಪಾನಕವನ್ನ ಸೇವಿಸುತ್ತಿದ್ದರು. ಕಾಳು ಮೆಣಸು ಪುಡಿಗೆ ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಶುದ್ಧ ನೀರನ್ನ ಬೆರೆಸಿ ರಾಸಾಯನಿಕ ರಹಿತ ಬೆಲ್ಲ ಕೂಡಿಸಿ ಶುದ್ಧ ನೀರಿನ ಪ್ರಮಾಣ ಅನುಗುಣಕ್ಕಾಗಿ ಸೇರಿಸಿ ಜಾತ್ರೆಯ ಜನಸಂದಿ ಇರಲಿ, ಮನೆಯ ಬಳಕೆಯ ಮಂದಿಗಾಗಲಿ ಕಡಿಮೆ ಖರ್ಚಿನ ದಿನ ದಿನದ ಪಾನಕ ಸಿದ್ಧವಾಗಿರುತ್ತಿತ್ತು. ಕಫದ ಕಾಯಿಲೆ, ಗ್ಯಾಸ್ಟ್ರಿಕ್ ಸಂಗಡ, ದಣಿವಾಗಿಡಿಸುವ ದ್ರವ ಆಹಾರ ಸಿದ್ಧವಾಗುತ್ತಿತ್ತು. ಕಬ್ಬಿನ ಹಾಲು ತಾಜಾ ಇರಲಿ, ತಕ್ಷಣಕ್ಕೆ ಎನರ್ಜಿ ಸಿಗುತ್ತದೆ, ಮೂತ್ರ ಪ್ರವೃತ್ತಿ ಸರಾಗವಾಗುತ್ತದೆ. ಹಾಗೆ ಖರ್ಜೂರವಾದಿ ಮಂತ, ಖರ್ಜೂರ, ದಾಳಿಂಬೆ, ಒಣದ್ರಾಕ್ಷಿ, ಹುಣಸೆ ಹುಳಿ, ಹಸಿ ನೆಲ್ಲಿಕಾಯಿ ಮಿಶ್ರದ ದ್ರವಹಾರ ಮಿಕ್ಸಿಗೆ ಹಾಕಿ ಸಿದ್ಧ ಮಾಡಿ ಕುಡಿಯುವುದರಿಂದ ಎಲ್ಲೂ ಸಿಗದಾದರೆ ಒಂದೊಂದು ದಿನ ಬಳಸಿ ಶಕ್ತವಾಗುತ್ತದೆ. ಎಲ್ಲ ಕೂಡಿಸಿದರೆ ಅಮೃತೋಮ ಇಂತಹ ಎಳೆಯ ಹಳೆಯ ಕಾಯಿಲೆಗೂ ಎಳೆಗೂಸಿನಿಂದ ವೃದ್ಧರವರೆಗೂ ಅತ್ಯಂತ ಚೇತೋಹಾರಿಯಾಗಿದೆ.

ಹಾಗೆ ತಿಲಚೀವನ ಕರಿಹೆಳ್ಳು ಹಾಲಿನೊಡನೆ ಬೀಸಿದ ಜ್ಯೂಸ್ ಉತ್ತಮ ಶಕ್ತಿದಾಯಕ. ಎಳ್ಳಿನ ಕಷಾಯ ಸಹ ಇಂಥದ್ದೇ ದ್ರವಹಾರವಾಗಿದೆ. ತಣಿದ ಕಷಾಯಕ್ಕೆ ಬೆಲ್ಲ ಅಥವಾ ಜೇನನ್ನ ಬೆರೆಸಿ ತಿನ್ನುವುದು ಅತ್ಯಂತ ಸೂಕ್ತವಾಗಿದೆ. ಹಾಗೆ ತೆಂಗಿನಕಾಯಿ ಹಾಲು, ತಾಜಾ ಕಾಯಿ ತಿರುಳಿನ ರುಬ್ಬಿ ಹಾಲು ಹಿಂಡಿಕೊಳ್ಳುವುದರಿಂದ ಕುಡಿಯಲು ಬಹಳ ಸ್ವಾದಿಷ್ಟ. ಮಕ್ಕಳಿಗೆ ಹಿರಿಯರಿಗೆ ಮಲಪ್ರವೃತ್ತಿ ಸರಾಗವಾಗಿ ಆರೋಗ್ಯದಾಯವಾಗಿರುತ್ತದೆ. ಹಾಗೆ ಎಳೆನೀರು, ಬೇಸಿಗೆಯಲ್ಲಿ ಅತ್ಯಂತ ತುಟ್ಟಿಯಾಗುವ ತಾಜಾ ಎಳೆನೀರಿನ ಅಮೃತೋಮ. ಜೇನುಗೂಡಿಸಿದರೆ ಕುಡಿದರೆ ಅನುಪಮ ಆರೋಗ್ಯ, ಎಲ್ಲ ವಯಸ್ಸಿನವರೆಗೂ ಒಗ್ಗುವಂಥದ್ದು. ಹಾಗೆ ಆಮ್ರಸಲ, ಹಣ್ಣುಗಳ ರಾಜ ಮಾವು, ಹೃದಯದ ಟಾನಿಕ್ ಪಟ್ಟಿಯಲ್ಲಿ ದಾಳಿಂಬೆ, ಮುರುಗಲ, ಅಂಬಟ್ಟೆ, ದಾಳಿಂಬೆ ವಾಟೆ, ಕೌಳಿ ಹಣ್ಣು, ದ್ರಾಕ್ಷಿ ಹಣ್ಣು ಮುಂತಾದ 10 ಹಣ್ಣುಗಳಿವೆ. ಮೊದಲನೆಯ ಆಯ್ಕೆ ಮಾವು. ಮಾವಿನ ಕಾಯಿಯ ಬೇಯಿಸಿದ ಜ್ಯೂಸ್ ಉಪ್ಪೆ ಹುಳಿ ಹೆಸರಿನದು. ಹಣ್ಣಿನ ರಸಕ್ಕೆ ರಸಾಲ ಎಂಬುವರು. ಪಟ್ಟಿಯ ಉಳಿದ ಹಣ್ಣುಗಳು ಅಂತೆ ಉಪಕಾರಿ ಗುಣದವು. ಹೃದಯದ ಕಾಯಿಲೆ ತಡೆಯುವ ಶಕ್ತಿ ಇವಕ್ಕಿದೆ. ತಾಜಾ ರಸ ತಯಾರಿಸಿ ಕುಡಿಯುವ, ಗುಂಡಿಗೆಗೆ ಗಟ್ಟಿ ಮಾಡಿಕೊಳ್ಳುವ. ಹಾಗೆ ಸೋಗದೆ ಶರಬತ್ತು, ನಾಮದ ಬೇರು, ನನ್ನಾರಿ ನಾಮದ ಸೋಗದೆ ಎಂಬ ಹೆಸರಿನ ಅತಿ ಪರಿಮಳದ ಬೇರು ಬಳ್ಳಿ ತಿಳಿಯಿರಿ. ಇದು ಕಾಡಿನ ಮೂಲದ್ದು. ಇದರ ಕಷಾಯ ಸಕ್ಕರೆ ಪಾಕದಲ್ಲಿ ಬೆರೆಸಿದ ದ್ರವ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ. ಎಂಥದೇ ಉಷ್ಣ, ಉರಿಮೂತ್ರವಿರಲಿ, ಚರ್ಮದ ಗಾದರಿ, ಕೆರೆತಗಳಿರಲಿ, ಬೇಸಿಗೆಯ ಉದ್ದಕ್ಕೂ ಕುಡಿಯುವ ಅನುಪಮ ದ್ರವಹಾರವಾಗಿದೆ. ಹಾಗೆ ಮಾಗದಿ ಫಲ ರಸಾಯನ, ಬರೋಬ್ಬರಿ ಕಿಲೋ ತೂಗಬಲ್ಲ ದೊಡ್ಡ ನಿಂಬೆ ಇದು. ಚಂಡಿಕಾಯಾಗದ ಪೂರ್ಣ ಉತ್ತಿಗೆ ಸಲ್ವ ಫಲ. ಮೂಲವ್ಯಾಧಿ ಉಪಟಳ ಬೇಸಿಗೆಯಲ್ಲಿ ಅತಿ ಹೆಚ್ಚು. ಗ್ಯಾಸ್ಟ್ರಿಕ್ ಎಂಬ ಶ್ರೀ ಸಾಮಾನ್ಯರ ಪೆಡಂಬೂತ ವಾಸ್ತವವಾಗಿ ಮೂಲವ್ಯಾಧಿಯ ಮೊದಲ ಲಕ್ಷಣ. ಇಂತಹ ತಾಜಾ ಹಣ್ಣಿನ ಪಾನಕ ತಯಾರಿಸಲಾದಿತ್ತು, ನಿತ್ಯ ಸೇವನೆಗೆ ಅರ್ಹವಾಗಿದೆ. ನಿಂಬೆ ಶರಬತ್ ರೂಪದಲ್ಲಿ ಮಾಡಿಕೊಂಡು ಇದನ್ನು ದಿನನಿತ್ಯ ಸೇವಿಸುವುದರಿಂದ ನಿರ್ಜಲತ್ವ ದೂರವಿರುತ್ತದೆ. ಹಾಗೆ ಹೆಸರು ಪಾನಕ, ನೆನೆ ಹಾಕಿದ ಹಸಿರು ಹೆಸರು ಮಿಕ್ಸಿಯಲ್ಲಿ ರೂಪಿಕೊಳ್ಳುವುದರಿಂದ ತಾಜಾ ಪಾನಕ ಅತಿಕ್ಷಯ ಗುಣಕಾರಿಯಾಗಿದೆ. ಎಲ್ಲರಿಗೂ ಅತ್ಯಂತ ಪ್ರತ್ಯುತ್ತಮ ಉದ್ದಿನ ಪಾನಕ. ಶ್ರಮದ ಕೆಲಸ ಮಾಡುವ ಮಂದಿಗೆ ಇದು ಅತ್ಯಂತ ಅವಶ್ಯಕವಾಗಿದೆ. ಕ್ಯಾಲೋರಿ ಹೆಚ್ಚು ನೀಡುತ್ತದೆ. ಬೆಲ್ಲಗೂಡಿಸಿ ನೆನೆದ ಉದ್ದು ಬೀಸಿ ಸಿದ್ಧಗೊಳಿಸುವ ಉದ್ದಿನ ಪಾನಕ ಕುಡಿದರೆ ದೇಹಕ್ಕೆ ಬಲ ಮತ್ತು ಪುಷ್ಟಿಯಾಗಿದೆ. ಸಾಂಬಾರ ಸೌತೆಕಾಯಿ ಪಾನಕ, ಕರ್ಬೂಜ, ಕಲ್ಲಂಗಡಿ ಪಾನಕ ನಿಮಗೆ ತಿಳಿದಿದೆ. ಮದುವೆ ಮನೆಗಳಲ್ಲಿ ಪುದೀನ ಜ್ಯೂಸ್ನಂತಹ ಸ್ವಾಗತ ಡ್ರಿಂಕ್ಗಳನ್ನು ನೀವು ಕೇಳಿಯೇ ಇದ್ದೀರಿ. ಇದು ಸರ್ವೇ ಸಾಮಾನ್ಯ. ಕರಾವಳಿ ಮಂದಿಗೆ ಪರಿಚಿತವಾದ ಹಣ್ಣು ಸಾಂಬಾರ್ ಸೌತೆಕಾಯಿ ಪಾನಕ ಎಲ್ಲರಿಗೂ ಗೊತ್ತಿರುವ ಒಂದು ಹಣ್ಣು. ಬೀಜ ಸಿಪ್ಪೆ ಸುಲಿದು ಹಣ್ಣು ಸೌತೆಕಾಯಿಯನ್ನ ಕತ್ತರಿಸಿ ಹೋಳಾಗಿರಿಸಿ ಅಥವಾ ಅದನ್ನ ಉಡಿಯ ರೂಪದಲ್ಲಿ ತುರಿದುಕೊಂಡಾಗ ಅಲ್ಲಿ ಒಂದು ಎನರ್ಜಿ ಡ್ರಿಂಕ್ ಸಿದ್ಧವಾಗುತ್ತದೆ. ಹಾಗೆ ಬೇಲದ ಹಣ್ಣು, ಕಾಶಿ ಬಿಲ್ಪತ್ರೆ ಹಣ್ಣು ಶರಬತ್ತು, ಗ್ರಾಮಾಂತರ ಪ್ರದೇಶದ ಕಾಡು ಮರ ಬೇಲ ಮತ್ತು ಬಿಲ್ವ, ಅವನ ಬಳಸಿ ಸಿದ್ಧಪಡಿಸುವ ತಾಜಾ ಶರಬತ್ತನ್ನು ಸರ್ವ ರೋಗ ಸಂಜೀವಿನಿ ಎಂದು ಕರೆದರೆ ಅಚ್ಚರಿಯಿಲ್ಲ. ಕೋಲ್ಕತ್ತಾ ಪಾಟ್ನಾದಲ್ಲಿ ಬಿಲ್ಪತ್ರೆ ಫಲ ಗುಡ್ಡೆ ಗುಡ್ಡೆ ಹಾಕಿ ಮಾರುವವರಿದ್ದಾರೆ. ಅಂತಹ ಬೇಡಿಕೆಯ ಬೇಸಿಗೆ, ಅಂತಹ ಬೇಡಿಕೆಯು ಬೇಸಿಗೆಯ ಪಾನೀಯ ಎರಡೂ ಸಹ ಉಪಯುಕ್ತವಾಗಿದೆ. ಹಾಗೆ ಸತ್ತು, ಉತ್ತರ ಭಾರತದ ಉಷ್ಣಗಾಳಿ ತಡೆಗೆ ಬಡವರ ಪಾನಕ ಮಾದರಿ ಅರಿಯಿರಿ. ಒಂದು ಲೋಟ ನೀರಿಗೆ ಒಂದು ಚಮಚೆ ಕಡಲೆ ಹಿಟ್ಟು, ಉಪ್ಪು, ಸಕ್ಕರೆ ಕೂಡಿಸಿ ಕಡುಗೋಲಿನಿಂದ ಮಂತಿಸಿದರೆ ಲೋಟ ತುಂಬಾ ಕಡೆದರೆ ಹೊಟ್ಟೆ ತುಂಬುತ್ತದೆ. ಕಡಲೆ ಧಾನ್ಯಕ್ಕೆ ವಿಷಹರ ಗುಣ ಇದೆ ಎಂಬುದು ಕಂಡುಹಿಡಿದ ಮಹನೀಯ ವಿಷವೈದ್ಯ ಗ್ರಂಥಕಾರನ ಹೆಸರು ಮಂಗರಸ. ಮುಂಗುಳಿಪುರದ ಅಂದರೆ ಚಿಕ್ಕ ಮುಗುಳೂರು ಅರಸನೀತ. ಕನ್ನಡದ ಈ ವಿಷವೈದ್ಯ ಗ್ರಂಥವು ವಿಶ್ವದ ಪ್ರಪ್ರಥಮ ಸಂಪೂರ್ಣ ಗ್ರಂಥ. ಕಡಲೆಯ ಬೆಳೆಯ ಕೋಸಂಬರಿಯ ಬಳಕೆ ಬಹುಶಃ 800 ವರ್ಷಗಳು ಕಳೆದರೂ ಜನಸಾಮಾನ್ಯದಲ್ಲಿ ಹಬ್ಬದ ಅಡುಗೆಯಲ್ಲಿ ಉಳಿಯಲು ಈ ಗ್ರಂಥದ ಮಾಹಿತಿ ಮೌಖಿಕ ರೂಪದಲ್ಲಿ ಉಳಿದಿತ್ತು. ಬೇಸಿಗೆಯ ವಿಷ ಅಥವಾ ಟಾನಿಕ್ಸ್ ಕಳೆಯಲು ಕಡಲೆ ಇಟ್ಟಿನ ಪಾನಕ ಕೋಸಂಬರಿಗಳನ್ನು ಬಳಸಲು ಮರೆಯದಿರಿ. ಹಾಗೆ ಕೊತ್ತಂಬರಿ ಕಷಾಯ ಮಲೆನಾಡಿಗರ ಮಳೆಗಾಲದ ಪಾನೀಯ ಎನಿಸಿತು. ಇನಿತು ಹಾಲಿಗೆ ನೀರು ಬೆರೆಸಿದರೆ ಧನಿಯ ಪುಡಿಗೂಡಿಸಿ ಕುದಿಸಿದ ಪಾನಕಕ್ಕೆ ಕಲ್ಲು ಸಕ್ಕರೆ ಬೆಲ್ಲಗೂಡಿಸಿ ಹದ ಮಾಡಿ

ಸೇವಿಸಿದರೆ ದಾಹ ನೀಗಿಸುತ್ತದೆ, ನೀರಡಿಕೆ ನೀಗಿಸುತ್ತದೆ. ಸಾರ್ವಕಾಲಿಕ ಬಳಕೆಗೆ ಯೋಗ್ಯವಾದ ಬಿಸಿ ಪಾನೀಯ ಇದು. ಬಿಸಿಲುಗಾಲಕ್ಕೂ ಅಮೃತೋಮ, ಹೃದಯಕ್ಕೆ ಬಲ ಹಾಗೂ ದೇಹ ಆರೋಗ್ಯಕ್ಕೆ ಹಿತವಾಗಿರುತ್ತದೆ. ಕೇಳುಗರ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲಿತ್ವ ತಡೆಗಿರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ಕೇಳುಗರೆ ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲತ್ವವನ್ನ ತಡೆಯಿರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಶಾಂತಿಯಿಂದಲೇ ವರ್ಣಭೇದವನ್ನ ಮಣಿಸಿದ ಶಿಕ್ಷಕ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅದು ಅಮೆರಿಕದ ಓಕ್ಲಹೋಮ ನಗರ. ಆಕೆ ಹೆಸರು ಕ್ಲಾರಾ ಲೂಪರ್. ವೃತ್ತಿಯಿಂದ ಶಾಲಾ ಶಿಕ್ಷಕಿಯಾಗಿದ್ದ ಕ್ಲಾರಾಳಿಗೆ ಒಂದು ಸತ್ಯ ಚೆನ್ನಾಗಿ ಗೊತ್ತಿತ್ತು. ಮಕ್ಕಳನ್ನು ಅನ್ಯಾಯದಿಂದ ಮುಚ್ಚಿಟ್ಟು ರಕ್ಷಿಸಲು ಸಾಧ್ಯವಿಲ್ಲ. ಶಾಲೆಯ ನಾಲ್ಕು ಗೋಡೆಗಳ ಮಧ್ಯೆ ಆ ಕಪ್ಪು ವರ್ಣದ ಮಕ್ಕಳು ಅಮೆರಿಕದ ಇತಿಹಾಸ, ಸಂವಿಧಾನ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಪಾಠಗಳನ್ನು ಕಂಠಪಾಠ ಮಾಡುತ್ತಿದ್ದರು. ದೇಶ ತಮಗೆ ನೀಡಿದ್ದ ಭರವಸೆಗಳ ಬಗ್ಗೆ ಹೆಮ್ಮೆಯಿಂದ ಓದುತ್ತಿದ್ದರು. ಆದರೆ ಶಾಲೆಯ ಗಂಟೆ ಬಾರಿಸಿ ಹೊರಗೆ ಬರುತ್ತಿದ್ದಂತೆ ಕ್ರೂರ ವಾಸ್ತವ ಅವರ ಮುಖಕ್ಕೆ ಅಪ್ಪಳಿಸುತ್ತಿತ್ತು. ಬೀದಿ ಬೀದಿಗಳಲ್ಲಿ ಬಿಳಿಯರಿಗೆ ಮಾತ್ರ ಎಂಬ ಬೋರ್ಡುಗಳು ರಾರಾಜಿಸುತ್ತಿದ್ದವು. ಅವರ ಹೆತ್ತವರನ್ನು ಹೋಟೆಲ್ಗಳಿಂದ ಹೊರ ದೂಡಲಾಗುತ್ತಿತ್ತು. ನೀವು ಈ ದೇಶದ ಪ್ರಜೆಗಳಾಗಿದ್ದರು, ಇಲ್ಲಿಗೆ ಸೇರಬೇಕಾದವರಲ್ಲ ಎಂದು ಸಮಾಜ ಪ್ರತಿ ಹೆಜ್ಜೆಯಲ್ಲೂ ನೆನಪಿಸುತ್ತಿತ್ತು. ಪುಸ್ತಕದ ಪಾಠಕ್ಕೂ ಬದುಕಿನ ಕಹಿ ಸತ್ಯಕ್ಕೂ ಇರುವ ಈ ದೊಡ್ಡ ಕಂದಕವನ್ನು ಕ್ಲಾರಾ ಗಮನಿಸಿದಳು. ಆ ಕಂದಕವನ್ನೇ ತನ್ನ ಮುಂದಿನ ಪಾಠವನ್ನಾಗಿ ಮಾಡಲು ನಿರ್ಧರಿಸಿದಳು. ಅನುಮತಿಗಾಗಿ ಕಾಯಬೇಡಿ, ಬದಲಾವಣೆಯನ್ನು ನೀವೇ ತನ್ನಿ ಎಂದು ತನ್ನ ವಿದ್ಯಾರ್ಥಿಗಳಿಗೆ ಕರೆ ನೀಡಿದಳು. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಪ್ಲೋರಡ್ ಪೀಪಲ್, ಇದು ಅಮೆರಿಕದಲ್ಲಿ ಕಪ್ಪು ವರ್ಣೀಯರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ, ನಾಗರಿಕ ಸಮಾನತೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಅತ್ಯಂತ ಹಳೆಯ ಮತ್ತು ಪ್ರಮುಖ ನಾಗರಿಕ ಹಕ್ಕುಗಳ ಸಂಸ್ಥೆಯ ಯುವ ಮಂಡಳಿಯ ಸಲಹೆಗಾರ್ತಿಯಾಗಿ ಆಕೆ ತನ್ನ ಪ್ರೀತಿಯ ಮಕ್ಕಳನ್ನು ಈ ಹೋರಾಟಕ್ಕೆ ಸಜ್ಜುಗೊಳಿಸಿದಳು. ಅದು ಸಾಮಾನ್ಯ ಸಿದ್ಧತೆಯಾಗಿರಲಿಲ್ಲ. ಸಿಟ್ಟು ನೆತ್ತಿಗೇರಿದಾಗಲೂ ಹೇಗೆ ಶಾಂತವಾಗಿರಬೇಕು, ಅವಮಾನಗಳು ಮೈಮೇಲೆ ಎರಗಿದಾಗಲೂ ಹೇಗೆ ಧ್ವನಿ ಎತ್ತರಿಸದೆ ತಾಳ್ಮೆಯಿಂದಿರಬೇಕು, ಕಣ್ಣುಗಳಲ್ಲಿ ಘನತೆಯನ್ನು ಕಾಪಾಡಿಕೊಂಡು ಹೇಗೆ ನೆಟ್ಟೆಗೆ ಕುಳಿತುಕೊಳ್ಳಬೇಕು ಎಂದು ಆಕೆ ಮಕ್ಕಳಿಗೆ ಅಹಿಂಸೆಯ ಕಠಿಣ ಪಾಠಗಳನ್ನು ಕಲಿಸಿದಳು. 1958 ಆ ಒಂದು ದಿನ ಕ್ಲಾರಾ ತನ್ನ ಮಕ್ಕಳನ್ನು ಕರೆದುಕೊಂಡು ಡೌನ್ ಟೌನ್ನಲ್ಲಿದ್ದ ಕಾರ್ಚ್ಬ್ರಗ್ ಸ್ಟೋರ್ ಎಂಬ ಹೋಟೆಲ್ಗೆ ಹೋದಳು. ಅಲ್ಲಿನ ಲಂಚ್ ಕೌಂಟರ್ನಲ್ಲಿ ಮಕ್ಕಳು ಸಾಲಾಗಿ ಕುಳಿತರು. ಅತ್ಯಂತ ವಿನಮ್ರವಾಗಿ ಕೇಳಿದರು, ನಮಗೂ ಸ್ವಲ್ಪ ಆಹಾರ ಬಡಿಸುತ್ತೀರಾ? ಅಲ್ಲಿಂದ ಬಂದ ಉತ್ತರ, ಇಲ್ಲ. ಕೆಲಸಗಾರರು ಮುಖ ತಿರುಗಿಸಿದರು. ಗ್ರಾಹಕರು ಕೆರಳಿ ಕೆಂಡವಾದರು. ನಮ್ಮ ಜಾಗದಲ್ಲಿ ಕುಳಿತುಕೊಳ್ಳಲು ಈ ಕಪ್ಪು ಮಕ್ಕಳಿಗೆ ಎಷ್ಟು ಧೈರ್ಯ ಎಂದು ಕೆಲವರು ಜಿಗುಪ್ಸೆಯಿಂದ ಹಂಗಿಸಿದರು. ಆದರೆ ಆ ಮಕ್ಕಳು ವಾದಿಸಲಿಲ್ಲ, ಕೂಗಾಡಲಿಲ್ಲ. ಜಾಗದಿಂದ ಕದಲದೆ ಸೂರ್ಯ ಮುಳುಗುವವರೆಗೂ ಅಲ್ಲೇ ಕುಳಿತರು. ಅದರ ಮರುದಿನವು ಬಂದರು, ವಾರಗಳೇ ಹೊರಳಿದವು. ಅವರ ಈ ಮೌನ ಸಮಾಜದ ಆತ್ಮಸಾಕ್ಷಿಯನ್ನು ಚುಚ್ಚಲಾರಂಭಿಸಿತು. ಹಸಿದ ಮಗುವಿಗೆ ಒಂದು ಸ್ಯಾಂಡ್ವಿಚ್ ನಿರಾಕರಿಸುವ ವರ್ಣಭೇದ ನೀತಿ ಎಷ್ಟು ಕ್ರೂರ ಮತ್ತು ಅಮಾನವೀಯ ಎಂಬುದು ಇಡೀ ನಗರಕ್ಕೆ ಅರ್ಥವಾಗತೊಡಗಿತು. ವ್ಯಾಪಾರಿಗಳು, ಗ್ರಾಹಕರು, ಇಡೀ ಓಕ್ಲಹೋಮ ನಗರವೇ ಆ ಮಕ್ಕಳ ಶಾಂತ ಕಣ್ಣುಗಳ ಎದುರು ಸೋಲೊಪ್ಪಿಕೊಂಡಿತು. ಕೊನೆಗೆ ಆ ಹೋಟೆಲ್ ಕಪ್ಪು ವರ್ಣದವರಿಗೂ ಬಾಗಿಲು ತೆರೆಯಿತು. ಇತಿಹಾಸದ ಪ್ರಸಿದ್ಧ ಹೋರಾಟಗಳಿಗಿಂತ ಮೊದಲೇ ಓಕ್ಲಹೋಮದಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ಯಾವುದೇ ಹಿಂಸೆಯಿಲ್ಲದೆ ಕೇವಲ ಮಕ್ಕಳು ಶಾಂತವಾಗಿ ಕುಳಿತುಕೊಳ್ಳುವ ಮೂಲಕ ಇತಿಹಾಸವನ್ನು ಬದಲಾಯಿಸಿದ್ದರು. ಕ್ಲಾರಾ ಲೂಪರ್ ಅಲ್ಲಿಗೆ ನಿಲ್ಲಿಸಲಿಲ್ಲ. ದಶಕಗಳ ಕಾಲ ಆಕೆ ಸಾವಿರಾರು ಯುವಕರಲ್ಲಿ ಧೈರ್ಯದ ಕಿಡಿಯನ್ನು ತುಂಬಿದಳು. ನಾಯಕತ್ವ ಎಂದರೆ ಮೈಕ್ರೋಫೋನ್ ಹಿಡಿದು ಕಿರಿಚುವುದಲ್ಲ. ಜಗತ್ತೇ ನಿಮ್ಮನ್ನು ಇಲ್ಲವಾಗಿಸಲು ಬಯಸಿದಾಗಲೂ ಮೌನವಾಗಿ, ದೃಢವಾಗಿ ಕದಲದೆ ನಿಲ್ಲುವುದು ಎಂದು ತೋರಿಸಿಕೊಟ್ಟಳು. ಕ್ಲಾರಾ ಲೂಪರ್ ಸದ್ದನ್ನು ಮಾಡಲಿಲ್ಲ, ಆದರೆ ಇತಿಹಾಸವನ್ನೇ ಸೃಷ್ಟಿಸಿದಳು.
ಬದುಕಿನಲ್ಲಿ ನಮ್ಮನ್ನು ಪರೀಕ್ಷಿಸುವ ಅನೇಕ ಘಟನೆಗಳು ವ್ಯಕ್ತಿಗಳು ಎದುರಾಗುತ್ತಾರೆ. ಎಲ್ಲಕ್ಕೂ ಬಲ ಪ್ರಯೋಗದ ಅಗತ್ಯವಿರುವುದಿಲ್ಲ. ಶಾಂತಿ, ಸಮಾಧಾನ, ದೃಢ ಮನಸ್ಸು ಕೆಲವೊಮ್ಮೆ ವಜ್ರಕ್ಕಿಂತ ಕಠಿಣವಾಗಿ ಪರಿಣಾಮ ಬೀರುತ್ತವೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು,
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೊ

ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೀಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತದ ಬದ್ಧತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ June 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲ್ಯಾಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೀಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ Dr. S. Jayshankar ಅವರೊಂದಿಗೆ ಫಿನ್ಲ್ಯಾಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳಿವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ $100 ಕೋಟಿಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ಧತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥ ಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು IMA ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು.
ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ ಸಹ

0: ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನ

ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲ ಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ಧ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ಧ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾರ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾರ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡೊಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ

0: ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕು ವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಕೂರು ತಾಲೂಕಿನ ಎತ್ತಿಗೆ ಹಾಡಿಯ ಶ್ರೀಯುತ ಮಾದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರ ತಾಲೂಕಿನ ಎತ್ತಿಗೆಹಾಡಿಯ ನಿವಾಸಿಗರಾದ ಶಿವತ ಮಾದಾರವರು ಬನ್ನಿಯಾಗಿದ್ರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮಾದಾರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ ಸರ್.
0: ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮ್ಮ

0: ಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ?
1: ನಮ್ಮ ಹಾಡೇನೆ ಅಂದ್ರೆ ಯತಿಗೆ ಹಾಡಿ, ನಮ್ಮ ಹೆಸರು ಮಾದರ್.
0: ಹಾಗೆಯೇ ಮಾದರ್ ಅವರೇ, ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ಕೊಂಡು ಬಂದ್ರಿ. ನಂತರದಲ್ಲಿ ತಾವೇ ಈ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಮಾದರ್ ಅವರೇ, ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ?
1: ಚೆನ್ನಾಗಿ ನಮ್ಮ ಜೀವನ ಏನೇನೋ ಈಗ ಪ್ರಾಬ್ಲಮ್ ಇಲ್ಲ, ಎಲ್ಲ ನಮ್ಮ ಜೀವನ ಏನಿರ್ವಿ ಕೆಲಸ ಬಗ್ಗೆ ಅದು ಇದೆ ದುಡ್ಡು ಕಳೆದು ಅದು ಈಗ ಎಲ್ಲಿಗೆ ಹೋದ್ರು ಮಾಡ್ಕೊಂಡ್ಬಂದಿಗೂ ಮನೇಲಿ ಆಗೋದು. ಮೊದಲಿಗೆ ಹಂಗೆ ಇಲ್ಲ, ಎಣ್ಣೆ ಹೊಡಿತಾಗಿಯ ಯಾರು ಕಳಿತಾರಂದ್ರು ಅಲ್ಲಿ ಹೋಯ್ತೀವಿ. ಒಂದು ಬೆಳಗ್ಗೆ ಸಾಯಂಕಾಲ ಹಿಂದೆ ಹಿಡಿದು 6-7 ಗಂಟೆ ಗಟ್ಟರು ಕೊಡಗುಗೆ ಹೋದ್ರು, ಎಲ್ಲ ಕೇಳಿಗೆ ಹೋದ್ರು ಬರೀ ಎಣ್ಣೆ. ಕಾಟಿಕೊಳದಲ್ಲಿ ಒಂದು ದಿವಸ ಮಾಡೋದು ಬರೀ ಕೆಲಸಕ್ಕೆ ಹೋಗಿ ಅದ ದುಡ್ಡು ತರಲಿಲ್ಲ, ವಾಪಸ್ಸು ಅದೇ ದುಡ್ಡು ಅವ್ರ ಕೈಲಿ ಬಸ್ ಏದ ಕಡಿತದ 3 ಬಸ್ ಏರ್ನು 1 ರೂಪಾಯಿ ತನಿಲ್ಲ.
0: ಅಂದ್ರೆ ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಕುಡಿತಕ್ಕೆ ಬಳಸ್ಕೊತಾರೆ?
1: ಎಲ್ಲ ಸಂಪಾದನೆ ಮಾಡಿರೋದಲ್ಲೇ ಕುಡಿಕೆ ಕುಡಿದು ಕುಡಿದು ಕುಡ್ ಕುಡ್ದು ಎಲ್ಲ ಕಾರ್ಯ ಬರ್ತದೆ 1 ರೂಪಾಯಿ ಅದರಲ್ಲಿ ಅದೇ ಕಿಟ್ಟು.
0: ಏನು ಕೆಲಸ ಮಾಡ್ತಿದ್ರಿ ಮೊದಲು?
1: ಕೆಲಸ ಅಂದ್ರೆ ಕಾಫಿ ಕೊಯ್ತೀನಿ, ಶುಂಠಿ ಕೆಲಸಕ್ಕೆ ಕೊಯ್ತೀನಿ, ಮೆಣಸು ಕೊಯ್ತೀನಿ. ಹೋಗಿರೋಗಿಲ್ಲ, ವಾಪಸ್ ದುಡ್ಡು ಬಂದ.
0: ಏನು ಸಂಪಾದನೆ ಮಾಡ್ತಾ ಇದ್ರಿ ಇವಾಗ?
1: ಒಂದು ಕನಿಷ್ಠ ಆದ್ರೂ 2-3 ತಿಂಗಳು ಮಾಡಿದ್ರಿ 40,000-50,000 ರೂಪಾಯಿ ದುಡ್ಡು ಮಾಡ್ತೀನಿ. ಆಗ ಮಾಡ್ತೇವೆ ಬರ್ತಾರೆ ಅದೇ ದುಡ್ಡಲಿ
0: ಕುಡಿದಿಕ್ಕನ್ನು ಬಳಸ್ಕೊತಾ ಇದ್ರಿ?
1: ಎಲ್ಲ ಬಳಸ್ಕೊತೀವಿ.
0: ಅಂದ್ರೆ ತಾವುಗಳು ಅಂದ್ರೆ ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗಲ್ಲಿ 2-3 ತಿಂಗಳು ಕೆಲಸವನ್ನು ಮಾಡಿ 40,000 ರೂಪಾಯಿ ಅವರಿಗೆ ಕೂಡ ಸಂಪಾದನೆ ಮಾಡ್ಕೊಳ್ತಾ ಇದ್ರಿ. ಆ 40,000 ರೂಪಾಯಿನ ಕೂಡ ಸಂಪೂರ್ಣವಾಗಿ ತಮ್ಮ ಒಂದು ವೈಯಕ್ತಿಕವಾಗಿ ಈ ಕುಡಿಯೋದಕ್ಕೆ ಬಳಸ್ಕೊತಾ ಇದ್ರಿ?
1: ಎಲ್ಲ ಕುಡಿಯೋಕೆ ಬಳಸ್ಕೊಡ್ತೀನಿ.
0: ಈ ರೀತಿ ನನ್ನ ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಕುಡಿದಕ್ಕೆ ಬಳಸ್ಕೊತಾ ಇದೀನಲ್ಲ, ಇದು ನಿಮ್ಗೆ ತಪ್ಪು ಅಥವಾ ಸರಿ ಅಂತ ಅನಿಸ್ತಿಲ್ಲ ಇವಾಗ?
1: ಏನು ಅನಿಸ್ತಿಲ್ಲ, ಯಾವಾಗಲೂ ಕುಡಿಯೋಕೆ ಅನುಭವಿಸ್ತಿದ್ವ. ಎಷ್ಟು ದುಡ್ಡು ಇದ್ರಿ, 3,000 ಆಗಲಿ 4,000 ಆಗಲಿ ಎಲ್ಲ ಕೊಡ್ತೀವಿ, ವಾಪಸ್ ಬರ್ತಿತ್ತಿಲ್ಲ. ಒಂದು ದಿನಕ್ಕೆ ಏನಂದ್ರೆ 2,000-3,000 ರೂಪಾಯಿ ಕಸಾಯಿ ಒಂದು ದಿನಕ್ಕೆ ಮನೆ ಬದ್ರೆ ಏನು ಇಲ್ಲ, ಬರೀ 200-500 ರೂಪಾಯಿ ಬಿಸ್ಕೆಟ್ ಗಿಸ್ಕೆಟ್ ಐಕಿರ್ತ ಕೊಡ್ತಾ ಇದ್ರು.
0: ನಿಮ್ಮ ಕುಟುಂಬದ ರಚನೆ ಇದೆ ಹಾಗಾದ್ರೆ?
1: ನಮ್ಮದೇ ಆದ್ರೆ ಮೋಸ್ಕಿಟೋ ಮಾಮೂಲಿ ಕುಡಿತಿದ್ರು. ಒಂದು ದಿನಕ್ಕಾಗ ಈಗ ಮತ್ತವ್ರ ಈಗ ಅಲ್ಲಿ ಇಲ್ಲೇ ಸೂಟಿ ಕತ್ತದ ಅವ್ರಿಗೆ ಒಂದು ದಿನ ಎಣ್ಣೆ ಕುಡಿತಿದ್ದಾಗ ನಾವು ಅವರು ಒಂದು ದಿನ ಏನೋ 500 ರೂಪಾಯಿ ದುಡ್ಡು 9 ಗಂಟೆಗೂ ಬರಲಿಲ್ಲ. 500 ರೂಪಾಯಿ ದುಡ್ಡು ಒಂದು ದಿನಕ್ಕೆ ಬೆಳಿಗ್ಗೆ 6 ಗಂಟೆಲಿ ಎದ್ದು ಹೊಡೆದ್ರ ಅಲ್ಲಿಂದ ತುಂಬ ಬಂದು ಅಂತ ಕೂತ್ಕೊಂಡ್ಬಿಟ್ರ ಇನ್ ಮುಗಿಯಗಡೆ ಹೋಯ್ತು. ಅಲ್ಲಿ ಮುಗಿಸ್ಕೊಂಡು ಪುನಃ ಸಾಯಂಕಾಲ
0: ಪೂರ್ತಿ ದುಡ್ಡಿನ ಖರ್ಚು ಮಾಡಕಂಟು ಹೋಗ್ತಾ ಇರ್ಲಿಲ್ಲ.
1: ಇಲ್ಲ ಸರ್, ಈಗ ಕುಡ್ತ ಬಿಟ್ಟಿಸ್ತೀನಿ ನಮ್ಗೆ ಯಾವಾರ ಎಲ್ಲ ಬರಲಿ. ಈಗ ನಮ್ಮ ಒಂದು ನಮ್ಮ ಜೀವನದಲ್ಲಿ ಆ ಭಾವನೆ ಇಲ್ಲ. ಈಗ ಬೇರೆಯವ್ರು ಬರ್ತಾರ, ಬೇರೆ ಬಂದು ಕುಡ್ಕೊ ಬರ್ತಾರ ಇಲ್ಲ ಅಂತಿಲ್ಲ, ಅವ್ರು ಬಂದ್ರಿ ಅವ್ರು ಬೇರೆ ಕಡೆ ಕುಡ್ಕೊ ಬರ್ತಾರೆ ನಮ್ಮ ಮನೆ ಹತ್ರ ಮತ್ತೆ ನಾವು ಸೇರ್ತಾರೆ. ನಾವು ಅದರಲ್ಲಿಯ ಸೈಕ್ಲ್ ಇದ್ದಿಂದ ತೊಡಿದ್ರು ಅದೇ ಎಣ್ಣೆ ಕುಡ್ಕೊಸ್ತಾರೆ. ಎಲ್ಲಿ ಬಿದ್ಕತ್ತೀನಿ, ಎಲ್ಲಿ ಇದ್ದು, ಯಾವ ಮೂಲಲ್ಲಿ ಇದ್ದು ಅಂತ ನಮಗೆ ಗೊತ್ತಾಯ್ತು. ಒಂದು ವರ್ಷದಲ್ಲಿ ಅದೇ ಚೇಂಜ್ ಗಿಂದ ಮಾಡ್ತಿದ್ರು. ಎಲ್ಲಿ ನಮ್ಮ ಪಕ್ಕ ಪಾಡದಲ್ಲಿ ಒಬ್ಬರು ತಮ್ಮ ಇಲ್ದಿರು ಇನ್ನೊಬ್ರು ತಂದೆ ದುಡಿಸ್ಕೊಯ್ತೀನಿ.
0: ಕುಡಿಯೋದಕ್ಕೆ ಸಾಲ ಮಾಡಿದ್ರು ಕೂಡ ಇಸ್ಕೊಂಡು
1: ಇಸ್ಕೊಯ್ತೀನಿ. ಇನ್ನು ಕುಡಿಬೇಕಂದ್ರೆ ಸಾಲ ಮಾಡ್ಕೊಳ್ಳೋಗಿ ಕುಡಿಲೇಬೇಕು, ಅದು ಬೆಳಗ್ಗೆ ಅವ್ರದ್ದೇ ಕೆಲ್ಸಕೋಬೇಕು. ಅದು ಹೋದ್ರಿ ಕೆಲಸ ಮಾಡಕ್ ಹಾಕಿತ್ತಿಲ್ಲ, ಸಾಯಂಕಾಲ ಬೆಳಗ್ಗೆ ತಂದು ಕೊಟ್ಬಿಟ್ಟು ಅವ್ರು ಕೆಲಸ ಮಾಡಿಸ್ಬೇಕು. ಆ ಪರಿಸ್ಥಿತಿ ಇದ್ದು ಅದು ನಮ್ಗೆ ನಮ್ಗೆ 5 ವರ್ಷದಿಂದ ಬಿಟ್ಟಿದ್ದು ತೊಡಿದ. ಈಗ ಇದ್ರ ಬಗ್ಗೆ ನಮ್ಗೆ ಗಮನ ಇಲ್ಲ.
0: ಇವಾಗ ಸಂಪಾದನೆ ಮಾಡಿ ದುಡ್ಡಲ್ಲಿ ಇವಾಗ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ರಿ?
1: ಈಗ ನಾವು ಕೂಲಿ ಮಾಡದ ಇದರಲ್ಲಿ ಉಳಿತಾಯ ನಡೆಸ್ಕೋ ಇದ್ದಾವೆ ನಮ್ಮಲ್ಲಿ. ಈಗ ಯಾವ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಇಲ್ಲ, ಕುಡಿಸ್ದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಇಲ್ಲ. ಇನ್ನ ಈಗ ಕೂಲಿ ಇದೆಯಾ ಉಳಿಸ್ಕೊ ಮಾಡ್ಕೊ ಇದ್ದಾವೆ.
0: ಮೊದಲೇ ಜೀವನ ನೆನೆಸ್ಕೊಂಡ್ರೆ ಇವಾಗ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವಾಗ ಮಾತ್ರ?
1: ಮೊದಲನೇ ಜೀವನ ನೆನೆಸ್ಕೊಂಡ್ರೆ ನಮ್ಗೆ ಏನು ತಕ್ಕೋಗಿ ಮನ ಹಾಕಾಗಿತ್ತು. ಒಂದು ಎಣ್ಣೆ ಕುಡಿತಾ ಇದ್ದಾಗಲಿ ನಮ್ಮ ಒಂದು ಜೀವನ ರಕ್ತದಲ್ಲಿ ಹೆಂಗ್ ನಡೀತದ ನಮ್ಮ ಈಗ ಇದೇ ದುಡ್ಡ ಕೂಲಿ ಮಾಡ್ಕೊ ಬಂದದ್ದು ಮಾಡ್ತೀನಲ್ಲ ಬೈಕ್ ಇನ್ನೊಬ್ರಿಗ ಮನೇಲಿ ಒಂದೆಲ್ಲ ಟೀ ಸೊಪ್ಪು ಯಾವ್ದು ತಕ್ಕೊಂಡು ಕೊಡಾಗಿಲ್ವಲ್ಲ, ಅಷ್ಟೊಂದ ಹೊಟ್ಟೆ ಹೊಡಿತೀನಿ ಅದೇ ಕುಡಿತಿದ್ದಾಗಲಿ ಆ ಮಾತಾಡ್ಕೊಂಡು ಕೂತೀನಿ. ಇದು ಅವರು ಇಲ್ಲೇ ಅವರ ಒಂದು ದಿನ ಇಬ್ರು ನಾವು ಹೋಗಿದಾಗ ಒಂದು ಬೆಳಿಗ್ಗೆ ಮುಖನೂ ತೊಳೆದಿತ್ತಿಲ್ಲ ಅಲ್ಲೂ ಇತ್ತಿಲ್ಲ ಏನು ಪ್ರಾಬ್ಲಮೇ ಮಾಡ್ಕೊ ಐತಿಲ್ಲ ಇಲ್ಲಿ ಎದ್ದಷ್ಟೇ ಮುಖನ ತೊಳೆದು ಹೋಯ್ತೇ. ಒಂದು ದಿನ ಇವ್ರು ನಮ್ಮ ತಮ್ಮ ಕಷ್ಟಪಟ್ಟು ಬೇರೆ ಇರ್ತಾವ ಇಸ್ಕೊಬಂದು ನಾಳಕ್ಕೆ ಬತ್ತಿ ಅಂದ್ಬಿಟ್ಟು ದುಡ್ಡಿಸ್ಕೊಂಬಿಟ್ಟು 3,000 ರೂಪಾಯಿ ದುಡ್ಡು ಇಸ್ಕೊಂಬಂದು ನಾಳಕ್ಕೆ ಬತ್ತಿ ಅಂದ್ಬಿಟ್ಟು ಅದು ಬೇರೆ ಕಾಫಿಗೆ ಹೋಗ್ಬೇಕಂದ್ಬಿಟ್ಟು.

0: ಈಸ್ಕೋವಾಗಿ ಕುಡ್ಕೊಂಬಿಟ್ಟು ಬೆಳಿಗ್ಗೆ ಹೋದವರು ರಾತ್ರ 8 ಗಂಟೆಯಲ್ಲಿ ಬಂದಿರೋದು. ಬಿಡಿ ಅದು 300 ರೂಪಾಯಿ ವಾಪಸ್ಸು ತನ್ನಿಲ್ಲದ ಬರೀ ಕುರ್ತಿಗೆ ಅದು. ಆ ಪರಿಸ್ಥಿತಿ ಇದ್ದು ನಾವು ಈಗ ಅದೇ ಪರಿಸ್ಥಿತಿ ಇನ್ನೊಬ್ರಿಗೆ ನಾವು ಹೇಳಕ್ ಹೋಯ್ತಾವಿ
1: ಬುದ್ಧಿಮಾನ ಹೇಳ್ತಾ ಇದ್ದೀರ.
0: ನಾವು ನೊಂದಿವಿ, ಅದು ಕುಡಿದು ಕುಡಿದು ಕುಡಿದು ನಾವು ಸಾಕಾಗಷ್ಟು ನೊಂದು ಬಿಟ್ಟು ಈಗ ಕುಡಿಯೋರಿಗೆ ಹೇಳ್ತಾವಿ. ಅದು ಕೇಳಿದ್ರಿ ಇನ್ನೊಬ್ರಿಗೆ ಹೇಳಕ್ ಹೋದ್ರಿ ನಮ್ಮ ಕೇಳಲ್ಲ. ಈಗ
2: ನಮ್ಮ ಇಲ್ಲಿ ಒತ್ತಿ ಕುಡಿತೀರಿ ಕೇಳಿರ್ತಾರ ಅವ್ರು ಅವ್ರಿಗೆ
0: ಅದಕ್ಕೆ ಏನು ಇರ್ತೀರ. ಒಂದು ದಿನಕ್ಕೆ ಕೆಲಸ ಏನೋ ಮಾಡಿದ್ರಿ 1,000 2,000 ಅದೇ ಅದಕ್ಕೆ ಇರ್ತೀರ. ಈಗ ಶುಂಠಿ ಕೆಲಸ ಮಾಡ್ತೇ ಇದ್ದು ಈಗ 2 ವರ್ಷದಿಂದ ಮಾಡ್ತಾವ್ರ ಶುಂಠಿ ಕೆಲಸ ತೋಟದಲ್ಲಿ ಇಲ್ಲಿ ಪಕ್ಕದಲ್ಲಿ 2 ವರ್ಷ ಮಾಡ್ತಾ ಇದ್ದು ಈಗ ನಿನ್ನ ಇದೊಂದು ವರ್ಷದಲ್ಲಿ ಆ ದುಡ್ಡು ಗಾಡಿ ತಾಗಂಟ ಎಣ್ಣ ಸವಾಸ ಬಿಡ್ಬಿಟ್ಟು ಈಗ ಗಾಡಿ ತ ನಿಲ್ಸ್ಬಿಟ್ಟು ನಿಮ್ದಾಗಿ ಕುರಿ ಕೆಲಸ ಬಂತಾರ.
1: ಅಂದ್ರೆ ತಾವಳು ಕುಡಿತಿರೋ ಸಂದರ್ಭದಲ್ಲಿ ತಮ್ಮ ಒಂದು ಮನೆ ಜೀವನವನ್ನ ಯಾರು ನೋಡ್ಕೊಂಡು ಹೋಗ್ತಿದ್ರ? ಅವಾಗ
0: ನಮ್ಮ ಜೀವನ ಅಂತ ನಾವು ಕುಡಿತಿದ್ದೆಯ ದುಡ್ಡಲ್ಲಿ ಯಾರು ನೋಡ್ತಿದ್ರು. ನಮ್ಮ ಹೋಗೋರು ಕೆಲಸಕ್ಕೆ ಹೋಗ್ತಿದ್ರು, ಕೆಲಸಕ್ಕೆ ಹೋಗ್ಬಿಟ್ಟು ಎಲ್ಲೇ ಕೊಲೆ ಮಾಡ್ಕೊಬಂದು ಅದರಲ್ಲಿ 200 ರೂಪಾಯಿಯಲ್ಲಿ ಮನ ತಗೋಬಿಟ್ರು ನಮ್ಮ ಲೇಡೀಸ್ಗಳಿಗೆ. ನಮ್ಮ ತಾವಿದ ದುಡ್ಡುಳಿ
1: ತಮ್ಮ ಮನೇಲಿರುವಂತ ಹೆಂಗಸರೇ ಕೂಲಿ ಮಾಡ್ಕೊಂಡು ಮನೆಯ ಸಂಸಾರವನ್ನು ನಡೆಸ್ಕೊಂಡು
0: ಸಾವಿರ ಮಾಡ್ಕೊತು. ಏನ್ ಬೇಕೆ ಅಂದ್ರೆ ಐಕ ಮಕ್ಕ ಏನಾರು ತರಬೇಕಾದ್ವಿ ಬಟ್ಟ ಗಿಟ್ಟ ಇಸ್ಕೂಲ್ ಗಿಸ್ಕಿಲ್ಲ ಕಳಿಸ್ಬೇಕಿದ್ವಿ ಅವರೇ ಮಾಡ್ತಿದ್ರು. ನಮ್ಮ ತಾವಿ ಏನ ನಾವು ಮಾಡ್ತಿರ್ತೀರ ಎಣ್ಣ ಇದ್ರಲ್ಲಿ ಮತ ಅದೇ ಅಷ್ಟೇ ಬಂದಿದ್ದ ಹೊಡ್ಲಿ ಇಲ್ಲೇ ಸುಳ್ಳುಗಳಾಡಕಲ್ಲ.
1: ಇದ್ರ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವಾ ಮಾತಾಡೋರೆ?
0: ನಮ್ಗಾದ್ರೆ ಆರೋಗ್ಯದ ಎಣ್ಣೆ ಇನ್ನು ಯಾವತ್ತೀವಿ ಬೇಕೇ ಬೇಕಾಯ್ತು. ಎಣ್ಣೆ ಇದ್ರೆ ಮಾತ್ರ ಕೇಳ್ತಿದ್ವು ಒಬ್ರು ಇಲ್ದಿರಿ ಸಾಲ ಮಾಡ್ಕೊಯ್ತೇವ ಇಷ್ಟ ಅಂಗಡಿ ತವಿ ಎಷ್ಟೇ ದಿನ ಒಂದು ಸಾಲ ಮಾಡ್ಕೊಂಡ ಏನೋ ಅವ್ರಿಗೆ ಅವ್ರಿಗೆ ವಾಪಸ್ ಕಟ್ಟು ಒಂದು ದಿನ ಒಂದು ವರ್ಷ ಮಾಡ್ತಿದ್ದಾಗ ಕುಡಿತಿದ್ದಾಗ ಇವರು ಅವರು ಎಲ್ಲ ಇದ್ದಾಗ ಕುಡಿತಿದ್ದ ಒಬ್ರು ಅಂಗಡಿಲಿಯ 15,000 ರೂಪಾಯಿ ದುಡ್ಡು ಕಟ್ಟಿರೋದು 15,000 ರೂಪಾಯಿ ಇಬ್ಬರಿಗೆ ಕೂಲಿ ಮಾಡಕ್ ಹೋಗಿದ್ದೆ ಇದು ದುಡ್ಡು ಕಟ್ಟಿರೋದು 10,000 15,000 ಲೆಕ್ಕಲ್ಲ. ನಾವು ಒಂದು ತಿಂಗಳೊಳಗೆ ಎಲ್ಲ ಆ ರೀತಿ ಮಾಡಿ ಮಾಡಿ ಮಾಡಿ ಮಾಡಿ ತೀರಿಸ್ಕೊಂಡು ಲಾಸ್ಟ್ ಈ ಲೆವಲ ಬಂದು ನಿಂತೀವಿ. ತೊಂದರೆಗಳಲ್ಲಿ ಪ್ರಾಬ್ಲಮ್
1: ಅಂದ್ರೆ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಯಾವ್ದು ರೀತಿಯ ತೊಂದರೆ
0: ಏನು ತೊಂದರೆಗಳಿಲ್ಲ? ಈಗ ಕುಡಿಯೋಕೆ ಮಿಷಿನ್ ಇದ್ದೀವಿ ನಮ್ಗೆ ನಡೀತಿದ್ದು ಕಾಲು ಕೈ ಎದಾಗಿದೆ ಎಲ್ಲ ಫುಲ್ಲು ಕೊಡ್ತಿತ್ತು ಹೋಗಿ ಕೊಡ್ತಿತ್ತು. ಆಮೇಲೆ ಕೆಲಸ ಮಾಡೋಕ್ಕಾಯ್ತು. ಈಗೇನು ಪ್ರಾಬ್ಲಮ್ ಇಲ್ಲ. ಅದು ಕುಡಿಯೋಕೆ ಮುಂಚೆಯ ಏನಾದ್ರು ನಾವು ಬುಟ್ಟಿಗೆ 5 ವರ್ಷ ಆಯಿತು ಆ ದುಡ್ಡು ನಮಗೆ ಪ್ರಾಬ್ಲಮ್ ಇಲ್ಲ. ನಮ್ಮ ಕುಡಿಯುತ್ತಿದ್ದಾಗಲೇ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿತ್ತು. ಏಟು ಹೊಡಕ್ತಿದ್ದು ಯಾವ ಮೂಲಲ್ಲಿ ಬೀಳ್ತಿದ್ವು ಅಂದ್ರೆ ನಮಗೂ ಅರ್ಥವಾಯ್ತೇ ಇಲ್ಲ. ಹೇಳಿರ್ಬೇಕಲ್ಲ ಸುಳ್ಳುಗಳಲ್ಲಿ ನಾವು ಆಡ್ತಿತ್ತಲ್ಲ ಅದೇ ರೀತಿ ನಡಕ ಆಗ್ತಿತ್ತು. ನಿಮ್ಮ ಮಟಿಗೇರಿ ಅಲ್ಲಿ ಕ್ವಾಟಲ್ಲಿ ಬಿದ್ದು ನಾನು ಬಂದಿನಿ ಫುಲ್ಲು ಎಣ್ಣೆ ಹೊಡ್ಕೊಂಡು ಅದು ಬಸ್ ಸ್ಟ್ಯಾಂಡ್ಲಿಯ ಬಸ್ ಸ್ಟ್ಯಾಂಡ್ ಕುಡ್ಕೊಂಡು ಅಲ್ಲೇ ಬಿದ್ದು ಬೆಳಗ್ಗೆ ಎದ್ದು ಬಂದಿನಿ 20,000 ರೂಪಾಯಿ ಶುಂಠಿ ಕೆಲಸ ಕೊಡಕ್ ಹೋಗಿದ್ದು ಅಲ್ಲೇ ಬಿದ್ದು ಕೇಳಿರಕಡ ಇವ್ರೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ರು ನಾನು ಅಲ್ಲಿ.
1: ಪ್ರಿಯ ಕೇಳುಗರೆ, ಮಾದರ್ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮ ಅವರು ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಾದರ್ ಅವರು ಕುಳಿತಿರೋ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಮೂಲಕ ತಿಳಿದು ಬರೋಣ. ಸುಂದರಮ್ಮ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೇನೆ. ನಮಸ್ಕಾರ ಸುಂದರಮ್ಮ ಅವರೇ. ತಮ್ಮ ಯಜಮಾನರಾದಂತಹ ಶಿವತ ಮಾದರ್ ಅವರು ಕುಳಿತ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು?
3: ಬಹಳ ಪರಿಸ್ಥಿತಿಯಲ್ಲಿ ಇದ್ದು ಏನು ಮನೆ ತಕ್ಕಿತಿಲ್ಲ. ಮಕ್ಕಳು ಸ್ಕೂಲ್ ಓದಿಸ್ತೀನಿ ಅಂದ್ರೆ ಕೂಲಿ ಕಂಬಳ ಮಾಡಿ ದುಡ್ದು ನಾನೇ ಸಾಕ್ತಿದ್ವಿ. ಅಂದ್ರೆ ಜ್ಞಾನ ಬರೋ ಟೈಮ್ಗೆ ತಂದು ಕೊಡ್ತಿದ್ರು, ಇಲ್ಲ ಅಂದ್ರೆ ಸುಮ್ಮನೆ ಜಗಳ ಮಾಡೋದು ಮನೇಲಿ ಎಲ್ಲ ಕುಡ್ಕೊಂಬಂದು ಗಲಾಟಿ ಮನೆಯೊಳಗೆ ಏನೇನ ಸಮಸ್ಯೆ ಬಹಳ ತೊಂದರೆ ಇದ್ದು. ಈಗ ಏನೂ ಇಲ್ಲ, ಮಕ್ಕಳನ್ನ ಸ್ಕೂಲ್ ಓದಿಸ್ತು. ಒಮ್ಮನ ಎಡಲ್ಕ್ ಹಾಕಿನು ಅವ 9 ಗಂಟೆ ಓದಕ್ಕೆ ಸೊರ್ ಮಾಡ್ದ. ಅವ ಬಟ್ಟೆ ಇಲ್ದಿರ ಗಂಟ ಅವ ಬಿಟ್ಬಿಟ್ಟ. ನಮ್ಮ ಅಪ್ಪ ಹಿಂಗ ಕುಡಿತಿದ್ದಲ್ಲ, ನಮ್ಮ ತಾಯಿ ಒಬ್ಬಳೇ ದುಡ್ಡು ಸಾಕ್ಬೇಕು ತರ ಜೀಸಕ್ಕೆ ತಂದು ಕೊಡ್ತಿತ್ತು ಮನೆ ಸಮಾನ. ಇಲ್ಲ ಅಂಜಿಸಕ್ಕೆ ಇಲ್ಲ, ಅವ್ರು ಕುಡ್ದಿಗೆ ಅಂದಲ್ಲಿ ಏನೇನೋ ಗಲಾಟೆ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಒಬ್ಬ ಮುದುಕಿ ಹುಡುಗಿಲಿ ಓದ್ತಿದ್ದ, ಅವಳಿಗೂ ಸಮಸ್ಯೆ ಆಗ್ಬಿಟ್ಟು ಹಿಂಗೆ 10ನೇ ಕ್ಲಾಸ್ ಓದ್ತಿದ್ದ. ಆಗ ನಮ್ಮ ಅಪ್ಪ ಹಿಂಗೆಲ್ಲ ಕುಡಿತದಲ್ಲ ನಮ್ಮ ತಾಯಿಗೆ ಹಿಂಗೆ ಮಾಡ್ತಾ ಅಂದ್ಬಿಟ್ಟು ಅವಳು ಬಿಟ್ಟಾಕ್ತ ಕೂಲಿ ಕಂಬಳ ಮಾಡಿ ಸಾಕು ಮಕ್ಕಳನ್ನ.
1: ಅದನ್ನ ಇವಾಗ ನಿಮ್ಮ ಯಜಮಾನರಾದಂತ ಮಾದರ್ ಅವರು ಕುಡಿತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ಸಕ್ಕೆ ನೀವೇ ತುಂಬಾ ಕಷ್ಟ ಪಡ್ತಾ ಇದ್ರಿ. ಅವಾಗ ಒಂದು ಮನೆ ಜೀವನ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಕೂಡ ನೀವೇ
3: ನಡೆಸ್ತಿತ್ತು.
1: ಕಷ್ಟ ಅನಿಸ್ತಿರೋ ಅವಾಗ
3: ಕೂಲಿ ಕಂಬಳ ಆಗ 250 ರೂಪಾಯಿ ಕೂಲಿ.
1: ಈಗ ಮನೆ ಜೀವನ
3: ಮಕ್ಕಳಿಗೆ ಪುಸ್ತಕ ಬ್ಯಾಗು ಸೂ ಬಟ್ಟೆ ಎಲ್ಲ ತೆಗೆದುಕೊಡ್ಬೇಕು.

0: 150 ರೂಪಾಯಿ ದಿವಸ ದುಡಿಯಕ್ ಹೋಗೋದು. ಏನ್ ಮಾಡಕ್ಕಾಯ್ತ, ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದೊತ್ತು ಮಾಡಂಗಿಲ್ಲ, ಇವ್ರಿಗೆ ಮಾಡಿದ್ರೆ ಇವರು ಊಟ ಮಾಡಂಗಿಲ್ಲ. ಕುಡ್ದಿಗೆಂದಲ್ಲಿ ಚೆಲ್ ಬಿಡೋದು, ಒಂದೇ ದಿವಸ ಒಂದೊಂದ್ ದಿವಸ ಊಟ ಮಾಡೋದು, ಒಂದೇ ದಿವಸ ಹಂಗೆ ಮನೆ ಕಳೋದು, ಹಿಂಗೆಲ್ಲ ಮಾಡಿ ಪರಿಸ್ಥಿತಿಗೆ ಬಂದು ತುಂಬಾ ಇಲ್ಲ. ಈಗ ಆರೋಗ್ಯ ಮಕ್ಕಳೆಲ್ಲ ಮದುವೆ ಆಯ್ತು, ಅವ್ರಿಗ ಮಗನಿಗೆ 2 ಮಕ್ಕಳು, ಮಗಳಿಗೆ 2 ಎಲ್ಲ ಮದುವೆ ಆಗಿ ಅಚ್ಚುಕಟ್ಟಾಗಿದ್ದೀನಿ. ಈಗೆಲ್ಲ ಕುಡ್ತ ಬಿಟ್ಬಿಟ್ಟು ಅವರು ಆರೋಗ್ಯಗಿದ್ರೆ ನಾವು ಆರೋಗ್ಯಗಿದ್ದೀವಿ, ಎಲ್ಲ ಸಂತಸ ಆಗಿದ್ದೀವಿ.
1: ಇವಾಗ ಅವರು ಕುಡಿತವನ್ನ ಬಿಟ್ಬಿಟ್ಟು ಇವಾಗ ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರೆ, ನಿಮ್ಮ ಯಜಮಾನರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸುಂದರಮ್ಮನವರೇ?
0: ಈಗೇನು ಇಲ್ಲ, ಸಂತೋಷ ನಮ್ಗೆ ಹಂಗ್ ಬಿಟ್ಬಿಟ್ಟು ರೊಕ್ಕ ಇದ್ರಲ್ಲಿ ಮಕ್ಳಿಗೂ ಸಂತೋಷ ನಮ್ಗೂ ಸಂತೋಷ ಅಲ್ವಾ.
1: ಈಗ ತಮ್ಮ ಅಡಿಯವರು ಮೊದ್ಲು ಕುಡಿತನ ಸಂದರ್ಭದಲ್ಲಿ ತಮ್ಮ ಯಜಮಾನರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ತಿದ್ರ? ಈಗ
0: ಅವ್ರ ಜಗಳ ಆಡ್ಕತಿದ್ರು, ಬಾಮೈಕ್ಳು ಅಣ್ಣ ತಮ್ಮಿದ್ರು ಯಾರು ಬಂದು ಕಿಣಕ್ ಕಿಣಕ್ ಬಿಟ್ರೆ ಅವ್ರ ಜೊತೆಲಿ ಜಗಳ ಮಾಡ್ತಿದ್ರು ಅಷ್ಟೇ. ಆಮೇಲೆ ಜಗಳ ಆಡ್ಬಿಟ್ಟು ಪುನಃ ಬೆಳಿಗ್ಗೆ ಮತ್ತೆ ಜೊತೆ ಸೇರ್ಕೊಂಡು ಪುನಃ ಹೋಗೋದು, ಅದೆಲ್ಲ ಮಾಡ್ತಿದ್ರು. ಈಗೇನಿಲ್ಲ, ಎಲ್ಲ ಅಣ್ಣ ತಮ್ಮಿದ್ರು ಕಂಡಾಗಿ ನೀಯತ್ತಾಗಿ ಹೋಗ್ತಿದ್ರು,
1: ತುಂಬಾ ಚೆನ್ನಾಗಿ ಜೀವನ
0: ನಡೆಸ್ಕೊಂಡು. ಈಗ ಮನೆ ಬಂದದ, ಮನೆನೆಲ್ಲ ಕಟ್ಟಿ ಅಚ್ಚುಕಟ್ಟಾಗಿ ಕೂಲಿ ಕಂಬಳ ಮಾಡ್ಕೊಂಡು ಜೀವನ ಸಾಕ್ತಾ ಇದ್ದೀವಿ. ಈಗೇನಿಲ್ಲ ತೊಂದ್ರೆ. ಮನೆಯೆಲ್ಲ ಕಟ್ಟಿ ಇಬ್ಬರು ಸಾಲ ಸಲ ಆಗ್ಬಿಡು, ಅಲ್ಲಿನೇ 4.5 ಲಕ್ಷಕ್ಕೆ ಬಂದಿತ್ತು ಮನೆಯೆಲ್ಲ ಕಟ್ಟಿ. ನಮ್ಗೆ ಟೈಮ್ಲಿ ಏನು ಇಲ್ಲ, ನಮ್ಗೀಗ ಎಲ್ಲ ಆರೋಗ್ಯಗಿದ್ದೀವಿ. ಮಕ್ಕ ಮರಿ ಮೊಮ್ಮಕ್ಕಳು ಎಲ್ಲರೂ ಆರೋಗ್ಯಗಿದ್ದೀವಿ, ಏನು ಇಲ್ಲ ನಮ್ಗೆ. ತಿಂದ್ರಿ ಅವರು ಆರೋಗ್ಯಗಿದ್ದೀವಿ, ನಾವು ಆರೋಗ್ಯಗಿದ್ದೀವಿ.
1: ಇವಾಗ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ, ಇವಾಗ ಹಬ್ಬಗಳಿಗೆ ನಿಮ್ಮ ಅತಿಥಿಗಳು ಬಾರ ಮಾಡ್ಕೊಳ್ತೀರಾ, ಇನ್ನು ಕುಡಿಯಂತ ಸಂದರ್ಭದಲ್ಲಿ
0: ಬಹಳ ಪರಿಸ್ಥಿತಿ ಇದೆ ಬಿಡಿ ಸರ್, ಪರಿಸ್ಥಿತಿ ಅವ್ರು ಒಂದ್ ದಿವಸ ಇರೋದೇ ಕಷ್ಟ ಆಗಿತ್ತು. ಈಗ ಒಂದ್ ವಾರ ಇದ್ರು ಇರ್ತೀವಿ ಅಂತ ಸಂತೋಷ ಪಡ್ತಾರ, ನಮ್ಮ ಅಣ್ಣ ಬಿಟ್ನಲ್ಲ ನಮ್ಮ ಮಾವ ಬಿಟ್ಟು ಬಿಡ್ತಾರ ಅಂತ ಸಂತೋಷ ಪಡ್ತಾ ಇದ್ರೆ.
1: ಮೊದಲು ಕುಡಿತ ಸಂದರ್ಭದಲ್ಲಿ ನಿಮ್ಮ ಆಡಿಯವರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು ಯಾವುದೇ ರೀತಿಯ ಒಂದು ಗೌರವನ ಕೊಡ್ತಾ ಇರ್ಲಿಲ್ಲ?
0: ಕೊಡ್ತಿರ್ಲಿಲ್ಲ, ಕೊಡ್ತಿರ್ಲಿಲ್ಲ. ಹಂಗೆ ಯಾರು ಬಂದ್ ಕರೀಲಿ ಕೆಣಕ್ ಬಿಡ್ಲಿ ಒಂಚೂರ ಹೋಯ್ತಾ ಇರೋದೇ ಜಗಳ. ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ರು, ನಾವು ಕೂಲಿ ಮಾಡತ್ತಂಕೆಲ್ಲ ಬಂದ್ಬಿಡ್ತಿದ್ರು ಓಡಿ ಓಡಿ. ಈಗೇನಿಲ್ಲ, ನಮ್ಮ ಅಣ್ಣು ಅಷ್ಟೇಯ ಇವರು ಅಷ್ಟೇಯ ಇಬ್ರಳವಿ.
1: ಇವಾಗ ಎಲ್ಲರೂ ಕೂಡ ಅನನ್ಯವಾಗಿ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
0: ಜೀವನ ಮಾಡ್ತಾವಿ, ಕುಡ್ದ ಇದ್ರಲ್ಲಿ ಯಾವ್ದ್ರಲ್ಲೂ ಹೊಡ್ಕೊಳ್ಳೋದು ತಾವಿ, ಎಲ್ಲರೂ ರಕ್ತ ಸುರಿಸ್ಕೊಳ್ಳೋದು, ಎಲ್ಲರೂ ಬಿತ್ಕೊಳ್ಳೋದು, ಅದೆಲ್ಲ ಆ ಪರಿಸ್ಥಿತಿಲಿದ್ದು. ಈಗೇನು ತೊಂದ್ರೆ ಇಲ್ಲ ನಮ್ಗೆ, ಆರೋಗ್ಯಗಿದ್ದೀವಿ, ಎಲ್ಲ ಸಂತಸ ಆಗಿದ್ದೀವಿ.
1: ಇವಾಗ ಮಾದರವರು ಮೊದಲು ಹೆಚ್ಚು ಹೆಚ್ಚು ಕುಟ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ನಿಮ್ಮ ಆಡಿಯವರು ಏನಾದ್ರು ಅವ್ರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ಕೊಳ್ತಾ ಇದ್ರ?
0: ಇಲ್ಲ ಬಿಡಿ, ಏನು ಮಾತಾಡ್ತಿರ್ತಿಲ್ಲ, ಯಾವ ದಿವಸ ಆಡವಂತಾನಿ ಅಂದ್ಬಿಟ್ಟತಕ ಸುಮ್ನೆ ಆಯ್ತಿರು. ಅಂದ್ರೆ ನಾವು 3 ಕುಳ ಇದ್ದದು, ಈಗ ಒಂದ್ 4-5 ಕುಳ ಆಗಿದ್ದೀವಿ. ಮನೆ ಬತ್ತು ಇದ್ದೀಗೆ ಅಲ್ಲಿ ಓಸಿ ಜನ ಇದ್ದಾರೆ, ಮೇಲ್ ಮನೇಲಿ ಈಚರಿ ಕೀಳ್ಗಡೆ ನಾವು ಇದ್ದೀವಿ, ಕೆಲಸ ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾವು ಈಚರಿ ಇದ್ದೀವಿ. ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ ಒಂದು ಸರಿ ಇಲ್ಲ ಅಷ್ಟೇಯ. ಅಂದ್ರೆ ಅದರಲ್ಲಿ ಜೀವನ ಮಾಡ್ತಾ ಹೋಗ್ತಾ ಇದ್ದೀವಿ, ಪಂಪ್ ಸೆಟ್ ನೀರು ತಕೊಂಡು. ಏನು ಇಲ್ಲ, ಆರೋಗ್ಯಗಿದ್ದೀವಿ, ಎಲ್ಲವಿ ಏನು ಇಲ್ಲ ನಮ್ಗೆ.
1: ಈಗ ಮನೆಗೆ ಬೇಕಾದಂತಹ ತರಕಾರಿ ಸಾಮಾನುಗಳು ಇವಾಗ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಅವರು ಇವಾಗ ಹಣವನ್ನು ಕೊಡ್ತಾ
0: ಇದ್ದಾರೆ. ಎಲ್ಲ ಹಣ ನಮ್ಮ ಕೈಲಿಗೆ, ಬೇರೆ ಮಗ ಇದ್ರೆ ಮಗನ ಕೈಲಿ ಇಲ್ದ ನನ್ನ ಕೈಲಿ, ಎಲ್ಲ ಹಣನು ಕೊಟ್ಬಿಡ್ತಾರೆ. ತಾವು ಮಡಿಕೊಳ್ಳದೆ ಇಲ್ಲ, ಬೇಕಂದ್ರೆ ತಾವು ತಕೊಂಡು ಹೋಯ್ತಾರೆ. ಎಡೆಲ್ ಗಡಿಯಲ್ಲಿ ಹೋಗ್ಬೇಕಂದ್ರೆ ಸಾಮಾನ್ ಗಿಮ್ಮ ತಕೊಬರ್ಬೇಕಾರೆ ಅಷ್ಟೇ, ಎಲ್ಲ ಸಾಮಾನ ತಂದು ಹಾಕ್ತಾರ ಬಿಡಿ. ಈಗೇನು ಪ್ರಾಬ್ಲಮ್ ಇದೆ ನಿಮ್ಗೆ? ಎಲ್ಲ ಸಂತಸ ಆಗಿದ್ದೀನಿ.
1: ಬಹಳ ಸಂತೋಷಮ್ಮ, ತಮ್ಮ ಯಜಮಾನರಾದಂತಹ ಶಿವತ ಮಾಧವರ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮಾಧವರವರೇ, ಇವಾಗ ತಾವು ಹೆಚ್ಚು ಹೆಚ್ಚು ಕುಡ್ಕೊಂಡ ಸಂದರ್ಭದಲ್ಲಿ ಮೊದಲು ಜಾಸ್ತಿ ಕುಡಿತಿದ್ದಾಗ ಹಾಡಿಗಾಗಿರ್ಬೋದು ಮನೆಗಳು ಬರ್ತಾ ಇದ್ರಿ, ತಮ್ಮ ಹಾಡಿಯವರು ಏನಾದ್ರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ?
2: ಏನು ಅದ ಇಲ್ಲ ಸರ್, ನನ್ನ ಬಗ್ಗೆ ಏನು ಮಾತಾಡ್ತಿರ್ತಿಲ್ಲ, ಆದ್ರೆ ನಾ ಬರ್ರಾಗ ಮನೆಗೆ ಯಾರು ಬರ್ತಿರ್ತಿಲ್ಲ. ಬರ್ತೀನ ಅಂದ್ರ ಜಗಕನ ಮನೆಯಿಂದ ಹೋಯ್ತೇ ಇರು ಲಟ್ ಬರ್ತಾರ ಅಂತ ನಮ್ಮ ಮಕ್ಕಳಿಗೆ ಒಳಪಟ್ಟಿರ್ತೀರ. ನಾ ಬರ್ತೀನಿ ಕಂದ್ರು ಯಾರು ಅಲ್ಲಿ ಮನ ತವಿರ್ತಿರ್ತಿಲ್ಲ, ನಾ ಇಲ್ದಿರ ಟೈಮ್ನೇ ಮನೇಲಿ ನಾ ಬಂದೆ. ಸಾಯಂಕಾಲ ಬೆಳಿಗ್ಗೆ ಬಂದು ಮನೆ ತಗ ಬಂದ್ರ ಅವ್ರು ಯಾರು ಇರ್ತಿರ್ತಿಲ್ಲ. ಇವಾಗ ಗಲಾಟೆ ಅಷ್ಟು ಮಾಡ್ತಿರ್ತಿವಿಲ್ಲ, ಆವಾಗ ಗಲಾಟೆ ಮಾಡ್ತಿದ್ರೆ ನಾನೇ ಒಂದು ಗಲಾಟೆಗೆ ಜಾಸ್ತಿ ಮಾಡ್ತಿದ್ರೆ ನಾನೇ ದೊಡ್ಡ ತಗೋತಿದ್ದೆ. ಅಂದ್ರೆ ನಾವು ಒಡದಿನ ಇಲ್ಲೇ ಅಂತೀರ, ಒಂದು 2-3 ಚೀಲ ಐಕಿಳಿದ್ವ ಹಂಗೆ ಹೊಡೆದ್ಬಿಟ್ಟಿನಿ. ಕುಡಿತಿದ್ದಾಗ ನನಗೆ ಅದು ಎಲ್ಲ ತೋರ್ತಿರ್ತೀರ.
1: ತಮಗೆ ಈ ಕುಡಿತವನ್ನ ಬಿಡಬೇಕು ಅಂತ ಏಕ್ ಅನಿಸ್ತು?
2: ನಮ್ಮನ್ನ ಕುಡಿಬೇಕಂದ್ರೆ ಒಂದು ದಿನ ಅಲ್ಲಿ ಇಬ್ರು ಹೋಗಿದ್ವು, ಒಂದು ದಿನ ಹೋಗಿ ನೈಟು ಮಧ್ಯಾಹ್ನ ಟೈಮ್ಲಿ ಒಂದು ವಾಲ್ತಂಬ ಮಡಿಕೊಂಡು ಎಷ್ಟೊಂದು 20 ಬಾಟ್ಲು ತಂದು ಮಡಿಕಿದ್ರು. 20 ವಾಟ್ ಕುಡ್ಕೊಂಡು ಅಲ್ಲಿ ಬೆಳಗ್ಗೆ ಒಂದು 2 ಇರ್ಲಿಲ್ಲ ಬಿಟ್ಟು

0: ಮುಡಿಬಿಟ್ಟು ಅಲ್ಲಿ ಕುಡಿಯ ಹೋಗಿದ್ದಾಗ ಅದೊಂದು 20 ಬಾಟ್ಲ್ ಕುಡಿದು ಬಿಟ್ಟು ಬಂದ ಸಾರ್ ಲಾಸ್ಟ್ ಆ ವರ್ಷದಲ್ಲೇ ಕ್ಲಾಸ್ ಮಾಡ್ಬಿಟ್ಟು 5 ವರ್ಷ ಆಯ್ತು. ಅದೇ ಲಾಸ್ಟ್ ಇವ್ರ ಯಜಮಾನ್ರೆ ಇಬ್ಬರೇ ಹೋಗಿದ್ದಾವ ಅವರು ನಾವೇನ ಒಂದೇ ದಿನ ಬಿಟ್ರು. ನಾವು 7 ಸಿಟ್ಟು ಬಿಟ್ಟಿನ ಮೇಲೆ ನಮ್ಮ ಇವ್ರು ಬಿಟ್ಬಿಟ್ರು. ಅವರು ಮಧ್ಯ ಕುಡಿತೀರ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಲಾಸ್ಟ್ ಅವರು ಕೊನೆ. ಈಗ ಅವ್ರ ಪರಿಸ್ಥಿತಿನೂ ಹೇಳಕ್ ಹಚ್ಚಿತ್ತಿಲ್ಲ ಸರ್. ಅವ್ರು ಎಲ್ಲಿ ಬರ್ತಿದ್ರು ಎಷ್ಟು ಸಾಲ ಮಾಡ್ತಿದ್ರು ಅವ್ರ ಇಲ್ಲಾದ್ರೆ ಇಲ್ಲಿ ಊರಲ್ಲಿ ಮಾತ್ರ ಯಾರು ಹೋಗ್ತಿತ್ತು ಇಲ್ಲಿ ಎದುರಲ್ಲಿ ಅವರ ನಾವು ಕುಡಿಯೋದು ಮಾತ್ರ ಯಾರು ಹೋಗ್ತಿತ್ತಿಲ್ಲ. ಏನಿದ್ರಿ ಹೊರಗಡೆ ಇತ್ತು ಕುಡಿಯೋದು ಗೆಯೋದು ತಿನ್ನೋದು ಎಲ್ಲೆಲ್ಲ ಹಂಗ್ ಮಾಡ್ತಿದ್ರು. ಊಟ ಮಾಡ್ತಿತ್ತಿಲ್ಲ ಸಾಯಂಕಾಲ ಬೆಳಿಗ್ಗೆ ಗಟ್ಟಿವಿ ಊಟನ ಮಾತ್ರ ಏರಿ ಎಣ್ಣನಿ.
1: ಏನಾದ್ರೂ ಕಾರಣಗಳು ಇತ್ತ ಈ ಕುಡಿಯೋದಕ್ಕೆ?
0: ಕಾರಣ ಹಂಗೆ ಪಕ್ಕದಲ್ಲಿ ಇರ್ತಿರಲ್ಲ ಅವ್ರಿಂದ ನಾವು ಈಗ ಅವ್ರು ಕುಡಿತಾರೆ ನಾವು ಕುಡಿಬೇಕಲ್ಲ ಅಂದ್ಬಿಟ್ಟು ಎಲ್ಲರೂ ಸಾಲ ಸೋಲ ನಿಮ್ಮ ಯಾರ್ಯಾರು ತಯಾರಾಗ್ಬಿಡು ಸಾಲ ಮಾಡ್ಕೋಯ್ಕೆ ಕುಡಿತಿದ್ರು.
1: ಅಂದ್ರೆ ಒಂದು ಸಹವಾಸ ದೋಷದಿಂದ ಒಳಗಾಗಿದೆ
0: ಕುಡಿತಿದ ಮಾಡ್ತಿದ್ರೆ ಅಷ್ಟೇ ಕಷ್ಟಪಟ್ಟಿನ ಅದ ಮರವಾಗಿ ಏನೇನು ಪ್ರಾಬ್ಲಮ್ ಒಂದು ಬಟ್ಟ ಸಾಬ್ನು ತರಕ್ಕೂ ಎತ್ತಿತ್ತು ಒಂದು ಸೋಪ್ ತಂದು ಐಕಿದ್ದು ಕೊಡ್ಬೇಕಂದ್ರೆ ಅದು ಇಲ್ಲ ಎಲ್ಲ ಹೆಂಗ್ಸ್ಗಳೇ ಮಾಡ್ತೀವಿ. ಒಂದು ನಮ್ಮ ಹುಡುಗ ಈಗ ಪೂರ್ತಿ ಕಡಲೋಣ ಅವನ್ನ ಸ್ಕೂಲ್ ಕಳಿಸ್ಬೇಕಾಗ್ಬಿಟ್ಟು ಒಂದು ಬಟ್ಟ ತರಕ್ಕೂ ಆಯ್ದೆ ಹೋಯ್ತು. ಯಾಕಂದ್ರೆ ನಾನು ಗೇದೆಲ್ಲ ಎಣ್ಣೆದು ಒಬ್ರು ಗೇದು ಇದು ಮನೆಗೆ ತಂದ್ರೆ ಬಟ್ಟೆನೆ ಹೊಲಿಸ್ತಾರ ಬ್ಯಾಗ್ ಯಾವುದು ಆ ಪರಿಸ್ಥಿತಿ ನಾವು ಇದ್ದು ಬೆಳೆದು ಈಗ ಸದ್ಯ ನಮ್ಮ ಮನಸ್ಫೂರ್ತಿ ನಾವು ಬಿಟ್ಬಿಟ್ಟು ಈಗ ನಿಮ್ದಾಗಿ ಮನಲ ಅದು ಇನ್ನೊಬ್ರಿಗೆ ಆ ಪರಿಸ್ಥಿತಿ ಬರಬಾರ್ದು. ಕುಡಿದ್ರಿ ಒಂದು ದಿನ ನಮ್ಮ ಮನಗ್ ಮನ ಕೇಳಿ ಒಂದ್ ನೈಟು ಇಲ್ಲೋ ದೇವಸ್ಥಾನ ನೈಟು ಒಂದ್ ಗಂಟೆ ರಾತ್ರಿ ಕಾಡಿನೊಳಗೆ ಮುಳುಗಿದ್ವಿ ಯಾವ ಆನೆ ಆಗಲಿ ಉರಿ ಆಗಲಿ ಹೋಯ್ತಾ ಇದ್ದೀನಿ ಹುಡ್ಕಂಡಿ ಹುಡ್ಕಂಡು ಯಾವ ದೇವಸ್ಥಾನ ಇದ್ದು ಇಲ್ಲ ಯಾವ ದಂದ್ ಕೊಟ್ಟಗ ಇದ್ದು ಅಲ್ಲಿ ಮುಳುಗಿದ್ದು ಬರ್ತೀನಿ. ಅಂದ್ರೆ ಬೆಳಗ್ಗೆ ಟೈಮ್ ಮನೆ ಬರ್ತೈತಿಲ್ಲ ಇನ್ನೊಬ್ರು ತಗೋಕೆ ಸ್ನಾನ ಮಾಡ್ಕೊಂಡು ಪುನಃ ಕುಡಿಕೋಬೇಕು. ಆ ಪರಿಸ್ಥಿತಿ ಇದ್ದು ಈಗ ನೋಡಕ್ಕೆ ಈಗ ನಮ್ಮ ಊರೊಳಗೆ ನಿನ್ನಷ್ಟು ಕುಡಿಯೋದನ್ನ ಯಾರು ಇತ್ತಿಲ್ಲ ಕಳಿದ್ವಿ. ಈಗ ಅವ್ರಿ ಅಂತಾರೆ ಈಗ ಅಷ್ಟು ಕುಡಿತೀನವ ಯಾವ ಮಟ್ಟದ ಈಗ ಬೇಕಾಗಿದ್ದಾನೋ ಈ ಗೇಕ ತಿಂತಾನೋ ಕೂಲಿ ಹೋಯ್ತಿದ್ರೋ ಅವೆಲ್ಲ ಸಂಪಾದನೆ ಮಾಡ್ಕೊಂಡು ಈಗ ಸಂಘ ಪಂಗ ಹಿಂಗೆ ಎಲ್ಲ ಕಟ್ಕೊಂಡು ಮಾಡ್ಕೋಯ್ತಾವನ. ಆ ಪರಿಸ್ಥಿತಿ ಇನ್ನೊಬ್ರಿಗೆ ಈಗ ನಾವು ಕುಡಿತಿದ್ದಾಗ ಇನ್ನೊಬ್ರಿಗೆ ಹೇಳಿದ್ರಿ ಅವ್ರು ತಿಳ್ಕೋಬೇಕು ಅದನ್ನ ತಿಳ್ಕೊಂಡು ಇನ್ನೊಬ್ರಿಗೆ ತಿಳಿಸ್ಬೇಕು ಹೇಳ್ಬೇಕು.
1: ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆಯ ಹಂತ ಬರ್ತಿದ್ದಿ ಮಾತಾಡವ್ರೆ, ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವ ಎಷ್ಟೋ ಕುಟುಂಬಗಳಿಗೆ ಕೊನೆಯದಾಗಿ ತಮ್ಮ ಒಂದು ಅನುಭವದ ಪ್ರಕಾರ ಏನಕ್ಕೆ ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ?
0: ಅದನ್ನೇ ನಾವು ಹೇಳ್ತೀವಿ ಅದು ನಾವು ಕುಡಿತಿದಾಗ ಇನ್ನೊಬ್ರು ಹಾಳಾಗಿಲ್ಲ ನಂಬಂಗೆ ಅವರು ಚೆನ್ನಾಗಿರ್ಲಿ ಚೆನ್ನಾಗಿ ಬೆಳಲಿ ಕೂಲಿ ಮಾಡ್ಲಿ ಮನೆ ತಂದು ಹಾಕ್ಲಿ ಆ ಇದ್ರೆ ಈ ಕುಡಿಯೋದ್ರೆ ನಾನು ಹೋದ್ರೆ ನಾವು ಏನೋ ಮಾಡಕ್ ಆಯ್ತ ನಮ್ಮ ಜೀವನ ನಾವೇ ಹಾಳು ಮಾಡ್ಕೋಬೇಕಾಯ್ತ ಅದು ಇನ್ನೊಬ್ರ ತಿಳ್ಕೊಬೇಕಾದ ನಾವು ಕುಡಿದು ಬಿಟ್ಟಿರೋದು ಇನ್ನೊಬ್ರು ತಿಳ್ಕೊಂಡು ಬಿಟ್ರೆ ಅವ್ರ ಜೀವನ ಒಳ್ಳೇದೇ.
2: ಮಕ್ಕಳು ಸಂತೋಷ ಮತ್ತೆ ಹೆಂಡತಿಯವ್ರಿಗೂ ಫ್ಯಾಮಿಲಿಗೂ ಸಂತೋಷ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಒಂದು ತೆಗಿ ನಮ್ಮಂಗೆ ಅವ್ರು ಮೊದಲ ಪರಿಸ್ಥಿತಿ ಕಂಡಾಗ ಆಗ್ಲೇಬಾರ್ದು ನಾವ್ ಹೆಂಗಿದ್ದೀವಿ ಈಗ ಆ ಸಂತೋಷನೇ ನಾವು ಎಲ್ಲಾರನು ಕೇಳ್ತೀವಿ.
1: ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ. ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು ಅದು ಆರ್ಥಿಕವಾಗಿರ್ಬೋದು ಕೌಟುಂಬಿಕವಾಗಿರ್ಬೋದು ಅಥವಾ ವೈಯಕ್ತಿಕ ಕೂಡ ಆಗಿರ್ಬೋದು ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಬಂದು ತಾವೇ ಒಂದು ಮನ ಪರಿಸ್ಥಿತಿಯ ನೋಡಿ ಆಗಿರ್ಬೋದು ತಮ್ಮ ಒಂದು ಮಕ್ಕಳ ಭವಿಷ್ಯದ ಕುರಿತಾಗಿರ್ಬೋದು ಅದನ್ನೆಲ್ಲ ನೋಡಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಚೆನ್ನಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಾತಾಡವ್ರೆ.
3: ನಮಸ್ಕಾರ ಸರ್.
1: ಕೇಳುವರೆ ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗೆಹಾಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು ಹಾಗೂ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಎತ್ತಿಗೆಹಾಡಿಯ ಶ್ರೀಯುತ ಮಾದಾರವರ ಜೊತೆಗಿನ

0: ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ

0: ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
0: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
4: ಜಾನಪದ ಸೊಗಡಿನ ಕಾರ್ಯಕ್ರಮ

ಉದ್ಘಾಟನೆ. ಬಿಡಿಯದ್ದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ

0: ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ ಒಂದೂವರೆ ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7 ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರ ಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈಯರಿಯ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರ ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ

0: ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿದರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಳನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
5: ಸ್ವಾಗತ
4: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ಸೋಮಪ್ಪ. ನಾನು ಹಾಲಹಳ್ಳಿ ಗ್ರಾಮಸ್ಥರು. ಒಂದು 25 ಇದ್ದಿದ್ದೀನಿ. ಜಾಸ್ತಿ ಅದೊಟ್ಲಿ.
6: ನಮ್ಮ ಹೆಸರು ಸುರೇಶ್ ಅಂತ ಸರ್. ನಾವು ಹಾಲಹಳ್ಳಿ ಗ್ರಾಮದಲ್ಲಿ ಒಂದು 20 ಇದ್ದೀವಿ.
4: ಸರ್, ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ಅಂದರೆ ತಮ್ಮ ಗ್ರಾಮಕ್ಕೆ ಆಲನಹಳ್ಳಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ.
5: ಏನು ಗೊತ್ತಿಲ್ಲ ಒಟ್ಲೆ ಆಲ್

0: ಹಾಲಿನಲ್ಲಿ ಅಂತ ಕಟ್ಟರ. ಹಾಲಿನಲ್ಲಿ ಅಂದ್ರೆ ಮೀನಿಂದ ಹಾಲು ಇದು ಜಾಸ್ತಿ ನಡೀತಿರುತ್ತ ಮೀನಿಂದ, ಅದರಿಂದ ಹಾಲಿನಲ್ಲಿ ಅಂತ ಹಾಲು ಸಾಗರ ಅಂತ ಹಾಲಿನಲ್ಲಿ ಅಂತ ಕಟ್ಟರ.
1: ಹಾಲಿನಳ್ಳಿ ಅಂತ ಇದು ಹಿರಿಕರು ಇಟ್ಟಿರೋಂಥ ಹೆಸರು, ಅದು ನಮಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಇವಾಗ 20 ವರ್ಷದಿಂದ ಇರೋದಷ್ಟೇ, ನಾವು ಅದನ್ನು ಅದ್ರ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ. ಸರ್, ಹಾಲಿನಳ್ಳಿಲಿ ಸ್ವಲ್ಪ ಅಂದರೆ ಒಂದು 13-14 ಮನೆ ಇದೆ. 14 ಮನೆಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 80 ಓಟಿದೆ ನಮ್ಮ ಇದರಲ್ಲಿ. ಅಷ್ಟು ಜನ ಇದ್ದಾರೆ ಅಂದ್ರೆ ಮಕ್ಕಳೆಲ್ಲ ಸೇರಿಸ್ರೆ 100 ಜನ ಬರ್ತಾರೆ. ಮಕ್ಕಳೆಲ್ಲ ಸೇರಿಸಿ ಟ್ರೈಬ್ಸ್ ಬಿಡಿ ಸರ್, ಸೈಪ್ರು ಆ ಕಡೆ ಇದ್ದಾರೆ. ನಾವು ಹಾಲಿನಳ್ಳಿದ ಹೇಳ್ತಾ ಇರೋದು, ಹಾಲಿನಳ್ಳಿ ಹೇಳ್ತಾ ಇದ್ದಿದ್ದು. ಒಂದು 100 ಜನ ಬರ್ಬೋದೇನೋ, ಮಕ್ಕಳೆಲ್ಲ ಸೇರಿಸ್ರೆ 100 ಜನ ಬರ್ಬೋದು. ಒಂದು 13-14 ಮನೆ ಇದೆ, 14 ಜನ ಮನೆ ಇದ್ದಾರೆ ಅಷ್ಟೇ. ಹಾಲಿನಳ್ಳಿ ಹಾಲಿನಳ್ಳಿ ಹಾಡಿ ಎರಡರಿಂದ ಎರಡು ಒಟ್ಟಿಗೆ ಸೇರುತ್ತೆ.
2: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ.
1: ಸಂಪನ್ಮೂಲ ಅಂತ ಏನಂತಂದರೆ, ಎಲ್ಲ ನಮ್ಮ ಈ ಕಡೆ ಎಲ್ಲ ಒಂದು ಸ್ವಲ್ಪ ದೇವ್ರ ಕಾರ್ಯ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಕುಡುಗಿ ಜಾತ್ರೆ ಅನ್ನೋದು ನಾವು ಇಲ್ಲೇ ಮಾಡ್ತೀವಿ. ನಾವು ಇಲ್ಲೇ ಮಾಡಿಕೊಂಡು ಎಲ್ಲ ಹಬ್ಬ ಹರಿದಿನಗಳೆಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಕಾಡೊಳಗಡೆ 2 ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ನಾವು ಹೋಗಿದ್ದು ಬರ್ತೀವಿ. ವರ್ಷಕ್ಕೆ ಒಂದೇ ಸತಿ ಹೋಗೋದು, ಬೇರೆ ಯಾವಾಗಲೂ ಹೋಗಿ ಹೋಗಿ ನಾವು ಪೂಜೆ ಮಾಡ್ಕೊಬಂತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ಬಿಟ್ಕೊಡಲ್ಲ ಒಳಗಡೆಗೆ. ಆದ್ದರಿಂದ ನಾವು ವರ್ಷಕ್ಕೆ ಒಂದೇ ಸತಿ ಹೋಗೋದು, ಅದು ಅವ್ರ ಆದ್ಯತೆ ತೊಗೊಂಡು ಹೋಗೋದು. ನಾವು ಒಳಗಡೆಗೆ ಒಳಗಡೆ ಹೋಗ್ಬಿಟ್ಟು ನಾವು ಏನು ಬೇಕೋ ಅದನ್ನು ಪೂಜೆ ಮಾಡಿಕೊಂಡು ವಾಪಸ್ ಬರ್ತೀವಿ ಸರ್. ಸರ್, ನಮ್ಮ ಕಾಡು ಬಂದು ಬಂಡೀಪುರ ಫಾರೆಸ್ಟ್ ಅಂತ, ಅದು ಅಲ್ಲಿರೋದು ಬಂಡೀಪುರ ಇರೋದು ದೂರ, ಅಲ್ಲಿಗೆ ಅಟ್ಯಾಚ್ ಆಗಿರೋಂಥದ್ದು ಕಾಡಿದೆ. ಆ ಕಾಡು ಒಳಗಡೆ 2 ದೇವಸ್ಥಾನ ಇದೆ, ಆ 2 ದೇವಸ್ಥಾನಕ್ಕೂ ಹೋಗಿ ವರ್ಷಕ್ಕೆ ಒಂದು ಸತಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟು. ಅರಣ್ಯ ಹತ್ತಿರದಲ್ಲಿರೋದ್ರಿಂದ ಮಳೆ ಎಲ್ಲ ಚೆನ್ನಾಗಿ ಬೀಳ್ತೈತಿ, ಅದ್ರದ್ದೇನು ತೊಂದರೆ ಇಲ್ಲ. ಅಂದರೆ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಬಿಟ್ಟರೆ ಕಾಡು ಪಕ್ಕದಲ್ಲೇ ನಾವಿದ್ದೀವಿ. ಇನ್ನು ಅವ್ರ ಪ್ರದೇಶಕ್ಕೆ ನಾವು ಸೇರ್ಕೊಂಡಿದ ಮೇಲೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಟ್ರಂಚ್ ಎಲ್ಲ ಹೊಡೆದಿದ್ದಾರೆ, ಆ ಟ್ರಂಚು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಸ್ವಲ್ಪ ಟ್ರಂಚ್ ಎಲ್ಲ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಹೊಳೆ ಹತ್ರ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹೊಳೆಯಲ್ಲಿ ಇಳಿದು ಆ ಕಡೆಯಿಂದ ಹಾನಿಗಳು ಬಂದ್ಬಿಡ್ತವೆ, ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೆ. ರೈಲು ಕಂಬಿ ಮಾಡಿಕೊಡ್ಬೇಕು, ಅದು ಬಿಟ್ಟರೆ ಟ್ರಂಚೆಲ್ಲ ತೆಗೆದಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಷ್ಟೆ. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಸ್ವಲ್ಪ ಏನು ನಮಗೆ ಕಾಡು ಪ್ರಾಣಿಗಳದ್ದು ಅಭಾವ ಜಾಸ್ತಿ, ನಾವು ಬೇರೆ ಫಸ್ಲು ಏನು ಹಾಕೋಕ್ಕಾಯ್ತಿಲ್ಲ. ಹತ್ತಿ, ಹೊಗೆಸೊಪ್ಪು, ಮೆಣಸಿ ಇವು ಮೂರೇ ಹಾಕ್ತಿರೋದು. ಮೊದಲ ಥರ ಉದ್ದು, ಹಸಿರು, ಅಲಸಂದೆ, ತೊಗರಿ ಇವೆಲ್ಲ ಹಾಕೊಂಡು ಬೆಳೀತಿದ್ದೋ. ಈಗ ಅದನ್ನು ಹಾಕಕ್ಕೆ ಹಂದಿಗಳು ಪ್ರಾಬ್ಲಮ್, ಆನೆಗಳು ಹಂದಿಗಳದ್ದು ಸ್ವಲ್ಪ ಕಷ್ಟ. ಅವು ಎಲ್ಲ ನಾವು ಡೇ ಟೈಮು ಕೆಲಸ ಮಾಡಿ ನೈಟ್ ಟೈಮು ನಾವು ಕಾಯ್ಕೊಂಡು ಕುಂತ್ಕೊಳ್ಳೋದು ಅವೆಲ್ಲ ಕಷ್ಟ. ಹಂಗಾಗಿ
2: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಸರ್, ಮೂಲಭೂತ ಸೌಕರ್ಯಗಳು ಸ್ವಲ್ಪ ಸ್ವಲ್ಪ ಆಗಿದೆ. ಇನ್ನೂ ನಮಗೆ ಬೇಕಾಗಿರೋಷ್ಟು ಚರಂಡಿಗಳಾಗಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು, ತೊಂಬಗಳೆಲ್ಲ ಸ್ವಲ್ಪ ನೀಟಾಗಿ ತೊಳಿಸಿ ಇದು ಮಾಡ್ಕೊಂಡು ಒಂದು ಮಾಡಬೇಕು. ಅದನ್ನು ಸ್ವಲ್ಪ ಒಂದು ತಿಂಗಳಿಗೆ 2 ತಿಂಗಳಿಗೆ ಇದು ಮಾಡ್ತವ್ರೆ. ಆದ್ದರಿಂದ ನಮಗೂ ಅಷ್ಟೊಂದು ಟ್ಯಾಂಕು ಒಂದು ದೊಡ್ಡದಾಗಬೇಕು. ಅದು ಒಂದು ತುಂಬ ಇದು ಟ್ಯಾಂಕ್ ಕಟ್ಟೋಕ್ಕೆ ಒಂದು ಜಾಗನೂ ಕೊಟ್ಟಿದ್ದೀವಿ, ಅಲ್ಲಿ ಅರ್ಧಂಬರ್ಧಂ ಕೆಲಸ ಆಗಿ ನಿಂತು ಬಿಟ್ಟೈತೆ. ಅದಕ್ಕೆ ಇನ್ನು ಏನು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲೋದ್ರು, ಏನು ಬಂದರು, ಯಾರು ತೊಗೊಂಡ್ರು, ಯಾರು ಕಾಂಟ್ರಾಕ್ಟ್ ತೊಗೊಂಡ್ರು, ಯಾರು ಮಾಡ್ತಾಯಿದ್ರು ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹಾಲಿನಳ್ಳಿಯವ್ರಿಗೆ ಗೊತ್ತಿಲ್ಲ ಅದು ಯಾರದಿಂದ ಬಂತೋ, ಅದು ಏನು ಅಂತ ಗೊತ್ತಿಲ್ಲ. ಅದು ಬಂದು ಅರ್ಧಂಬರ್ಧ ನಿಂತು ಬಿಡೈತೆ. ಅದಕ್ಕೆ ಅದರಿಂದ ಕನೆಕ್ಷನ್ ಏನೂ ಕೊಟ್ಟಿಲ್ಲ. ನಮ್ಮೇನೊಂದು ಕರೆಂಟ್ ಇದ್ದಾಗ ಮಾತ್ರ ನೀರು ಬರುತ್ತೆ, ಇಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ಈ ಥರ. ಈಗ ಬರೋದು ಮುಂಗಾರು ಮಳೆ, ಮುಂಗಾರು ಮಳೆಯಲ್ಲಿ ಮರ ಗಿರ ಏನಾದ್ರು ಬಿದ್ದು ಇದಾಗೋಯ್ತು ಅಂದರೆ ಕರೆಂಟೇ ಇಲ್ಲ, ನಾವು ಕತ್ಲಲ್ಲಿ ಕೂತಿರ್ಬೇಕು. ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ವಿ, ಆ ಮಟ್ಟಕ್ಕೆ ಆಗೋಯ್ತದೆ ನಮ್ಮಲ್ಲಿ. ಆಮೇಲೆ ನಮಗೆ ಅಂತಂದರೆ ಇದು ಕರೆಂಟ್ ಇಲ್ಲ ಅಂತಂದರೆ ನಮಗೆ ಫ್ಯಾನ್ ಹಾಕೋಬೋದು, ಏನೋ ಮಾಡ್ಬೋದು. ಇದು ಮುಂಗಾರು ಮಳೆ ಅಲ್ವ, ಇದು ಮುಂಗಾರು ಮಳೆ ಆಗಿರೋದ್ರಿಂದ ಎಲ್ಲಿ ಕಂಬ ಬಿದ್ದೋಗುತ್ತೆ ಏನು ಅಂತ ಗೊತ್ತಿಲ್ಲ. ಆವಾಗ ನಾವು ಫೋನ್ ಮಾಡಿದ್ರೆ ಅವ್ರು ಬರೋದು ಒಂದು ದಿನವೆಲ್ಲ ಮಾಡ್ಕೊಬರ್ತಾರೆ. ನಮ್ಗೆ ಆವತ್ತಿನ ದಿನಕ್ಕೆ ನಮ್ಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಮೇನು ಕರೆಂಟ್ ಇದ್ರೆ ತಾನೇ ನೀರು ಬರೋದು. ಸೋಲಾರ್ ಎಫೆಕ್ಟ್ ಏನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲಿ ನಮಗೆ. ಸೋಲಾರ್ ಆಗಿ ಇದು ಮಾಡಿದ್ರೆ ಅದನ್ನ ಆನ್ ಮಾಡ್ಕೋತಿದ್ದೋ, ಅದು ಮಾಡಿಕೊಂಡ್ರೆ ಅದು ನಮ್ಗೆ ಕುಡಿಯೋಕಾರು ನೀರು ಸಿಗೋದು. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ಹೊತ್ಕೊಬರ್ಬೇಕು, ಆ ಮಟ್ಟಕ್ಕೆ ಆಗೋಯ್ತಿದ್ದೀವಿ. ನಮ್ಮ ಮೂಲ ಸೌಕರ್ಯಗಳು ಅದೊಂದು ಒಂದು 2-3 ಬರಬೇಕಷ್ಟೆ. ನಮಗೆ ಅದೊಂದು ಬಿಟ್ಟರೆ ಇನ್ನು ಬಸ್ ಬರಬೇಕು, ಅದು ಬಿಟ್ಟರೆ ಬಸ್ ಬರಬೇಕು ಅಂದ್ರೂ ರೋಡ್ ಆಗಬೇಕು. ರೋಡ್ ಆಗಿಲ್ಲ ನಮಗೆ, ನಮಗೆ ರೋಡ್ ಆಗಬೇಕು ಮೇಯ್ನಾಗಿ ಅಲ್ಲಿ. ಆಮೇಲೆ ಇದೈತಲ್ಲ ಸೇತುವೆ, ಸೇತುವೆ ಹತ್ರ ಎಲ್ಲ ಗುಂಡಿ ಬಿದ್ಕೊಂಡೈತೆ, ಅದು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಮಳೆಗಳನ್ನು ಜಾಸ್ತಿ ಬಿದ್ದುಬಿಟ್ರೆ. ಆದ್ರೂ ಒಂದು ಸ್ವಲ್ಪ ನಮಗೆ ಕೂಲಂಕುಷವಾಗಿ ಮಾಡಿಕೊಟ್ರೆ ಒಳ್ಳೆಯದು ಅಂತ. ಬೀದಿ ದೀಪಗಳದ್ದು ಸ್ವಲ್ಪ ಎಲ್ಲ ಒಂದು 4 ಉರಿತಾವೆ ಅಷ್ಟೇ. ಇನ್ನು ಅವ್ರಿಗೆ ಹೇಳಿ ಹೇಳಿ ಪಂಚಾಯಿತಿ ಮೆಂಬರ್ಗಳಿಗೆ ಹೇಳಿದ್ರೆ ಅವರು ಬಂದು ಯಾವಾಗಲೂ ಹಾಕ್ತಾರೆ. ಬಟ್ಲ ಹಾಕ್ಕೊಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ, ಹಾಕ್ತಾರೆ. ಹಾಕಿ ಬಲ್ಬ್ ಕೊಡ್ತಾರೆ, ನಾವೇ ಹಾಕೋಬೇಕಂತೆ. ನಾವೇನು ಲೈನ್ ಮೆನ್ಗಳು ಆಗಲ್ಲ, ನಾವು ಹಾಕೊಳ್ಳೋಕ್ಕೂ ನಮ್ಗೆ ಆಗಲ್ಲ. ಮೇಲ್ಕತ್ತಕ್ಕೂ ಸರ್ವಿಸ್ ಬೇಕಲ್ವಾ.

0: ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಅವ್ರು ಹಾಕ್ಕೊಡ್ಬೇಕು ಅದನ್ನು. ಈಗ ಒಂದೊಂದೊಂದು ಎಲ್ಲೋ ಒಂದೊಂದು ಉರಿತಾವೆ, ಒಂದು ನಾಲ್ಕು ಉರಿತಾವೆ ಅಷ್ಟೇ. ನಮ್ಮಿಲ್ಲಿ ಟೋಟಲಾಗಿ ಒಂದು 8-9 ಬಲ್ಪ್ ಉರಿಬೇಕು ಲೆಕ್ಕ. ಬಲ್ಪ್ ಉರಿತು ಅಂದ್ರೆ ಊರೇ ಕಾಣುತ್ತೆ. ಅದಿಲ್ಲ ಅಂತಂದ್ರೆ ನಮ್ಮ ಊರೇ ಇಲ್ಲ ಅನ್ನಂಗೆ ಆಗುತ್ತೆ. ಇರೋದು ನಮ್ಮಲ್ಲಿ 11-12 ಮನೆನೋ ಇದೆ ಅಷ್ಟೇ. 13 ಮನೆಗೂ ಆ ಥರ ಸೌಲಭ್ಯಗಳು ಇಲ್ಲ, ಕಮ್ಮಿ. ಬೀದಿ ದೀಪಗಳೇ ಇಲ್ಲ. ಒಂದು ಆಲ್ಟಿಗೆ ಒಂದು ಬಸ್ ಬರುತ್ತೆ, ಪಾಪ ಅವರು ಊಟ ಮಾಡ್ಕೊಂಡು ಕೈ ತೊಳಿಬೇಕು ಅಂದರೆ ಬರಬೇಕು 90 ಬರಬೇಕು. ಅವ್ರಿಗೆ ಕತ್ಲೆ ಆಯಿತು ಅಂದರೆ ಕೆಳಕ್ಕೆ ಬೀಳಿಲ್ಲ ಅವರು. ಆಮೇಲೆ ನಮ್ಮಿಲ್ಲಿಯವರಲ್ಲ, ನಮ್ಮಿಲ್ಲಿಯವರಾಗಿದ್ದರೆ ಅವರು ಧೈರ್ಯವಾಗಿ ಏನೋ ಮಾಡ್ಕೋಬೋರು. ಅವರು ಬೇರೆ ಕಡೆಯವರು, ಇಲ್ಲಿ ಆನೆ ಬತ್ತವೆ ಹಂದಿ ಬತ್ತವೆ ಅನ್ನೋದು ಅವ್ರಿಗೆ ಹೆದರ್ಕೋತಾರೆ ಇಳಿಯೋಕ್ಕೂ. ಬಸ್ ಒಂದು ಆಲ್ಟ್ ಆಗುತ್ತೆ, ಬಸ್ ಆಲ್ಟ್ ಆಗೋದು ಅವರು ಊಟ ತಿಂಡಿ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದು ಕೈಗೆ ತೊಳೆಯೋಕ್ಕೆ ತಟ್ಟೆ ತೊಳೆಯೋಕ್ಕೆ ತೊಂದರೆ ಇದೆ ಅವ್ರಿಗೆ ಪಾಪ. ಅದರಿಂದ ಕರೆಂಟು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದು. ಶೌಚಾಲಯಗಳು ಎಲ್ರಿಗೂ ಕೊಟ್ಟಿದ್ದಾರೆ, ಕೊಡ್ತೀವಿ ಕೊಡ್ತೀವಿ ಅಂತವ್ರೆ, ಯಾರೂ ಕೊಟ್ಟಿಲ್ಲ. ಶೌಚಾಲಯಗಳು ಸ್ವಲ್ಪ ಇದೈತೆ, ಎಲ್ಲ ಬಯಲಿಗೆ ಬಯಲಿಗೆ ಹೋಗ್ತಾರೋದೀಗ. ಅಂದರೆ ಇರೋರು ಮಾಡ್ಕೊಂಡವ್ರೆ, ಇಲ್ಲ ಅಂತಲ್ಲ, ಶೌಚಾಲಯಗಳು ಮಾಡ್ಕೊಂಡಿದ್ದಾರೆ ಅವ್ರವ್ರ ದುಡ್ಡಲ್ಲೇ ಅವ್ರವ್ರು ಮಾಡ್ಕೊಂಡವ್ರೆ. ಸರ್ಕಾರದಿಂದ ನಮಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
1: ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಕಸದ್ದು ಇದುವರೆಗೂ ಬಂದಿಲ್ಲ. ಕಸ ಯಾರು ತಗೊಂಡು ಹೋಗಲ್ಲ, ಏನೂ ಇಲ್ಲ. ನಾವೇನು ಮಾಡ್ತೀವಿ, ತಗೊಂಡು ತಗೊಂಡು ಆ ಕಡೆ ಈ ಕಡೆ ಜಮೀನ್ ಕಡೆಲ್ಲೇ ಈಗ ಇಟ್ಕೋತಿದ್ವಿ. ಅದೇನು ತೊಂದರೆ ಇಲ್ಲ. ಅದು ಅವ್ರು ಯಾರು ಬಂದು ಕಸ ತಗೊಂಡು ಹೋಗೋದು ಮಾಡೋದು, ಅದಕ್ಕೆ ತಕ್ಕನಂಗೆ ಅದಕ್ಕೆ ಬಾಕ್ಸ್ಗಳು ಇವು ಬರ್ತಾವಲ್ಲ, ಒಣ ಕಸ ಮತ್ತು ಹಸಿ ಕಸ, ಆ ಬಾಕ್ಸ್ಗಳು ಯಾರಿಗೂ ಕೊಟ್ಟಿಲ್ಲ ಇಲ್ಲಿ. ಅದು ಬಂದಿದೆ, ಪಂಚಾಯತಿಗೆ ಬಂದಿದೆ, ನಮ್ಮ ಇಲ್ಲಿಗೆ ಬಂದು ಹಂಚಿಲ್ಲ ಅವರು. ಅದು ನಮ್ಮ ಈ ಕಡೆಗೆ ಬಂದಿಲ್ಲ, ಅಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಬಿಟ್ಟು ಕುಂತವ್ರೆ. ನಮ್ಮಿಲ್ಲಿ ಒಂದು ಸ್ವಲ್ಪ ಅದು ಇದಾಗೈತೆ, ನಾವೆಲ್ಲ ಕಸ ತಗೊಂಡು ಹೊರಗಡೆ ಎಲ್ಲ ಜಮೀನ್ ಗಿಮೀನ್ಗೆ ಇಟ್ಕೊಂಡ್ರೆ ಅದು ಗೋಡಾಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊತಿದ್ವಿ. ಅದನ್ನೇನು ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅದು ಕೊಡಿ ಅಂತಲೂ ಕೇಳಿಲ್ಲ ನಾವು. ಅದು ಬಂದಿದೆ ಅಂತ ಬಂದು ನಮ್ಗೆ ಇಲ್ಲಿಗಂಟ ತಲುಪಿಲ್ಲ. ಅಲ್ಲೆಲ್ಲ ಸ್ವಲ್ಪ ಜನಕ್ಕೆ ತಲುಪಿದೆ ಆ ಕಡೆ, ಪಂಚಾಯತಿ ಅಕ್ಕಪಕ್ಕ ಯಾರು ಗೊತ್ತಿರುತ್ತೆ ಅವರು ತಗೊಂಡಿದ್ದಾರೆ. ನಮ್ಮ ಈ ಕಡೆ ಯಾವುದು ಬಂದಿಲ್ಲ. ಅದೆಲ್ಲ ನಾವೇ ಮಾಡ್ಕೋತೀವಿ ಸರ್, ಇರೋದು 12-13 ಮನೆ ಅಲ್ವಾ, ಅದರಿಂದ ನಾವೇ ಮಾಡ್ಕೋತಾ ಇದ್ದೀವಿ, ಕ್ಲೀನ್ ನಾವೇ ಮಾಡ್ಕೋತೀವಿ. ಅವ್ರನ್ನಂತೂ ಕಟ್ಕೊಂಡಿಲ್ಲ ನಾವು ಇದುವರೆಗೂ. ಈಗ ಏನಾದರೂ ಡ್ರೈನೇಜ್ ಪಕ್ಕ ಅಲ್ಲಿ ನೀರು ಹೋಗದೆ ಹೋದರೆ, ನೀರೇನಾದ್ರು ನಮ್ಮ ಆ ಕಡೆ ಮಳ್ತು ಅಂತಂದರೆ, ನಾವು ಅಲ್ಲೇ ಎಲ್ಲಿ ಕೊಡ್ತಕೊಂಡು ಕಿತ್ತಾಕಿ ಆಮೇಲಿಂದ ಕೆಳಕ್ಕೆ ಹೋಗೋಂಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದನ್ನು ನಮಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದನ್ನು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಇದನ್ನೇ ಎಲ್ಲ ಕ್ಲೀನ್ ಮಾಡಬೇಕು. ಅದೇನು ಏನು ಎಷ್ಟೇ ಮಳೆ ಹೋದ್ರೂ ಚರಂಡಿ ಆ ಕಡೆ ಈ ಕಡೆ ಚರಂಡಿ ಇಲ್ಲಂತೂ ನೀರು ಹೋಗಲ್ಲ, ಎಲ್ಲ ರೋಡ್ಗೆ ಬಂದ್ಬಿಡ್ತದೆ. ಅದರಿಂದ ರೋಡೇ ಕೊಟ್ಟೋಗ್ಬಿಡುತ್ತೆ. ಅದೊಂದು ರೋಡ್ ಮಾಡಿಕೊಡ್ಬೇಕು, ಮತ್ತು ಒಂದು ಡ್ರೈನೇಜ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೆ. ಕುಡಿಯೋ ನೀರದು ಅದು ದನದಕ್ಕೆ ತೊಟ್ಟಿ ಇಲ್ಲ, ಒಂದು ಕಟ್ಟಿದ್ರು ಅದು ಏನೋ ಒಂದು ಸ್ವಲ್ಪ ಇದಾಗ್ಬಿಟ್ಟು ಕಿತ್ತೋಯ್ತು ಅದು. ಆಮೇಲೆ ಇನ್ನೊಂದೇನಂತಂದರೆ ಅದು ಕ್ವಾಲಿಟಿಯಾಗಿ ಕಟ್ಟಲಿಲ್ಲ. ನೀರು ತುಂಬಿದ್ರೆ ಸಾಕು, ಇವತ್ತು ತುಂಬಿಟ್ರೆ ಇನ್ನೊಂದು 1/2 ಗಂಟೆಗೆ ನೀರು ಇರ್ತಿರಲಿಲ್ಲ, ನೀರು ಖಾಲಿ ಆಗ್ಬಿಡೋದು. ಅದಕ್ಕೆ ಅದು ಈಗ ಹಂಗೆ ಪೆಂಡಿಂಗ್ ಬಿದ್ದುಬಿಟ್ಟೈತೆ. ಕುಡಿಯೋ ನೀರದು ಅದೊಂದು ಬೇಕು ದನಗಳಿಗೆ, ನಮಗೇನಲ್ಲ, ನಮಗೂ ಐತೆ. ಅಂದರೆ ಒಟ್ಟಲ್ಲಿ ನಮಗೆ ಸೋಲಾರ್ದು ವ್ಯವಸ್ಥೆ ಮಾಡ್ಕೊಡ್ಬೇಕು, ಕರೆಂಟ್ ಇದ್ರೆ ಮಾತ್ರ ನಾವು ನೀರು ತುಂಬೋದು. ಆಮೇಲೆ ಒಂದು ಟ್ಯಾಂಕ್ ಹೇಳಿದ್ನಲ್ಲ, ಒಂದು ಟ್ಯಾಂಕ್ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಿಕೊಟ್ರೆ ಒಳ್ಳೆಯದು.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಸಾರಿಗೆ ವ್ಯವಸ್ಥೆ ಎಲ್ಲ ಸುಮಾರಾಗಿ ಐತೆ ಸರ್, ತೊಂದರೆ ಇಲ್ಲ. ಒಂದೇ ಬಸ್ಸು 3 ಬರುತ್ತೆ, 3 ಹೋಗುತ್ತೆ. ಆ ಬಸ್ ಅದರದೇನು ತೊಂದರೆ ಇಲ್ಲ. ಇದು ಆರ್ಥಿಕವಾಗಿ ನಮ್ಮಿಲ್ಲಿ ಒಂದು ಅಂಗನವಾಡಿ ಒಂದು ಬೇಕು. ಅಂಗನವಾಡಿ ಇಲ್ಲ. ಅಂಗನವಾಡಿಗೆ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಬಿಡಬೇಕು ಅಂದ್ರೆ ಸ್ವಲ್ಪ ದೂರ ಕುರುಣಗಲ್ದಲ್ಲಿದೆ, ಕುರುಣಗಲ್ ತಗೊಂಡೋಗ್ಬಿಡ್ಬೇಕು. ಅಲ್ಲಿಂದ ಪುನಃ ಹೋಗಿ ಕರ್ಕೊಬರ್ಬೇಕು. ಮಕ್ಕಳಲ್ವ, ಸಣ್ಣ ಮಕ್ಕಳಲ್ವಾ, ಅವ್ರನ್ನೇ ಹೋಗಿ ಬರೋಕ್ಕೆ ಅದು ಕೆಪಾಸಿಟಿ ಇಲ್ಲ ಅವ್ರಿಗೆ, ಮಕ್ಕಳಿಗೆ. ನಮ್ಮ ಇಲ್ಲೇ ಒಂದು ಅದೊಂದು ಆಗಬೇಕು. ಅದು ಬಿಟ್ಟರೆ ಇನ್ನೂ ಬೇರೆ ಏನೂ ತೊಂದರೆ ಇಲ್ಲ, ಇನ್ನೆಲ್ಲ ನಾರ್ಮಲಾಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ಬಸ್ ಫೆಸಿಲಿಟಿನೂ ಐತೆ, ತೊಂದರೆ ಇಲ್ಲ. ಆಲ್ಟ್ಗೊಂದು ಬಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಟೈಮು 3 ಬರುತ್ತೆ ಬಸ್, ಅದರದ್ದೇನು ತೊಂದರೆ ಇಲ್ಲ. ಅಂದರೆ ಎಜುಕೇಷನ್ಗೆ ಅಂತಂದರೆ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಅದು ಟೈಮಿಂಗ್ಸಲ್ಲಿ ಬರಲ್ಲ ಬಸ್ಸು, ಅದು ಬೆಳಿಗ್ಗೆ 8 ಬಂದುಬಿಡ್ತದೆ. ನಮ್ಮ ಮಕ್ಕಳು ಎದ್ದೇಳೋದೇ ಲೇಟು, ಎದ್ದು ಅವರು 8 ಏನು ತಿಂತಾರೆ, ತಿನ್ನಲ್ಲ. ಮಕ್ಕಳಲ್ವ, ಏನೇಯಾದ್ರೂ ಎದ್ದೇಳಲ್ಲ, ಎದ್ದು ತಿನ್ನಬೇಕು ಅಂದ್ರೂ ತಿನ್ನಲ್ಲ, ಏನಿಲ್ಲ. ಒಂದು 4 ತಿಂತಾರೆ, ಓಡ್ಬಿಡ್ತಾರೆ ಬಸ್ಗೆ. ಪುನಃ ಅದು ಬರ್ಬೇಕಾದ್ರೆ ಆ ಕಡೆಯಿಂದ ಅಲ್ಲೆಲ್ಲ ಹೊಸ್ಕೊಂಡೆಲ್ಲ ಬರ್ತವೆ ಮನೆಗೆ. ಅದೊಂದು ನಮಗೆ ಎಜುಕೇಷನಲ್ಲೂ ಏನು ತೊಂದರೆ ಇಲ್ಲ, ಅಕ್ಕಪಕ್ಕ ಸ್ಕೂಲ್ಗಳಿದೆ. ನಮ್ಮಿಲ್ಲೊಂದು ಆದರೆ ಹಾಕ್ಬೋದು, ಅಂದರೆ ನಾವು ಕೇಳೋಕ್ಕೂ ನಮ್ಮ ಹತ್ರ ಇದಿಲ್ಲ. ಏನು ಹೇಳಿ, ಇರೋದು 14 ಮನೆ, 14 ಮನೆಗೆ ಒಂದು ಕಾಲೇಜು ಸ್ಕೂಲ್ ಕಟ್ಟೋಕ್ಕಾಗಲ್ಲ. ಅದೇನು ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಇದು ಅಂಗನವಾಡಿ ಒಂದು ಬೇಕು ಅಷ್ಟೇ. ಮಕ್ಕಳಿಗೆ ಇದು ಮಾಡೋಕ್ಕೆ ಅಂಗನವಾಡಿ ಬೇಕು ಅಷ್ಟೇ. ಅದೆಲ್ಲ ಬೇಕು ಅಂತಂದ್ರೂ ಏನಾದ್ರು ಹುಷಾರಿಲ್ಲ ಅಂತಂದರೆ ಆ ಟೈಮ್ಗೆ ಬಸ್ ಇರಲ್ಲ. ನಮ್ಮ ಇದರಲ್ಲಿ ಬೈಕ್ಗಳವೆ ಇವಿವೆ, ಕರ್ಕೊಂಡೋಯ್ತೀವಿ. ಮುತ್ಕೊಂಡಿಲ್ಲ ಐತೆ ಆರೋಗ್ಯ ಇಲಾಖೆ, ಮುತ್ಕೊಂಡಿಲ್ಲ ಐತೆ. ಅದು ಬಿಟ್ಟರೆ ಈ ಕಡೆ ಭೀಮಟ್ಗೆ ಇರಲ್ಲ ಐತೆ, ಅದು ಬಿಟ್ಟರೆ ಬಡಗಲಪುರದಲ್ಲೈತೆ. ಅದೇನು ತೊಂದರೆ ಇಲ್ಲ, ಹಾಸ್ಪಿಟಲ್ ಏನು ತೊಂದರೆ ಇಲ್ಲ.

0: ಬೆಳಗ್ಗೆ ಡಾಕ್ಟ್ರುಗಳೆಲ್ಲ ಬರ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ, ಒಂದು ದಿನವೂ ಮಿಸ್ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಇದ್ದರೆ ಅದೊಂದು, ಮತ್ತು ಸಂಡೆ ಸಾಟರ್ಡೆ ಅದೇನಾದ್ರು ಇದ್ದರೆ ರಜೆ ಹಾಕತ್ತಾರೆ, ರಜೆ ಇಲ್ಲ ಅಂದ್ರೆ ಬೇರೆ ದಿನೆಲ್ಲ ಇರ್ತಾರೆ. ಅದು ಬಿಟ್ಟರೆ ನಮಗೆ 24 hours ಅಂತಂದರೆ ವಿವೇಕಾನಂದ, ವಿವೇಕಾನಂದಕ್ಕೆ ಬೇಕಾದ್ರೆ ಎಷ್ಟೊತ್ತು ರಾತ್ರಿ ಆದರೂ ಬೇಕಾದ್ರೆ ಕಾರ್ಗಿರಲ್ಲಿ ಹೋಗ್ಬೋದು, ಸರ್ಗೂರ್ಗೆ ಹೋದರೆ ವಿವೇಕಾನಂದಕ್ಕೆ ಅಲ್ಲೇ ನಮ್ಗೆ ನಡೀತದೆ ತೊಂದರೆ ಇಲ್ಲ. ಇವತ್ತು ಮೀರಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದರೆ ಮೈಸೂರು ಕರ್ಕೊಂಡು ಹೋಗ್ಬೋದು ಅಷ್ಟೇ, ಅದಷ್ಟೇ. ಹತ್ತಿರದಲ್ಲಿ ಅಂದರೆ ಬೇರೆದು ಭೀಮಟ್ಕೆರೆ, ಅದು ಬಿಟ್ಟರೆ ಮುಚ್ಚಿಗೆ ಉಂಡಿ.
1: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ಎಲ್ಲ ಎಜುಕೇಟೆಡ್ ಇದ್ದಾರೆ ಸರ್, ಎಜುಕೇಟೆಡ್ ಇದ್ದಾರೆ, ಅವರು ಅರ್ಥ ಮಾಡ್ಕೋತವ್ರೆ, ಎಲ್ಲ ಚೆನ್ನಾಗಿದ್ದಾರೆ ಹುಡುಗರು, ಹುಡುಗರೆಲ್ಲ ಹುಡುಗರೇ ಆಗಲಿ ಹೆಂಗಸ್ಕೊಂಡು ಮಕ್ಕಳೇ ಆಗಲಿ ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ, ಸಾಕ್ಷರತೆ ಅದೆಲ್ಲ ಚೆನ್ನಾಗಿದೆ.
1: ಸರ್, ಜೆ ಜೆ ಎಂ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಶುದ್ಧ ಕುಡಿಯುವ ನೀರು ಅಂತಂದರೆ ಸರ್, ಅದೇ ಇವಾಗ 90 ಇದೆ, ಅದನ್ನು ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ತೊಳಿತಾರೆ, ಅದನ್ನ ತೊಳಿದವರು ನಾವೇ ತೊಳ್ಕೊತೀವಿ, ಅದಲ್ಲ ಒಟ್ಲಿ ಅದರದ್ದು ತೊಂದರೆ ಇಲ್ಲ. ಅಂದರೆ ಕರೆಂಟ್ ಇದ್ರೆ ಮಾತ್ರ ನೀರು ಬರುತ್ತೆ, ಕರೆಂಟ್ ಇಲ್ಲ ಅಂತಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ಮರ ಗಿರ ಏನಾದ್ರು ಬಿದ್ದು ಲೈನ್ ಏನಾದ್ರು ಹೋಯಿತು ಅಂತಂದರೆ ನಮಗೆ 2 ದಿನ ಆದರೂ ನೀರಿರಲ್ಲ, ಅದು ರೆಡಿ ಮಾಡೋ ತನಕೂ ಅವ್ರು ರೆಡಿ ಮಾಡಿದ್ರೆ ನಮ್ಗೆ ಕರೆಂಟ್ ಬರುತ್ತೆ, ಅದನ್ನು ತೊಂದರೆ ಇಲ್ಲ. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ನೀರು ತಗೋಬರ್ಬೇಕು, ಅದೊಂದು ನಮಗೆ ತೊಂದರೆ ಅಷ್ಟೆ. ಒಳೆಯದೇನು ತೊಂದರೆ ಇಲ್ಲ, ಒಳೆಯದು ಹತ್ರ ಐತೆ, ಹತ್ರ ಅಂದರೆ ಹತ್ರ ಏನಿಲ್ಲ ಸ್ವಲ್ಪ ದೂರ ಐತೆ. ಅದು ಮನೆ ಮನೆ ಗಂಗೆ ಅಂತಂದರೆ ಇವಾಗ ಅದೇ ಕರೆಂಟ್ ಇದ್ರೆ ಮಾತ್ರ ಮನೆ ಮನೆಗೆ ಬರುತ್ತೆ, ಬರುತ್ತೆ ಲೈನ್ ಮಾಡೋರೆ, ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ ಸರ್ವಿ, ಅದು ಇದಕ್ಕೆ ಮನೆ ಮನೆಗೆ ಇನ್ನೂ ಆಗಿಲ್ಲ, ಮಾಡಿದ್ದಾರೆ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟವ್ರೆ, ಅದು ಮನೆ ಮನೆಗೆ ಬತ್ತಾ ಇಲ್ಲ, ಮನೆ ಮನೆಗೆ ಲೈನ್ ಆಗೈತೆ, ಅಲ್ಲಿಗಂಟು ಬಂದೈತೆ, ಅಲ್ಲಿ ನಾವು ಟ್ಯಾಪ್ ಹಾಕ್ಕೊಂಡು ಇದು ಮಾಡಿಕೊಂಡು ಅದಕ್ಕೊಂದು ಏನೋ ಇದು ಮಾಡ್ಬೇಕಂತಲ್ಲ, ಅವರು ಏನೋ ಮೀಟ್ರ್ ಗೇಜು, ಆ ಮೀಟ್ರ್ ಗೇಜ್ ಎಲ್ಲ ಹಾಕಿ ಮನೆ ಮನೆಗೆ ಇದು ಮಾಡಬೇಕು, ಅದು ಇನ್ನೂ ಆಗಿಲ್ಲ, ಕಂಪ್ಲೀಟಾಗಿ ಆಗಿಲ್ಲ.
1: ಸರ್, ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಅದು ಸ್ವಲ್ಪ ಆಗಿದೆ ಸರ್, ಏನು ತೊಂದರೆ ಇಲ್ಲ, ಅದು ಕೊಟ್ಟಿಗೆಗಳು ಕಟ್ಕೊಟ್ಟವ್ರೆ, ಅದಕ್ಕೆಲ್ಲ ನಾನು ಮಾಡಿಕೊಟ್ಟವ್ರೆ, ಅದ್ರದ್ದೇನು ತೊಂದರೆ ಇಲ್ಲ. ಕೊಟ್ಟಿಗೆ ಬಂದವೆ ಎಲ್ಲ, ನಾವೇನು ಗೊತ್ತಾ, ಯಾರೂ ಬಂದು ನಮ್ಮ ಇಲ್ಲಿ ಕೇಳಲ್ಲ, ನಾವೇ ಹೋಗ್ಬಿಟ್ಟು ಅಲ್ಲಿ ವಿಚಾರ ಮಾಡಿ ನಾವು ಅದನ್ನೇ ಹೇಳಿಲ್ವಾ, ಈಗ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ಎಜುಕೇಷನಲ್ಲಿ ಒಂಥರ ಮೈಂಡು ಚೆನ್ನಾಗಿದೆ, ಎಲ್ಲರೂ ಇನ್ನೊಬ್ಬರನ್ನ ಇದು ಮಾಡೋಕ್ಕೆ ಹೋಗಲ್ಲ, ಬ್ಲೈಮ್ ಮಾಡಲ್ಲ, ಹೋಗ್ತಾರೆ ಅಲ್ಲೇ ಹೋಗ್ಬಿಟ್ಟು ಪಂಚಾಯತಿಲಿ ಏನು ಬಂದಿದೆ ಅದನ್ನು ಆಗಿದೆಯಾ ಇಲ್ವ ಕೇಳ್ಕೊತಾರೆ, ತಗೊಂಬಂದ್ಬಿಟ್ಟು ಅದನ್ನು ಅಲ್ಲಿಂದ ಸ್ಯಾಂಕ್ಷನ್ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಮಾಡಿಕೊಡ್ತಾರೆ, ಅದರಲ್ಲಿ ಅರ್ಧಂಬರ್ಧ ಮಾಡಿಕೊಡ್ತಾರೆ, ಇನ್ನು ಅರ್ಧಂಬರ್ಧ ನಾವು ಬೇಕಾಗಿರೋದು ನಾವು ಕಟ್ಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಳ್ಬೋದು. ಈ ಕಕ್ಕಸ್ ಮನೆ ಆಗ್ಬೋದು, ಸ್ನಾನ ಮನೆ ಆಗ್ಬೋದು, ಮತ್ತು ಕೊಟ್ಟಿಗೆಗಳಾಗ್ಬೋದು, ಇವೆಲ್ಲಕ್ಕೂ ದುಡ್ಡೇ ಕೊಡಬೇಕು ಅವರಿಗೆ, ದುಡ್ಡು ಕೊಟ್ಟರೆ ಮಾಡೋದು ಕೆಲಸ, ಇಲ್ಲಾಂದ್ರೆ ಇಲ್ಲ. ಈ ಥರ ಅದು ಅರ್ಧಂಬರ್ಧ ಕೊಡ್ತಾರೆ, ಯಾವಾಗಲೂ ಹೋಗಿ ಯಾವಾಗಲೂ ನಾವು ಇದು ಮಾಡ್ಕೊಂಡು ನಾವೇ ಹೋಗ್ಬಿಟ್ಟು ನಾವೇ ತಿಳ್ಕೊಂಡು ಮಾಡೋಂಥದ್ದು, ಅದು ಆಗಿದೆ ಬಂದಿದೆ ಈ ಥರ ಅಂದ್ಕೊಂಡು ನಮ್ಗೆ ಇಲ್ಲಿಗೆ ಬಂದು ಯಾರೂ ಹೇಳಲ್ಲ, ಅದೊಂದು ಸರ್. ಜಮೀನ್ಗೆ ಹೋಗೋ ರಸ್ತೆ ಏನೂ ಎಲ್ಲೂ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಏನಂದ್ರೆ ಇನ್ನೊಬ್ರು ಹೊಲದ ಮೇಲೆ ನಾವು ನಡ್ಕೊಂಡು ಹೋಗೋದು, ಜಮೀನಿಗೆ ರಸ್ತೆ ಇಲ್ಲ. ಅದು ಬಿಟ್ಟರೆ
2: ಯಾರು ಮುಟ್ಟೋರಿಲ್ಲ,
0: ಯಾರು ಅದನ್ನ ಕ್ಲೀನ್ ಆಗಿಲ್ಲ, ನಡ್ಕೊಂಡು ಹೋಗೋಕೆ ಕಷ್ಟ, ಆ ಮುಟ್ಟಕ್ಕೆ ಐತೆ ರೋಡು, ಅದು ಚೆನ್ನಾಗಿಲ್ಲ.
2: ಮೆಂಬರ್ಗಳು ಅವರೆಲ್ಲ ಅವ್ರಿಗೆಲ್ಲ ಹೇಳಿ ತಲಗಕತೆ ಇಲ್ಲ, ಹಂಗೆ ಬಿದ್ದದ್ದು ಎಲ್ಲ ಕೊರ್ದು ಈಗ ಮಕ್ಕಳ ಊಟ ತರಬೇಕು ಅಂದ್ರೆ ಭಾಳ ಅನ್ಸ.
0: ಎಷ್ಟೋ ಜನ ಇಟ್ಕೋ ಬಿದ್ಕೊಬಿಟ್ಟವ್ರೆ, ಇಟ್ಟು ಬಿದ್ಕೊಬಿಟ್ಟವ್ರೆ, ಇಟ್ಟ ತಲೆ ಮೇಲೆ ಹೊತ್ಕೊಂಡವ್ರೆ, ಅಲ್ಲಿ ಬಂದು ನಡ್ಕೊಂಡು ಹೋಗೋಕ್ಕಾಗಿಲ್ಲ ಪಾಪ, ಅವರು ತೇವ್ರು ಇಳಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಕಲ್ಗಿಲ್ಲಿರೋ ಸಿಕ್ತು ಅಂದರೆ ಡಬ್ಬಾಕೊಂಡು ಈ ಎಟ್ಕೊಂಡು ಬಿತ್ಕೊಂಡಿರೋರು ಸುಮಾರು ಜನ ಅವರೇ, ಸುಮಾರು ಜನ ಹೊಲದಲ್ಲಿರೋರೆಲ್ಲ ಅವರು ಹಸ್ಕೊಂಡು ಟೀ ಕುಡ್ಕೊಂಡು ಕಳಪುರಿ ತಿನ್ಕೊಂಡು ಉತ್ತಿರೋರು ಅವರೇ, ಅದು ಆಗೈತೆ. ಅಂದರೆ ಆಮೇಲೆ ಕೊಟ್ಟಿಗೆದೆಲ್ಲ ಇದೆಲ್ಲ ಬರುತ್ತೆ ಅಂತಂದ್ರೆ ಎಲ್ಲ ಕಕ್ಕಸ್ ಮನೆದು ಸ್ನಾನ ಮನೆ ಇವೆಲ್ಲ ಬಂದವೆ, ಅವೆಲ್ಲನೂ ಅವ್ರವ್ರ ದುಡ್ಡಲ್ಲೇ ಅವ್ರವರೇ ಮಾಡ್ಕೊಂಡವ್ರೆ, ಅವ್ರವರೇ ಮಾಡ್ಕೊಂಡವ್ರೆ,
2: ಅಷ್ಟೇ
0: ಸ್ವಂತ ಮಾಡ್ಕೊಂಡವ್ರೆ,
2: ಅವ್ರೇನು ಕೊಟ್ಟಿಲ್ಲ,
0: ಅವರೇನು ಕೊಟ್ಟಿಲ್ಲ. ಯಾರು ಬಂದು ಈ ಥರ ಅಂತ ಇದನ್ನೇ ಮಾಡಲ್ಲ. ನಮಗೆ
2: 5 ವರ್ಷದಲ್ಲಿ ಒಬ್ಬ ನಿಂಬರ್ ಬಂದು ಒಂದು ಮನೆ ಉತ್ತರ ಮಾಡಿ ಒಂದು ಕೊಟ್ಟಿಗೆ ಮಾಡಿ ಅಂತ ಯಾವನು ಬಂದು ಹೇಳೋದಿಲ್ಲ, ಬಲ್ಪ್ ಇಲ್ಲೋ ಊರ್ಲಿ ಬಲ್ಪ್ ಹಾಕ್ಸಿ ಅಂತ ಕೊಡೋದಿಲ್ಲ, ನಾವಾಗಿ ನಾವು ಗಾಗರ್ಕೊಂಡು ಹೋಗಿ ನಗ್ ಬಲ್ಪ್ ಕೊಡಪ್ಪ ಹಂಗೆ ಹಿಂಗೆ ಹಾಕ್ಸ್ಕೊಬೇಕು ಕಡ್ದಾರ ಆನ ಭಯ ಹುಲಿ ಭಯ ಅಂದ್ಬಿಟ್ಟು ಹೋದ್ರೆ ಒಂದು 5 ಬಲ್ಪ್ ಕೊಡ್ತಾನೆ ಹಾಕ್ಸ್ಕೊಂಡ್ಬಿಟ್ಟು ಅಷ್ಟು ಬಿಟ್ಟರೆ ಇನ್ನೇನು ಕೊಡಲ್ಲ ನಮ್ಗೆ ಇಷ್ಟೇ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಅದೇ ನಮ್ಮ ಡ್ರೈನೇಜ್ಗಳು ಬಲ್ಪ್ಗಳು, ಯಾರು ಕೊಟ್ಟಿಗೆ ಇಲ್ಲ, ಕೊಟ್ಟಿಗೆ ಆಗ್ಬೇಕು, ಡ್ರೈನೇಜ್ ಆಗಬೇಕು, ಬಲ್ಪ್ ಇಲ್ಲಾಂದ್ರೆ ಬಲ್ಪ್ ಬಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು, ಆ ಜಮೀನಿಗೆ ರಸ್ತೆ ಅದ, ಆ ರಸ್ತೆ ಒಂದು ಸ್ವಲ್ಪ ರೆಡಿಯಬೇಕು, ನಮ್ಗೆ ಭಾಳ ತೊಂದರೆ ಬಿಡೋದು ರಸ್ತೆ ಮಾತ್ರ.
0: ರಸ್ತೆನೂ ಆಗಬೇಕು, ಅದು ಬಿಟ್ಟರೆ ಡ್ರೈನೇಜ್ಗಳಾಗಬೇಕು, ರೋಡ್ ಆಗಬೇಕು, ಅಲ್ಲೇ ರೋಡ್ ಆಗಬೇಕು, ಮತ್ತು ಅಂಗನವಾಡಿ ಒಂದು ಆಗಬೇಕು, ಅದು

0: ಬಿಟ್ಟರೆ ಜಮೀನ್ಗೆ ಹೋಗೋಕ್ಕೆ ರೋಡ್ ಆಗಬೇಕು, ಜಮೀನ್ ರಸ್ತೆ ಆಗಬೇಕು, ಡ್ರೈನೇಜ್ ಆಗಬೇಕು, ಅದು ಬಿಟ್ಟರೆ ಇನ್ನಂಥದ್ದೇನಿಲ್ಲ. ಇನ್ನು ಮನೆಯೋ ಬೇಕು ಅಂದ ಇಲ್ದಿದ್ದವ್ರಿಗೆ ಮನೆ ಕೊಟ್ಟರೆ ಒಳ್ಳೆಯದು. ಇಲ್ಲ ನಮ್ಮ ಹತ್ರ ಇದೆ, ನಾವು ಕೇಳಬಾರ್ದು ಅದನ್ನ. ಬೇರೆಯವ್ರು ಯಾರಿಗಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಟ್ಟರೆ ಒಳ್ಳೆಯದು, ಇಲ್ಲದವ್ರಿಗೆ ಮನೆ ಕೊಡ್ಬೇಕು.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ನಮ್ಮ ಗ್ರಾಮದಲ್ಲಿ ನಾವು ನಾವೇ ಅಭಿವೃದ್ಧಿ ಮಾಡಿಕೊಂಡು ನಾವು ನಾವೇ ಏನು ಹಬ್ಬ ಹರಿದಿನಗಳು ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ಅನ್ಯೋನ್ಯವಾಗಿದ್ದೀವಿ, ಮನೆಯವರೆಲ್ಲ ಅನ್ಯೋನ್ಯವಾಗಿದ್ದೀವಿ. ಏನೋ ಒಂದು ಊರಲ್ಲಿರೋರು, ಬೇರೆ ಊರವರು ಬಂದು ನಮಗೇನು ಮಾಡಲ್ಲ. ನಾವೇನಾದ್ರು ಮಾಡಬೇಕು ಅಂದರೆ ಒಂದು ತೆಂಗ್ಲೈಂದು ಅಲ್ಲಿ ಪರ ಮಾಡ್ತೀವಿ. ಆ ಪರ ಮಾಡಿದ್ರು ಎಲ್ಲರೂ ಹೇಳ್ತೀವಿ, ಅವ್ರಿಗೆ ಊಟ ಕೊಡ್ತೀವಿ. ಊಟ ಕೊಟ್ಟು ಮಾಡ್ಕೊಂಡು ನಮ್ಮ ಊರವ್ರು ಮಾತ್ರ ನಮ್ಮೂರವರೇ ಹೊರಿ ಹಾಕಿ ನಾವು ನಾವೇ ಮಾಡಿಕೊಂಡು ನಾವು ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಭಿವೃದ್ಧಿನೂ ಅಷ್ಟೇ, ನಮ್ಗೆ ಏನು ಬೇಕು ಈಗ ಏನಾದ್ರು ರೋಡಲ್ಲಿ ಏನಾದ್ರು ಇದಾಗಿದೆಯಾ, ಕಸ ಕಡ್ಡಿ ಬಿದ್ದಿದೆಯಾ, ಅದನ್ನ ಬೇಕಾದ್ರೆ ಗೂಡಿಸ್ತೀವಿ. ಇಲ್ಲೇ ಮನೆ ಪಕ್ಕಲೇ ಇರುತ್ತಲ್ವ ರಸ್ತೆ, ಅದರಿಂದ ನಾವು ಇದನ್ನೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಸ್ ಅವರೆಲ್ಲ ಬರ್ತದೆ ಏನು ತೊಂದರೆ ಇಲ್ಲ, ಅಂದರೆ ಒಂದು ರೋಡ್ ಆಗಬೇಕಷ್ಟೇ. ರೋಡ್ ಬಿಟ್ಟರೆ ಇನ್ನು ನಮ್ಗೆ ಇನ್ನೇನು ಬೇಕಾಗಿಲ್ಲ. ರೋಡ್ ಒಂದು ಆದರೆ ನಮಗೆ ಅನುಕೂಲ ಆಗುತ್ತೆ. ಬಸ್ಸು ಈಗ ಒಂದೇ ಬಸ್ಸು ನಾಲ್ಕು ಸತಿ ಮೂರು ಸತಿ ಬರ್ತೈತೆ, ಮೂರ್ನಾಲ್ಕು ಸತಿ ಬರ್ತೈತೆ. ಅದರಿಂದ ತೊಂದರೆ ಇಲ್ಲ, ಬಸ್ಸಿಗಿಸ್ತದೆ ಅಂತ ತೊಂದರೆ ಇಲ್ಲ. ಆಮೇಲೆ ನಾವು ಫೋನ್ ಮಾಡ್ತು ಅಂತಂದ್ರೆ ಆಂಬುಲೆನ್ಸು ಬರುತ್ತೆ. ಆಂಬುಲೆನ್ಸು ಸ್ವಾಮಿ ವಿವೇಕಾನಂದದ್ದು ಹಾಡಿಗೆ ಬರುತ್ತೆ, ವಾರಕ್ಕೊಂದು ಸತಿ ಬರುತ್ತೆ ಅವ್ರದ್ದು. ಅದರಲ್ಲೂ ಏನು ತೊಂದರೆ ಇಲ್ಲ, ಅವ್ರು ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಒಂದು ಟ್ಯಾಬ್ಲೆಟ್ಸ್ ಕೊಡಿ ಅಂತಂದ್ರೆ ನಾವು ಇಸ್ಕೋಬೋದು, ಅದರಲ್ಲೂ ಏನು ತೊಂದರೆ ಇಲ್ಲ. ಅದೊಂದು ಆಂಬುಲೆನ್ಸ್ ಎಲ್ಲ ಬರ್ತವೆ, ನಾವು ಫೋನ್ ಮಾಡ್ಕೊಂಡು ನಾವು ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತಿರೋದಿಲ್ಲಿ. ನೀನು ಬೇರೆ ಯಾರೂ ಬಂದು ಮಾಡಿಲ್ಲ, ನಮ್ಮ ಅಭಿವೃದ್ಧಿ ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಸರ್, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಒಳ್ಳೆಯದೇ ಆಗ್ತೈತೆ, ಎಲ್ಲ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಹೆಂಗಿರ್ಬೇಕು ಹಂಗೆ ಇದ್ದುಬಿಡಿ, ಹೆಂಗಲ್ಲಿ ಗಲಾಟೆ ಘರ್ಷಣೆ ಏನು ಮಾಡ್ಕೊಳಕ್ಕೆ ಬಿಡಿ, ಅವ್ರ ಜೊತೆ ಸ್ಪಂದಿಸಿ. ಈಗ ಯಾರೋ ಬಂತಾರೆ ಇವಾಗ ವಿವೇಕಾನಂದರು ಏನೋ ಒಂದು ಸಣ್ಣ ಪುಟ್ಟದ ಮಾಡ್ಬೋದು, ಅವ್ರಿಗೆ ಮಾಡಿದ್ಯಾ ನನಗೆ ಮಾಡು ಅದು ಮಾತು ಬರಬಾರ್ದು. ಏನಂದ್ರೆ ಅವ್ರಿಗೆ ಮಾಡಿದಾರ, ಹಾಂ ಓಕೆ, ಅವ್ರಿಗೆ ಮಾಡಿದರೆ ಅವ್ರಿಗೆ ಮಾಡಲಿ, ಅವ್ರ ಹತ್ರನೂ ನಾವು ಕಿತ್ಕೋಬಾರ್ದು ಅದನ್ನು. ನಮ್ಮ ನಮ್ಮ ಗ್ರಾಮನ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅದೇ ಥರ ಎಲ್ಲ ಕಡೆನೂ ಇಟ್ಕೊಂಡ್ರೆ ಒಳ್ಳೆಯದು. ನಮಗೆ ಅವ್ರ ಮೇಲೆ ಡಿಪೆಂಡಾಗಿ ನಾವು ಅವ್ರು ಬಂದು ಕಸ ಇಡ್ತಾರೆ, ಕಸ ಹಾಕ್ತಾರೆ, ರೋಡೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಮ್ಮದು ನಾವೇ ಮಾಡಿಕೊಂಡು ನಾವೇ ಇದು ಮಾಡಬೇಕೆ ಹೊರತು ಅವ್ರು ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಕಾಯೋ ತನಕ ನಾವು ಇಲ್ಲಿ ಸೊಳ್ಳೆಗಳು ಕಸಿಗೆ ಸಾಯ್ಬೇಕಾಯ್ತದೆ, ಎಲ್ಲ ಕೊಳತು ಬಿಡ್ತದೆ. ಡ್ರೈನೇಜಲ್ಲಿ ಡ್ರೈನೇಜ್ ಇಲ್ಲ ಅಂತಂದರೆ ಡ್ರೈನೇಜಲ್ಲಿ ನೀರು ನಿಂತ್ಕೋತದೆ, ಅದನ್ನು ಸ್ವಲ್ಪ ಎಲ್ಲ ಕೊಟ್ಟಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆಯದು ಅಷ್ಟೆ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ

0: ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ AI ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 ಸೆ 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನೋವೇಶನ್ ಔರ್ ಆಂಟ್ರಪ್ರಿನೋರಿಯಲ್ ಕ್ಷಮತಾಓ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೇ ಲಿಯೇ ತಯಾರ್.
4: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಬಾಲ್ಯ ವಿವಾಹದಿಂದ ಆಗುವ ಸಮಸ್ಯೆಗಳು, ಕಾನೂನಿನ ನೀತಿ ನಿಯಮಗಳು ಹಾಗೂ ಜರುಗಬಹುದಾದ ಶಿಕ್ಷೆಗಳ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಈ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟಾಗಿ ತಿಳ್ಕೊಳ್ಳವ. ನೋಡಿ, ನಮಗೆ ಈ ಒಂದು ಬಾಲ್ಯ ವಿವಾಹ ಅನ್ನೋದು ನಮ್ಮ ಒಂದು ದೇಶದಲ್ಲಿ ಪೂರ್ವಜರ ಕಾಲದಿಂದಲೂ ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು, ನಿಲ್ಲಿಸಬೇಕು ಅಂತ ಎಷ್ಟೇ ಅರಿವು ಮೂಡ್ತಾ ಇದ್ರು ಸಹ ನಮ್ಮ ಕಣ್ಮುಂದೆ ಈಗಲೂ ಸಹ ನಡೀತಾ ಇದೆ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನೋಡಿ, ಪ್ರಸ್ತುತವಾಗಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಮೊದಲನೇ ಬಂತು. ಸೊ ಅದ್ರ ಪ್ರಕಾರ ನಾವು ಯಾವ ಒಂದು ಗಂಡು ಮಗ 21 ಒಳಗಿರಬೇಕು ಮತ್ತು 18 ಒಳಗಿನ ಒಂದು ಹುಡುಗಿಯ ಇವರಿಬ್ಬರ ನಡುವೆ ಮದುವೆ ಆದರೆ ಅದು ಬಾಲ್ಯ ವಿವಾಹ ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಹಿಂದೆ ಸುಮಾರು 1829 ಈ ಶಾರದಾ ಆ್ಯಕ್ಟ್ ಅಂತ ಅನ್ನೋ ಇತ್ತು. ಅದನ್ನು ನಾವು ಸ್ವಲ್ಪ ಬುಕ್ಸ್ ಕಡೆ ತಿರುಗಿ ನೋಡಿದ್ರೆ ಅವೆಲ್ಲ ಗೊತ್ತಾಗುತ್ತೆ ಇತಿಹಾಸ. ಈ 14 ಕೆಳಪಟ್ಟಂಥ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಿದ್ರು. ಹಾಗೆ ಈ ತೊಟ್ಟಿಲು ವಿವಾಹ ಅಂತ ಇತ್ತು. ಈ ಊಟದ ಪಾಪುಗೆ 9 ಮುಂಚಿತವಾಗಿ ತೊಟ್ಟಿಲು ಶಾಸ್ತ್ರ ಅಂತ ಹೇಳ್ಬಿಟ್ಟು

ಇಂಥ ಮಗನಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ಆಗಲೇ ಒಬ್ಬರು ಎಸ್ ಹೇಳ್ಬಿಡ್ತಾ ಇದ್ರು. ಈಗ ಅದು ಕಮ್ಮಿಯಾಗಿದೆ, ಅದು ನಮ್ಮ ಅದೃಷ್ಟ ನೋಡಿ. ಈ ಬಾಲ್ಯ ವಿವಾಹವನ್ನು ಯಾಕೆ ಜಾರಿಗೆ ತಂದರು ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ. ಮೊದಲನೇದು ತುಂಬ ಮುಖ್ಯವಾದದ್ದು, ಒಂದು ಹೆಣ್ಣು ಮಗಳಿಗೆ ದೈಹಿಕವಾಗಿ ಮತ್ತು ಆರೋಗ್ಯದ ಮೇಲೆ ಬೀರುವಂಥ ದುಷ್ಪರಿಣಾಮಗಳು. ಅಪ್ರಾಪ್ತ ವಯಸ್ಸಿನಲ್ಲಿ ಆ ಹೆಣ್ಮಗಳು ಗರ್ಭಿಣಿಯಾಗೋದ್ರಿಂದ ಆ ಗರ್ಭಕೋಶದ ಬೆಳವಣಿಗೆ ಪೂರ್ಣಗೊಳ್ಳದೆ ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಇದು ನಾವು ತುಂಬ ಮನದಲ್ಲಿಟ್ಕೋಬೇಕಾಗಿರೋದು. ಅದರ ಜೊತೆಗೆ ಈ ಗರ್ಭಪಾತಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಗರ್ಭಕೋಶಕ್ಕೆ ಪೆಟ್ಟು ಬೀಳುತ್ತದೆ. ನಾವು ಕೇಳಿರ್ಬೋದು ಕೆಲವೊಂದು ಈ ಪ್ರಕರಣಗಳಲ್ಲಿ, ತಾಯಿನ ನಾವು ಉಳಿಸ್ಕೋಬೇಕು ಅಂತ ಆದರೆ ಮಗುನ ನಾವು ಕಳ್ಕೋಬೇಕಾಗತ್ತೆ, ಅಥವಾ ಮಗುನ ಉಳಿಸ್ಕೋಬೇಕು ಅಂತ ಆದರೆ ತಾಯಿನ ಕಳ್ಕೋಬೇಕಾಗತ್ತೆ. ಆದರೆ ಆ ಮನೆಗೆ ಇಬ್ಬರೂ ಸಹ ಮುಖ್ಯ ಆಗಿರ್ತದೆ. ಒಂದು ಎರಡನೇದು ಬಂದರೆ ಮಾನಸಿಕ ದುಷ್ಪರಿಣಾಮಗಳು. ಬಾಲ್ಯ ವಿವಾಹಕ್ಕೆ ಒಳಗಾದಂಥ ಮಕ್ಕಳು ಮಾನಸಿಕವಾಗಿ ದೌರ್ಬಲ್ಯತೆಗೆ ಒಳಗಾಗುತ್ತಾರೆ, ಮಾನಸಿಕವಾಗಿ ಧೈರ್ಯ ಕಳ್ಕೋತಾರೆ, ಭಯ ಭೀತರಿ, ಯಾವುದೋ ಒಂದು ರೀತಿಯ ಒಂದು ಭಯಭೀತವಾದಂಥ ವಾತಾವರಣ ಅವರೊಳಗೆ ಮೂಡುತ್ತೆ. ಯಾಕಂತಂದರೆ ಯಾವ ವ್ಯಕ್ತಿ ಅವನು ತುಂಬ ಚೆನ್ನಾಗಿ ವಿದ್ಯೆ ಕಲಿತು ಬುದ್ಧಿವಂತರಾಗಿ ಸಮಾಜದ ಆಗು ಹೋಗುವ ಬಳಿಗೆ ತಿಳ್ಕೊಂಡಾಗ, ಕಾನೂನಾಗಲಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡಾಗ ಆ ವ್ಯಕ್ತಿಗೆ ಧೈರ್ಯ ಬರುತ್ತೆ. ಒಂದು ಮಗುವಿಗೆ ತಗೊಂಡೋಗ್ಬಿಟ್ಟು ಮದುವೆ ಅಂತ ಹೇಳಿ ಈ ಥರ ಬಾಲ್ಯವಿವಾಹಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಆ ಮೈನರ್ ಹೆಣ್ಣು ಮಗಳಿಗೆ ಏನಾಗ್ಬೋದು, ಎಲ್ಲಿ ಧೈರ್ಯ ಬರುತ್ತೆ? ಆಕೆಗೆ ಗಂಡ, ಆತನ ಸ್ಥಾನಮಾನ ಏನು, ಗಂಡನ ಮನೆಯಲ್ಲಿರುವಂಥ ಹತ್ತಿಗೆ ನಾತಿನಿಯರು, ಅತ್ತೆ ಮಾವ ಇವರ ಸ್ಥಾನಮಾನಗಳೇನು, ನಾನು ಬಂದಿರುವಂಥ ಸ್ಥಾನ ಯಾವುದು, ನಾನು ಮುಂದೆ ಹೇಗೆ ಜೀವನ ಮಾಡಬೇಕು ಇವ್ರ ಜೊತೆ, ಸಂಸಾರ ಅಂದರೆ ಏನು, ಇವುಗಳನ್ನು ನಾವು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾವ ಸಂದರ್ಭದಲ್ಲಿ? ಬಾಲ್ಯವೇ ಮಾಡಿದಂಥ ಸಂದರ್ಭದಲ್ಲಿ. ಇನ್ನೊಂದು ಮೂರನೇದು ಸಾಮಾಜಿಕ ದುಷ್ಪರಿಣಾಮಗಳು. ಈ ಸಾಮಾಜಿಕ ದುಷ್ಪರಿಣಾಮಗಳು ಅಂತಂದರೆ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ಶಿಕ್ಷಣದಿಂದ ವಂಚಿತರಾಗೋದು ಅಂತಂದರೆ ಸಾಮಾನ್ಯವಾಗಿ ನಾವುಗಳೆಲ್ಲ ಓದುವಂಥ ಸಂದರ್ಭದಲ್ಲಿ ಸತ್ಯನ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಯಾವಾಗಲೂ ಒಂದು ಪ್ರೈಮರಿ ಓದುವಾಗ ಯಾವಾಗಲೂ ಗ್ರೂಪ್ ಲೀಡರ್ಗಳಾಗಲೇ ಇಲ್ಲ. ಯಾಕೆಂದರೆ ಹೆಣ್ಮಕ್ಕಳು ತುಂಬ ಚೆನ್ನಾಗಿ ಓದ್ತಾಯಿದ್ರು, ನಮಗೆಲ್ಲ ಹೆಣ್ಮಕ್ಕಳೇ ಗ್ರೂಪ್ ಲೀಡರ್ ಆಗ್ತಿದ್ರು. ಸೊ ತುಂಬ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ, ಅದು ತುಂಬ ಚೆನ್ನಾಗಿ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು ಹೆಣ್ಮಕ್ಕಳು. ಅಂಥವ್ರಿಗೆ ನಾವು ಬಾಲ್ಯ ವಿವಾಹ ಮಾಡಿಬಿಟ್ಟಾಗ ಅವರ ವಿದ್ಯೆ ಎಲ್ಲಿ ಹೋಗುತ್ತೆ, ಅವರ ಶಿಕ್ಷಣ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಅದು ವಂಚಿತರಾಗ್ತಾರೆ ಪಾಪ ಅವರು. ಈ ಮಕ್ಕಳು ಸಂಸಾರ ಈ ಥರ ಜಂಜಾಟದಲ್ಲಿ ಅವರು ಬದುಕಬೇಕಾಗತ್ತೆ. ಮತ್ತು ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಬಾಲ್ಯ ವಿವಾಹ ಮಾಡಿದಾಗ ಶಾಲೆಗೆ ಏರ್ಪಡ್ತಾರೆ ಮಕ್ಕಳು, ಮದುವೆ ಆದ ನಂತರ ಓದಿಸೋದು ತ ಈಗಿದೆ, ಆದರೆ ಮೈನರ್ ಮಡುಗಿನ ಮದುವೆ ಮಾಡಿಕೊಂಡು ಹೋದಂಥ ನಂತರ ಶಾಲೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ವಾ? ಸೊ ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ನೋಡಿದ್ರೆ ಆ ಹೆಣ್ಣುಮಗಳು ಕೆಲವೊಂದು ಅವಮಾನಗಳನ್ನು ಎದುರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳ ಹೆಚ್ಚಾಗಿದೆ. ಮತ್ತು ನಿರಂತರ ಕೌಟುಂಬಿಕ ದೌರ್ಜನ್ಯ ಮತ್ತು ನಿಂದನೆಗೆ ಒಳಗಾಗ್ತಾರೆ, ಈ ದೇಶದ ಅಭಿವೃದ್ಧಿಗೆ ಕುಂಠಿತವಾಗುತ್ತೆ.

ಅಂತ ತಿಳ್ಕೊಬೇಕು ನಾವು. ಆದರೆ ನಮ್ಮ ಜನ ಬಾಲ್ಯ ವಿವಾಹಕ್ಕೆ ಯಾಕೆ ಮಾಡೋಕೆ ಹೋಗ್ತಾರೆ ಅಂದರೆ ಅದಕ್ಕೆ ಕಾರಣಗಳೇನು ಅಂತಂದರೆ, ಮೊದಲನೇದು ಬಂದರೆ ಬಡತನ. ನಾವು ತುಂಬ ಬಡವರಿದ್ದೀವಿ, ಹಾಗೆ ನಾನು ಓದ್ಸೋಕ್ಕೂ ಸಮರ್ಥ್ಯ ಇಲ್ಲ, ನಮ್ಮ ಹತ್ರ ಏನಿದೆ ಮಗಳನ್ನ ಮದುವೆ ಮಾಡಿದ್ರೆ ಒಂದು ಎಲ್ಲೋ ಒಂದು ಕಡೆ ಒಂದು ಭಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಪಾಪ ಅವ್ರನ್ನ ಬರ್ತಾರೆ. ಇದು ಒಂದು ಸಹಕಾರಣ ಅನಕ್ಷರತೆ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಭಾರತ ಹಳ್ಳಿಗಳ ರಾಷ್ಟ್ರ, ಇಲ್ಲಿ ನಮ್ಮ ಹಳ್ಳಿಗರಿಗೆ ಅತ್ಯ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಈ ಹಿಂದೆ ಏನು ನಡೆದಿತ್ತು ಅದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ಅನಂತರ ಬಂದರೆ ಮೂಢನಂಬಿಕೆ. ನೋಡಿ, ಈ ಮೂಢನಂಬಿಕೆ ಅನ್ನೋದು ಹೇಗಂಗೆ ಬೆಳೆದಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವುಗಳು ಕಾನೂನು ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವು 12 ವರ್ಷಕ್ಕೆ ಮದುವೆ ಆದೋ, 10 ವರ್ಷಕ್ಕೆ ಮದುವೆ ಆದೋ, 8-10 ಜನ ಮಕ್ಕಳಿಗೆ ಜನ್ಮ ನೀಡೋದು, ನಾವೆಲ್ಲ ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಅದು ನಗು ಬಂದರೂ ಸಹ ನಾವು ತುಂಬ ಯೋಚನೆ ಮಾಡಬೇಕಾದಂಥ ವಿಚಾರ. ನೋಡಿ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಸುಲಭವಾಗಿ ಸಹ ಬಾಲ್ಯ ವಿವಾಹ ಮಾಡ್ತಾರೆ. ನೋಡಿ, ಇದು ನನ್ನ ತವ್ರ ಮನೆ, ಅದು ನನ್ನ ಅಣ್ಣನ ಮನೆ, ಅದು ನನ್ನ ದೊಡ್ಡಪ್ಪನ ಮನೆ, ಇಂಥ ಸಂದರ್ಭದಲ್ಲಿ ಇಂಥ ನನ್ನ ಹೆಣ್ಮಗಳನ್ನೇ ಕೊಟ್ಟರೆ ನಮ್ಮ ರಕ್ತ ಸಂಬಂಧ ಇನ್ನೂ ಮುಂದುವರಿಯುತ್ತೆ ಅನ್ನೋದೊಂದು ಸಹ ಇದು ಒಂದು ಥರದ ಮೂಢನಂಬಿಕೆ. ಹಿರಿಯರ ಆಸೆ ಈಡೇರ್ಸೋಕ್ಕೆ ಸಲುವಾಗಿ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಮುತ್ತಜ್ಜಿ ಇರ್ತಾರೆ ಅಥವಾ ಅಜ್ಜಿ ಇರ್ತಾರೆ, ವಯಸ್ಸಾಗಿರುತ್ತೆ, ನನ್ನ ಮೊಮ್ಮಗಳು ಮೊದಲು ನಾನು ಹುಡ್ಕೊಂಡು ಕಣ್ಣು ತುಂಬ ಬಿಟ್ಬಿಡ್ಬೇಕು ಪ್ರಾಣ ಅಂತಕೊಂಡಿದ್ದಾರೆ. ಇಂಥವುಗಳು ಸಹ ತುಂಬ ಕಾರಣಗಳಿದೆ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಯಾವ ವ್ಯಕ್ತಿಯನ್ನು, ಯಾವ ಹೆಣ್ಣು ಮಗಳನ್ನಾಗಲಿ, ಒಂದು ಗಂಡು ಮಗಳನ್ನಾಗಲಿ, ಯಾವುದೇ ಕಾರಣಕ್ಕೂ ತುಂಬ ಕೆಳಮಟ್ಟದಲ್ಲಿ ಲೆಕ್ಕಾಚಾರ ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಆಂಗ್ಲ ಭಾಷೆಯಲ್ಲಿ ಒಂದು ಪದ ಇದೆ, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ನಾನ್ ಎ ಪ್ರೆಸೆಂಟ್ ಪೊಸಿಷನ್, ಬಿಕಾಸ್ ಎ ಟೈಮ್ ಎಸ್ ಎ ಪೋರ್ ಟು ಚೇಂಜ್ ಅಪ್ ದ ಇನ್ ವ್ಯಾಲ್ಯಬಲ್ ಸ್ಟೋನ್ ಇನ್ ಟು ವ್ಯಾಲ್ಯಬಲ್ ಡೈಮಂಡ್. ಒನ್ಸ್ ಅಗೇನ್ ಐ ರಿಪೀಟ್ ಯು, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ನಾನ್ ಎ ಪ್ರೆಸೆಂಟ್ ಪೊಸಿಷನ್, ಬಿಕಾಸ್ ಅ ಟೈಮ್ ಹ್ಯಾಸ್ ಎ ಪವರ್ ಟು ಚೇಂಜ್ ಆಫ್ ದ ಇನ್ ವ್ಯಾಲ್ಯಬಲ್ ಸ್ಟೋನ್ ಇನ್ ಟು ವ್ಯಾಲ್ಯಬಲ್ ಡೈಮಂಡ್. ಎಷ್ಟು ಸುಂದರವಾಗಿ ಬರೆದವ್ರೆ ನೋಡಿ ಆ ಲೈನ್ನ. ಇದರದ ಅರ್ಥ ಏನಂತಂದರೆ, ನಾವು ಯಾವುದೇ ಒಂದು ವಸ್ತುನ ಆಗಲಿ ಅಥವಾ ಒಬ್ಬ ವ್ಯಕ್ತಿನ ಆಗಲಿ, ಆ ಒಂದು ವರ್ತಮಾನ ಕಾಲದಲ್ಲಿ ಅವನ್ನ ಲೆಕ್ಕಾಚಾರ ಹಾಕ್ಬಾರ್ದು, ಅವನ್ನ ಅಳೆಯಕ್ಕೆ ಹೋಗ್ಬಾರ್ದು. ನಾವು ಕಲ್ಲು ಒಂದಿನ ಶಿಲೆ ಆಗುತ್ತೆ, ಆ ಶಿಲೆ ದೇವರಾಗುತ್ತೆ. ಹಂಗೆ ಯಾವ ವ್ಯಕ್ತಿ ಕಷ್ಟಪಟ್ಟು ದುಡಿತಾ ಇದ್ದಾನೆ ಅವನ ಹತ್ರ ಯಾವುದೇ ಫೈನಾನ್ಸಿಯಲಿ ಆಗಲಿ ಅಥವಾ ಎಜುಕೇಷನ್ ವಿಚಾರದಲ್ಲೇ ಆಗಲಿ, ಮತ್ತೊಂದು ವಿಚಾರದಲ್ಲೇ ಆಗಲಿ, ಆ ವ್ಯಕ್ತಿ ತುಂಬ ದುರ್ಬಲನಾಗಿದ್ದಂಥ ಸಂದರ್ಭದಲ್ಲಿ ಸಮಯ ಅನ್ನೋದು ಆ ವ್ಯಕ್ತಿಗೆ ಯಾವ ರೀತಿ ಅಂತ ಒಂದು ಅಂತ್ಯಕ್ಕೆ ತಗೊಂಡೋಗುತ್ತೆ ಅಂತಂದರೆ, ಮುಂದೊಂದು ದಿನ ಆ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿಯಾಗಿ ಬಾಳುವಂಥ, ಅದನ್ನು ನಮ್ಮ ಸಮಾಜಗಳು ನೋಡಿದೆ. ಇವತ್ತು ನಾವು ಒಂದು ಸಾರಿ ಇತಿಹಾಸಗಳನ್ನ ತಿರುಗಿ ನೋಡಿದ್ರೆ ಎಷ್ಟೋ ಸಾಧಕರುಗಳು, ಮಹಾನ್ ಭಾವಗಳು ಎಲ್ಲರೂ ತುಂಬ ಕೆಳವರ್ಗದಿಂದ ಬಂದಂಥವ್ರು, ತುಂಬ ಕಷ್ಟಪಟ್ಟು ಬಂದಂಥವ್ರು. ಆ್ಯಕ್ಚುಲಿ ನಾವುಗಳೆಲ್ಲ ಒಂದೊಂದು ಏನೋ ಸಣ್ಣ ಪುಟ್ಟ ಇಲ್ಲಿಂಗೆ ಆಗಿದ್ದೀವಿ ಅಂತ ಕಾರಣನೇ ಆ ಒಂದು ಅವರ ವಿಚಾರಗಳನ್ನು ಬರೆದಂಥ ಬುಕ್ಸ್ಗಳನ್ನ ಓದಿನೂ ಸಹ ನಾವು ಈ ಮತ್ತಿಗೆ ಬಂದಿದ್ದೀವಿ ಅಂತ ಹೇಳೋದೇ ತಪ್ಪಾಗಲಾರದು. ಈ ಬಾಲ್ಯ ವಿವಾಹಕ್ಕೆ ದಂಡನೆ ಏನಿದೆ ಅಂದರೆ 2 ವರ್ಷ ಜೈಲು ಶಿಕ್ಷೆ, 1,00,000 ರೂಪಾಯಿವರೆಗೆ ದಂಡ, ಮತ್ತು ಇವೆರಡೂ ಸಹ ನ್ಯಾಯಾಲಯ ನೀಡಬೇಕು. ನೋಡಿ, ಈ ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ದಂಡನೆಗೆ ಯಾರ್ಯಾರು ಪಾಲುದಾರರಾಗ್ತಾರೆ ಅನ್ನೋದನ್ನು ಇಂಪಾರ್ಟೆಂಟು. ಮೊದಲನೇದು ಬಂದರೆ ಮದುವೆಗೆ ಭಾಗಿಯಾದವರು, ಯಾರ್ಯಾರು ಮದುವೆ ಒಳಗಡೆ ಅಂದರೆ ಆ ಮದುವೆ ನಡೆಯುವಂಥ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿ ಹೋಗಿರ್ತಾರೋ ಅವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು. ಹಾಗೆ ಆ ಒಂದು ಮದುವೆಯನ್ನು ಇತ್ತೀಚೆಗೆ ಏನಾಗ್ಬಿಡ್ತದೆ ಅಂತಂದರೆ, ದೇವಸ್ಥಾನಗಳಲ್ಲಿ ಬೆಳಗ್ಗೆ 4 ಗಂಟೆ ಜಾವದಲ್ಲಿ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಏನು ಮಾಡಿಬಿಡ್ತಾರೆ, ಹೋಗಿ ಬಾಲ್ಯ ವಿವಾಹ ಮಾಡ್ಕೊಬಿಡ್ತಾರೆ. ಆನಂತರ ಅವ್ರು ಏನು ಮಾಡ್ಕೊಬಿಡ್ತಾರೆ, ಆ ಭವನ ನೀಡಿರ್ತಾರೆ ಅಥವಾ ದೇವಸ್ಥಾನ ನೀಡಿರ್ತಾರಲ್ಲ, ಅದು ಪೂಜಾರಿ ಆಗಿರ್ಬೋದು ಅಥವಾ ಭವನದ ಮಾಲೀಕರಾಗಿರ್ಬೋದು, ಇವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು, ಪುರೋಹಿತರು ತರದವರು. ಆಮೇಲೆ ಹೆಣ್ಣಿನ ತಂದೆ ತಾಯಿ, ಗಂಡಿನ ತಂದೆ ತಾಯಿ ಮತ್ತು ಗಂಡು ವಯಸ್ಕ ವ್ಯಕ್ತಿಯಾಗಿರುತ್ತೆ ಸಂದರ್ಭದಲ್ಲಿ, ಮತ್ತು ಅವರ ಸಂಬಂಧಿಕರು, ಮದುವೆಗೆ ಹೋಗಿದ್ದಂಥ ಬಂಧುಗಳು ಸಂಬಂಧಿಕರು ಇವರೆಲ್ಲ ಬರ್ತಾರೆ. ಆಮೇಲೆ ಇನ್ನೊಂದು ಜನ ಏನು ತಪ್ಪು ತಿಳ್ಕೊಬಿಟ್ಟಿದ್ದಾರೆ, ಮದುವೆ ಆದ ನಂತರ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಕಾನೂನು ಅಂತ ತಿಳ್ಕೊಬಿಟ್ಟಿದ್ದಾರೆ. ಮದುವೆ ಆದ ನಂತರ ಸಹ ಕಂಡುಹಿಡಿಯುವಂಥ ಎಷ್ಟೋ ಒಂದು ಚಟುವಟಿಕೆಗಳಿವಿದೆ. ಸಾಮಾನ್ಯವಾಗಿ ಒಂದು ಮದುವೆ ಆದ ನಂತರ ಆ ಹೆಣ್ಣು ಗಂಡು ಜೊತೆಗೆ ಸೇರ್ತಾರೆ, ಸಂಸಾರನ ಅವರು ಶುರು ಮಾಡ್ತಾರೆ, ಅದು ಪ್ರಕೃತಿ ನಿಯಮ. ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗರ್ಭಿಣಿ ಟೆಸ್ಟು ಮತ್ತು ಆಧಾರ್ ಕಾರ್ಡು, ಐ ಡಿ ಕಾರ್ಡು, ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಬಂದೇ ಬರ್ತದೆ ಮುಂದೆ. ಸೊ ಇಂಥ ವೇಗಗಳಲ್ಲೂ ಸಹ ಅವರು ಬಾಲ್ಯ ಅಪರಾಧಿಗಳು ಅಂತ ಹೇಳಿ ನಾವು ತಿಳ್ಕೊಬೋದು. ಸೊ ಅದನ್ನು

ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೂ ಸಹ ದಾಖಲೆ ಮಾಡಿ ಪ್ರಕರಣಗಳನ್ನು ಮುಂದೆ ನೆಕ್ಸ್ಟ್ ಏನು ಆ್ಯಕ್ಷನ್ ಇದೆ ಅದನ್ನು ತೊಗೋಬೋದು. ನೋಡಿ, ಈಗ ಬಾಲ್ಯ ವಿವಾಹ ನಡೀತಾ ಇದೆ. ಸೊ ನಾವು ಯಾರಿಗೆ ಹೇಳಬೇಕು ಅನ್ನೋದಿರುತ್ತೆ. ಸೊ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದೆ, ಇವರು ನಮ್ಮ ಹಳ್ಳಿಲೇ ಇರೋಂಥವ್ರು, ನಾಳೆ ದಿನ ಇವರು ನಾವೇ ಹೇಳೋದು ಅಂತ ಹೇಳಿದಾಗ ಅಲ್ಲೆಲ್ಲೋ ಒಂದು ಕಡೆ ನಮಗೆ ತೊಂದರೆ ಆಗುತ್ತೆ ಅಂತ ಕೆಲವು ಮನೋಭಾವ ಇರುತ್ತೆ. ಮತ್ತು ಪ್ರೌಢಶಾಲೆ ಮುಖ್ಯಸ್ಥರು, ಹೈಸ್ಕೂಲ್ ಪ್ರೌಢಶಾಲೆ ಮುಖ್ಯಸ್ಥರು, ಮತ್ತು ಸಿ ಡಿ ಪಿ ಆಫೀಸರ್ಸು, ಮತ್ತು ತಹಸೀಲ್ದಾರವರು, ಇವ್ರು ಯಾರಿಗೆ ಬೇಕಾದರೂ ನಾವು ದೂರು ಕೊಡ್ಬೋದು. ಏನೂ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದೇ ರೀತಿ ಅಂತ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದು ನನಗೆ ಗೊತ್ತಿಲ್ಲ ಅಂತಂದಾಗ 1098 ಅಂತ ಹೇಳಿ ಒಂದು ನಂಬರ್ ಇದೆ, ಅದನ್ನು ಡಯಲ್ ಮಾಡಿದ್ರೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೆ ಎಲ್ಲಿ ಮದುವೆ ನಡೀತಾ ಇದೆ, ಯಾರು ಮಕ್ಕಳು, ಹುಡುಗಿಯ ಹೆಸರೇನು, ಹುಡುಗಿನ ಹೆಸರೇನು, ಅವ್ರ ತಂದೆ ತಾಯಿ ಹೆಸರು, ಇಷ್ಟು ಡೀಟೇಲ್ಸ್ ಹೇಳಿ, ಇಂಥ ತಮ್ಮ ಮದುವೆ ಆಗ್ತದೆ, ಇಂಥದ್ದು ಅವ್ರ ಊರು ಅಂತ ಹೇಳಿ ವಿಳಾಸಗಳನ್ನ ಕೊಟ್ಟರೆ ಅವ್ರು ನೆಕ್ಸ್ಟು ಏನು ಆ್ಯಕ್ಷನ್ ಬೇಕು ತಗೋತಾರೆ. ಮತ್ತು ನಿಮ್ಮ ಯಾರು ನಮಗೆ ಮಾಹಿತಿ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟ ಗೌಪ್ಯತೆ ಇತ್ತಂತ ಇರ್ತಾರೆ, ಅದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ ಹೊರತು ಯಾರಿಗೂ ಇಂಥವರಿಂದ ಅದು ಹೇಳಿದ್ರು ಅಂತ ಹೇಳಿ ಎಲ್ಲೂ ಸಹ ಮಾಹಿತಿ ಬಂದಿರೋಲ್ಲ. ನೋಡಿ, ಇತ್ತೀಚಿನ ದಿನಕ್ಕೆ ಒಂದು ಈ ಬಾಲ್ಯ ವಿವಾಹ ನಿಷೇಧಾಗ ವಿಧೇಯಕ 2025 2025 ಸಹ ನಮ್ಮ ಒಂದು ಕರ್ನಾಟಕ ತಿದ್ದುಪಡಿ ಆಯಿತು. ಇದರಲ್ಲಿ ಬಾಲ್ಯ ವಿವಾಹಕ್ಕೆ ಪ್ರಯತ್ನಿಸುವುದು ಮತ್ತು ಸಿದ್ಧತೆ ಮಾಡುವುದಕ್ಕಾಗಿ ಅಥವಾ ಬಾಲ್ಯ ನಿಶ್ಚಿತಾರ್ಥಕ್ಕೆ ಪ್ರಯತ್ನಿಸುವುದು ಅಂದರೆ ಎಂಗೇಜ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಾಗಿ ಸಿದ್ಧತೆ ಮಾಡೋದಕ್ಕಾಗಿ ದಂಡನೆ. ಈ ಥರ ನಾವು ಸಿದ್ಧತೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅವ್ರಿಗೆ 2 ವರ್ಷದೊಳಗೂ ವಿಸ್ತರಿಸಬಹುದಾದ ಕಠಿಣ ಕಾರಾವಾಸದೊಂದಿಗೆ ಅಥವಾ 1,00,000 ರೂಪಾಯಿವರೆಗೂ ಸಹ ದಂಡನೆ ವಿಧಿಸ್ಬೋದು, ಅಥವಾ ಎರಡನ್ನು ಸಹ ದಂಡಿಸಲ್ಪಡತಕ್ಕದ್ದು ಅಂತ ಹೇಳಿ ಸೆಕ್ಷನ್ 9A ಅಲ್ಲಿ ಹೇಳುತ್ತೆ. ಸೊ ಆನಂತರ ಯಾವ ಒಂದು ಹೆಣ್ಮಗಳಿಗೆ ಸೆಕ್ಷನ್ 12A ಹೇಳುತ್ತೆ, ಅಪ್ರಾಪ್ತ ವಯಸ್ಕ ಮಗಿನ ನಿಶ್ಚಿತಾರ್ಥವನ್ನು ಅನುದಿತಗೊಳಿಸುವುದು ಅಂತ. ಯಾವ ತಂದೆ ತಾಯಿಗಳು ಯಾವ ಮೈನರ್ ಮಕ್ಕಳಿಗೆ ಮದುವೆ ಮಾಡುವಂಥ ಸಲುವಾಗಿ ಆ ಒಂದು ಉದ್ದೇಶಕ್ಕಾಗಿ ಆ ಮಗು ವಿವಾಹಕ್ಕೋಸ್ಕರ ನಿಶ್ಚಿತಾರ್ಥಗೊಳಿಸಿದಂಥ ಸಂದರ್ಭದಲ್ಲಿ ಅಂಥ ನಿಶ್ಚಿತಾರ್ಥವನ್ನು ಅನೂರ್ಜಿತವಾಗತಕ್ಕದ್ದು ಅಂತ ಹೇಳಿ ಈ ಒಂದು ಕಲಮ ಹೇಳುತ್ತೆ. ಇನ್ನೊಂದು ಹೇಳುತ್ತೆ 13A ಸೆಕ್ಷನ್, ಬಾಲ್ಯ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಾಜ್ಞೆಯನ್ನು ಹೊರಡಿಸಲು ನ್ಯಾಯಾಲಯದ ಅಧಿಕಾರ. ನೋಡಿ, ಅಂದರೆ ಈ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಯ ಅರ್ಜಿಯ ಮೇಲೆ ಅಥವಾ ಯಾರೇ ವ್ಯಕ್ತಿಯ ದೂರಿನ ಮೂಲಕ ಅಥವಾ ಅನ್ಯತ ಮಾಹಿತಿ ಮೇರೆಗೆ ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಈ ಅಧಿನಿಯಮವನ್ನು ಉಲ್ಲೇಖಿಸಿ ನಿಶ್ಚಿತಾರ್ಥವನ್ನು ಆಯೋಜಿಸುವುದಾಗಿ ಅಥವಾ ನಡೆಸುವ ಬಗ್ಗೆ ಮನದಟ್ಟಾದರೆ ಅಂಥ ಮ್ಯಾಜಿಸ್ಟ್ರೇಟನ್ನು ಯಾವುದೇ ಸಂಘಟನೆಯ ಸದಸ್ಯ ಅಥವಾ ವ್ಯಕ್ತಿಗಳ ಸಂಘವನ್ನೊಳಗೊಂಡು ಯಾರೇ ವ್ಯಕ್ತಿಯ ವಿರುದ್ಧ ಅಂಥ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಕ್ಕಾಗ್ನೇನು ಹೊರಡಿಸತಕ್ಕದ್ದು ಅಂತ ಹೇಳುತ್ತೆ 13A. ಈ ಉದ್ದೇಶ ಮತ್ತು ಕಾರಣಗಳೇಳು, ಈ ತಿದ್ದುಪಡಿಯಿಂದ ಯಾವ ಉದ್ದೇಶಕ್ಕೆ ಯಾವ ಕಾರಣಗಳಿಗೆ ಅಂತಂದರೆ, ಈ ಬಾಲ್ಯ ವಿವಾಹದ ನಿಶ್ಚಿತಾರ್ಥವನ್ನು ಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ, ಸಿದ್ಧತೆ ಮಾಡ್ತಾ ಇರ್ತಾರೋ, ಈ ಸಂಬಂಧಪಟ್ಟಾಗಿ ದಂಡನೆಯ ಕುರಿತಾದ ಉಪಬಂಧವನ್ನು ಕಲ್ಪಿಸಲು ಮಾಡ್ತಾರೆ. ಮತ್ತು ನೆಕ್ಸ್ಟು ಏನು ಅವರು ಅಪ್ರಾಪ್ತ ಮಕ್ಕಳಿಗೆ ನಿಶ್ಚಿತಾರ್ಥವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ಒಂದು ವೇಳೆ ಅದು ನಿಶ್ಚಿತತೆ ಆಗಿದಂಥ ಸಂದರ್ಭದಲ್ಲಿ ಅನುರ್ಚಿತವೆಂದು ಘೋಷಿಸಲು ಈ ಒಂದು ಅಮೆಂಡ್ಮೆಂಟ್ ತರ್ತಾರೆ. ನೆಕ್ಸ್ಟು ಬಂದು ಆ್ಯಕ್ಚುಲಿ ನಾವು ಈ ಬಾಲ್ಯ ವಿವಾಹದ ಬಗ್ಗೆ ಮಾತಾಡೋದು ತುಂಬ ಈಸಿ ಏನಲ್ಲ, ತುಂಬ ಆಳವಾಗಿ ಹೇಳ್ಬೋದಿತ್ತು. ಅದರಿಂದಾಗಿ ನಾನು ಹೇಳೋದೇನಂತಂದರೆ, ಸಾಮಾನ್ಯವಾಗಿ ನಮ್ಮ ಹಳ್ಳಿಯವ್ರಿಗೆ ಎಷ್ಟು ಬೇಕು ಅಷ್ಟು, 8ನೇ ವಯಸ್ಸಿಂದ 8ನೇ ವಯಸ್ಸವರೆಗೆ ಮದುವೆ ಮಾಡಬಾರ್ದು, ಇದರಿಂದಾಗಿ ಏನೋ ನಷ್ಟ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಬರೋದೇನು ಅಂತಂದರೆ, ಈ ಬಾಲ್ಯ ವಿವಾಹದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬರುವಂಥ ಕಾರಣಗಳೇ ಬಾಲ್ಯ ವಿವಾಹಕ್ಕೆ ಕಾರಣಗಳು. ಈ ಬಡತನ, ಅನಕ್ಷರಸ್ತೆ, ಈ ಮೂಢನಂಬಿಕೆ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದು, ಮತ್ತು ಹಿರಿಯರ ಮಾತು ಕೇಳ್ಕೊಂಡು ಮದುವೆ ಮಾಡೋದು, ಇದಿಷ್ಟೇ. ಇದೊಂದು ಇವಿಷ್ಟು ನಾನು ತಪ್ಪಿಸಿದ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ ನಿಲ್ತವೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಮೊದಲು ಏನ್ಬೇಕು, ಹಬ್ಬ ಬಾಲ್ಯವನ್ನು ಚೆನ್ನಾಗಿ ಅನುಭವಿಸ್ಬೇಕು. ಬಾಲ್ಯದಲ್ಲಿ ಆಟ ಪಾಠಗಳನ್ನು ಕಲಿತು ವಿದ್ಯೆಯನ್ನು ಕಲಿತು ನಾವೊಂದು ಹಂತಕ್ಕೆ ಬಂದರೆ ಎಲ್ಲೂ ಕೊರತೆಗಳು ಉಂಟಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದರಿಂದಾಗಿ ನಾನು ಹೇಳೋದೇನಂತಂದರೆ, ಈ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿಷೇಧ ಕಾಯ್ದೆಗೆ ನಾವು ಸಹ ಸಪೋರ್ಟ್ ಮಾಡುವ
ಏನು ಬಾಲ್ಯವಿವಾಹ ಮಾಡ್ತಾ ಇದ್ದಾರೆ, ಇದು ಕಾನೂನು ಏನು ಬಂದಿದೆ, ಈ ಕಾನೂನಿಗೆ ನಾವು ಸಪೋರ್ಟ್ ಮಾಡಿ

0: ಸಮಾಜದಲ್ಲಿ ಬಾಲ್ಯ ವಿವಾಹನ ತಡೆಗಟ್ಟದಕ್ಕೆ ನಾವು ಬೆಂಬಲಿತರಾಗಿ ನಿಲ್ಲೋಣ, ಅದಕ್ಕೆ ಸಂಬಂಧಪಟ್ಟಾಗೆ ಅರಿವು ಮೂಡಿಸ್ಕೊಡೋಣ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಮತ್ತು ನಮ್ಮ ಸಮಾಜದ ಕೆಲವೊಂದು ಒಂದು ಎಲ್ಲೋ ನಾವು ಹೋದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ನೀಡೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಪೋಷಕರುಗಳಿಗೆ ಅದು ಅನುಕೂಲ ಆಗುತ್ತೆ. ಇನ್ನೊಂದು ಹೇಳೋದು ಏನು ಅಂತ ಅಂದರೆ, ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನಮ್ಮ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ನಾವು ಹಿಂದೆ ಇದ್ದು ಏನು, ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗು, ಮತ್ತು ಈ ಏನು ದೊಡ್ಡ ದೊಡ್ಡ ಮಹಾನ್ ನಾಯಕರುಗಳಿದ್ದಾರೆ, ಇಂಥವ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಲ್ಲ. ನೋಡಿಯಪ್ಪ ಇಂಥವ್ರು ಈ ಥರ ಕಷ್ಟಪಟ್ಟು ಈ ಥರ ಹೋದರು, ಅವ್ರು ಹಿಂಗಾದರು, ಈ ವ್ಯಕ್ತಿ ಈ ಥರ ಹೋರಾಟ ಮಾಡಿದ್ರು, ಯಾವುದನ್ನು ನಾವು ಹೇಳಲ್ಲ. ನಾವು ಮಾತಾಡಿದ್ದೇನು ಮನೆಗಳಲ್ಲಿ ಮಕ್ಕಳಿಗೆ ಯಾವ ಥರ ಇದನ್ನು ಕೇಳಿಸ್ಕೊತಾರೆ ಅಂತಂದರೆ, ನಾವು ಮಾತಾಡೋದೇನು ಅಂತಂದರೆ, ಅಯ್ಯೋ ಅವ್ರ ಮನೆಯಲ್ಲಿ ಅವ್ರು ಅಷ್ಟು ದುಡ್ಡು ಸಂಪಾದನೆ ಮಾಡಿದಾರಂತೆ, ಅವ್ರ ಮಗಳು ಅಂತ ಕೋಟಾಧಿಪತಿ ಕೊಟ್ಟು ಮದುವೆ ಮಾಡಿದಾರಂತೆ, ಅಲ್ಲಿ 10 ಎಕರೆ ಜಮೀನು ಇದೆಯಂತೆ, ಅವ್ರು ಹಂಗಿದಾರಂತೆ, ಇವ್ನು ಕಾರಲ್ಲಿ ಬಂದಂತೆ, ಅವನು ಬೈಕಲ್ಲಿ ಬಂದಂತೆ, ಏ ಇವ್ರ ಮನೇಲಿ ಏನೂ ಇಲ್ವಂತೆ, ಅವ್ನು ಬರೆದಾಗ ಯಾವುದೋ ಒಂದು ಬಸ್ಸಲ್ಲಿ ಬರ್ತಾನೆ, ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ಲಿ ಬರ್ತಾನೆ ಅಂತ ಹೇಳಿ ಇತ್ತೀಚೆಗೆ ದಿನಗಳಲ್ಲಿ ಅದು ಮಕ್ಕಳಿಗೆ ಅವ್ರು ನೋಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನಾನು ಹೇಳೋದೇನಂತಂದರೆ, ಯಾರನ್ನು ಸಹ ನಾನು ಹೇಳಿದ್ದೀನಿ ಒಂದು ಪದನ, ಯಾರನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ನಾವು ನೋಡಬೇಕಾಗಿರೋದೇನು, ಮೊದಲು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿಸೋಣ, ಒಳ್ಳೆ ವಿದ್ಯೆ ಕೊಡಿಸೋಣ, ಒಳ್ಳೆ ಬುದ್ಧಿಯನ್ನು ಕಲಿಸೋಣ. ತದನಂತರ ಅವ್ರೇನು ಮಾಡ್ತಾರೆ, ಅವರು ಒಂದು ಹಂತಕ್ಕೆ ಹೋದ ಮೇಲೆ ಅವರು ಯಾವ ಹಂತದಲ್ಲಿ ಹೆಂಗೆ ಬದುಕಬೇಕು ಅಂತ ಅವ್ರು ತಿಳ್ಕೊತಾರೆ, ರೂಢಿಸ್ಕೊಳ್ತಾರೆ. ಅದರಿಂದಾಗಿ ಈ ಹಂತದಿಂದಲ್ಲದಾದರೂ ನಾವುಗಳು ಬದಲಾವಣೆಯನ್ನು ಬಯಸೋಣ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಹಾಲ್.
1: ಅಯ್ಯಯ್ಯೋ ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ, ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹದಿಂದ ಆಗುವ ಸಮಸ್ಯೆಗಳು, ಕಾನೂನಿನ ನೀತಿ ನಿಯಮಗಳು ಹಾಗೂ ಜರುಗಬಹುದಾದ ಶಿಕ್ಷೆಗಳ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
5: ಅಯ್ಯೋ ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು.
1: ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
5: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
4: ಹೌದಾ, ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
3: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com.
1: ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.

0: ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor authentication 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳು

0: ಇಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ https ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ. ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 42 ಕುರಿತು. ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.

0: ಪದದಿಂ
1: ತತ್ವ
0: ತತ್ವ
1: ಸಿಲುಕದೆಮ್ಮಯ
0: ಸಿಲುಕದೆಮ್ಮಯ
2: ತರ್ಕ ಕರ್ಕಶಾಂಕುಶಕೆ
0: ತರ್ಕ ಕರ್ಕಶಾಂಕುಶಕೆ
2: ಸುಳಿವುದಾಗಿಗಳದು
0: ಸುಳಿವುದಾಗಿಗಳದು
2: ಸೂಕ್ಷ್ಮಾನುಭವಗಳಲ್ಲಿ
0: ಸೂಕ್ಷ್ಮಾನುಭವಗಳಲ್ಲಿ
2: ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ
0: ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ
2: ಸೊ ಈ ಕಾರ್ಯ ಕಾರಣವಾದದ ಬಗ್ಗೆ ನಾವು ಕಳೆದ ಸರ್ತಿ ಕೂಡ ಸ್ವಲ್ಪ ಚರ್ಚೆ ಮಾಡಿದ್ವಿ. ಕಾಸ್ ಎಫೆಕ್ಟ್ ಫಿನಾಮಿನನ್, ನಮಗೆ ಮುಳ್ಳು ಚುಚ್ಚುತ್ತೆ, ಚುಚ್ಚಿದ ತಕ್ಷಣ ನೋವಾಗುತ್ತೆ. ಸೊ ನಮಗೆ ಒಂದು ಕಾಸ್, ಒಂದು ಕಾರಣ ಇದೆ, ಆ ಕಾರಣ ಒಂದು ಪರಿಣಾಮವನ್ನು ಉಂಟು ಮಾಡ್ತಿದೆ. ಸೊ ಕಾರ್ಯ ಕಾರಣಭಾವ, ಏನೋ ಒಂದು ಕಾರ್ಯ ನಡೀತಿದೆ, ಅದಕ್ಕೊಂದು ಕಾರಣ ಇದೆ. ಸೊ

ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಕಾರ್ಯ ಕಾರಣವಾದದಿಂದಲೇ ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ನಮಗೇನೋ ಒಳ್ಳೇದಾಯಿತು ಅಂತಂದರೆ ಆ ಒಳ್ಳೇದಾದಂತಹ ಘಟನೆಗೆ ಒಂದು ಕಾರಣ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಉದಾಹರಣೆಗೆ ನಮ್ಗೆ ಯಾರೋ ಒಳ್ಳೆ ಮಾತನ್ನು ಹೇಳಿದರು ಅಂತಂದರೆ ನಾನೇನೋ ಮಾಡಿದ್ದೀನಿ ಚೆನ್ನಾಗಿರೋದು, ಅದಕ್ಕೆ ನನಗೆ ಒಳ್ಳೆ ಮಾತು ಹೇಳಿದರು, ಸೊ ಕಾರ್ಯ ಅದು ಒಳ್ಳೆ ಮಾತು ಹೇಳಿದರು ಅದಕ್ಕೊಂದು ಕಾರಣ. ನನಗೇನಾದರೂ ಕೆಟ್ಟದಾಯಿತು ಅಂತಂದರೆ ಅದಕ್ಕೆ ಯಾರೋ ಒಬ್ಬರು ಕಾರಣ. ಸೊ ಆ ರೀತಿಯ ಕಾರ್ಯ ಕಾರಣ ಭಾವವನ್ನು ನಾನು ಪ್ರತಿ ಘಟನೆಯಲ್ಲೂ ಕೂಡ ಹುಡುಕ್ತಾ ಹೋಗ್ತೀನಿ. ಸೊ ಇದು ಒಂದು ರೀತಿಯಲ್ಲಿ ಅನಾಲಿಸಿಸ್ ವಿಶ್ಲೇಷಣೆ ಅನ್ನೋಂಥ ರೂಪವನ್ನು ಪಡ್ಕೊಂಡ್ರೂ ಕೂಡ ನಾನೆಲ್ಲವನ್ನು ಸ್ಪಷ್ಟವಾಗಿ ನೋಡಿ ಅರ್ಥ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋಂಥ ಒಂದು ವಾದ ಇಡೋವಂಥವು ಮುಂದೆ ಇಡೋವಂಥವ್ರು ಕೂಡ ಇರ್ತಾರೆ. ಅದು ತಪ್ಪಲ್ಲ, ನಾವು ವಿಶ್ಲೇಷಣೆಯನ್ನು ಮಾಡ್ಕೊಳ್ಬೇಕು, ವಿಮರ್ಶೆಯನ್ನು ಮಾಡ್ಕೊಳ್ಬೇಕು, ನಾವು ಮುಂದೆ ಹೇಗೆ ಹೋಗ್ತಿದ್ದೀವಿ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆದರೆ ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆ ಇಡೋಕ್ಕೆ ಮುಂಚೆ ಪ್ರತಿಯೊಂದಕ್ಕೂ ಒಂದು ಕಾರಣವನ್ನು ಹುಡುಕ್ತಾ ಹುಡುಕ್ತಾ ಹೋಗುವಂಥದ್ದು ಬಹುಶಃ ಅದು ಅಪ್ರಯೋಜನಕಾರಿ ವ್ಯರ್ಥ ಕಾಲಹರಣವಾಗುತ್ತೆ. ಅದ್ರ ಜೊತೆಗೆ ಅದರಿಂದಲೇ ನಮ್ಮ ಮನಸ್ಸಿಗೆ ಎಷ್ಟೋ ಸರ್ತಿ ಏರುಪೇರುಗಳಾಗುತ್ತೆ. ಯಾಕೆ ನಮ್ಮ ಎದುರಿಗೆ ಕಾಣ್ತಾ ಇರುವಂತಹ ಕಾರ್ಯ ಅಥವಾ ಕಾರಣ ಕೇವಲ ಅವೆರಡೇ ಇರಲ್ಲ ಅನ್ನೋದು ನಮಗೆ ಹಿಂದಿನ ಎರಡು ಮುಕ್ತಕಗಳಿಂದ ಗೊತ್ತಾಯಿತು. ನೀಲಿ ಆಗಸ ನನ್ನ ಮನಸ್ಸಿನಲ್ಲಿ ಒಳ್ಳೆಯದನ್ನು ಉಂಟು ಮಾಡ್ತು, ಕೆಂಪು ಆಗಸ ನನ್ನ ಮನಸ್ಸಿನಲ್ಲಿ ಉದ್ವೇಗ ಉಂಟು ಮಾಡ್ತು. ಆದರೆ ಅವೆರಡೇ ಅಲ್ಲ ಅನ್ನೋಂಥದ್ದನ್ನು ಈ ತೃಣಕ್ಕೆ ಹಸಿರೆಲ್ಲಿಯದು ಅನ್ನೋದ್ರ ಮುಕ್ತಕದ ಮೂಲಕ ನಮಗೆ ವಿವರಣೆ ಸಿಕ್ತು. ಯಾಕೆ ಬೇರೆದಾಗಿರ್ಬೋದು, ಸೂರ್ಯಂದಾಗಿರ್ಬೋದು, ನೀರಿಂದಾಗಿರ್ಬೋದು, ನನ್ನದೇ ಆಗಿರ್ಬೋದು ಅಲ್ವಾ. ಸೊ ಹಾಗೆ ಕಾರ್ಯ ಕಾರಣ ಭಾವಗಳು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಎಷ್ಟೋ ಒಳಪದರಗಳಿರ್ತವೆ ಮತ್ತು ಒಂದಕ್ಕೊಂದು ಕೊಂಡಿಗಳಂತೆ ಲಿಂಕ್ ಆಗಿರುತ್ತೆ. ಸೊ ಹಾಗೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೇವಲ ಹೊರಗಿನ ತರ್ಕ ಮಾತ್ರದಿಂದ ಸಾಧ್ಯ ಇಲ್ಲ. ಕಳೆದ ಒಂದು ಮುಕ್ತಕದಲ್ಲಿ ಡಿ ವಿ ಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನಾವು ಅದನ್ನು ನೋಡಿದ್ವಿ ಅಲ್ವಾ, ಶಾಸ್ತ್ರಿಗಳೇ ಪಂಡಿತರೇ, ನೀವು ನಿಮ್ಮ ತರ್ಕದಿಂದ ಎಲ್ಲವನ್ನೂ ನೀವು ವಿವರಣೆ ಕೊಟ್ಬಿಡೋದಕ್ಕೆ ಸಾಧ್ಯನಾ, ಪ್ರಯತ್ನ ಪಡಿ ನೋಡೋಣ ಅನುಭವಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ. ಸೊ ಅದು ಆಗೋದಿಲ್ಲ. ಆ ರೀತಿ ತರ್ಕದ ಕರ್ಕಶವಾದಂತಹ ಅಂಕುಶ, ಈಗ ಆನೆಯನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಅಂಕುಶ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ತೀವಲ್ವಾ. ಸೊ ಹಾಗೆ ನಮ್ಮ ಭಾವನೆಗಳನ್ನೆಲ್ಲ ನಾವು ಏರ್ಪೇರಾಗ್ತಾ ಇದ್ದಾಗ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ತರ್ಕದ ಕರ್ಕಶವಾದಂತಹ ಅಂಕುಶವನ್ನು ನಾವು ಇದು ಮಾಡೋದಕ್ಕೆ ಆಗಲ್ಲ. ತತ್ವ ಅಂದರೆ ತತ್ತ್ವ ಅಂದರೆ ಅದರಲ್ಲಿರುವಂಥ ಸತ್ಯ, ಅದು ಅಷ್ಟು ಸುಲಭವಾಗಿ ನಮಗೆ ಗೋಚರವಾಗಲ್ಲ. ಸೊ ಹಾಗಾಗಿ ಕೇವಲ ತರ್ಕವನ್ನು ನಾವು ಮಾತ್ರ ಮಾಡೋದು ಅಲ್ಲ, ಅದಕ್ಕಿಂತ ಮಿಗಿಲಾದಂಥದ್ದು ಒಂದಿದೆ ಅಂತ. ಈ ಪಾಠ ನಮಗೆ ನಿತ್ಯ ಜೀವನದಲ್ಲೂ ಮುಖ್ಯ, ನಮ್ಮ ವಿಶೇಷವಾಗಿ ನಿತ್ಯ ಜೀವನದಲ್ಲಿ ನಮಗೆ ಯಾರ ಜೊತೆ ನಮ್ಮ ಒಡನಾಟವನ್ನು ನಾವು ಇಟ್ಕೊಂಡಿರ್ತೀವಿ ಅವ್ರ ಜೊತೆಗಿನ ನಮ್ಮ ಸಂಬಂಧಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ ನಾವು ಎಷ್ಟೋ ಸರ್ತಿ ನೋಡ್ತೀವಿ ಯಾರ್ದೋ ಒಬ್ಬರ ಬಗ್ಗೆ ನಮಗೆ ಒಂದು ರೀತಿಯ ನಕಾರಾತ್ಮಕವಾದಂಥ ಭಾವನೆ ಇದೆ ಅಂತ ಅಂದ್ಕೊಳ್ಳೋಣ. ಅವ್ರ ಬಗ್ಗೆ ಕೋಪ ಇದೆ, ಯಾಕೆ ಕೋಪ ಇದೆ ಅಂತ ನಾವು ಸ್ವಲ್ಪ ನಮ್ಮನ್ನು ನಾವು ಕೇಳ್ಕೊಂಡಾಗ ಅಥವಾ ಯಾರೋ ನಮ್ಮನ್ನು ಬಂದು ಕೇಳಿದ್ರು ಅಂತಲೇ ಅಂದ್ಕೊಳ್ಳೋಣ, ಯಾಕೆ ಅವ್ರ ಬಗ್ಗೆ ನೀವು ಹಂಗೆ ಅಂದ್ಕೊಂಡಿದ್ಯಲ್ಲ ಅಂತ. ಅದೆಷ್ಟೋ ವರ್ಷದ ಹಿಂದೆ ಇದ್ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಹೀಗೆ ಹೇಳಿದಾಗ ಅವ್ರು ಹಿಂಗೆ ಹೇಳಿಬಿಟ್ರು, ಅದಕ್ಕೋಸ್ಕರ ಇವತ್ತೂ ಕೂಡ ನಾನು ಅವ್ರ ಬಗ್ಗೆ ಈ ಥರ ಅಂದ್ಕೊಂಡಿದ್ದೀನಿ. ಹಂಗಾಗುತ್ತೆ ಅಲ್ವಾ, ಎಷ್ಟೋ ಸರ್ತಿ ಆ ಥರ ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ಅವರು ಯಾವ ಮನಸ್ಸಿನ ಸ್ಥಿತಿಯಲ್ಲಿದ್ದರು ಅನ್ನೋದನ್ನು ನಾವು ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಗಗನ ನೀಲಿಮೆ ರಕ್ತ ಆಗಸ, ಸೊ ನಾವೆರಡನ್ನ ನಾವು ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇರುವಂಥದ್ದು ಅದೇ ಆಕಾಶ ಅಂದರೆ ಅದೇ ವ್ಯಕ್ತಿ. ಆ ಕ್ಷಣಕ್ಕೆ ಅವನು ರಕ್ತನಾಗಿದ್ದ ಅಂದರೆ ಯಾವುದೋ ಒಂದು ಉದ್ವೇಗದಲ್ಲಿ ಇದ್ದ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹಾಗೆ ಹೇಳಿರಬಹುದು. ಅದನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ, ಆದರೆ ಅದಕ್ಕೊಂದು ಅವಕಾಶವನ್ನು ನಾನು ಕೊಡಲಿಲ್ಲ ಅಂತಂದರೆ ನನ್ನ ಮನಸ್ಸಿನಲ್ಲಿ ಆ ನಕಾರಾತ್ಮಕವಾದಂಥ ಭಾವನೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆ ಕಾರ್ಯ ಕಾರಣ ಭಾವದ ತರ್ಕಕ್ಕೆ ನಾನು ಸಿಲುಕಿಕೊಂಡ್ಬಿಟ್ಟಿದ್ದೀನಿ. ಸೊ ಹೀಗೆ ಯಾವುದರೊಳಗೆ ಯಾವುದು, ಯಾವುದರಿಂದ ಯಾವುದು ಅನ್ನೋದು ಬಹಳ ಕಷ್ಟಕರವಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಮ್ಮನ್ನು ಸಿಲುಕಿಸುತ್ತೆ. ಇದು ನಿತ್ಯ ಜೀವನದಲ್ಲಾದರೆ ಪಾರಮಾರ್ಥಿಕವಾಗಿಯೂ ಕೂಡ ಇದೇ ರೀತಿಯೇ. ಎಷ್ಟೋ ಸರ್ತಿ ನಮಗೆ ಕಷ್ಟಗಳು ಬಂದಾಗ ನಮಗೆ ಅನಿಸೋದುಂಟು, ನನಗೆ ಯಾಕೆ ಈ ಕಷ್ಟ ಬಂತು,

ನಾನು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ, ಆದರೂ ನನಗೆ ಹಿಂಗೆ ಬಂದ್ಬಿಡ್ತಲ್ಲ. ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ ನಮ್ಮ ಮನಸ್ಸಿಗೆ. ಅಲ್ಲೂ ಕೂಡ ನಾವು ಬಹುಶಃ ಈ ರೀತಿಯ ತರ್ಕದ ವಿಮರ್ಶೆಗೆ ಸಿಕ್ಕಾಕೊಂಡಾಗ ನಮಗೆ ಉತ್ತರಗಳು ಸಿಕ್ಕಲ್ಲ. ದಾಸಶ್ರೇಷ್ಠರಲ್ಲಿ ಒಬ್ಬರಾದಂಥ ಕನಕದಾಸರದು ಒಂದು ಬಹಳ ಸುಂದರವಾದಂಥ ಒಂದು ಕೃತಿ ಇದೆ, ಕೀರ್ತನೆ. ಅದರಲ್ಲಿ ಇದೇ ರೀತಿಯ ಒಂದು ಪ್ರಶ್ನೆಯನ್ನು ಎತ್ತುತ್ತಾ ಅವರು ಪಾರಮಾರ್ಥಿಕವಾದಂಥ ಒಂದು ಉತ್ತರವನ್ನು ಅವರು ಕಂಡುಕೊಳ್ತಾರೆ. ಅವರ ಕೀರ್ತನೆ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಯಾವುದ್ರಲ್ಲಿ ಯಾವುದಿದೆ? ಸವಿಯು ಸಕ್ಕರೆಗಳೆರಡೂ ಜಿಹ್ವೆಯೊಳಗೋ, ಎರಡನ್ನೂ ತಿಂತಾ ಇರೋಂಥ, ಎರಡನ್ನೂ ಆಸ್ವಾದಿಸ್ತಾ ಇರೋಂಥ ನಿನ್ನ ನಾಲಿಗೆಯಲ್ಲಿ ಎರಡೂ ಇರಬಹುದಲ್ವೇ? ಜಿಹ್ವೆ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯೊಳಗೋ, ಅವೆರಡೂ ಒಂದಕ್ಕೊಂದು ನನ್ನ

ಒಂದು ಕಾರಣ ಇರಬಹುದು ಅನ್ನುವಂಥ ಒಂದು ಅವಕಾಶವನ್ನು, ಜಾಗವನ್ನು ನಾನು ಬಿಟ್ಕೊಂಡಿದ್ರೆ ನನ್ನ ಮನಸ್ಸಿನಲ್ಲಿ ಆ ದ್ವೇಷದ ಭಾವನೆ, ನಕಾರಾತ್ಮಕವಾದಂಥ ಭಾವನೆ ಬೇರೂರೋದಿಲ್ಲ. ಅದು ಒಂದು ಸಂದರ್ಭದಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಬೋದು. ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸುಂದರವಾದಂಥ ಮಾರ್ಗವನ್ನು ಡಿ ವಿ ಜಿ ಅವರು ಇಲ್ಲಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ತಿಳಿ ಮನದೆ ನೋಳ್ಪರ್ಗೆ ಮಂಕುತಿಮ್ಮ. ತತ್ವ ಯಾರಿಗೆ ಕಾಣಿಸುತ್ತಪ್ಪ ಅಂತಂದರೆ, ತಿಳಿ ಮನದೆ ನೋಳ್ಪರ್ಗೆ ಮಂಕುತಿಮ್ಮ, ತಿಳಿಯಾದ ಮನಸ್ಸಿನಿಂದ ಯಾರು ಒಂದು ಸಂದರ್ಭವನ್ನು, ಒಂದು ವಸ್ತುವನ್ನು ನೋಡ್ತಾರೋ ಅಂಥವ್ರಿಗೆ ತತ್ವ ಕಾಣಿಸುತ್ತಂತೆ, ಸತ್ಯ ಕಾಣಿಸುತ್ತಂತೆ. ಅದೂ ಸದಾಕಾಲ ಕಾಣಿಸುತ್ತಾ ಅಂದರೆ ಆ ರೀತಿ ಅಲ್ಲ, ಸುಳಿವುದಾಗಿಗಳದು. ಯಾವಾಗಲೋ ಕೆಲವು ಸರ್ತಿ ಅದು ನಮಗೆ ಕಾಣಿಸುತ್ತಂತೆ. ಅದು ಹೆಂಗೆ? ತರ್ಕದಿಂದ ಅಲ್ಲ, ನಮ್ಮ ಬುದ್ಧಿಯ ವಿಚಾರಗಳಿಂದ ಅಲ್ಲ, ಸೂಕ್ಷ್ಮವಾದಂತಹ ಅನುಭವಗಳಿಂದ ಮಾತ್ರ. ಸೋ ಅನುಭವವೇ ತರ್ಕ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪ್ರಹ್ಲಾದನು ಮಹಾನ್ ಹರಿಭಕ್ತನೆಂಬುದು ಜನಜನಿತ ಸತ್ಯ. ತಂದೆ ಹಿರಣ್ಯಕಶಿಪುವಿನ ದಂಡನೆಗಳಿಂದ ಹರಿಯ ಕೃಪೆಯಿಂದ ಪಾರಾಗಿ ಕೊನೆಗೆ ನರಸಿಂಹಾವತಾರದಿಂದ ತಂದೆಯ ಸಂಹಾರವಾದ ಬಳಿಕ ದಾನವರಾಜ್ಯದ ಚಕ್ರವರ್ತಿಯಾಗುತ್ತಾನೆ. ಇಂತಹ ಪರಮಭಕ್ತ ಪ್ರಹ್ಲಾದನು ಒಮ್ಮೆ ತಿಳಿಯದೆಯೇ ತನ್ನ ಆರಾಧ್ಯ ದೈವ ಶ್ರೀ ಹರಿಯ ಅವತಾರಗಳಾದ ನರ ನಾರಾಯಣರೊಂದಿಗೆ ಯುದ್ಧ ಮಾಡಿದ ಸ್ವಾರಸ್ಯಕರ ಕಥೆ ವಾಮನ ಮತ್ತು ದೇವಿ ಭಾಗವತ ಪುರಾಣಗಳಲ್ಲಿದೆ. ಒಮ್ಮೆ ಚ್ಯವನ ಮಹರ್ಷಿಗಳು ನರ್ಮದ ನದಿಯಲ್ಲಿ ಸ್ನಾನ ಮಾಡುವಾಗ ಸರ್ಪವೊಂದು ಅವರನ್ನು ರಸತಾಳ ಲೋಕಕ್ಕೆ ಸೆಳೆದೊಯ್ಯುತ್ತದೆ. ಅಲ್ಲಿ ಅವರು ದಾನವರಾಜ ಪ್ರಹ್ಲಾದನ ಆತಿಥ್ಯವನ್ನು ಸ್ವೀಕರಿಸುತ್ತಾರೆ. ಭೂಮಿಯ ಶ್ರೇಷ್ಠ ತೀರ್ಥಕ್ಷೇತ್ರ ಯಾವುದೆಂಬ ಪ್ರಹ್ಲಾದನ ಪ್ರಶ್ನೆಗೆ ಚ್ಯವನರು ನೈಮಿಷಾರಣ್ಯ ಎಂದು ಉತ್ತರಿಸುತ್ತಾರೆ. ಇದರಿಂದ ಪ್ರೇರಿತನಾದ ಪ್ರಹ್ಲಾದನು ಹರಿಯ ದರ್ಶನದ ಆಸೆಯಿಂದ ನೈಮಿಷಾರಣ್ಯಕ್ಕೆ ಬರುತ್ತಾನೆ. ಅಲ್ಲಿ ತಪಸ್ಸು ಮಾಡುತ್ತಿದ್ದ ಜಟಧಾರಿಗಳಾಗಿದ್ದು ದಿವ್ಯ ಧನಸ್ಸುಗಳನ್ನು ಹೊಂದಿದ್ದ ಇಬ್ಬರು ತಪಸ್ವಿಗಳನ್ನು ಪ್ರಹ್ಲಾದನು ಕಾಣುತ್ತಾನೆ. ಅವರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸಿನಿಂದ ಮಹಾವಿಷ್ಣುವಿನ ಅವತಾರಗಳಾದ ನರ ಮತ್ತು ನಾರಾಯಣರಾಗಿದ್ದರು. ಆದರೆ ಅವರ ರೂಪ ಮತ್ತು ಆಯುಧಗಳನ್ನು ಒಟ್ಟಿಗೆ ನೋಡಿದ ಪ್ರಹ್ಲಾದ ಅವರನ್ನು ಧರ್ಮಬಾಹಿರ ಡಾಂಬಿಕರೆಂದು ತಪ್ಪಾಗಿ ಭಾವಿಸಿದ. ದೈತ್ಯರಾಜನಾದ ನಾನೇ ಧರ್ಮ ರಕ್ಷಕನಾಗಿರುವಾಗ ನಿಮ್ಮ ಧನುರ್ಧಾರಿ ತಪಸ್ಸಿನ ಸಾಹಸವೇನು? ತೀಕ್ಷ್ಣವಾಗಿ ಅವರನ್ನು ಪ್ರಶ್ನಿಸುತ್ತಾನೆ. ಆಗ ನರನು, ನಮ್ಮನ್ನು ಯುದ್ಧದಲ್ಲಿ ಯಾರು ಗೆಲ್ಲಲಾರರು ಎನ್ನಲು ತಾನೇ ಧರ್ಮದ ಏಕೈಕ ರಕ್ಷಕನೆಂಬ ಸಣ್ಣ ಅಹಂಕಾರದಲ್ಲಿದ್ದ ಪ್ರಹ್ಲಾದನು ಅವರನ್ನು ಗೆಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಯುದ್ಧಕ್ಕೆ ನಿಲ್ಲುತ್ತಾನೆ. ಪ್ರಹ್ಲಾದ ಮತ್ತು ನರ ನಾರಾಯಣರ ನಡುವೆ ಭೀಕರ ದ್ವಂದ್ವಯುದ್ಧ ಆರಂಭವಾಯಿತು. ಪ್ರಹ್ಲಾದನು ಬ್ರಹ್ಮಾಸ್ತ್ರ, ಗದೆ, ಪರಿಕ ಮುಂತಾದ ಅಸಂಖ್ಯ ದಿವ್ಯ ಆಯುಧಗಳನ್ನು ಪ್ರಯೋಗಿಸಿದರು. ನರ ನಾರಾಯಣರು ಅವುಗಳನ್ನೆಲ್ಲ ಅತ್ಯಂತ ಲೀಲಾಜಾಲವಾಗಿ ಧ್ವಂಸಗೊಳಿಸಿದರು. ನಾರಾಯಣನ ಬಾಣದ ಹೊಡೆತಕ್ಕೆ ಪ್ರಹ್ಲಾದನು ರಥದಲ್ಲಿ ಮೂರ್ಛೆ ಹೋದರು. ಛಲಬಿಡದೆ ಮರುದಿನವೂ ಯುದ್ಧ ಮುಂದುವರಿಸಿದನು. ಹೀಗೆ ನಿರಂತರವಾಗಿ 1000 ವರ್ಷಗಳ ಕಾಲ ಘೋರಯುದ್ಧ ನಡೆದರು. ಪ್ರಹ್ಲಾದನಿಗೆ ನಾರಾಯಣನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಚಿಂತಿತನಾದ ಪ್ರಹ್ಲಾದನು ಮಹಾವಿಷ್ಣುವನ್ನು ಕುರಿತು ಧ್ಯಾನಿಸಿದನು. ಆಗ ಪ್ರತ್ಯಕ್ಷನಾದ ವಿಷ್ಣುವು, ಪ್ರಹ್ಲಾದ, ನಿನ್ನೊಂದಿಗೆ ಯುದ್ಧ ಮಾಡುತ್ತಿರುವುದು ಬೇರೆ ಯಾರೂ ಅಲ್ಲ, ನನ್ನದೇ ಅವತಾರಗಳಾದ ನರ ನಾರಾಯಣರು. ಅವರನ್ನು ಯುದ್ಧದಿಂದ ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಅವರನ್ನು ಗೆಲ್ಲಲು ಕೇವಲ ಭಕ್ತಿಯೊಂದೇ ದಾರಿ ಎಂದು ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟ ಅಂತರ್ಧಾನನಾದನು. ತನ್ನ ತಪ್ಪು ಅರಿತುಕೊಂಡ ಪ್ರಹ್ಲಾದನು ತಕ್ಷಣವೇ ನರ ನಾರಾಯಣರ ಪಾದಗಳಿಗೆ ಶರಣಾಗಿ ಅವರನ್ನು ಸ್ತುತಿಸಿದನು. ಭಕ್ತನ ಶರಣಾಗತಿಗೆ ಒಲಿದ ನಾರಾಯಣನು, ನಿನ್ನ ಭಕ್ತಿಗೆ ನಾನು ಪರಾಜಿತನಾಗಿದ್ದೇನೆ, ವರವನ್ನು ಕೇಳು ಎಂದನು. ಪ್ರಹ್ಲಾದನು ತನಗೆ ಯುದ್ಧದಿಂದ ಬಂದ ಪಾಪನಾಶ ಮತ್ತು ಸದಾ ಹರಿಭಕ್ತಿಯಲ್ಲಿ ಮನಸ್ಸಿಡುವಂತೆ ವರಗಳನ್ನು ಕೇಳಿ ಪಡೆದನು. ನಂತರ ರಾಜ್ಯವನ್ನು ಅಂಧಕಾಸುರನಿಗೆ ಒಪ್ಪಿಸಿ ತಾನು ಹರಿನಾಮ ಸ್ಮರಣೆ ಮಾಡುತ್ತಾ ದಾನವರಿಗೆ ಹಿತೋಪದೇಶಕನಾದನು. ಒಬ್ಬ ವ್ಯಕ್ತಿ ಎಷ್ಟೇ ಧರ್ಮಾತ್ಮನು, ಜ್ಞಾನಿಯು ಮತ್ತು ಒಳ್ಳೆಯವನಾಗಿದ್ದರೂ ತನ್ನ ಒಳ್ಳೆಯತನ ಅಥವಾ ಧರ್ಮ ಪಾಲನೆಯ ಬಗ್ಗೆಯೂ ಸಣ್ಣ ಅಹಂಕಾರ ಹೊಂದಿದ್ದ

ಆಗ ಅವನ ಎಲ್ಲ ಒಳ್ಳೆಯ ಗುಣಗಳ ಕರ್ಮ ಆ ಅಹಂಕಾರ ನುಂಗಿ ಹಾಕುತ್ತದೆ. ನಾನೇ ಉತ್ಕೃಷ್ಟ, ಉಳಿದವರು ಸಾಮಾನ್ಯರು ಎನ್ನುವ ಧೋರಣೆ ನಮ್ಮಲ್ಲಿದ್ದಾಗ, ನಾವು ಎಷ್ಟೇ ದೈವ ಭಕ್ತರಾಗಿದ್ದರೂ ಸಹ ನಮ್ಮ ಒಳ್ಳೆಯತನ ಯಾರಿಗೂ ತಲುಪುವುದಿಲ್ಲ. ಅಹಂಕಾರವಿದ್ದಲ್ಲಿ ದೈವತ್ವ ಇರಲು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನಾವು ಎಷ್ಟೇ ಬೆಳೆದರೂ, ವಿದ್ಯಾವಂತರಾಗಿ ದೈವ ಕೃಪೆಯಿಂದ ಸಿರಿವಂತರಾಗಿ ಬದುಕಿದರೂ ಸಹ ಅದರ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬಾರದು. ನಮ್ಮ ಕೊನೆಯುಸಿರು ಇರುವವರೆಗೂ ನಮಗೆ ಸದಾ ಕಲಿಯಲು ಏನಾದರೂ ಇದ್ದೇ ಇರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮಗಿಂತ ಶ್ರೇಷ್ಠರು ಮತ್ತೊಬ್ಬರು ಪ್ರಪಂಚದಲ್ಲಿ ಇದ್ದೇ ಇರುತ್ತಾರೆ ಎನ್ನುವ ಅರಿವಿದ್ದಾಗ ನಾವು ವಿನಯದಿಂದ ವರ್ತಿಸುತ್ತೇವೆ. ಈ ಜಗತ್ತಿನಲ್ಲಿ ದೇವರನ್ನು ಮನುಷ್ಯರನ್ನು ಅಹಂಕಾರ ಅಥವಾ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಕೇವಲ ನಿಷ್ಕಲ್ಮಶ ಭಕ್ತಿ ಮತ್ತು ಸ್ನೇಹದಿಂದ ಮಾತ್ರ ಎಂಥವರನ್ನು ಒಲಿಸಿಕೊಳ್ಳಲು ಸಾಧ್ಯ. ಪ್ರಿಯ ಕೇಳುಗರೆ, ಕೇಳುತ್ತಲಷ್ಟೊತ್ತು ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳಿದರೆ ಜನಧ್ವನಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಗವಂತನೊಡನೆ ಹೋರಾಡಿದ ಭಕ್ತ ಪ್ರಹ್ಲಾದನ ಕಥೆ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
0: ಇನ್ನು ಮುಂದೆ ಕೇಳಿ ಬರೋಣ ಮಹಾಭಾರತ ಕಾರ್ಯಕ್ರಮದಲ್ಲಿ ಗದಾಯುದ್ಧಕ್ಕೆ ಸಿದ್ಧತೆ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ MC ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ದುರ್ಯೋಧನ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ಅಲ್ಲಿಗೆ ಬಂದು ಸರೋವರದಲ್ಲಿ ಮುಳುಗಿರುವಂತಹ ದುರ್ಯೋಧನನನ್ನ ಎಬ್ಬಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಾಂಡವರು. ಅವನನ್ನು ಪ್ರಚೋದಿಸಿ ಹೊರಗಡೆ ಕರಿಬೇಕು ಅಂತ ಧರ್ಮರಾಜ ಸಾಕಷ್ಟು ವ್ಯಂಗ್ಯವಾಗಿ ಚುಚ್ಚಿಯೇ ಮಾತಾಡಿದ. ಆದರೆ ಅವನಿಂದ ಏನು ಉತ್ತರವೂ ಇಲ್ಲ. ರನ್ನ ಪಂಪರಲ್ಲಿ ಎಲ್ಲ ಪಾಂಡವರು ಮಾತಾಡ್ತಾರೆ, ಸಹದೇವ ಅರ್ಜುನ ಅಂದ್ಕೊಂಡು, ಕುಮಾರವ್ಯಾಸನಲ್ಲಿ ಧರ್ಮರಾಜ ಭೀಮ ಇಬ್ಬರೇ, ವ್ಯಾಸರಲ್ಲಿ ಧರ್ಮರಾಜ ಒಬ್ಬನೇ ಮಾತಾಡೋದು. ಇಲ್ಲಿ ಒಂದು ಮನಃಶಾಸ್ತ್ರ ಇದೆ. ದುರ್ಯೋಧನನಿಗೆ ಭೀಮ ಅಂತಂದರೆ ಮಹಾದ್ವೇಷ. ಭೀಮ ಅಂದರೆ ಸಾಕು, ಮೈಯೆಲ್ಲ ಅವನಿಗೆ ಉರಿಬಿಡುತ್ತೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ, ಅಂತಹ ದ್ವೇಷ ಅದು. ಅವತ್ತು ಬಾಲ್ಯದಿಂದ ಬಂದಿರುವಂತಹ ಬೆಳೆದು ಬಂದಂತಹ ದ್ವೇಷ. ಹಾಗಿರೋದ್ರಿಂದ ಇವರೆಲ್ಲ ಮಾತಾಡಿದಾಗ ದುರ್ಯೋಧನದಿಂದ ಒಂದು ಪ್ರತ್ಯುತ್ತರವೇ ಇಲ್ಲದೆ ಇದ್ದಾಗ ಭೀಮ ಹೇಳ್ತಾನಂತೆ, ಈ ಭೂತ ಎನ್ನ ಸ್ವರಗೇಳದೆ ಪೊರ ಮಾಡದು. ಈ ಭೂತ ಎನ್ನ ಸ್ವರ ಕೇಳದೆ, ನನ್ನ ಮಾತು ನನ್ನ ಧ್ವನಿ ಕೇಳದೇನೆ ಪೊರ ಮಾಡೋದು, ಹೊರಗೆ ಬರೋದಿಲ್ಲ ಇದು. ನನ್ನ ಮಾತು ಕೇಳಬೇಕು, ಭೀಮನೇ ಹೇಳ್ಕೊಳ್ಳೋಂಥ ಮಾತು, ಎನ್ನ ದನಿ ಟಟ ಢಡಣ ಅಂತಾನೆ. ನನ್ನ ಮಾತು ಅಂದರೆ ಏನು, ಒಳ್ಳೆ ಗುಡುಗಿದ್ದಂಗೆ ಅಂತ, ಹೊರಟ ಮಾತು ನಂದು ಅಂತ. ಇಲ್ಲ, ಅದಕ್ಕೆ ಹೇಳ್ತಾನೆ, ನನ್ನ ಮಾತನ್ನು ಕೇಳದೆ ಇವನು ಹೊರಗೆ ಬರೋಲ್ಲ. ಈ ಭಾಗವನ್ನು ರನ್ನ ಅತ್ಯದ್ಭುತವಾದ ನಾಟಕೀಯತೆಯಿಂದ ಮಾಡಿದ್ದಾನೆ, ಅದು ಬಹಳ ಪ್ರಸಿದ್ಧವಾದದ್ದು. ಆದರೆ ಚರ್ಚೆ ಮಾಡಬೇಕು ಅಂದರೆ ಅದನ್ನು ಪ್ರತ್ಯೇಕವಾಗಿ ಮಾಡಬೇಕು, ಅಷ್ಟು ಅದ್ಭುತವಾದದ್ದು. ಘನ ವಿಮರ್ಶಕರಾದಂತಹ ಜಿ ಎಚ್ ನಾಯಕ್ ಅಂಥವರು ಅದು ಪದ್ಯಗಳನ್ನೆಲ್ಲ ವಿಶ್ಲೇಷಣೆಯನ್ನು ತುಂಬ ಸೊಗಸಾಗಿ ಮಾಡಿದ್ದಾರೆ. ಇಲ್ಲಿ ಈಗ ಭೀಮ ಕುಮಾರವ್ಯಾಸ ಭಾರತದಲ್ಲಿ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ನನಗೆ ಏನೇನು ಅನ್ಯಾಯ ಮಾಡಿಲ್ವೋ ನೀನು, ಎಲ್ಲ ಥರದ ಅನ್ಯಾಯನೂ ನಮಗೆ ಮಾಡಿಬಿಟ್ಟಿಯಲ್ಲಪ್ಪ. ನನಗೆ ವಿಷ ಹಾಕಿಸ್ದೆ, ಹಾವಿಂದ ಕಟ್ಟಿ ಹಾಕಿಸಿ ಕಚ್ಚಿಸ್ದೆ, ಕಟ್ಟಿಬಿಟ್ಟು ಮೈಯನ್ನೆಲ್ಲ ನೀರೊಳಗೆ ಮುಳುಗಿಸ್ದೆ, ನಾವೆಲ್ಲ ಮಲ್ಕೊಂಡಿದ್ದ ಮನೆಗೆ ಬೆಂಕಿ ಹಾಕಿಸ್ದೆ, ಮತ್ತೆ ಹೇಗೆ ನಾವು ಬದುಕಿದ್ದು? ಏನೋ ನಮ್ಮ ಪುಣ್ಯ, ನಮ್ಮ ಪುಣ್ಯದಿಂದ ಬದುಕಿದ್ವಿ ನಾವು. ಅಷ್ಟೆಲ್ಲ ಕಷ್ಟ ಕೊಟ್ಟಿರೋ ನೀನು ಇವತ್ತು ಬಂದು ನೀರಿನಲ್ಲಿ ಬಚ್ಚಿಟ್ಕೊಂಡ್ಬಿಟ್ರೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ದೀಯಾ? ಈಗ ನೀರಲ್ಲಿ ಬಚ್ಚಿಟ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀವ? ಏನಿಲ್ಲ, ಬಂದೆ. ಅಲ್ಲ ಕಣೋ, ಧರ್ಮರಾಜನ ಪಟ್ಟದ ಅರಸಿಯಾದ ಇವರೆಲ್ಲರಿಗೂ ಅರಸಿನೇ ಅವಳು ಹೇಳ್ತಾನಷ್ಟೇನೆ. ಧರ್ಮರಾಜನ ಪಟ್ಟದ ಅರಸಿಯಾದ ಅಂದ್ರೆ ಅವಳ ಸ್ಥಾನಮಾನದ ದೃಷ್ಟಿಯಿಂದ ದ್ರೌಪದಿಯ ಬಟ್ಟೆ ಸುಲಿಸ್ಬಿಟ್ಟಿಯಲ್ಲ ಅವತ್ತು, ಆ ಛಲ ಈ ಎಲ್ಲೋ ಹೋಯ್ತು ಅಂತ ಕೇಳ್ತಾನೆ. ಇದನ್ನ ರನ್ನನ ಗದಾಯುದ್ಧದಲ್ಲಿ ಭೀಮ ತುಂಬಾ ನಾಟಕೀಯವಾಗಿ ತುಂಬ ಜೋರಾಗಿ ಹೇಳ್ತಾನೆ. ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಮದೇನಾಯ್ತು, ಕೌಂತೆಯರಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸ್ವರ್ಕೀಗಳೇನಾದುದು, ಹಿಂಗೆಲ್ಲ ಕೇಳ್ತಾನೆ. ಕೃಷ್ಣಾಂಬರ ಕೇಶಾಕೃಷ್ಟಿ, ಕೃಷ್ಣೆ ದ್ರೌಪದಿ ಅವಳ ಬಟ್ಟೆ ಮತ್ತು ಕೇಶ ಕೂದಲನ್ನು ಅಕೃಷ್ಟಿಯಂ ಮಾಡಿಸಿದ, ಎಳಿಸಿದ ಬಟ್ಟೆ ಎಳಿಸ್ದೆ ಕೂದಲು ಎಳಿಸ್ದೆ ಇದೆಲ್ಲ ಮಾಡಿದ ಮದಂ ಅದೇನಾಯ್ತು, ಆ ಮದ ಆ ಸೊಕ್ಕು ಏನಾಯ್ತು, ಕೌಂತೆಯರಂ ಕಾಂತಾರದೊಳ್ ತಿರ್ರನೆ ತಿರುಪಿದ, ನಮ್ಮೆಲ್ಲರನ್ನ ಕುಂತಿಯ ಮಕ್ಕಳಾದ ನಮ್ಮನ್ನೆಲ್ಲ ಕಾಡಿನಲ್ಲಿ ಓಡಾಡಿಸಿದೆಯಲ್ಲ ಅವತ್ತು, ಆ ಸೊಕ್ಕು ಈಗಳೇನಾದುದೋ, ಅದೀಗ ಏನಾಯ್ತೋ, ಹೀಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಅಲ್ಲಪ್ಪ, ಒಂದು ಕಾಲದಲ್ಲಿ ಅದೇನು ಜಂಬ ಕೊಚ್ಕೋತಿದ್ಯೋ ನೀನು? ಭೀಮ ಅಂದ್ರೆ ಸಾಕು, ಬೆಂಕಿ ನನ್ನಲ್ಲಿ ಕೋಪದ ಬೆಂಕಿ ಎದ್ದು ಬಿಡುತ್ತೆ ಅಂತ ಕೊಚ್ಕೋತಿದ್ದೀಯಲ್ಲಪ್ಪ ಆತ್ಮಸ್ತುತಿ ಮಾಡಿಕೊಂಡು. ಈಗೇನಾಯ್ತು, ಆ ಕೋಪಕ್ಕೆ ಎಳುನೀರು ಬಿಟ್ಬಿಟ್ಟಿಯೇನೋ? ಪಾಂಡವರೆಂಬ ಕತ್ತಲಿಗೆ ನಾನು ಸೂರ್ಯನಂತೆ ಅಂತ ಕೊಚ್ಕೋತಿದ್ದೀಯಲ್ಲ, ಬಿರುದು ನೀನೇನೆ, ನಿನಗೆ ನೀನು ಬಿರುದು, ನೀನು ಪಾಂಡವರು ಅನ್ನುವಂಥ ಕತ್ಲಂತೆ, ಅದಕ್ಕೆ ದುರ್ಯೋಧನ ಸೂರ್ಯನಂತೆ, ಅಂದರೆ ತಾನು ಬಂದರೆ ಕರಗ ಹೋಗ್ತಾರೆ ಅಂತ ಪಾಂಡವರು. ಆ ಕೊಚ್ಕೋತಿದ್ದೀಯಲ್ಲ ಬಿರುದು ಹೇಳ್ಕೊಂಡು ನೀನೇ, ಆ ಬಿರುದು ಎಲ್ಲ ಆಯಿತು. ಈಗ ಭೀಮ ಕೂಗ್ತಿರೋದು ಕಣ ಕೇಳಿಸ್ಕೊಳ್ಳೋ, ಭೀಮನ ಗರ್ಜನೆ, ಭೀಮ ಗರ್ಜನೆ ಎರಡು ಅರ್ಥ ಬರುತ್ತೆ. ಭೀಮ ಗರ್ಜನೆ ಭಯಂಕರವಾದ ಗರ್ಜನೆ, ಯಾಕೆ ಕೋಪ ಬರ್ತಿಲ್ವಾ, ಕೆರಳುತ್ತಾ ಇಲ್ವಾ? ಓಹೋ, ಭೀಮನ ಗರ್ಜನೆ ಸಂಗೀತದ ಥರ ಮಧುರವಾ ಕೇಳಿಸ್ತಿದೆಯೇನೋ, ಬಾರೋ ಹೊರಗೆ ಬಾರೋ. ಅಲ್ಲ, ಏನೋ ದುಶ್ಯಾಸನನ್ನು ನನ್ನ ಹೊಟ್ಟೆಯಿಂದ ಹೊರಗೆ ತೆಗಿತೀಯ ನೀನು, ನೋಡು ದುಶ್ಯಾಸನ ನಿನ್ನ ತಮ್ಮ ದುಶ್ಯಾಸನನ್ನು ಕೆಡವಿ
ರಕ್ತ ಕುಡಿದವನು ನಾನು.

ನಿನ್ನ 100 ಸಹೋದರನು, 100 ಅಲ್ಲ, ಅವರಿಬ್ಬರನ್ನ ಬಿಟ್ಟರೆ 100 ಇರೋಲ್ಲ ಅಲ್ಲಿ, ಇರಲಿ, ಹೇಳೋದಕ್ಕೆ ಹಾಗೆ 100 ತಮ್ಮಂದ್ರನ್ನ ಕಿತ್ಕೊಂಡು ಹೋದಂತಹ, ಅವರ ಜೀವವನ್ನು ತೆಗೆದಂತಹ ಯಮ ನಾನು. ಬಂದಿದ್ದೀನಿ ಕಣ, ಬಾರ, ಈಗ ನಿನ್ನ ತೊಡೆಯನ್ನು ಮುರಿದು ಹಾಕುವಂತಹ ಭೀಮ ನಾನು. ಇಷ್ಟೊತ್ತು ನಿನ್ನ ತಮ್ಮಂದ್ರನ್ನ ಸಾಯಿಸಾಯಿತು, ಇನ್ನೂ ನಿನ್ನ ತೊಡೆಯನ್ನು ಮುರಿದು ಹಾಕೋಕೆ ಬಂದಿದ್ದೀನಿ ಭೀಮ, ಈ ಭೀಮನನ್ನು ನೋಡು. ಹೇಳ್ತಾರೆ ಶಾಸ್ತ್ರ, ಹೇಳ್ತಾರೆ ಜನ, ಏನು ನೀರಿನಲ್ಲಿ ಮುಳುಗದವನನ್ನ, ಹುಲ್ಲು ಕಚ್ಕೊಂಡು ನಿಂತ್ಕೊಂಡವನನ್ನ, ಹುಲ್ಲು ಕಚ್ ನಿಂತ್ಕೊಳ್ಳೋದು ಅಂದರೆ ನಮ್ಮಲ್ಲಿ ಪಿಸ್ತೂಲೋ ಏನೋ ತೋರಿಸಿದಾಗ, ರಿವಾಲ್ವರ್ ತೋರಿಸಿದಾಗ ಹ್ಯಾಂಡ್ಸ್ ಅಪ್ ಅಂತಾರೆ, ಅಂದರೆ ಶರಣಾದೆ ಅಂತ. ಹಾಗೆ ಬಾಯಲ್ಲಿ ಹುಲ್ಲು ಕಚ್ಕೊಂಡು ನಿಂತ್ಕೊಂಡ್ರೆ ಶರಣಾದೆ ಅಂತ ಅರ್ಥ, ಅಂಥವನ್ನ ಏನು ಮಾಡಬಾರ್ದು ಅಂತ. ಆಮೇಲೆ ನಿರಾಯುಧನನ್ನ, ಆಯುಧ ವೈಲ್ದೇ ಇರೋನ್ನ ಕೊಲ್ಲಬಾರದು ಅಂತ ಶಾಸ್ತ್ರ ಇದೆ. ಆದರೆ ನಿನ್ನ ವಿಷಯದಲ್ಲಿ ನಿನ್ನನ್ನು ಕೊಲ್ಲೋದಕ್ಕೆ ನಾನು ಯಾವ ಶಾಸ್ತ್ರವನ್ನು ನೋಡೋಲ್ಲ, ಯಾವ ಶಾಸ್ತ್ರಕ್ಕೂ ನಾವು ಬೆಲೆ ಕೊಡೋಲ್ಲ. ನಾ ಹೇಗಾದ್ರೂ ಸರ್, ನೀನು ಅನ್ಯಾಯವಾಗಿ ನಮಗೆ ಮಾಡಿದೀಯಾ, ನಿನಗೂ ಅನ್ಯಾಯವಾಗೇ ಮಾಡ್ತೀವಿ. ಅಲ್ಲಪ್ಪ, ಅವತ್ತಷ್ಟೊಂದು ಜಂಬ ಹೇಳ್ಕೊಂಡ್ಬಿಟ್ಟೆ, ನನಗೆ ಯಮಳರಲ್ಲಿ ಅಂದರೆ ನಕುಲ ಸಹದೇವರಲ್ಲಿ ಕೋಪ ಇಲ್ಲ, ಅರಸನಲ್ಲಿ ಅಂದರೆ ಧರ್ಮರಾಜ ವಿಷಯದಲ್ಲಿ ದ್ವೇಷವೂ ಇಲ್ಲ, ಅರ್ಜುನ ಅವನ ವಿಷಯದಲ್ಲಿ ಸಿಟ್ಟಿಲ್ಲ, ಹಾಗಾದ್ರೆ ಮತ್ತೆ ಯಾರ ಮೇಲಿದೆ? ಆದರೆ ಗರ್ವಿಷ್ಠ ಭೀಮನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಪಿಶಾಚಿಗಳಿಗೆ ಕೊಟ್ಟು ಅವುಗಳ ಹೊಟ್ಟೆ ತುಂಬಿಸಿದಾಗ್ಲೇನೆ ನನಗೆ ತೃಪ್ತಿ ಅಂದ್ಯಲ್ಲ, ಅವತ್ತು ತುಂಡು ತುಂಡು ಮಾಡಿ ಕೊಟ್ಬಿಡ್ತೀಯ ಪಿಶಾಚಿಗಳಿಗೆ. ಬಂದಿದ್ದೀನಿ ಕಣೋ ಭೀಮ, ಇಲ್ಲಿ ನಿಂತಿದ್ದೀನಿ, ಬಾ, ಸೀಳು ಭೀಮನನ್ನ, ಕತ್ತರಿಸೋ, ತುಂಡು ತುಂಡು ಮಾಡೋ, ಕೊಡೋ ಪಿಶಾಚಿಗಳಿಗೆ. ಮೊದಲು ಹೇಳು, ಹೀಗೆ ಹೇಳು ಅಂತ ಹೇಳ್ತಿದ್ದಾನೆ. ಅವನ ಧ್ವನಿ ಹೇಗಿತ್ತಂತೆ, ಭೀಮನ ಧ್ವನಿ ಅಂತಂದ್ರೆ, ಒಡೆಯಲ್ ಅಜಾಂಡಂ ಕುಲಗಿರಿ ಕೆಡೆಯಲ್ ನಡುಗಲ್ಕೆ ಧಾತ್ರಿ ಹಿಡಿಂಬ ಬಕವೈರಿ ಸಿಂಹನಾದಂಗೆ ಇದಂ. ಹಿಡಿಂಬ ಮತ್ತು ಬಕಾಸುರರ ವೈರಿ ಅಂದ್ರೆ ಇಲ್ಲಿ ಆ ಹೆಸರು ಹೆಚ್ಚು ಸೂಕ್ತ. ಅಂತಹ ಹಿಡಿಂಬ ಬಕಾಸುರರನ್ನ ಸಾಯಿಸಿದಂತಹ ಭೀಮ ಸಿಂಹದಾನವನ್ನ ಮಾಡಿದಂತೆ. ಆ ಸಿಂಹನಾದಕ್ಕೆ ಏನಾಯ್ತು ಅಂದ್ರೆ, ಒಡೆಯಲ್ ಅಜಾಂಡಂ ಬ್ರಹ್ಮಾಂಡವೆಲ್ಲ ಒಡೆದು ಹೋಗ್ಬಿಡ್ತಂತೆ.

ಭೀಮನ್ ಧ್ವನಿ ಕೇಳ್ತಾರೆ. ಇದು ಪ್ರಸಿದ್ಧವಾದ ಮಾತು ರನ್ನನಲ್ಲಿ. ಹೇಗೆ ಕೋಪ ಉಕ್ಕು ಬಿಡ್ತು ಅಂತಂದ್ರೆ, ಆ ಕೋಪದಿಂದ ಸುತ್ತಲೂ ನೀರು ಬಿಸಿ ಆಗ್ಬಿಡ್ತದು. ಭೀಮನ ಕೋಪವೂ ಹೌದದು, ಅವನ ಕೋಪವೂ ಹೌದು, ಬಿಸಿ ಆಗ್ಬಿಡು. ಬಿಸಿ ಆಗಿ ಅಲ್ಲಿ ಮೀನುಗಳು ಎಲ್ಲ ಸತ್ತು ತೇಲೋಕ್ಷ ಮಾಡ್ಬಿಡುದು ಅಂತೆ. ಅಂತಹ ನೀರಿನಲ್ಲಿ, ಆ ನೀರೊಳಗಿರ್ದು ಬೆಮರ್ತ ನೂರಗ ಪತಾಕಂ, ಅಂತಹ ಆ ಸಂದರ್ಭದಲ್ಲಿ ಆಳವಾದ ನೀರಿನಲ್ಲಿದ್ದರೂ ಕೂಡ ಉರಗ ಪತಾಕಂ, ಸರ್ಪ ಹಾವಿನ ಪತಾಕೆ ಇರುವನು ಅಂದರೆ ದ್ವೇಷ ಇರುವನು ಅಂತ ಅವನು ಬೆವತು ಬಿಟ್ಟ ಆ ದುರ್ಯೋಧನ ಅಂತ ಹೇಳ್ತಾರೆ. ಇಲ್ಲಿ ಅವನ ಬಿಸು ಉಸು ಬರೋಕ್ಕೆ ಶುರು ಆಗ್ಬಿಡ್ತು. ದುರ್ಯೋಧನಿಗೆ ಶಾಖ ಏರ್ಬಿಡ್ತು. ಅವನ ಬಿಸಿ ಉಸಿರಿನ ಶಾಖದಲ್ಲಿ ನೀರು ಕುದ್ದು ಬಿಡ್ತಂತೆ ದುರ್ಯೋಧನ ಬಿಸಿ ಉಸಿರಿನ ಶಾಖದಲ್ಲಿ. ಅಷ್ಟೇ ಅಲ್ಲ, ಮನುಷ್ಯ ಸ್ವಭಾವ ಕೋಪ ಆವೇಶ ಬಂದ ತಕ್ಷಣ ವಿವೇಕ ಮರಿಯಾಗ್ಬಿಡುತ್ತೆ. ಇದು ಮನುಷ್ಯನ ಸ್ವಭಾವ. ತರ್ಕ ವಿವೇಕ ವಿವೇಚನೆ ಇವೆಲ್ಲ ಮನಸ್ಸು ಪ್ರಶಾಂತವಾದಾಗಿರ್ತವೆ. ಯಾವಾಗ ಮನಸ್ಸು ಆ ಶಾಂತಿಯನ್ನು ಕಳ್ಕೊಂಡ್ಬಿಡುತ್ತೆ, ಕೋಪ ಬಂದುಬಿಡುತ್ತೆ, ಆವಾಗ ವಿವೇಕ ಮುಗಿದು ಹೋಯ್ತು ಕಥೆ. ಹಾಗಾಯಿತು ದುರ್ಯೋಧನಿಗೆ. ತಾನು ಈ ಕ್ಷಣದಲ್ಲಿ ಹೊರಗೆ ಬಂದರೆ ಎಂಥ ಅಪಾಯ ತನಗೆ, ಎಲ್ಲರೂ ಇದರಲ್ಲಿ, ವಿಶ್ರಾಂತಿ ಆಗಿಲ್ಲ. ಅವನು ಅಂದ್ಕೊಂಡಿದ್ದು ವಿಶ್ರಾಂತಿ ಪಡೆದು ಹೊರಗೆ ಬರಬೇಕು ಅಂತ, ಅದು ಬಿಟ್ಟು ಬಿಟ್ಟು ಈಗ ಹೊರಗಡೆ ಬಂದುಬಿಟ್ರೆ. ಆದರೆ ತಪ್ಪು ನಿಜ, ಆದರೆ ಕೋಪಗೊಂಡ ಯಾರು ತಾನೇ ವಿವೇಕದ ಹೆಜ್ಜೆಯನ್ನು ಇಡ್ತಾರೆ? ಆ ವಿವೇಕ ಹೋಗ್ಬಿಡ್ತು. ಅಷ್ಟೇ ಅಲ್ಲ, ತನ್ನ ಕೋಪದಲ್ಲಿ ತಾನೇನೆ ಬಳಲಿ ಬೆಂಡಾದನು ಅಂತಾನೆ. ಕೋಪ ಅನ್ನೋದೇ ಹಾಗೆ, ಕೋಪ ಅನ್ನೋದು ಒಂದು ಆವೇಶ, ಅದು ರಕ್ತವೆಲ್ಲ ಬಿರುಸಾಗಿ ಸಂಚಾರ ಶುರು ಆಗ್ಬಿಡುತ್ತೆ ದೇಹದಲ್ಲಿ. ಹಾಗಾಗಿ ಕೋಪ ಆದಮೇಲೆ ನಿಜವಾಗಿ ಭಾರಿ ಕೋಪ, ತುಂಬ ಕೋಪ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಅವತ್ತು ಆಯಾಸ ಆಗೋದುಂಟು. ಹಾಗೆ ಇವನಿಗೆ ಬಳಲಿ ಬೆಂಡಾದನಂತವನು, ವೀರತನದ ಅಭಿಮಾನ ಉಕ್ಕುಬಿಡ್ತು. ವೀರತನ ಇತ್ತು, ಆ ಅಭಿಮಾನ ಉಕ್ಕುಬಿಡ್ತು. ಅಲ್ಲಿಗೆ ಭಯ ಅನ್ನೋದು ಹೊರಟೋಯ್ತು. ಎಷ್ಟು ಜನ ಇದಾರೋ, ಹೊಡಿತಾರೋ ಬಡಿತಾರೋ, ಎಲ್ಲ ಹೊರಟೇ ಹೋಯ್ತು. ಜಲಸ್ತಂಭಕ್ಕಾಗಿ, ಆ ಜಲಸ್ತಂಭನ ಮಾಡ್ಕೊಳ್ಳೋದಕ್ಕೋಸಾಗಿ ಅವನು ಮೌನ ವ್ರತ ಮಾಡಿದ್ದ. ಎಲ್ಲದಕ್ಕೂ ಒಂದು ವ್ರತ, ಅದು ವ್ರತದ ನಿಯಮಗಳು ಏನೋ ಒಂದಿರುತ್ತೆ. ಇವನಿಗೆ ಆ ನಿಯಮ ಇತ್ತು ಮೌನವಾಗಿರಬೇಕು ಅಂತ. ಆ ಮೌನ ವ್ರತ ಭಂಗ ಆಗೋಯ್ತು. ಕಿರ್ಚ್ಕೊಂಡು ಬಂದೇ ಬಿಡ್ತಾನವನು, ಅಲ್ಲಿಗೆ ಮುಗಿದೋಯ್ತಲ್ಲ ವ್ರತವೇ ಹೋಯ್ತು. ಅಲ್ಲಿಗೆ ಜಲಸ್ತಂಭವು ಹೋಯ್ತು. ಅದು ಹೋದ ತಕ್ಷಣ ನೀರು ನುಗ್ಗೋಕ್ಕೆ ಶುರು ಆಗ್ಬಿಡ್ತಾವ. ಇರೋ ಜಾಗದಲ್ಲಿ ನಾನು ಹೊರಗೆ ಬರೋದೇನೆ. ಹೇಗೆ ಬಂದಂತೆ ದುರ್ಯೋಧನ ಅಂತಂದರೆ, ಸಮುದ್ರದ ಮಧ್ಯದಿಂದ ಏಳುವಂತಹ ಬರುವಂತಹ ಬಾಡಬಾಗ್ನಿ, ಬಡಬಾಗ್ನಿ ಅಂತಂತಾರೆ, ಬಾಡಬಾಗ್ನಿ ಬಡಬಾಗ್ಲು ಅಂತಾರೆ. ಹಾಗೆ ಬಂದಂತೆ ಒಂದು ಕಲ್ಪನೆ, ನಿಜವೂ ಇರಬಹುದು. ಸಮುದ್ರದೊಳಗೆ ಜ್ವಾಲಾಮುಖಿ ಬಂದುಬಿಟ್ರೆ, ಅದು ಉಕ್ಕಿ ಬಂದುಬಿಟ್ರೆ ಸುನಾಮಿ ಥರ, ಆವಾಗ ಏನಾಗುತ್ತೆ, ಬೆಂಕಿ ಬಂದುಬಿಡುತ್ತೆ. ನೀರು ಸಮುದ್ರ ಆದರೆ ಅಲ್ಲಿ ಬೆಂಕಿ ಬರುತ್ತೆ. ಆ ರೀತಿ ಅಂತಹ ಬೆಂಕಿ, ಸಮುದ್ರದೊಳಗಿನ ಬೆಂಕಿಗೆ ಬಡಬಾಗ್ನಿ ಬಡಬ ಅಂತೆಲ್ಲ ಉಂಟು ಪದಗಳು, ಅದು ಅಂಥ ಬಡಬಾಗ್ನಿ ಥರ ಇವನು ಎದ್ದು ಬಂದ್ಬಿಟ್ಟಂತೆ, ಜ್ವಾಲಾಮುಖಿ ಥರ ಎದ್ದು ಬಂದ್ಬಿಟ್ಟ. ಹೇಗೆ ಬರ್ತಾ ಇದ್ದಾನೆ ಅಂತಂದರೆ, ಅವನು ಹೆಗಲಲ್ಲಿ ಭಾರಿಯ ಗದೆ, ಗದೆ ಅಂದರೆ ಎಂಥ ಗದೆ, ಭೀಮನ ಗದೇನೂ ದೊಡ್ಡದು, ದುರ್ಯೋಧನ ಗದೇನೂ ದೊಡ್ಡದು. ಭೀಮನ ಗದೆ ಸ್ವಲ್ಪ ಹೆಚ್ಚು ಭಾರ ಅಂತ ಹೇಳ್ತಿರ್ತಾನೆ ದುರ್ಯೋಧನ ಯಾವಾಗಲೂ. ಅದನ್ನು ಹೊತ್ಕೊಂಡು ಆತುರದಿಂದ ಮುನ್ನುಗ್ಗಿ ಬಂದ್ಬಿಟ್ನಂತೆ. ಸಹಜವೇ, ಕೋಪ ಬಂದವನಿಗೆ ವಿವೇಕ ಅನ್ನೋದು ಇರೋದಿಲ್ಲ, ಅವನಿಗೆ ಭಯ ಇರೋದಿಲ್ಲ, ಸಂಕೋಚ ಇರೋದಿಲ್ಲ, ಆಮೇಲೆ ಹಿಂಜರಿಕೆ ಇರೋದಿಲ್ಲ. ಅವನ ಅಂಥ ಕೋಪ, ಆ ಕೋಪದಲ್ಲಿ ಮುನ್ನುಗ್ಗಿ ಬಂದ್ಬಿಟ್ಟ. ಬರೆದವನು ಹೇಗೆ ಬರ್ತಾನೆ ಅಂದರೆ, ಗರ್ವದಿಂದ ಸುತ್ತಲೂ ನೋಡ್ತಾ ಬಂದಂಥವನು ಹೊರಕ್ಕೆ. ಗರ್ವ ನೋಡ್ರ, ಹೆಂಗೆ ಬಚ್ಚಿಟ್ಕೊಂಡಿಲ್ಲ, ಬಂದಿದ್ದೀನಿ ಹೊರಕ್ಕೆ, ಯಾರದೋ ಬನ್ನಿ ನೋಡೋಣ ಅಂದ್ರೆ, ಈ ಥರ ಹೇಗೆ ಬಂದ ಅವನು ಅನ್ನೋದನ್ನು ವ್ಯಾಸ ಭಾರತದಲ್ಲಿ ಒಂದು ಸೊಗಸಾದ ರೀತಿಯಲ್ಲಿ ಹೇಳಿದ್ದಾರೆ. ವಜ್ರಹಸ್ತಂ ಯಥಾ ಶಕ್ರಂ, ಶೂಲಹಸ್ತಂ ಯಥಾ ಹರಂ, ದದೃಶುಹು ತವ ಪುತ್ರಂ. ಇದನ್ನ ಸಂಜೆಯ ಅಲ್ಲಿ ಧೃತರಾಷ್ಟ್ರನು ಹೇಳ್ತಾ ಇರೋದು, ತವ ಪುತ್ರಂ ದದೃಶುಹು, ನಿನ್ನ ಮಗನನ್ನ ಕಂಡರು ಅಲ್ಲಿದ್ದವರೆಲ್ಲ. ಹೇಗಿದ್ದಂತಹ ನಿನ್ನ ಮಗನನ್ನ, ಎಂತಹ ಮಗನನ್ನು ಕಂಡ್ರು? ವಜ್ರಹಸ್ತಂ ಯಥಾ ಶಕ್ರಂ, ಶಕ್ರ ಅಂದ್ರೆ ಇಂದ್ರ, ವಜ್ರಾಯುಧವನ್ನ ಕೈಯಲ್ಲಿ ಹಿಡಿದಂತಹ ಇಂದ್ರನಂತೆ ಇದ್ದಂತಹ ನಿನ್ನ ಮಗನನ್ನ. ಹಾಗೇನೆ ಶೂಲಹಸ್ತಂ ಯಥಾ ಹರಂ,

ಈಶ್ವರ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಂತಹ ಈಶ್ವರ ಹೇಗಿದಾನೋ ಹಾಗೆ ಹಾಗೆ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡಂತಹ ವಜ್ರವನ್ನು ಹಿಡ್ಕೊಂಡ ಇಂದ್ರನಂತೆ ತ್ರಿಶೂಲವನ್ನು ಹಿಡಿದ ಈಶ್ವರನಂತೆ ಇದ್ದಂತಹ ಗದೆಯನ್ನು ಹಿಡಿದ ದುರ್ಯೋಧನ ಹೊರಗೆ ಬಂದ. ಅಂತಹ ನಿನ್ನ ಮಗನನ್ನು ತವ ಪುತ್ರಂ ದದೃಶುಹು ಎಲ್ಲರೂ ನೋಡಿದರು. ಬಂದ ಅಂದ ತಕ್ಷಣ ಅರಸನ ಮುಖ ಅರಳಿತು ಅಂತಾನೆ, ಧರ್ಮರಾಜನ ಮುಖ ಅರಳಿಬಿಡ್ತಂತೆ. ಸಹಜವೇ, ಯಾಕೆಂದ್ರೆ ಬಚ್ಚಿಟ್ಕೊಂಡಿದ್ದ, ಹೆಂಗ್ ಕೊಲ್ಲೋದು ಅವನನ್ನ? ಅವನಂತ ಕೊಲ್ಲೋ ತನಕ ಯುದ್ಧ ಮುಗುದಿಲ್ಲ, ಶುರು ಮಾಡಿದ ಮೇಲೆ ಯುದ್ಧ ಮುಗಿಸ್ಬೇಕು. ಅದಕ್ಕೋಸ್ಕರ ಧರ್ಮರಾಜನ ಮುಖ ಅರಳಿಬಿಡ್ತಂತೆ. ಓ, ನಮ್ಮ ಉಪಾಯಕ್ಕೆ ಆಯ್ತು, ಲಾಭ ಪ್ರತಿಫಲ ಅಂತ ಭೀಮನ ಸಂತೋಷ ಉಕ್ಕುಬಿಡ್ತು. ಅವನಿಗೆ ಓ, ನನ್ನ ಪ್ರತಿಜ್ಞೆಯನ್ನ ತೀರಿಸುವ ಸಮಯ ಬಂತು, ಅವನ ತೊಡೆಯನ್ನು ಮುರಿತೀನಿ ಪ್ರತಿಜ್ಞೆ ಮಾಡ್ಕೊಂಡಿದ್ದಾನಲ್ಲ, ಹಾಗಾಗಿ ಅದೊಂದು ಪ್ರತಿಜ್ಞೆ ಬಾಕಿ ಇತ್ತು, ಅದು ಮುಗೀತು, ಅದಕ್ಕೆ ಅವಕಾಶ ಸಿಕ್ತು. ಉಳಿದವರೆಲ್ಲರಿಗೂ ಸಂತೋಷ ಆಗೋಯ್ತಂತೆ. ನಿಜ, ದುರ್ಯೋಧನ ಹೊರಗೆ ಬಂದ, ಇನ್ನು ಅವನನ್ನ ಮುಗಿಸ್ಬೇಕು, ಅದು ಯುದ್ಧ ಮುಗಿಬೇಕಾದ ಗುರಿ ತಾನೆ, ಅವ್ರಿಗದೇ ಗುರಿ, ಯುದ್ಧ ಮುಗಿಸ್ಬೇಕು. ನಕುಲ ಸಹದೇವ ಎಲ್ಲರೂ ಕೂಗ್ಬಿಟ್ರಂತೆ ಜೋರಾಗಿ, ಓ ಬಂದ ಇವನು ಅಂತ. ಆದರೆ ಅವನ ಪರಿವಾರದವ್ರು ಏನ್ ಮಾಡಿದ್ರು? ಇದು ಯಾವಾಗ್ಲೂ ಅಷ್ಟೇನೆ, ಆಳುವ ಪಕ್ಷ ವಿರೋಧ ಪಕ್ಷ. ಆಳುವ ಪಕ್ಷದವರು ಅವ್ರು ಏನು ಮಾಡಿದ್ರು ಸರಿ ಅಂತ ಹೊಗಳುತ್ತಿರ್ತಾರೆ, ವಿರೋಧ ಪಕ್ಷದವರು ಅವ್ರು ಏನು ಮಾಡಿದ್ರು ತಪ್ಪು ಅಂತ ಹೇಳ್ತಿರ್ತಾರೆ. ಇದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಡ್ಕೊಂಡು ಬರ್ತಾ ಇರೋದು. ಅದು ನಿಜವಾಗಿ ಸರಿನೋ ತಪ್ಪೋ ಅದನ್ನು ವಿಮರ್ಶೆ ಯಾರೂ ಮಾಡೋಲ್ಲ, ನ್ಯಾಯವಾದ ವಿಮರ್ಶೆಯನ್ನು, ಪ್ರಾಮಾಣಿಕ ವಿಮರ್ಶೆಯನ್ನು ಯಾರೂ ಮಾಡೋಲ್ಲ. ಅವ್ರಿಗೆ ಮಾಡಿದ್ದೆಲ್ಲ ತಪ್ಪಾಗಬೇಕು, ಇವರು ಮಾಡಿದ್ದೆಲ್ಲ ಸರಿವಾಗಬೇಕು, ಇದೇ ಪದ್ಧತಿ ತಾನೇ. ಹಾಗೆ ದುರ್ಯೋಧನ ಕಡೆಯವರು ಏನು ಮಾಡಿದರು, ಅವರ ಪರಿವಾರದವರು ಮೆಚ್ಚಿ ಕೂಗಿದ್ರಂತೆ. ಏನು ನಮ್ಮ ವೀರ, ಎಂಥ ವೀರ ನಮ್ಮವನು, ಸಾವು ಇದ್ದಿದ್ದೇ, ಯಾರು ತಾನೇ ಸಾವು ತಪ್ಪಿದೆ, ಸಾವು ಇದ್ದಿದ್ದೇನೆ, ಆದರೆ ಆ ಸಾವನ್ನು ಧೈರ್ಯದಿಂದ ಎದುರಿಸ್ತೀನಿ ಅಂತ ಬಂದಿದ್ದಾನಲ್ಲ ನಮ್ಮ ಈ ವೀರ, ಎಂಥ ವೀರ ಇವನು ಅಂತ ಕೂಗಿದ್ರಂತೆ. ತಪ್ಪಲ್ಲ, ನಿಜವಾಗಿ ಆ ದೃಷ್ಟಿಯಿಂದ ತಪ್ಪಲ್ಲ. ಪರಮ ವೀರ ಅನ್ನೋನು ಎಂಥವನು ಅಂತಂದರೆ, ಅವನು ಸಾಯೋದಲ್ಲ ಅಂತಲ್ಲ, ಸಾಯ್ಬಹುದು, ಸೋಲ್ಬಹುದು, ಸಾಯ್ಬಹುದು, ಸೋಲ್ದೇ ಇರೋಕ್ಕೇನು ಸಾಧ್ಯವಿಲ್ಲ ಎಲ್ಲರೂ, ಅದ್ಯಾರಾದರೂ ಸೋಲ್ಲೇಬೇಕು, ಒಬ್ಬರೆಲ್ಲ ಅವ್ರಿಗೂ ಸೋಲ್ಲೇಬೇಕು, ಆದರೆ ಅದನ್ನು ಚೆನ್ನಾಗಿ ಎದುರಿಸ್ಬೇಕಲ್ಲ. ಅದು ಅಲ್ಲಿ ಒಂದು ಮಾತು ಕವಿ ಹೇಳ್ತಾನೆ, ಬಹಳ ಸ್ವಾರಸ್ಯವಾದದ್ದು. ಅದನ್ನು ಮೆಚ್ಚಿದನು ಯಮಸೂನು, ಧರ್ಮರಾಜ ಇವನನ್ನು ಮೆಚ್ಕೊಂಡಂತೆ. ಧರ್ಮರಾಜನಿಗೆ ಆ ಗುಣ ಇದೆ, ಶತ್ರುವನ್ನಾದರೂ ಮೆಚ್ಕೋತಾನೆ, ಆಯಿತು ಮಾಡಲಿ. ಆದರೆ ಇಲ್ಲಿ ಕವಿ ಬಳಸುವ ಶಬ್ದ ನೋಡಿ, ಮೆಚ್ಚಿದನು ಧರ್ಮರಾಜ ಗಿಮ್ಮರಾಜ ಅಲ್ಲ, ಯಮಸೂನು, ಯಮನ ಮಗ ಮೆಚ್ಕೊಂಡ ಅಂತ. ಯಮನ ಮಗ ಮೆಚ್ಕೊಂಡ ಅಂದ್ರೆ ಏನಾಗುತ್ತೆ, ಯಮನ ಮಗ ಮೆಚ್ಕೊಂಡ್ರೆ ಅವನಿಗೆ ದುರ್ಯೋಧನಗ ಮುಂದೆ ಗತಿ ಇರೋದು ಯಮನ ಗತಿನೇ, ಅಂದ್ರೆ ಸಾಯೋದೇನೆ ಅಂತ ಆ ಸೂಚನೆ ಇದೆ ಅಲ್ಲಿ. ಯಮಸೂನು ಮೆಚ್ಚದ, ಆಮೇಲೆ ಹೊಗಳಿದ್ದಂತೆ ಅವನನ್ನ, ಏನೇ ಆಗಲಿ ನೀರಾಕಣು, ನಮ್ಮ ವಂಶಕ್ಕೆ ತಕ್ಕ ಶೌರ್ಯವನ್ನ ತೋರಿಸಿದೆ, ನಮ್ಮ ವಂಶದಲ್ಲಿ ಎಂತೆಂಥವ್ರು ಆಗಬಹುದು, ಭೀಷ್ಮ ಏನು, ಶಂತನು ಏನು, ಬೇಕಾಷ್ಟು ಜನ ಮಹಾವೀರರು, ಅದಕ್ಕೆ ತಕ್ಕಂಥ ಶೌರ್ಯವನ್ನು, ಪರಾಕ್ರಮವನ್ನು ನೀನು ಇವತ್ತು ತೋರಿಸಿದೀಯ. ಆಯಿತು, ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಮುಳುಗಿಬಿಟ್ಟಿದ್ದ, ನೀರಿನಲ್ಲಿ ಈ ಸಲ ಮುಳುಗಿದ್ದು ಅಂದು ಬಿಟ್ಟರೆ ಇವನಿಗೆ ಯಾರು ಸಮಾನರು ಅಂತಂದು. ಧರ್ಮರಾಜನ ಮಾತಾಗಿದ್ದರಿಂದ ಇದನ್ನು ಸ್ವಲ್ಪ ಗಂಭೀರವಾಗಿ ತಗೋಬೇಕು, ಬೇರೆ ಯಾರಾದರೂ ಆಗಿದ್ರೆ ಇದನ್ನು ಒಂದು ವ್ಯಂಗ್ಯಾಗೋ ತಗೋಬಹುದಿದ್ದು, ಮಹಾಪರಾಕ್ರಮಿರಿ, ನೀರಲ್ಲಿ ಒಂದು ಮುಳುಗಿ ಬಚ್ಚಿಟ್ಕೊಂಡಿದ್ದ ಅಂತ ಹೇಳಿದಂಗು ಆಗಬಹುದು. ಇಲ್ಲಿ ಧರ್ಮರಾಜ ವ್ಯಂಗ್ಯ ಗೀಲಿ ಅಷ್ಟು ಮಾಡೋನಲ್ಲ, ನಿಜ ಅನ್ಕೋಬಹುದು. ಆಮೇಲೆ ಧರ್ಮರಾಜ ಏನೇ ಆಗಲಿ ಒಂಥರ ವೀರನೂ ಹೌದು, ಒಂದು ರೀತಿಯ ಸಾತ್ವಿಕ ಸ್ವಭಾವವೂ ಹೌದು ಅವನು. ಅದಕ್ಕೇನೆ ಅಲ್ಲಿ ಅವನು ಏನು ಮಾಡ್ತಾನೆ, ಬಂದಿದೀಯೇನಪ್ಪ ಅಂದ್ಬಿಟ್ಟು ಅವನಿಗೆ ಒಂದು ಪೆಟ್ಟಿಗೆಯನ್ನು ಅವನು ಮುಂದಿಡ್ತಾನೆ. ಪೆಟ್ಟಿಗೆ ಅಂತಂದರೆ ಅದರಲ್ಲಿ ಕವಚ, ಕಿರೀಟ, ಯುದ್ಧದಲ್ಲಿ ಬೇಕಾದಂಥ ಶಿರಸ್ತ್ರಾಣ, ಹೆಲ್ಮೆಟ್ ಥರ, ರೇಷ್ಮೆ ವಸ್ತ್ರಗಳು ಎಲ್ಲವೂ ಇರುತ್ತೆ ಅದರಲ್ಲಿ, ಅದನ್ನೆಲ್ಲ ಇದೆ ಆ ಪೆಟ್ಟಿಗೆ. ಯಾಕಂದ್ರೆ ಪಾಪ ಅವನ ಹತ್ರ ಏನೂ ಇಲ್ವಲ್ಲ, ಈಗ ಬರಿಗೈತಾನೆ, ಅದಕ್ಕೆ ಕೊಟ್ಟ ಅವನು. ಯುದ್ಧ ಮಾಡೋ ಮುಂಚೆ ಸಿದ್ಧನಾಗು ಸರಿಯಾಗಿ, ನೀವು ಚೆನ್ನಾಗಿ ಸಿದ್ಧನಾಗು, ಆಮೇಲೆ ಯುದ್ಧ ತಾನೆ, ಅದಕ್ಕೆ ಕೊಟ್ಟನಂತೆ. ಕೊಟ್ಬಿಟ್ಟು ಹೇಳ್ತಾನೆ, ಅದರಲ್ಲಿದೆ ಕವಚ ಇದೆ, ಒಳ್ಳೆಯ ಚಿನ್ನ ಎಲ್ಲ ಹಾಕಿರುವಂಥದ್ದು, ಆಮೇಲೆ ಚಿನ್ನದಿಂದ ಅಲಂಕೃತವಾದಂಥ ಹಿರಸ್ತ್ರಾಣ, ತಲೆಗೆ ಇರುವಂಥದ್ದು ಹೆಲ್ಮೆಟ್ ಥರದ್ದು, ನಮ್ಮ ಕ್ರಿಕೆಟ್ ಆಡೋರು ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಇವಾಗ ಅದೇ ಥರ, ಆಮೇಲೆ ರೇಷ್ಮೆಯ ವಸ್ತ್ರಗಳು ಇವನ್ನೆಲ್ಲ ಕೊಟ್ಬಿಟ್ಟು ಹೇಳಿದಂತೆ, ತಿರಸ್ಕರಿಸ್ಬೇಡಪ್ಪ,

ಶತ್ರುಗಳು ಕೊಟ್ಟರೆ ನಾವು ತಗೊಳ್ಳಲ್ಲ, ತಗೋ ಅದನ್ನು ಅಂತ. ಅವನು ಅಷ್ಟೇ ಗಂಭೀರವಾಗಿ ತಗೊಂಡ ಅಂತ ಹೇಳ್ತಾನೆ ಕವಿ. ಅದು ಬಹಳ ಸಹಜವಾದದ್ದು, ನ್ಯಾಯವಾದದ್ದು. ಯಾಕೆಂತಂದ್ರೆ ಅವನು ರಾಜ, ಮಹಾರಾಜ, ದೊಡ್ಡ ದೇಶದ ಮಹಾರಾಜ. ಅವನು ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಅದನ್ನ ಸಣ್ಣದಾಗಿ ತಗೊಳಕ್ಕಾಗೋದಿಲ್ಲ. ಅದನ್ನು ಒಂದ್ಸಲ ಡಿ ವಿ ಜಿ ಅವರು ಮತ್ತೆ ಶ್ರೀನಿವಾಸ ಶಾಸ್ತ್ರಿ ಇವರೆಲ್ಲ ಮಹಾರಾಜರ ಆತಿಥ್ಯ ಇರುತ್ತೆ, ಮಹಾರಾಜರು ಊಟಕ್ಕೆ ಕರೆದಿರ್ತಾರೆ, ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅದ್ಭುತವಾದಂತಹ ಸಿದ್ಧತೆ. ಎಂಥ ಬಾಗಿಲಿಗಲ್ಲ, ಮಲ್ಲಿಗೆ ಹಾರಗಳೇನು, ಆ ಸುಗಂಧದ ಕಡ್ಡಿಗಳ ಹಚ್ಚಿರೋದೇನು, ಆ ಮಣೆಗಳು, ಕಪ್ಪು ಮರದ ಬೆಳ್ಳಿ ಹೂಗಳನ್ನು ಅಂಟಿಸಿರುವಂತಹ ಮಣೆಗಳೇನು, ಆ ದೊಡ್ಡ ದೊಡ್ಡ ಬಾಳೆ ಎಲೆಗಳು ಶುದ್ಧವಾದದ್ದು, ಅದ್ರ ಮೇಲೆ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿ ಲೋಟಗಳು. ಈ ಥರ ಪಾಪ ಡಿ ವಿ ಜಿ ಇದೆಲ್ಲ ನಾವು ಬಿಡಪ್ಪ ಅಂತ ಪಕ್ಕಕ್ಕೆ ತಿಡ್ತಾರೆ ಮಣೆಯೆಲ್ಲ. ಅವ್ರು ಕೇಳ್ತಾರೆ ಶ್ರೀನಿವಾಸ, ಯಾಕಪ್ಪ ಹಂಗೆ ಮಾಡ್ತಿದ್ದೀಯಾ? ಇಲ್ಲ, ಇಂಥ ವೈಭವ ನನಗೆ ಸರಿ ಇಲ್ಲ. ಅದೆಲ್ಲ ಹಂಗೆಲ್ಲ ಅಂದ್ಕೋಬಾರ್ದು. ಮಹಾರಾಜರು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅವರು ಇದನ್ನು ಅತಿಥಿಗಳಿಗೆ ಉಪಚಾರ ಮಾಡೋದು, ಅದನ್ನು ನಾವು ಹಾಗೆ ಸಹಜವಾಗಿ ತಗೋಬೇಕು ಅಂತಂದ್ರಂತೆ. ಇವನಿಗೆ ಆ ಯೋಗ್ಯತೆ ಇದೆ ದುರ್ಯೋಧನಿಗೆ. ಅವನು ಗಂಧ ಎಲ್ಲ ಪೂಸ್ಕೊಂಡಂತೆ ದೇಹಕ್ಕೆ, ಗಾಯ ಆಗಿತ್ತು, ಪೆಟ್ಟೆಲ್ಲ ಆಗಿದೆ, ಅದಕ್ಕೆಲ್ಲ ಕಸ್ತೂರಿಯನ್ನು ಹೂಳಿದನು ಅಂತ ಹೇಳ್ತಾನೆ. ಇವನು ಕಸ್ತೂರಿನೆಲ್ಲ ಹಚ್ಕೊಂಡಂತೆ, ಸುಗಂಧ ದ್ರವ್ಯಗಳನ್ನು ಹಚ್ಕೊಂಡ, ಲೋಹದ ಕವಚವನ್ನು ಬಿಗಿದ, ಶಿರಸ್ತ್ರಾಣವನ್ನು ಕಟ್ಕೊಂಡ ತಲೆಗೆ, ರೇಷ್ಮೆಯ ಧೋತರವನ್ನು ಉಟ್ಕೊಂಡಂತೆ, ಆಮೇಲೆ ವೀಳಿಯ ತಗೊಂಡಂತೆ. ಮಹಾಭಾರತ ಯುದ್ಧದಲ್ಲೆಲ್ಲ ಬರುತ್ತೆ, ಒಂದು ಯುದ್ಧ ಮುಗಿದ ತಕ್ಷಣ ಅವ್ರು ವೀಳಿಯ ತಗೊಳ್ಳೋದು, ನಿಧಾನವಾಗಿ ಅದೆಲ್ಲ ತಿಂದು ಒಂಥರ ಎನರ್ಜೈಸರ್, ಶಕ್ತಿ ಕೊಡುವಂಥದ್ದು. ಅದರೊಳಗೆ ಬೇಕಾದಷ್ಟು ಸೇರಿರುತ್ತೆ, ಸುವಾಸನೆ ದ್ರವ್ಯಗಳು ಅದು ಇದು ಸೇರಿರುತ್ತೆ, ಒಂದು ಶಕ್ತಿ ಬರುತ್ತೆ. ಹಾಗೆ ಸಿದ್ಧನಾದ ಅಂತ ಒಬ್ಬರು IIT ಪ್ರೊಫೆಸರ್ ಹೇಳ್ತಿದ್ರಂತಲ್ಲ ಹಾಗೆ. ಏನು ಅಂತಂದರೆ, ಪರೀಕ್ಷೆಗೆ ಹೋಗ್ತಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ, ಲುಕ್ ಶಾರ್ಪ್ ಸೋ ದ್ಯಾಟ್ ಯು ಕ್ಯಾನ್ ಥಿಂಕ್ ಶಾರ್ಪ್. ಚೆನ್ನಾಗಿ ಇದಾದರೆ ಮನಸ್ಸು ಪ್ರಸನ್ನವಾಗಿರುತ್ತೆ, ಯೋಚನೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಧರ್ಮರಾಜ ಅವನಿಗೆ ಹೇಳ್ತಾನೆ. ಈಗ ಸಿದ್ಧನಾಗ್ಬಿಟ್ಟ ಧರ್ಮರಾಜ ಹೇಳ್ತಿಯಾನೆ ದುರ್ಯೋಧನ, ಧರ್ಮರಾಜ ಹಿಡಿ ಬಿಲ್ಲನ್ನ, ಅರ್ಜುನ ತಡ ಮಾಡಬೇಡ, ನಕುಲ ಸಹದೇವರೇ ಹೇಳ್ರಿ, ಶಿಖಂಡಿ ಬಾರೋ, ನಾನು ಒಬ್ಬನೇ ಯುದ್ಧಕ್ಕೆ ನಿಲ್ತೇನೆ ಬಾರೋ ಅಂತ ಹೇಳ್ತಾನೆ. ಇದು ಭೀಮನ್ ಮಾತ್ರ ಕರೆಯೋಲ್ಲ, ಅವನ್ ಕಂಡ್ರೆ ಎಷ್ಟು ದ್ವೇಷ ಅಂದ್ರೆ ಭೀಮ ಬಾರೋ ಅಂತಲೂ ಹೇಳೋಲ್ಲ. ಧರ್ಮರಾಜ ಈಗ ಬಹಳ ಉದಾರವಾಗಿ ಮೂರ್ಖತನದ ಒಂದು ಮಾತನ್ನ ಹೇಳ್ತಾನೆ. ಅವನು ಹೇಳ್ತಾನೆ, ನಿನ್ನ ಛಲ ದೊಡ್ಡದು ಕಣೋ, ಏನೇ ಆಗಲಿ ರಾಜ್ಯ ಕೊಡಲ್ಲ ಅಂದ್ಬಿಟ್ಟು ಛಲ ಮಾಡ್ಕೊಂಡಿದೀಯ, ಮತ್ತೆ ಈಗ ಯುದ್ಧ ಮಾಡ್ತೀನಿ ಅಂತಿದ್ದೀಯಲ್ಲ, ಅದು ಬಹಳ ದೊಡ್ಡದು. ನಿನಗೆ ಯಾರ ಜೊತೆ ಇಷ್ಟವೋ, ಯಾರು ಇಷ್ಟವೋ ಅವ್ರ ಜೊತೆ ಯುದ್ಧ ಮಾಡು ಅಂತ ಕೊಟ್ಬಿಟ್ಟ, ಚಾಯ್ಸು ಆಯ್ಕೆ ಬಿಟ್ಟು ಕೊಟ್ಬಿಟ್ಟ. ಇಷ್ಟು ಜನರಲ್ಲಿ ನಮ್ಮಲ್ಲಿ ಯಾರ ಜೊತೆ ಯುದ್ಧ ದುರ್ಯೋಧನ ಜೊತೆ ಯುದ್ಧ ಭೀಮನಿಗೆ ಮಾಡೋಕ್ಕಾಗೋಲ್ಲ ಸರಿಯಾಗಿ, ನೀನು ಅವನು ಧರ್ಮರಾಜನ ಆಯ್ಕೆ ಮಾಡಿಕೊಂಡ್ರೆ ಕತೆ ಮುಗೀತು ಅಷ್ಟೇ. ಈಗ ನೋಡು ಅಷ್ಟರ ಮೇಲೆ ಇದನ್ನು ಹೇಳ್ಬಿಟ್ಟು ಒಪ್ಪಂದ, ಇದರಲ್ಲಿ ಗೆದ್ದವನು ಇಡೀ ಭೂಮಿಗೆ ಒಡೆಯ, ಅಂದರೆ ನಿನ್ನ ರಾಜ್ಯಕ್ಕೆ ಒಡೆಯ, ನೀನು ಸೋತ್ರೆ ನಾವು ಭೂಮಿ ಆಳ್ತೇವೆ, ನಮ್ಮಲ್ಲಿ ಒಬ್ಬರ ಜೊತೆ ನೀನು ಯುದ್ಧ ಮಾಡ, ಒಬ್ಬರು ಸೋತ್ರೆ ನೀನು ರಾಜ, ನಾವು ಸೇವಕರು, ಮುಗೀತು. ಏ ಅಷ್ಟೇ, ಯುದ್ಧ ಮಾಡಿ ವಾಂತು ಯುದ್ಧೇ ವಿನಿರ್ಜಿತ್ಯ ಭೋಕ್ತಾಸ್ಮಿ ವಸುಧಾಮಿ ಮಾಂ. ಏನು ಯಾರ ಜೊತೆ ಯುದ್ಧ ಮಾಡಿದ್ರೆ ಸೋರಿಸ್ಬಿಟ್ರೆ ಮುಗೀತು ಆ ಥರ ಅಲ್ಲಪ್ಪ. ಅವನು ಹೇಳ್ತಾನೆ, ಇದನ್ನ ಬಿಟ್ಕೊಡ್ತೀವಿ ಅಂದಿದ್ದಕ್ಕೆ ಅವನು ವ್ಯಂಗ್ಯ ಮಾಡ್ತಾನೆ, ನೀನೇನು ಬಿಟ್ಕೊಡೋದು, ಅಲ್ಲಿ ನೀನು ಸೋತಾಗಿದೆ ಇನ್ನೇನು ಬಿಟ್ಕೊಡೋದು ಅಂತ ಹೇಳ್ತಾನೆ ಧರ್ಮರಾಜ. ಮಹಾ ಅಪರಾಧದ ಮಾತು, ಪಂಚಾನಾಂ ಪಾಂಡವೇಯಾನಾಂ ಏನ ಯೋದ್ಧುಂ ಇಚ್ಛಸಿ ತಂ ಹತ್ವಾ ವೈ ಭವಾನ್ ರಾಜ ಹತೋವಾ ಸ್ವರ್ಗಂ ಅವಾಪ್ನುಹಿ. ಅವನು ಹೇಳ್ತಾನೆ, ಈ ಐದು ಜನ ಪಾಂಡವರಲ್ಲಿ ಯಾರ ಜೊತೆ ಯುದ್ಧ ಇಷ್ಟು ಮಾಡೋಕೆ ಯೋದ್ಧುಂ ಇಚ್ಛಸಿ, ಅವನನ್ನ ಹತ್ವ ಕೊಂದು ಬಿಟ್ಟು ಭವಾನ್ ರಾಜ, ನೀನು ರಾಜ ಆಗು ಅಷ್ಟೇನೆ, ನಮ್ಮನ್ನು ಒಬ್ಬನ ಕೊಂದಿಯೋ ರಾಜ ಆಗು, ಇಲ್ವಾ ಸ್ವರ್ಗಂ ಅವಾಪ್ನು, ಇಲ್ಲ ಸಾಯಿ ಸ್ವರ್ಗ ಸೇರು. ಅದಕ್ಕೆ ದುರ್ಯೋಧನ ಉತ್ತರ ಕೊಡ್ತಾನೆ, ನೋಡೋ ನಿನ್ ಮೇಲೆ ನನಗೆ ಕೋಪ ಇಲ್ಲ, ಛಲ ಇಲ್ಲ. ಆಮೇಲೆ ಯಾರು, ಅರ್ಜುನ, ಅರ್ಜುನ ಮಗು ಬಿಡು, ಇನ್ನು ಲೆಕ್ಕಕ್ಕೇ ಇಲ್ಲ ನಮಗೆ, ಚಿಕ್ಕ ಮಗು, ಅವನ ಜೊತೆ ನಾವೇನಿದ್ದ. ಯಮಳರು, ನಕುಲು ಸಹದೇವರು, ಅವರಿಗೆ ವಿರುದ್ಧವಾಗಿ ನಿಂತು ನಾನೇನು ಆಯುಧ ಹಿಡಿಯೋದಿಲ್ಲ. ಆದ್ರೆ ಹಾಗಾದ್ರೆ ಯಾರು, ಉಳಿದವನೊಬ್ಬನೇ. ಇನ್ನು ಹೇಳ್ತಾನೆ, ಬಾಯಿ ಬಡುಕ ಆನೆ ಬಲ ಇರ್ತೀನಿ ಇದೆ ಅನ್ನುವಂಥ ಹೆಮ್ಮೆ ಪಡುವಂತ ಭೀಮನೊಂದಿಗೆ ನಾನು ಯುದ್ಧ ಮಾಡ್ತೇನೆ. ಅವನು ಅಲ್ಲಿ ಮರ್ಯಾದೆ ಕಳ್ಕೊಳ್ಳಲ್ಲ, ಆತ್ಮಾಭಿಮಾನ ಇರೋನು, ಹಾಗಂದ್ಬಿಟ್ಟು ಕರೆಯೋ ನಕುಲ್ ಜೊತೆ

ಯುದ್ಧ ಮಾಡ್ತೀನಿ ಧರ್ಮರಾಜ ನಿನ್ ಜೊತೆನೆ ಯುದ್ಧ ಮಾಡ್ತೀನಿ ಅಂದ್ರೆ ಕಥೆನೆ ಮುಗೀತು, ಆರಾಮಾಗಿ ಗೆದ್ದು ಬಿಡ್ಬಹುದಿತ್ತು ಇವನ್ ಮಾತು ಕೇಳ್ಕೊಂಡು. ಹಂಗ್ ಮಾಡ್ಲಿಲ್ಲ ಅವನು, ನೀನ್ ಹೇಳು ನಾನು ಹಂಗ್ ಮಾಡೋಲ್ಲ. ಅದಕ್ಕೆ ಹೇಳ್ತಾನೆ, ವರಿಸಿದೆನು ಭೀಮನನ್ನು, ವರಿಸು ಅಂದ್ರೆ ಆಯ್ಕೆ ಮಾಡ್ಕೋ ಅಂತ, ಆಯ್ಕೆ ಮಾಡ್ಕೋತಿದ್ದೀನಿ ನಾನು ಭೀಮನನ್ನ, ಹಾಗಾಗಿ ಭೀಮನ್ ಜೊತೆ ಯುದ್ಧ ಮಾಡ್ತೀನಿ. ಅದೇ ನೀವು ದುಷ್ಟತನ ತೋರಿಸೋದಾದ್ರೆ, ದುರ್ಜನರಾದ್ರೆ ಸೈನ್ಯದೊಂದಿಗೆ ಬನ್ನಿ, ಎಲ್ಲಾ ಸೇರ್ಕೊಂಡು ನನ್ನ ಮೇಲೆ ಯುದ್ಧಕ್ಕೆ ಬನ್ನಿ, ಅದನ್ನು ಮಾಡ್ತೀನಿ. ದುಷ್ಟರಾದ್ರೆ ಒಬ್ಬನ ಮೇಲೆ ಅಷ್ಟು ಜನ ಬರಬಾರ್ದು. ಆಯ್ತು, ಈಗ ಕೃಷ್ಣ ಧರ್ಮರಾಜನ ಪಕ್ಕಕ್ಕೆ ಕರೀತಾನೆ. ಅವನು ಕುಮಾರರಸ ಕೃಷ್ಣನ ಕೋಪವನ್ನು ಬಹಳ ಸೊಗಸಾದ ಒಂದು ಮಾತಲ್ಲಿ ಹೇಳಿದ್ದಾನೆ, ಗರ್ಜಿಸಿದ ಅಂತ ಹೇಳಿದ್ದಾನೆ. ಎಕ್ಕಟ್ಟಿ ಕರೆದು ಪಕ್ಕಕ್ಕೆ ಕರೆದು ಬಿಟ್ಟು ಗರ್ಜಿಸಿದ. ಕೃಷ್ಣ ಕೋಪ ಮಾಡ್ಕೊಳ್ಳೋದು ಕಡಿಮೆ, ಅದು ಗರ್ಜಿಸಿದಂತೆ. ಅದೇ ಚೂರು ತಡ, ಯಾಕಂದರೆ ದುರ್ಯೋಧನ ಆಯ್ಕೆ ಮಾಡಾಗೋಯ್ತು. ಇರಲಿ, ಸಂಕೃದ್ಧೋ ವಾಸುದೇವೋ ಅಬ್ರವೀದಿದಂ, ಕೋಪಗೊಂಡಂತಹ ಕೃಷ್ಣ ಈ ಮಾತನ್ನು ಹೇಳಿದ್ನಂತೆ. ಏನು ನಿನ್ನ ಮಾತು, ವೀರಜನದಿಂದ ಉಬ್ಬಿಕೊಂಡು ಮಾತಾಡ್ತಿದೀಯ, ದುರ್ಯೋಧನ ಶಕ್ತಿ ಗೊತ್ತಿದೆಯೇನೋ ನಿನಗೆ, ದುರ್ಯೋಧನ ಯೋಗ್ಯತೆ ಗೊತ್ತಿದೆಯೇನೋ, ಅವನ ಜೊತೆ ಯುದ್ಧಕ್ಕೆ ನಿಂತವರು ಬದುಕಿ ವಾಪಸ್ ಬರೋದು ಉಂಟೇನು, ಎಂಥದ್ ಯೋಚನೆ ಮಾಡ್ತಿದೀಯ, ದೊಡ್ಡ ಮನುಷ್ಯನಂತೆ ಹೇಳ್ಬಿಟ್ಟಿಯಲ್ಲ ನೀನು, ಒಬ್ಬನ ಜೊತೆ ಯುದ್ಧ ಮಾಡೋದು, ನಮ್ಮನ್ನೆಲ್ಲ ಕೊಂದುಬಿಟ್ಟೆ ನೀನು, ಮುಗಿದೋಯ್ತು, ದೊಡ್ಡ ಮನುಷ್ಯನ ಒಬ್ಬನ ಗೆದ್ರೆ ನಾವೆಲ್ಲ ಸೇವಕರು ಅಂತೆಲ್ಲ ಅಂದ್ಬಿಟ್ಟಿಲ್ಲ, ಏನು ತಲೆಯಲ್ಲಿ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದೀಯ ಏನು? ಅದೃಷ್ಟ ದುರ್ಯೋಧನ ಭೀಮನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಭೀಮನೇ ಯುದ್ಧಕ್ಕೆ ಹೋದ್ರೆ ಆಗುತ್ತೋ ಇಲ್ವೋ ಏನಾಗುತ್ತೋ ಅನ್ನೋ ಭಯ ನಮಗಿದೆ. ಅವನ ಅಷ್ಟು ಶಕ್ತಿ, ಅವನು ಅಂಥ ಬಲಶಾಲಿ, ಅವನು ಅವನನ್ನು ಹೇಳ್ಬಿಟ್ಟ ಮಹಾ ದೊಡ್ಡವನ್ ತರ, ಯಾರ ಜೊತೆ ಆದ್ರೂ ಯುದ್ಧ ಮಾಡುದ, ಅವನೇನಾದ್ರೂ ನಿನ್ನ ಇನ್ನೊಬ್ಬನ ಆಯ್ಕೆ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ಗತಿ, ಮಾತಾಡೋದಿಲ್ಲ ಇಂಥದ್ದನ್ನ ಅಂದ್ಬಿಟ್ಟು ವ್ಯಾಸರಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ತದಿದಂ ದ್ಯೂತಮಾರಬ್ಧಂ ಪುನರೇವ ಯಥಾಪುರ, ಅವನು ಹೇಳ್ತಾನೆ ಮೊದಲಿನ ಹಾಗೆ ಹಿಂದಿನ ಹಾಗೇನೆ, ಅವತ್ತು ಜೂಜಾಡಿದೆಯಲ್ಲ ಒಬ್ಬೊಬ್ಬರನ್ನು ಇಟ್ಬಿಟ್ಟು, ತಮ್ಮನ್ನ ಇಟ್ಟೆ, ದ್ರೌಪದಿನ ಇಟ್ಟೆ, ನನ್ನನ್ನ ಇಟ್ಟೆ ಅಂತ ಪಣವಾಗಿ, ಆ ರೀತಿ ದ್ಯೂತಂ ಆರಬ್ಧಂ ಪುನರೇವ, ಮತ್ತೊಮ್ಮೆ ದ್ಯೂತ ಶುರು ಮಾಡ್ಬಿಟ್ಟಿಯಲ್ಲೋ ಜೂಜದ್ನ, ಏನು ಜೂಜು ಬುದ್ಧಿ ಬಿಡೋದಿಲ್ವೇನೋ ನಿನಗೆ, ಏನು ಜೂಜನ್ನ ಶುರು ಮಾಡಿಬಿಟ್ಟೆ, ಮತ್ತೆ ಬುದ್ಧಿ ಏನಾದರೂ ಇದೆಯೇನು ನಿನಗೆ ಅಂತ ಈ ಥರ ಕೇಳ್ತಾನೆ. ಈ ಅಂಶವನ್ನು ಭೈರಪ್ಪನವರು ತಮ್ಮ ಪರ್ವದಲ್ಲಿ ಸೊಗಸ ಉಪಯೋಗಿಸಿ, ಅವನು ಹಗಲು ಇರುಳು ಅವನು ಯುಧಿಷ್ಠಿರ ಜೂಜಿನ ಮನೋಭಾವ ಇದ್ದವನು ಅಂತ ತೋರಿಸ್ತಾರೆ. ತಮ್ಮ ಭಾವ ಒಬ್ಬರು ಅದೇ ಥರ ಭಾರಿ ಜೂಜಿನಲ್ಲಿ ಇಸ್ಪೀಟ್ನಲ್ಲಿ ಮುಳುಗಿರೋರಂತೆ, ಯಾವಾಗಲೂ ಇವನು ಅದೇ ಥರದ ಮನುಷ್ಯ ಅನ್ನೋ ಥರ ತೋರಿಸಿದ್ದಾರೆ ಈ ಯುಧಿಷ್ಠಿರ. ಅವನು ಯುಧಿಷ್ಠಿರ, ಅವ್ರ ಭಾವನು ಯುಧಿಷ್ಠಿರ ಅಂತ ಕರೀತಾರೆ ಅವರು. ಆ ಯುಧಿಷ್ಠಿರವರು ಹೆಗಲಿಗೆ ಟವಲ್ ಹಾಕಿಕೊಂಡು ಹೊರಟರು ಅಂತ. ಈ ಯುಧಿಷ್ಠಿರ ಬುದ್ಧಿ ಅಂತ ಇದು ಜೂಜಿನ ಬುದ್ಧಿ. ಕೃಷ್ಣ ಹೇಳ್ತಾನೆ ಮತ್ತೆ ಜೂಜ್ ಶುರು ಮಾಡಿಬಿಟ್ಟಿಯಲ್ಲೋ ಅಂತ. ಆವಾಗ ಭೀಮ ಹೇಳ್ತಾನೆ, ಯೋಚನೆ ಮಾಡಬೇಡ ಕೃಷ್ಣ, ನೀನು ದೊಡ್ಡವನು, ನಿನ್ನ ಮುಂದೆ ನನ್ನ ಹೆಚ್ಚುಗಾರಿಕೆ ಏನು, ನಿನ್ನ ಮುಂದೆ ನನ್ನನ್ನು ನಾನು ಹೇಳ್ಕೊಳಕ್ಕಾಗಲ್ಲ, ಆದರೆ ನಿನ್ನ ಕರುಣೆ ನಮಗಿದೆ, ನಿನ್ನ ಕರುಣೆಯೇ ನಮಗೆ ಕವಚ, ವಜ್ರ ಕವಚ ಕೃಷ್ಣ, ಅದಿರಬೇಕಾದ್ರೆ ನೀನು ಯೋಚನೆ ಮಾಡಬೇಡ, ನಾನು ಯುದ್ಧ ಮಾಡ್ತೀನಿ, ಗೆಲ್ತೀನಿ. ಈ ಸೊಕ್ಕಿದಾನಲ್ಲ ಈ ದುರ್ಯೋಧನ, ಅವನ ಮುಖವೆಂಬ ಹಲಗೆ ಅಂದರೆ ಬರೆಯೋ ಹಲಗೆ, ಸ್ಲೇಟ್ ಅಂತೀವಲ್ಲ, ಆ ಹಲಗೆಯ ಮೇಲೆ ಧರ್ಮರಾಯನ ಹೆಗ್ಗಳಿಕೆಯ ಬಿರುದುಗಳನ್ನು ಬರೀತೀನಿ. ಅಂದರೆ ಧರ್ಮರಾಜನ ಗೆಲುವನ್ನು ಈ ನನ್ನ ದುರ್ಯೋಧನ, ಶತ್ರುವಾದ ದುರ್ಯೋಧನ ಮುಖದ ಮೇಲೆ ಬರೀತೀನಿ ಅನ್ನಂತೆ. ಮಧುಸೂದನ ಮಾಕಾರ್ಷೀಹಿ ವಿಷಾದಂ ಅದ್ಯ ಯದು ನಂದನ, ಕೃಷ್ಣ ಮಾಕಾರ್ಷೀಹಿ ವಿಷಾದಂ ಅದ್ಯ, ಈಗ ನೀನು ದುಃಖ ವಿಷಾದ ಪಡಬೇಡ, ಯುದ್ಧ ಯೋಚನೆ ಮಾಡಬೇಡ, ಅಹಂ ಸುಯೋಧನಂ ಸಂಖ್ಯೆ ಹನಿಷ್ಯಾಮಿ, ಯುದ್ಧದಲ್ಲಿ ಸಂಖ್ಯೆ ಹನಿಷ್ಯಾಮಿ ಸುಯೋಧನಂ, ಸುಯೋಧನ ಕೊಲ್ತೇನೆ ನ ಸಂಶಯ, ಯೋಚನೆ ಮಾಡಬೇಡ ಒಂದು ಚೂರು ಅದ್ರ ಬಗ್ಗೆ ಅನುಮಾನ ಪಡಬೇಡ ಅಂತ. ಅಂದ ತಕ್ಷಣ ಕೃಷ್ಣನಿಗೂ ಸಂತೋಷ ಆಯಿತು, ಭೀಮನನ್ನು ಹೊಗಳಿದ್ನಂತೆ. ಯಾಕೆಂದರೆ ಇಂಥ ಸಂತೋಷ ಧೈರ್ಯ ತುಂಬೆ, ಗಯಾ ಬಿಡ ನೀನು ಅವನಿಗೆ ಎದುರು ನಿಲ್ಲಕ್ಕಾಗುತ್ತೇನೋ ಅನ್ನಕ್ಕಾಗುತ್ತೇನೋ, ಅದಕ್ಕೇನೆ ಚೆನ್ನಾಗಿ ಅವನನ್ನು ಹೊಗಳ್ದ. ಎಲ್ಲರೂ ಭೀಮನನ್ನು ಹೊಗಳಿದ್ರು. ಭೀಮ ಗದೆ ತಗೊಂಡು ಮುಂದಕ್ಕೆ ಬಂದಂತೆ, ಸಿದ್ಧತೆ ನಡೀತಿದೆ. ಯುದ್ಧದ ವಿಷಯವನ್ನು ತಿಳಿದು ಆಕಾಶದಲ್ಲಿ ದೇವತೆಗಳೆಲ್ಲ ನೆರೆದು ಬಿಟ್ರು. IPL ಅಂತಲ್ಲ, ಅದ್ರದ್ದು ಫೈನಲ್ ಮ್ಯಾಚ್ ಅಂದರೆ ಎಲ್ಲರೂ ಬಂದುಬಿಡ್ತಾರೆ. ಹಾಗೆ ಚತುರಂಗ ಬಲ ಎಷ್ಟಿತ್ತೋ ಸೈನ್ಯ ಗೊತ್ತಿಲ್ಲ, ಜಾಗ ಬಿಟ್ಟು ನಿಲ್ತಂತೆ. ಅಂದರೆ ಅವರಿಗೆ ಗದಾಯುದ್ಧ ಮಾಡೋದು ಅವಕಾಶ, ಜಾಗ ಕೊಡಬೇಕಲ್ಲ, ಅದನ್ನು ಕೊಟ್ಟು ಹಿಂದ್ಗಡೆ ನಿಂದ್ರಂತೆ. ಈ ಇಬ್ಬರು ವೀರರು ಉತ್ಸಾಹದಿಂದ ಮುಂದಕ್ಕೆ ಬಂದರು, ಪರಸ್ಪರ ಮೂದಲಿಸಿದ್ರು, ಯುದ್ಧ ಶುರು ಮಾಡೋದು ಆಯಿತು ಅನ್ನೋ ಹೊತ್ತಿಗೆ, ಸರಿಯಾಗಿ ಆ ಹೊತ್ತಿಗೆ ಹೆಗಲ ಮೇಲೆ ಗದೆ ಇಟ್ಟುಕೊಂಡು ಕಪ್ಪು ಬಟ್ಟೆಯನ್ನು ಧರಿಸಿದಂತಹ ಬಲರಾಮ, ಕೃಷ್ಣನ ಅಣ್ಣ ಬಲರಾಮ ಬಂದ. ಎಲ್ಲರೂ ಅವ್ರ ಕಡೆ ತಿರುಗಿಬಿಟ್ರು. ದುರ್ಯೋಧನ ಮುಖದಲ್ಲಿ ಆನಂದ ಉಕ್ಕಿಬಿಡುತ್ತಂತೆ, ಯಾಕಂದ್ರೆ ಅವನಿಗೆ ಬಹಳ
ಪ್ರೀತಿ ಪಾತ್ರನಾದ ಶಿಷ್ಯ ದುರ್ಯೋಧನ.

ಹೇಗೆ ಇವನ ಗುರು ಅದಕ್ಕೋಸ್ಕರ ಅವನಿಗೆ ಅವನಿಗೂ ಒಂದು ಬೆಂಬಲಕ್ಕೆ ಒಬ್ಬ ಬಂದ ತಮ್ಮವನು ಅಂತ. ಆದರೆ ಕುಂತಿಯ ಮಕ್ಕಳಿಗೆ ಒಂಚೂರು ಭಯ ಆಗ್ಬಿಟ್ಟು ಕೃಷ್ಣನ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ರಂತೆ. ಅಂದ್ರೆ ಏನ್ ಬೈತಾನೋ ಅವನು, ಸ್ವಲ್ಪ ಕೋಪ ಕೋಪಿಷ್ಠ ಶೀಘ್ರ ಕೋಪಿ ಏನಂದ್ಬಿಡ್ತಾನೋ ಭಯದಿಂದ ಅವ್ರ ಉತ್ಕೊಂಡ್ರಂತೆ. ಇನ್ನು ಮುಂದೆ ಗದಾಯುದ್ಧ ಆರಂಭ ಆಗುತ್ತೆ.

ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಗಧಾಯುದ್ಧಕ್ಕೆ ಸಿದ್ಧತೆ ಎಂಬ ವಿಷಯದ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂ ಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕರಾವಳಿ ತೀರಕ್ಕೆ ಚಂಡಮಾರುತ ಅಪ್ಪಳಿಸಿದಾಗ ನಾವೆಲ್ಲರೂ ಮೇಲ್ಭಾಗದಲ್ಲಿ ಅಬ್ಬರಿಸುವ ಅಲೆಗಳು, ಜೋರು ಗಾಳಿ ಮಳೆ ಮತ್ತು ಆಗುವ ಹಾನಿಯಷ್ಟನ್ನೇ ನೋಡುತ್ತೇವೆ. ಆದರೆ ಅದೇ ಸಮಯದಲ್ಲಿ ಸಮುದ್ರದ 100 ಅಡಿ ಆಳದಲ್ಲಿ ಏನಾಗುತ್ತಿರಬಹುದು? ಚಂಡಮಾರುತದ ಭೀಕರ ಗಾಳಿ ಮತ್ತು ಅಲೆಗಳು ಸಾಗರದ ಆಳದ ಪರಿಸರವನ್ನು ಹೇಗೆ ಬದಲಾಯಿಸುತ್ತವೆ? ಹೀಗೆ ನಿಗೂಢ ಪ್ರಶ್ನೆಗೆ ಭಾರತೀಯ ವಿಜ್ಞಾನಿಗಳು ಈಗ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅದ್ಭುತ ಉತ್ತರವನ್ನು ಹುಡುಕಿದ್ದಾರೆ. ಜಲಾಂತರಗಾಮಿ ರೋಬೋಟಿಕ್ ಡ್ರೋನ್ ಒಂದನ್ನು ಬಳಸಿದ ವಿಜ್ಞಾನಿಗಳು ಭೀಕರ ಚಂಡಮಾರುತವು ಸಮುದ್ರದ ಆಳದಲ್ಲಿ ಅಡಗಿರುವ ಪೋಷಕಾಂಶಗಳನ್ನು ಮೇಲಕ್ಕೆ ತಂದು ಸಸ್ಯ ಪ್ರಪಂಚಕ್ಕೆ ಹೇಗೆ ಮರುಜೀವ ನೀಡುತ್ತದೆ ಎಂಬುದನ್ನು ಮೊದಲ ಬಾರಿಗೆ ಕಣ್ಣಾರೆ ಕಂಡಿದ್ದಾರೆ. ನಮ್ಮ ಕರ್ನಾಟಕದ ಕರಾವಳಿ, ಮಂಗಳೂರು ಅಥವಾ ಉಡುಪಿಯ ಕರಾವಳಿ ಭಾಗದ ಜನರಿಗೆ ಅರಬ್ಬಿ ಸಮುದ್ರದಲ್ಲಿ ಇರುವ ಚಂಡಮಾರುತಗಳ ಪರಿಚಯ ಚೆನ್ನಾಗಿಯೇ ಇದೆ. ಪ್ರಕೃತಿಯ ಈ ವಿಕೋಪಗಳು ಭೂಮಿಯ ಮೇಲೆ ತಲ್ಲಣ ಸೃಷ್ಟಿಸಿದರೂ ಸಮುದ್ರದ ಆಳದಲ್ಲಿ ಮಾತ್ರ ಇವು ಜೀವ ಜಗತ್ತಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂಬುದು ಈ ಹೊಸ ಸಂಶೋಧನೆಯಿಂದ ತಿಳಿದು ಬಂದಿದೆ. ಹೈದರಾಬಾದ್ನಲ್ಲಿರುವ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ವಿಜ್ಞಾನಿಗಳು ಈ ಸಾಧನೆಯನ್ನ ಮಾಡಿದ್ದಾರೆ. 2023 ಮೇ ತಿಂಗಳಿನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮೋಚಾ ಎಂಬ ಭೀಕರ ಚಂಡಮಾರುತ ಅಪ್ಪಳಿಸಿತು. ಆ ಸಮಯದಲ್ಲಿ ಇಡೀ ಸಮುದ್ರವೇ ರೊಚ್ಚಿಗಿದ್ದಾಗ ವಿಜ್ಞಾನಿಗಳು ಸ್ಲೋಕಂ ಜಿ3 ಎಂಬ ಅತ್ಯಾಧುನಿಕ ಸಮುದ್ರ ದಾಳದ ಗ್ಲೈಡರ್ ಅಥವಾ ರೋಬೋಟಿಕ್ ಡ್ರೋನ್ ಅನ್ನು ನೀರಿನೊಳಗೆ ಬಿಟ್ಟಿದ್ದರು. ರಾಪಿಡೋ ಆಕಾರದಲ್ಲಿರುವ ಈ ಡ್ರೋನ್ ತನ್ನ ತೂಕ ಮತ್ತು ನೀರಿನ ತೇಲುವಿಕೆ ಸಾಮರ್ಥ್ಯವನ್ನು ಬದಲಾಯಿಸಿಕೊಳ್ಳುವತ್ತ ಸಮುದ್ರದ ಸುಮಾರು 1000 ಮೀಟರ್ ಆಳದವರೆಗೆ ಮುಳುಗಬಲ್ಲದು. ದಡದಲ್ಲಿ ಕುಳಿತು ವಿಜ್ಞಾನಿಗಳು ಇದನ್ನು ನಿಯಂತ್ರಿಸುತ್ತಿದ್ದರು. ಚಂಡಮಾರುತದ ಭೀಕರದ ಗಾಳಿಗೆ ತರಂಗಗಳು ಏಳುತ್ತಿದ್ದಾಗಲೂ ಈ ಡ್ರೋನ್ ಮಾತ್ರ ಸಮುದ್ರದ ಆಳದಲ್ಲಿ ಸುರಕ್ಷಿತವಾಗಿ ಈಜುತ್ತಾ ಸಾಗರದ ಭೌತಿಕ ಮತ್ತು ಜೈವಿಕ ಬದಲಾವಣೆಗಳ ನಿಖರ ಮಾಹಿತಿಯನ್ನು ಸ್ಯಾಟಲೈಟ್ ಮೂಲಕ ವಿಜ್ಞಾನಿಗಳಿಗೆ ರವಾನಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯ ಮೇಲ್ಭಾಗದಲ್ಲಿ ಮಳೆ ಮತ್ತು ನದಿಗಳ ನೀರು ಬಂದು ಸೇರುವುದರಿಂದ ಬೆಚ್ಚಗಿನ ಮತ್ತು ಸಿಹಿ ನೀರಿನ ಒಂದು ಸ್ಥಿರವಾದ ಪದರ ನಿರ್ಮಾಣವಾಗುತ್ತದೆ. ಇದನ್ನು ವಿಜ್ಞಾನಿಗಳು ಸ್ಟ್ರಾಟಿಫಿಕೇಶನ್ ಅಥವಾ ಪದರ ವಿನ್ಯಾಸ ಎನ್ನುತ್ತಾರೆ. ಈ ಮೇಲಿನ ಪದರವು ಒಂದು ಬಗೆಯಲ್ಲಿ ತುಂಬ ದೃಢವಾಗಿ ನಮ್ಮ ಮನೆಗಳಲ್ಲಿ ಇರುವ ಮೇಲ್ಛಾವಣಿಯಂತೆ ಇರುವುದರಿಂದ ಸಮುದ್ರದ ಆಳದಲ್ಲಿರುವ ತಂಪಾದ ಮತ್ತು ಪೋಷಕಾಂಶಗಳಿಂದ ಕೂಡಿದ ನೀರು ಸೂರ್ಯನ ಬೆಳಕು ಬೀಳುವ ಮೇಲ್ಭಾಗಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದಾಗಿ ಅಲ್ಲಿನ ಸಾಗರ ಜೀವಿಗಳಿಗೆ ಆಹಾರದ ಕೊರತೆ ಇರುತ್ತಿತ್ತು. ಆದರೆ ಮೋಚಾ ಚಂಡಮಾರುತದ ಅತಿ ವೇಗದ ಗಾಳಿಯು ಸಮುದ್ರದ ಈ ನೈಸರ್ಗಿಕ

0: ಪದರಗಳನ್ನೇ ಹೊಡೆದು ಹಾಕಿತು. ವೈಜ್ಞಾನಿಕವಾಗಿ ಆಫ್ ಲಿವಿಂಗ್ ಅಥವಾ ಆಳದ ನೀರು ಮೇಲಕ್ಕೆ ಬರುವ ಪ್ರಕ್ರಿಯೆ ಎಂದು ಕರೆಯಲಾಗುವ ಈ ವಿದ್ಯಮಾನದೊಂದಿಗೆ ಕತ್ತಲಲ್ಲಿ ಅಡ್ಡದಾಗಿದ್ದ ನೂರಾರು ಪೋಷಕಾಂಶಗಳು ಸಮುದ್ರದ ಮೇಲ್ಮೈಗೆ ಬಂದುವು. ಹೀಗೆ ಪೋಷಕಾಂಶಗಳು ಮೇಲಕ್ಕೆ ಬರುತ್ತಿದ್ದಂತೆ ಸಮುದ್ರದ ಮೇಲ್ಭಾಗದಲ್ಲಿದ್ದ ಫ್ಲೈಟೋಫ್ಲಾಂಕ್ಟನ್ ಎಂಬ ಸೂಕ್ಷ್ಮ ಜೀವಿಗಳಿಗೆ ಹಬ್ಬದೂಟ ಸಿಕ್ಕಂತಾಯಿತು. ಫ್ಲೈಟೋಫ್ಲಾಂಕ್ಟನ್ ಎಂದರೆ ಕಣ್ಣಿಗೆ ಕಾಣಿಸಿದ ಸೂಕ್ಷ್ಮ ಜೀವಿಗಳು. ಇವುಗಳನ್ನು ನಮ್ಮ ಕೆರೆಗಳು, ತೊರೆಗಳು ಅಥವಾ ನದಿಗಳಲ್ಲೂ ಕಾಣಬಹುದು. ಹಾಗೆಯೇ ಇವುಗಳು ಸಮುದ್ರದಲ್ಲೂ ಸಾಕಷ್ಟಿವೆ. ಇವು ಸಸ್ಯಗಳಂತೆ ಸೂರ್ಯನ ಬೆಳಕನ್ನು ಬಳಸಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಸಮುದ್ರದ ಆಳದಿಂದ ಬಂದ ಆಹಾರ ಅಥವಾ ಚಂಡಮಾರುತ ಸರಿದ ನಂತರ ಸಿಕ್ಕ ಸೂರ್ಯನ ಬೆಳಕಿನಿಂದಾಗಿ ಈ ಸೂಕ್ಷ್ಮ ಜೀವಿಗಳು ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗತೊಡಗಿದ್ದವು. ಚಂಡಮಾರುತ ಹಾದುಹೋದ 8 ದಿನಗಳ ನಂತರ ಇವುಗಳ ಸಂಖ್ಯೆ ದಾಖಲೆ ಮಟ್ಟಕ್ಕೆ ಏರಿತು. ಗ್ಲೈಡರ್ ಡ್ರೋನ್ ಕಳುಹಿಸಿದ ದತ್ತಾಂಶದಲ್ಲಿ ಕಡಲ ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವಾಗುವ ಕ್ಲೋರೋಫಿಲ್ ಅಂಶವು ವಿಪರೀತವಾಗಿ ಹೆಚ್ಚಿರುವುದು ಪತ್ತೆಯಾಯಿತು. ಈ ಸೂಕ್ಷ್ಮ ಕಡಲ ಸಸ್ಯಗಳು ದೊಡ್ಡ ಪ್ರಮಾಣದಲ್ಲಿ ವೃದ್ಧಿಯಾದಾಗ ಅವು ವಾತಾವರಣಕ್ಕೆ ಅಪಾರವಾದ ಕರಗಿದ ಆಮ್ಲಜನಕವನ್ನು ಬಿಡುಗಡೆ ಮಾಡಿದವು. ಈ ರೋಬೋಟಿಕ್ ಡ್ರೋನ್ ಎಷ್ಟು ನಿಖರವಾದ ಮಾಹಿತಿ ನೀಡುತ್ತದೆ ಎಂದರೆ ಅದು ಸಮುದ್ರದ ದೈನಂದಿನ ಉಸಿರಾಟವನ್ನೇ ದಾಖಲಿಸಿದೆ. ಅಂದರೆ ಹಗಲಿನಲ್ಲಿ ಸೂರ್ಯನ ಬೆಳಕಿರುವಾಗ ಕಡಲ ಸಸ್ಯಗಳು ಸಕ್ರಿಯವಾಗಿ ಆಮ್ಲಜನಕವನ್ನು ಉತ್ಪಾದಿಸುವುದರಿಂದ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಹೆಚ್ಚುತ್ತಿರುತ್ತಿತ್ತು ಮತ್ತು ರಾತ್ರಿ ಸಮಯದಲ್ಲಿ ಅವುಗಳು ಆಮ್ಲಜನಕವನ್ನು ಬಳಸುವುದರಿಂದ ಆ ಮಟ್ಟವು ಕಡಿಮೆಯಾಗುತ್ತಿತ್ತು. ಸಮುದ್ರದ ಈ ದೈನಂದಿನ ಉಸಿರಾಟದ ಏರಿಳಿತವನ್ನು ವಿಜ್ಞಾನಿಗಳು ಮೊದಲ ಬಾರಿಗೆ ಇಷ್ಟು ನಿಖರವಾಗಿ ಗಮನಿಸಿದ್ದಾರೆ. ಇಲ್ಲಿಯವರೆಗೆ ವಿಜ್ಞಾನಿಗಳು ಇಂತಹ ಬದಲಾವಣೆಯನ್ನು ತಿಳಿಯಲು ಉಪಗ್ರಹವನ್ನು ಅವಲಂಬಿಸುತ್ತಿದ್ದರು. ಆದರೆ ಚಂಡಮಾರುತ ಬಂದಾಗ ದಟ್ಟವಾದ ಮೋಡಗಳು ಇಡೀ ಆಕಾಶವನ್ನು ಮುಚ್ಚಿಕೊಳ್ಳುವುದರಿಂದ ಉಪಗ್ರಹಗಳಿಗೆ ಸಮುದ್ರದ ಒಳಗೆ ಏನಾಗುತ್ತಿದೆ ಎಂದು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಚಂಡಮಾರುತದ ಭೀಕರ ಅಲೆಗಳ ನಡುವೆ ವಿಜ್ಞಾನಿಗಳ ಅಡಗನ್ನು ಕಳುಹಿಸುವುದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಈ ಸಮುದ್ರ ದಾಳದ ರೋಬೋಟಿಕ್ ಡ್ರೋನ್ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿದೆ. ಚಂಡಮಾರುತದ ನೀರ ಹಾದಿಯಲ್ಲಿ ಇದ್ದುಕೊಂಡು ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಉಷ್ಣಾಂಶ ಮತ್ತು ಲವಣಾಂಶದ ನಿಖರ ಮಾಹಿತಿಯನ್ನು ಇದು ಸಂಗ್ರಹಿಸುತ್ತದೆ. ಈ ಅದ್ಭುತ ಯಶಸ್ಸು ಕೇವಲ ಬಂಗಾಳ ಕೊಲ್ಲಿಗಷ್ಟೇ ಅಲ್ಲ, ಕರ್ನಾಟಕದ ಕರಾವಳಿ ಭಾಗದಲ್ಲೂ ಆಗಾಗ ಸಂಭವಿಸುವ ಚಂಡಮಾರುತಗಳ ಮುನ್ಸೂಚನೆಯನ್ನು ನೀಡಲು, ಹವಾಮಾನ ಮಾದರಿಗಳನ್ನು ಸುಧಾರಿಸಲು ಮತ್ತು ಜಾಗತಿಕ ತಾಪಮಾನದ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಈ ತಂತ್ರಜ್ಞಾನವು ದಾರಿದೀಪವಾಗಲಿದೆ. ಪ್ರಕೃತಿಯ ವಿಕೋಪಗಳ ನಡುವೆಯೂ ಜೀವ ಜಗತ್ತು ಹೇಗೆ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಎಂಬುದಕ್ಕೆ ಭಾರತೀಯ ವಿಜ್ಞಾನಿಗಳ ಈ ಸಂಶೋಧನೆ ಸಾಕ್ಷಿಯಾಗಿದೆ. ಸಾಂಪ್ರದಾಯಿಕ ಸಂಶೋಧನಾ ವಿಧಿ ವಿಧಾನಗಳನ್ನು ಮೀರಿ ನಿಂತಿರುವ ಈ ಸ್ವಯಂ ಚಾಲಿತ ಡ್ರೋನ್ಗಳು ಮುಂದಿನ ದಿನಗಳಲ್ಲಿ ಹವಾಮಾನ ಮತ್ತು ಸಾಗರ ಸಂಶೋಧನೆಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ವು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ

0: ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಇದು ಹಿಂದೆ ನಮ್ಮ ಹಿರಿಯರು ಹೇಗೆ ಬದುಕಿದ್ರು ಅಂತ. ಒಂದು ಮೌಲ್ಯವಂತ ಸಮಾಜ ಅಂತ ಹೇಳ್ತೀವಿ. ಯಾವ ರೀತಿ ಮೌಲ್ಯಗಳನ್ನು ಬದುಕಿದ್ರು ನಮ್ಮ ಹಿರಿಯರು ಅನ್ನೋದನ್ನ ನಾವು ನೆನೆಸ್ಕೊಂಡಾದ್ರೂ ನೆನೆಸ್ಕೋಬೇಕು. ಈ ಕಾಲಕ್ಕೆ ಆ ಆದರ್ಶಗಳನ್ನು ಪಾಲಿಸೋಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅಂಥ ಆದರ್ಶ ನಮ್ಮಲ್ಲಿತ್ತು ಅಂತ ಅಭಿಮಾನ ಪಟ್ಕೊಳ್ಳೋ ಕಾಲಾದರೂ ನಮಗಿರಲಿ ಅಂತ. ರಾಳ್ಳಪಳ್ಳಿ ಅನಂತಕೃಷ್ಣ ಶರ್ಮರು ಒಂದು ಬಹುದೊಡ್ಡ ವ್ಯಕ್ತಿ, ಸಾತ್ವಿಕತೆಯ ಕಲಾರಸಿಕತೆಯ ಪ್ರತೀಕವಾಗಿದ್ದಂಥವ್ರು. ಅವ್ರ ಬರಹಗಳು ತುಂಬ ಚೆನ್ನಾಗಿರುವಂಥದ್ದು. ಶ್ರೇಷ್ಠ ಸಂಗೀತ ಅಭಿರುಚಿ ಅವ್ರದ್ದು. ಕನ್ನಡ, ತೆಲುಗು, ಸಂಸ್ಕೃತ, ಪ್ರಾಕೃತ, ಇಂಗ್ಲೀಷು, ಎಂಥ ತಲಸ್ಪರ್ಶಿಯಾದಂಥ ಅಧ್ಯಯನ ಧ್ಯಾನ ಇತ್ತು ಅವರಿಗೆ. ಅವರು ಒಂದು ಘಟನೆ ಬರೀತಾರೆ, ಇದಾದ ಘಟನೆ ಇದು. ಈ ಅನಂತಕೃಷ್ಣ ಶರ್ಮರ ದೂರದ ಸಂಬಂಧಿಯೊಬ್ಬರು ತೀರ್ಥಯಾತ್ರೆಗೆ ಹೋದ್ರಂತೆ. ಆಗಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋಗೋದು ಸುಲಭ ಆಗಿರಲಿಲ್ಲ. ಕಾಶಿ, ಗಯಾ, ಬದ್ರಿ, ಕೇದಾರ ಎಲ್ಲ ಹೋಗಬೇಕು ಅಂತ ಹೊರಟಿದ್ದಾರೆ. ಒಂದಿಷ್ಟು ದುಡ್ಡು ಕಟ್ಕೊಂಡು ಹೋಗಿದ್ದಾರೆ. ಅವಾಗ ಹೋದರೆ ಮೂರು ವರ್ಷ, ನಾಲ್ಕು ವರ್ಷ ಹೋಗಬೇಕು. ಅವ್ರು ವಾಪಸ್ ಬಂದರೆ ಬಂದರು, ಇದ್ರ ಬರೆದಿದ್ರೆ ಏನು ಹೇಳಿಲ್ಲ, ಹೇಳೇ ಹೋಗ್ತಾರೆ ಬರೋದಿಲ್ಲ ಅಂತ. ಒಂದ್ಸಲ ಅವರು ಕಾಶಿ ಗಯಾ ಎಲ್ಲ ಮುಗಿಸ್ಕೊಂಡು ಬಂದರು, ಇನ್ನು ಮುಂದೆ ಬದ್ರಿಗೆ ಹೋಗಬೇಕು ಅಂತ ವಿಚಾರ ಮಾಡುವಾಗ ನೋಡ್ತಾರೆ, ತಾವೇನು ಖರ್ಚು ಲೆಕ್ಕ ಹಾಕಿದ್ರೋ ಅದಕ್ಕಿಂತ ಹೆಚ್ಚಿಗೆ ಖರ್ಚಾಗಿ ದುಡ್ಡೆಲ್ಲ ಮುಗಿದೋಯ್ತು. ದುಡ್ಡು ಮುಗಿದು ಹೋದರೆ ಇನ್ನು ಊರಿಗೂ ಬರೋಂಗಿಲ್ಲ, ತೀರ್ಥಯಾತ್ರೆಗೆ ಹೋಗೋದು ಹೇಗೆ? ಅಲ್ಲಿ ಯಾರ್ದೂ ಪರಿಚಯ ಬೇಡ ಇಲ್ಲ ಅವರಿಗೆ. ಪ್ರಯಾಗ ಅಂತ ಈಗಿನ್ನು ಅಲಹಾಬಾದ್ ಅಂತೀವಲ್ಲ, ಅಲ್ಲಿ ಅವ್ರು ಹೋಗಿ ಕೇಳಿದತ್ತಿ, ಇಲ್ಲಿ ಯಾರಾದರೂ ಬಡ್ಡಿ ಮೇಲೆ ಸಾಲ ಕೊಡ್ತಾರಾ ದುಡ್ಡು, ಸಾಲ ತೊಗೊಂಡು ಹೋಗಿ ಆಮೇಲೆ ತೀರಿಸಿದ್ರಾಯ್ತು ಅಂತ. ಒಬ್ಬ ಮನುಷ್ಯ ಕರ್ಕೊಂಡು, ಬಿಸ್ನೆಸ್ ಮ್ಯಾನ್ ಕರ್ಕೊಂಡು ಹೋದರು ಅಂತ ಹೇಳಿದೆ, ಕೊಡ್ತೀನಿ ಸಾಲ ಕೊಡ್ತೀನಿ, ಬಟ್ ನೀವೇನು ಆಧಾರ ಏನು ಕೊಡ್ತೀರಿ ನಮಗೆ? ಬಂಗಾರ ಇದೆಯಾ, ಏನಾದರೂ ಇದೆ? ತೀರ್ಥಯಾತ್ರೆಗೆ ಹೊರಟವರು, ಬಂಗಾರ ಎಲ್ಲಿರುತ್ತೆ ಇವ್ರ ಕಡೆಗೆ? ನನ್ನ ಕಡೆ ಏನೂ ಇಲ್ಲಪ್ಪ, ಹಾಗೆ ಕೊಡಿ ಅಂತ. ಜನ ನಕ್ಬಿಟ್ರು, ಏನೂ ಇಲ್ಲದೆ ಕೊಡೋದು ಹೇಗೆ ಸ್ವಾಮಿ? ನೀವು ಯಾರು ಅಂತ ಗೊತ್ತಿಲ್ಲ, ಯಾವೂರವರು ಅಂತ ಗೊತ್ತಿಲ್ಲ, ನಿಮ್ಮ ದುಡ್ಡು ಕೊಡೋದು ಹೇಗೆ ನಾನು ಅಂತ. ಆಗ ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿಪ್ಪ ನಮ್ಮ ಕಡೆ ಮುಂದಿನ ಪ್ರಯಾಣಕ್ಕೆ ಹಣ ಬೇಕು, ನಮ್ಮ ಕಡೆ ದುಡ್ಡಿಲ್ಲ, ಗಿರ್ವಿ ಇಡೋದಕ್ಕೂ ವಸ್ತು ಇಲ್ಲ. ನಾನೀಗ ಕಾಶಿ ಪ್ರಯೋಗಕ್ಕೆಲ್ಲ ಹೋಗಿ ಬಂದಿದ್ದೀನಿ, ಅದು ಏನು ಪುಣ್ಯ ಬಂದಿದೆಯೋ ನನಗೆ.

ಅದನ್ನೇ ಒತ್ತೆ ಇಟ್ಕೊಳ್ಳಿ ಅಂದರು. ಪುಣ್ಯ ಒತ್ತೆ ಇಟ್ಕೊಳ್ಳೋದು ಕೇಳಿದ್ರೆ ಎಲ್ಲಾದರೂ ಪುಣ್ಯ ಒತ್ತೆ ಇಟ್ಕೊಂಡು ನಂಗೆ ದುಡ್ಡು ಕೊಡಿ ಅಂತ. ಆ ವ್ಯಾಪಾರಿ ಒಂದು ಕ್ಷಣ ವಿಚಾರ ಮಾಡಿಬಿಟ್ಟು, ಆಯಿತು ಎಷ್ಟು ದುಡ್ಡು ಬೇಕು ಹೇಳಿ ಅಂತ, ಪುಣ್ಯ ಒತ್ತೆ ಇಟ್ಕೊಂಡಿದ್ದೀನಿ ಅದ್ರ ಪರವಾಗಿ ದುಡ್ಡು ಕೊಡ್ತೀನಿ ಅಂತ ಕೊಟ್ಟರು. ಇವರು ಪ್ರವಾಸಕ್ಕೆ ಹೋಗಿ ಬರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟರಂತೆ ತೊಗೊಂಡು ಹೋಗಿ ಅಂತ. ಇವರೆಲ್ಲ ಊರೆಲ್ಲ ಮುಗಿಸ್ಕೊಂಡು ಪ್ರವಾಸ ಮುಗಿಸಿ ಊರಿಗೆ ಬಂದರು. ಅವ್ರ ಅಡ್ರೆಸ್ ತಂದಿದ್ದಾರಲ್ಲ ದುಡ್ಡು ಇಸ್ಕೊಂಡವ್ರದ್ದು, ಅವ್ರು ಕಳಿಸಿದ್ರಂತೆ, ನೋಡಿ ನಾನು ನಿಮ್ಮ ಕಡೆ ದುಡ್ಡು ತೊಗೊಂಡಿದ್ದೆ, ತುಂಬ ಕೃತಜ್ಞತೆಯಿಂದ ಹಣ ತಿರುಗಿ ವಾಪಸ್ ಕೊಡ್ತಾ ಇದ್ದೀನಿ, ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳಿದರು. ಆ ಮನುಷ್ಯ ಇನ್ನು ವಿಚಿತ್ರ ಅಂತ ಹೇಳಿದ, ಸ್ವಾಮಿ ಪುಣ್ಯ ಗಿರ್ವಿ ಇಟ್ಟಿದ್ದೀರಿ ಅಲ್ವಾ, ಆದ್ದರಿಂದ ನನಗೆ ಪುಣ್ಯ ಇರಲಿ, ನಿಮ್ಮ ದುಡ್ಡು ಬೇಡ, ಇಟ್ಕೊಂಬಿಡಿ ನೀವೇನೆ ಅಂತ. ನಿಮಗೇನು ಪುಣ್ಯ ಬಂದು ಅದೇ ಸಾಕು ನನಗೆ, ನಿಮ್ಮ ದುಡ್ಡು ಬೇಡ ಅಂತ. ಇವ್ರು ಎಂದು ಚೇಚೆ ಪುಣ್ಯ ಬಿಡೋಕ್ಕಾಗತ್ತೇನ್ರಿ, ದುಡ್ಡು ಬೇಕಾದ್ರೆ ವಾಪಸ್ ತೊಗೊಳ್ರಿ, ಪುಣ್ಯ ನನಗೆ ಬೇಕು ಅಂತ ಜಗಳಾಡಿಕೊಂಡು ಪತ್ರ ವ್ಯವಹಾರದ 5-6 ಸಲ ಪತ್ರ ವ್ಯವಹಾರ ಮಾಡಿ, ನೋಡಿ ನನ್ನ ಪುಣ್ಯ ನನಗೇ ಇರಲಿ, ನಿಮ್ಮ ದುಡ್ಡು ನಿಮಗೇ ಇರಲಿ ಅಂತ ಹೇಳಿ ದುಡ್ಡು ವಾಪಸ್ ಕೊಟ್ರಂತೆ. ವ್ಯಾಪಾರಿಗಳು ಹೇಳಿದ್ರಂತೆ ದುಡ್ಡು ಬೇಕಾಗಿರಲಿಲ್ಲಪ್ಪ ನನಗೆ. ಇಂಥ ಆತ್ಮೀಯ ವ್ಯಕ್ತಿಗಳು ನೋಡೋಕೆ ಸಿಗ್ತಾರೇನ್ರಿ, ಅಷ್ಟು ಪ್ರಾಮಾಣಿಕವಾಗಿ ಬಂದು ನನ್ನ ಕಡೆ ಕೊಡೋದಕ್ಕೆ ಏನೂ ಇಲ್ಲ, ಇರೋದೊಂದು ಪುಣ್ಯ ಇದೆ ಅದನ್ನೇ ಒತ್ತೆ ಇಟ್ಕೊಳ್ಳಿ ಅಂತ ಕೊಡುವಂಥ ಜನ ಸಿಗ್ತಾರಾ ಅಂತ ಹೇಳಿದಂಥ ಕಾಲ. ಆಗಿನ ಕಾಲದ ಜನರ ವಿಶ್ವಾಸಾರ್ಹತೆ ಯಾವ ಮಟ್ಟದ್ದಾಗಿತ್ತು ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ಇದು. ಈ ಘಟನೆಗಳು ನಮ್ಮ ಹಿರಿಯರು ಬಾಳಿ ಬದುಕಿದಂಥ ಸಮಾಜದ ಆರೋಗ್ಯವನ್ನು ಚಿತ್ರಿಸ್ತದೆ. ಇಂಥ ಭವ್ಯ ಆದರ್ಶ ಸಾಮಾಜಿಕ ಜೀವನಕ್ಕೆ ವಾರಸುದಾರರು ನಾವು ಅನ್ನೋ ಹೆಮ್ಮೆ ನಮಗೆ ಬೇಡ. ಕಲ್ಪನೆ ಬರೆದಂಥ ಪುಣ್ಯವನ್ನು ಒತ್ತೆ ಇಟ್ಕೊಂಡು ದುಡ್ಡು ಕೊಡೋದು ಅಂದರೆ ಇದೆಯಾ? ಈಗ ಪೇಪರ್ ಕೊಟ್ಟರೇನೇ ಮೋಸ ಆಗುವಂಥ ಜಾಗ, ಒತ್ತೆ ಇಡೋದಕ್ಕೆ ನಿಮ್ಮ ಲ್ಯಾಂಡ್ ಪ್ರಾಪರ್ಟಿ ಕೊಟ್ಟರೇನೆ ಮೋಸ ಆಗುವಂಥ ಕಾಲದಲ್ಲಿ ಪುಣ್ಯ ಇಟ್ಕೊಂಡು ದುಡ್ಡು ಕೊಟ್ಟಂಥ ಆ ಮಹಾನುಭಾವರು ದೊಡ್ಡವರು, ಪುಣ್ಯ ವಾಪಸ್ ಕೊಡಿ ನಿಮ್ಮ ದುಡ್ಡು ವಾಪಸ್ ತೊಗೊಳ್ಳಿ ಅಂತ ಹೇಳಿದಂಥ ಮಹಾನುಭಾವರು ದೊಡ್ಡವರು, ಲೆಕ್ಕ ಹಾಕೋದು ಕಷ್ಟ ಸ್ವಾಮಿ. ಅಂಥ ಮೌಲ್ಯವಂತ ಜೀವನ ನಮ್ಮದಾಗಿತ್ತು ಅಂತ ನೆನೆಸ್ಕೊಳ್ಳೋದೇ ನಮ್ಮ ಜೀವನದ ಭಾಗ್ಯ ಆಗ್ತದೆ ಇವತ್ತು.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಎಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ.
1: ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ

0: ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ.

ತೆಗೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜರವರು ಹಾಡಿರುವ ಹಾಡುಗಳನ್ನ.
2: ಪಂಡಿತ ಪೂಜಕ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಭಜಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಗ್ರತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಗ್ರತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ವರಸು ದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ಲಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌದ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇತ ಧರಣಿ ತುಳಸಿ ರಾಮ ದಾಸುನಿ ವರಮುಲ ಸಗಿನ ಸಾರ್ವಭೌಮುಡು ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬಗಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಸುಮದ್ರಮಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸರ್ವೋರ್ ಕಷ್ಟ ನಿವಾರಣೆ ಮಾಡೋ ನರಸಿಂಹ ಗೋವಿಂದ ಗೋವಿಂದ.
0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲು ಬಿದರಿ ಹೋಗಿದವು ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲು ಬಿದರಿ ಹೋಗಿದವು ನರನಾಗಿ ಇರಬಾರದೆಂದೆಣಿಸಿ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ

ಕೊಡಿ ಪರಿ ಸುಖಂತೆ ಹದಿ ಅಸುರ ಗುರುಳರೆಲ್ಲರೂ ಹಸುರ ಗುರುಳರೆಲ್ಲರೂ ಅವರ ಒಲೆ ಹೊಡೆದಾಡಿ ಹತರಾಗಿ ಹೋದರು ಅವರ ಒಲೆ ಹೊಡೆದಾಡಿ ಹತರಾಗಿ ಹೋದರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಹನುಮಾದಿ ಸಾಧು ಜನರು ಹತ್ತಿಕೊಂಡು ಹನುಮಾದಿ ಸಾಧು ಜನರು ಹತ್ತಿಕೊಂಡು ಕುಣಿ ಕುಣಿದಾಡಿದ ಅರುಷದಲ್ಲಿ ಪುರಂದರ ವಿಠಲರಾಯನ ಜನದಲ್ಲಿ ಪುರಂದರ ವಿಠಲರಾಯನ ಕೊನೆಗೊಡೆಯನು ಕಾನೊಬ್ಬನಾಗಿ ನಿಂತ ಕೊನೆಗೊಡೆಯನು ಕಾನೊಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ

0: ಇದುವರೆಗೂ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನ ಹಾಡುವಸೆ ಕಾರ್ಯಕ್ರಮದಲ್ಲಿ ಕೇಳಿದಿರಿ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
2: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡಬೇಕು ತಾನೆ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
2: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
2: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಕಲಾವಿದ ವೃತ್ತಿಯ ಅನಾವರಣ ಕುರಿತು. ದಶಕಗಳಿಂದ ಆರ್ಕೆಸ್ಟ್ರಾ ವೃತ್ತಿಯಲ್ಲಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸುತ್ತಿರುವ ಕಲಾವಿದರಾದ ಸರಗೂರು ತಾಲೂಕಿನ ಅಗತೂರು ಗ್ರಾಮದ ಶ್ರೀಯುತ ಪಿ ಪ್ರಭಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ವೃತ್ತಿ ಸಂತೃಪ್ತಿ.
0: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆದರೆ ಹಗಲನ್ನು ರಾತ್ರಿಯಾಗಿಸಿ ತನ್ನ ನೋವನ್ನು ಮರೆತು ಪರರ ಮುಖದಲ್ಲಿ ನಗು ಮೂಡಿಸುವ ಕಲಾವಿದನ ಬದುಕು ಇದೆಯಲ್ಲ, ಅದು ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅದ್ಭುತವಾದ ಜೀವನ ಪ್ರೀತಿ. ಇವತ್ತು ನಮ್ಮ ಜೊತೆಗಿದ್ದಾರೆ ದಶಕಗಳಿಂದ ರಂಗಭೂಮಿಯ ಮೇಲೆ ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಾ ಆರ್ಕೆಸ್ಟ್ರಾ ವೇದಿಕೆಗಳ ಮೇಲೆ ತಮ್ಮ ಧ್ವನಿಯ ಮೂಲಕ ಸಾವಿರಾರು ಸಂಜೆಗಳನ್ನು ಸ್ಮರಣೀಯವಾಗಿಸಿದ ಒಬ್ಬ ಅಪ್ಪಟ ಕಲಾವಿದರು. ಹಣ ಹಂತಸ್ತಿಗಿಂತ ಹೆಚ್ಚಾಗಿ ವೃತ್ತಿ ಸಂತೃಪ್ತಿ ಮತ್ತು ಜನರ ಪ್ರೀತಿಯೇ ಜೀವನದ ದೊಡ್ಡ ಆಸ್ತಿ ಎಂದು ನಂಬಿದವರು ಇವರು. ಬನ್ನಿ ಇವತ್ತು ಅವರ ಕಲಾಪಯಣದ ಏಳು ಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಆ ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ಸ್ವಾಗತ.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುವರಿಗೆ ಮಾಡಿಕೊಡೋದಾದ್ರೆ.
5: ನಮ್ಮ ಹೆಸರು ಪ್ರಭಾಕರ್ ಪಿ ಅಂತ, ಆಗತ್ತೂರಿಂದ. ನಾವು ಒಂದು ಬಾಲ್ಯದಲ್ಲೇ ನಮ್ಮ ಪೂರ್ವಿಕರು ಊರಿನ ಸುತ್ತ ನಮಗೆ ವಾರ ಶನಿವಾರ ಬತ್ತಂದ್ರೆ ಊರ ಸುತ್ತ ಶನಿದೇವ್ರ ಭಜನೆ ಮಾಡೋರು, ಫೋಟೋ ಹೊತ್ತಿರಿಸೋರು. ಹಿರಿಯರ ಜೊತೆ ನಾವು ಅವ್ರ ಜೊತೆಲೇ ಸಾಗೂಡಿ ತಾಳ ಒದ್ದೆ ಇರ್ಬೋದು, ಜೊತೆಗೆ ದೇವ್ರ ಫೋಟೋ ಇಟ್ಕೋಬೋದು, ಗಂಧ ಕಡೆ ಇಟ್ಕೊಳ್ಳೋದು, ಧೂಪ ಇಟ್ಕೊಳ್ಳೋದು. ಆ ಥರ ಚಿಕ್ಕರು ನಮಗೆ ಅದು ಹವ್ಯಾಸ ಮಾಡ್ಕೊಬಂದ್ವಿ. ಅವ್ರ ವಯಸ್ಸಾಯ್ತಾಯ್ತು, ನಮಗೆ ಸ್ವಲ್ಪ ಅವರು ಈ ಕಲೆಯಲ್ಲಿ ಒಂದು ಭಜನೆ ದಾಸರ ಪದ ಊಗ ಭೋಗ ತತ್ವ ಪದ ಏನಿದೆ ಅದು ನಮಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಮತ್ತೆ ಬಂದು ನಮ್ಗೆ ಹೇಳ್ಕೊಡೋರು. ಹೇಳ್ಕೊಡೋ ಜೊತೆಗೆ ನಮ್ಗೆ ಆವಾಗಲಿಂದ ತಾಳ ಮತ್ತು ಕಂಜರ ಅವೆಲ್ಲ ಅವ್ರಿಗೆ ನಮಗೆ ಸ್ವಲ್ಪ ಹೇಳ್ಕೊಡ್ತಿದ್ರು. ಸೊ ನಾವು ಪ್ರೈಮರಿ ಮಿಡ್ಲ್ ಸ್ಕೂಲಿಂದ ಕೂಡ ನಮಗೆ ಈ ಕಲೆಯಲ್ಲಿ ತುಂಬ ಇಷ್ಟ ಇತ್ತು. ಆದರೆ ನಮಗೆ ಚಲನಚಿತ್ರಗೀತೆ ಈ ಥರದ ಬಗ್ಗೆ ಇದು ಕಂದಾಗ ಗೊತ್ತಿಲ್ಲ ನಮಗೆ. ಆಗ ಭಕ್ತಿ ಗೀತೆ ಭಜನೆ ಈ ರೂಪದಲ್ಲಿ ನಾವು ಬಂದಿರೋ ರೀತಿ. ತದನಂತರ ನಾವು ಹೈಸ್ಕೂಲು ಮತ್ತು ಕಾಲೇಜ್ ಮಟ್ಟಕ್ಕೆ ಬಂದಾಗ ಆವಾಗ ಸ್ವಲ್ಪ ನಮಗೆ ಈ ಭಜನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಊರಲ್ಲಿದೆ ದೇವಸ್ಥಾನಗಳಲ್ಲಿ ಮತ್ತು ಹಬ್ಬ ದಿನಗಳಲ್ಲಿ ಒಂದು ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ ನಮಗೆ ಹಿರಿಯರು ಮತ್ತು ಅಕ್ಕಪಕ್ಕ ನಮ್ಮದು ಗ್ರಾಮಸ್ಥರು ಎಲ್ಲ ಕೇಳ್ಕೊಳ್ಳೋರು. ಸುಗಮ ಸಂಗೀತ ಆಗ್ಬೋದು, ಗೀತಾ ಗಾಯನ, ಭಜನೆ, ಕೆಲವೊಂದು ದೇವಸ್ಥಾನಗಳಲ್ಲಿ ದೇವ್ರ ಭಜನೆ ಹೇಳಲ್ಲ, ಆ ಥರ ಅವಕಾಶ ಕೊಡೋದು, ಅವೆಲ್ಲ ಮಾಡ್ಕೊಂಡ್ವಿ. ಆಗ ಇನ್ನೂ ಸ್ವಲ್ಪ ವರ್ಷ ಆದಾಗ ಚಲನಚಿತ್ರಗೀತೆ ಬಗ್ಗೆ ಸ್ವಲ್ಪ ಅವಾಗ ನಾವು ತಿಳಿದ ಮಟ್ಟಿಗೆ ವಾರ್ತೆ ಮುಗಿದ ನಂತರ ಮೂರು ಗೀತೆ ಕೊಡೋರು. ನಾವು ಮಿಡ್ಲ್ ಸ್ಕೂಲ್ ಏನಿದೆ ಆವಾಗ ಹೋಗುವಾಗ ಆ ಒಂದು ರೆಕಾರ್ಡ್ ಬರಬೇಕಾದ್ರೆ ನಾವು ಆಕಾಶವಾಣಿಗೆ ಮೂರು ನಾಲ್ಕು ಪತ್ರ ನಾವೇನೇ ಬರೀತಿದ್ವಿ ಹತ್ತು ಪ್ರಸ್ತುತ ಕಾರ್ಡು. ಯಾಕಂದರೆ ನಾವು ಈಗ ಕೇಳಿದ ರೆಕಾರ್ಡು ಮತ್ತೆ ಮರುಪ್ರಸಾರ ಮಾಡಬೇಕಾದ್ರೆ

0: ಅವ್ರಿಗೆ ಪತ್ರ ಜಾಸ್ತಿ ಇದ್ದಿದ್ರೆ ಮೈಸೂರಿಂದ ನಮ್ಗೆ ನೆಕ್ಸ್ಟ್ ಇನ್ನೊಂದ್ಸರಿ ಕಳಸರ ಮಾಡೋರು. ಈ ಮೊದ್ಲು ಅರ್ಧ ಕೇಳಿರೋ ಅರ್ಧ ಬರೆದಿತ್ತು, ಇನ್ನು ಅರ್ಧ ಬರೀಬೇಕಾದ್ರೆ ಆ ರೆಕಾರ್ಡ್ ಇನ್ನೊಂದ್ಸರಿ ಬರ್ಬೇಕಾದ್ರೆ ಅದನ್ನ ಕಾಯೋರು. ಅಲ್ಲಿಂದ ಪ್ರಸಾರ ಮಾಡ್ಬೇಕಾದ್ರೆ ನಾವು ಆ ರೆಕಾರ್ಡ್ ಕಾಯ್ಕೊಂಡು ಕೂತ್ಕೊಂಡು ಮತ್ತೆ ಪ್ರಸಾರ ಆದಾಗ ಅದನ್ನ ಬರ್ಕೊಂಡು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಆ ಗೀತೆಗಳು ಅವಾಗ ಚಲನಚಿತ್ರ ಇದೆ ಹಳೆಯ ಗೀತೆಗಳು. ಈಗಲೂ ಅಷ್ಟು ನಾವು ಹಾಡು ಜಾಸ್ತಿ ಹೊಸ ಗೀತೆ ಏನು ಹಾಡಲ್ಲ. ಹಳೆಯ ಗೀತೆಗಳು ಒಂದು ಪಿ ವಿ ಸಿ ಹಾಡಿರೋದು, ಘಂಟಸಾಲ ಹಾಡಿರೋದು, ರಾಜ್ಕುಮಾರ್ ಹಾಡಿರೋದು, ಎಷ್ಟು ಅದು ತುಂಬ ಹಳೆಯ ಕಾಲದ ಗೀತೆಗಳೇ ನಾವು ಜಾಸ್ತಿ ಇವಾಗಲೂ ಕೂಡ ಹಾಡೋದು.
1: ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಸ್ಥಿರವಾದ ಕೆಲಸದ ಒಂದು ಬೆನ್ನನ್ನು ಹತ್ತಾರೆ, ಏಕೆಂದರೆ ತಾವು ಮಾಡುವಂಥ ಕೆಲಸ ಸ್ಥಿರವಾಗಿದ್ದರೆ ತಮ್ಮ ಒಂದು ವೃತ್ತಿ ಜೀವನಕ್ಕೆ ಒಂದು ಸ್ಥಿರವಾದ ಬೆಂಬಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಈ ಅನಿಶ್ಚಿತತೆಯಿಂದ ಕೂಡಿದಂತಹ ಈ ನಾಟಕ ಆಗಿರ್ಬೋದು, ಆರ್ಕೆಸ್ಟ್ರಾ ಆಗಿರ್ಬೋದು, ಈ ಕ್ಷೇತ್ರವನ್ನು ತಾವು ತಮ್ಮ ಸ್ವಂತ ವೃತ್ತಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನು ಪ್ರೇರೇಪಣೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಕಲೆ ಅನ್ನೋದು ನಾವು ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ವೃತ್ತಿ ಮೂಲ ವೃತ್ತಿ ವ್ಯವಸಾಯ ನಮ್ಮದು. ನಾವು ವರ್ಷ ಪೂರ್ತಿ ನಾವು ವ್ಯವಸಾಯ ಮಾಡೇ ಮಾಡ್ತೀವಿ, ಕೆಲಸ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ. ಅದರಲ್ಲೂ ನಮ್ಮದು ಕೆಲವೊಂದು ಬೇಸಿಗೆ ಸಮಯದಲ್ಲಿ ಬಂದಾಗ ನಮಗೆ ಕೆಲಸಗಳಿರಲ್ಲ. ಅವಾಗ ಏನು ಮಾಡ್ತೇವೆ, ಅವಾಗ ಗ್ರಾಮದಲ್ಲಿ ಗ್ರಾಮ ದೇವತೆ ಹಬ್ಬ ಆಗ್ಬೋದು, ಮಾಮೂಲ ರಾಷ್ಟ್ರೀಯ ಹಬ್ಬಗಳಾಗ್ಬೋದು, ಅವಾಗ ಒಂದು ಪೌರಾಣಿಕ ನಾಟಕ, ಒಂದು ಶನಿದೇವ ಕತೆ, ನಳದಮಯಂತಿ, ಆ ಥರ ಪೌರಾಣಿಕ ಕಥೆಗಳು ಅವಾಗ ಕಲಿತಿದ್ವಿ. ಜೊತೆಯಲ್ಲಿ ನಾವು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ವಿ. ಆಮೇಲೆ ಅದಾದಮೇಲೆ ನಮ್ಮದು ಕಾಲೇಜ್ ಫೀಲ್ಡ್ ಬಂದಾಗ ಆಗ ಕೆಲವು ಸಾಮಾಜಿಕ ನಾಟಕಗಳು ಇದು ಮಾಡಿದ್ವಿ. ಅದಂತೂ ನಾವು ಸಾಕಷ್ಟು ಒಂದು 20-25 ನಾಟಕಗಳು ಆಡಿದ್ವಿ. ಈ ನಾಟಕ ಮತ್ತು ಕಲೆಯಿಂದ ಯಾರು ನಮಗೆ ಅದರಿಂದ ಆದ ಲಾಸ್ ಏನೂ ಇಲ್ಲ. ನಾವು ಅದರಿಂದ ಏನೋ ದುಡ್ಡು ಕಳ್ಕೊಂಡಿಲ್ಲ, ಅದರಿಂದ ನಮಗೇನು ನೆಮ್ಮದಿ ನಾವು ಭಂಗ ಮಾಡ್ಕೊಂಡಿಲ್ಲ. ಆ ಕಲೆಯಿಂದ ನಮಗೆ ಇನ್ನೂ ಮನಸ್ಸು ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಹಳ ಶಾಂತ ರೀತಿ ಇರುತ್ತೆ ಕಲೆ ಇದ್ರೆ. ಮತ್ತು ನಮಗೆ ಉದಾಹರಣೆ, ಮಾಮೂಲಿ ವ್ಯಕ್ತಿ ಜೊತೆ ಮಾತಾಡೋಕ್ಕೂ ಕಲಾವಿದ್ರ ಜೊತೆ ಮಾತಾಡೋಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ಕಲಾವಿದ್ರು ಸಡನ್ನಾಗಿ ದುಡ್ಕೋಕೆ ಹೋಗಲ್ಲ, ಅದು ಸ್ವಲ್ಪ ತಾಳ್ಮೆ ಇರುತ್ತೆ. ತಾಳ್ಮೆ ಬರಬೇಕು ಅಂದರೆ ಆ ಕಲೆಯಲ್ಲಿ ತುಂಬ ಮಗ್ನರಾಗಿರ್ಬೇಕು. ಅಲ್ಲಿ ಹೆಚ್ಚಿನ ರೀತಿ ಗೌರವ ಇದ್ದರೆ ಅವ್ರು ಬೇರೆ ರೀತಿ ಪದಗಳಾಗಲಿ ರಫ್ ಆ್ಯಂಡ್ ಟಫ್ ಮಾತಾಡೋದಲ್ಲಿ ಆ ಥರ ಯಾರು ಮಾತಾಡೋದು. ಹಾಗಾಗಿ ನಮಗೆ ಒಂದು ಸೌಮ್ಯತೆ ಮಾತಾಡೋ ಒಂದು ಶೈಲಿ ಅದಲ್ಲ, ಅದು ನಮ್ಮ ಈ ಒಂದು ಕಲೆ ರಂಗದಲ್ಲಿ ನಮ್ಗೆ ಬೆಳೆದ ರೀತಿ. ಹಾಗಾಗಿ ನಾವು ಅದರಿಂದ ಕಳ್ಕೊಂಡದ್ದೇನೂ ಇಲ್ಲ. ಅದರಿಂದ ಹೆಚ್ಚು ಜನಗಳನ್ನ ನಾವು ಹೆಚ್ಚಿನ ಸಂಪಾದನೆ ಮಾಡಿದಂಗಾಯಿತು. ಆ ಜನಗಳಿಂದ ಜಾಸ್ತಿ ಗೌರವ ಕೊಡ್ತಿದ್ರು. ನಾವು ಚಿಕ್ಕರಿಂದ ನಾವು ನಮ್ಮದು ಕಲೆ ಅಂದರೆ ಸಾವನ ಮನೆ ಭಜನೆಯಿಂದ ಹಿಡಿದು ನಾಟಕವರೆಗೂ ಮಾಡ್ತಿದ್ವಿ. ಇದು ತೀರ್ಕೊಂಡವರು ನಾವೆಲ್ಲ ಫ್ರೀ ಮಾಡ್ತಿದ್ವಿ ಭಜನೆ ಎಲ್ಲ. ಹಾಗಾಗಿ ನಾವು ಎಷ್ಟೊತ್ತು ಅಷ್ಟೊತ್ತು ಅಂತಿರಲಿಲ್ಲ. ಅವರು ಮಧ್ಯರಾತ್ರಿ ಬಂದೆ ಕರ್ಕೊಂಡವರು ನಮ್ಮ ಆಡೋಕ್ಕೆ, ಅವಳಿಂದ ನಾವು ಫ್ರೀ ಮಾಡ್ಕೊಬತ್ತಿದ್ವಿ. ಅವಾಗಿಂದ ನಮ್ಮದೇ ಒಂದು ಗೌರವ ಸ್ಥಾನಗಳು ನಮ್ಮ ಗ್ರಾಮದಲ್ಲಿ ಕೊಡ್ತಾರೆ. ಹಾಗಾಗಿ ನಮಗೆ ಕಲೆಯಿಂದ ನಮಗೇನೋ ಆ ಥರ ಬೇಜಾರೇನಿಲ್ಲ. ಇನ್ನೂ ಸಾಕಷ್ಟು ನಮಗೆ ಇತ್ತೀಚೆಗೆ ನಮಗೆ ಸರ್ಕಾರ ಮಾಡ್ತಲಾಗ್ಬೋದು, ಕರ್ನಾಟಕ ಸಾಂಸ್ಕೃತಿಕ ಇಲಾಖೆಯಿಂದ ನಮಗೆ ಹಲವು ಒಂದು ಪ್ರಸಿದ್ಧ ಪತ್ರ ಕೊಟ್ಟವ್ರೆ. ಈ ರಂಗದಲ್ಲಿ 24ನೇ ಇಸ್ವಿಯಲ್ಲಿ ನಮಗೆ ಡಾಕ್ಟರೇಟ್ ಆಗಿದೆ. ಹಾಗಾಗಿ ಅದರಲ್ಲೇ ನಮಗೆ ಒಂದು ಎಷ್ಟು ವರ್ಷ ಸರ್ವಿಸ್ ಇದೆ, ಆಧಾರದ ಮೇಲೆ ನಮಗೆ ಒಂದು ಸನ್ಮಾನ ಮಾಡ್ತಾರೆ. ಪ್ರತಿ ವರ್ಷ ನಮಗೆ ಇಲಾಖೆಯಿಂದನೇ ಪ್ರಾಯೋಜಿತ ಕಾರ್ಯಕ್ರಮ ಕೊಡ್ತಾರೆ. ನಮ್ಮ ಹಬ್ಬದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೋಬೋದು. ಅವರೇ ಹಣ ಸಂಭಾವನೆ ನೀಡ್ತಾರೆ 20,000 ರೂಪಾಯಿ, ಅದರೊಳಗೆ ನಾವು ವೇದಿಕೆ ಹಾಕೊಂಡು ನಾವು ಮಾಡ್ಕೋಬೇಕು. ಒಳ್ಳೆ ರೀತಿ ನಡೆದ್ರೆ ನಮಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ರೆ ಸರ್ಕಾರದ.
1: ಸರ್, ಮೊದಲ ಬಾರಿಗೆ ತಾವು ಬಣ್ಣ ಹಚ್ಚಿದಾಗ ಅಥವಾ ವೇದಿಕೆಯ ಮೇಲೆ ಮೈಕ್ ಹಿಡಿದಾಗ ಸಿಕ್ಕಂತಹ ಮೊದಲ ಅನುಭವ ನಿಮಗೆ ನೆನಪಿದ್ರೆ ಆ ಒಂದು ಅನುಭವವನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ,
0: ಪ್ರಥಮವಾಗಿ ನಮಗಿಂತ ಹಿರಿಯರು ಸಾಮಾಜಿಕ ನಾಟಕ ಸೇರಿದ್ರು. ಅವಾಗ ನಮಗೆ ಸ್ಟೇಜ್ ಪೀರ್ ಇತ್ತು. ಅವಾಗ ನೀವು ನಮ್ಮ ಜೊತೆಲಿ ಬರಬೇಕು ಅಂತ ನಾವಾಗ ಮಾತಾಡೋ ಒಂದು ಧೈರ್ಯ ಇರಲಿಲ್ಲ ಅವಾಗ ವೇದಿಕೆ ಮೇಲೆ. ಸೊ ಏನಪ್ಪ ಅಂದರೆ ಸಣ್ಣ ಪಾತ್ರೆ ಸಾಹುಕಾರ ಅವರಾದರೆ ಸಾಹುಕಾರನ ಆಳಾಗಿ ನಮ್ಮ ಛತ್ರಿ ಇಟ್ಕೊಂಡು ಹೋಗೋದು. ಮೊದಲು ವೇದಿಕೆ ಮೇಲೆ ಬಂದು ನಾವು ಜನಗಳು ನೋಡಿದೆ ಅರ್ಧ ಭಯ ಆಗ್ತಿತ್ತು ಜನಗಳ ಸಮೂಹ ನೋಡಿದಾಗ. ಇವಾಗ ಬಿಡಿ, ಈಗ ನಾಟಕ ಇನ್ನಿತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಅಷ್ಟೇ ಕಷ್ಟ ಜನ. ಈಗ ಅವಾಗ ನಾಟಕ ಅಂದರೆ 6 ಗಂಟೆಗೆ ರಿಸರ್ವೇಷನ್ ಮಾಡಿಸ್ಬಿಡೋರು, ಚೀಲ ಮತ್ತು ಚಾಪೆ ತಗೊಂಡೋಗಿ ಇದು ನಮ್ಮ ಜಾಗ ಅಂತ ರಿಸರ್ವೇಷನ್ ಮಾಡಿಸ್ಬಿಡೋರು ನಾಟಕ ಪ್ರಾರಂಭ ಮೊದಲು. ಇವಾಗ ನಾಟಕ ಆಡ್ತಿದ್ರೆ ಯಾರು ಆಡ್ಕೊಳ್ಳಿ ಅಂತಾರೆ. ಯಾಕಂದ್ರೆ ಈಗ ಎಲ್ಲ ರೀತಿಲೂ ಒಂಥರ ತಂತ್ರಜ್ಞಾನ ಮುಂದುವರೆದು ಬೇಕಾದ ಟಿ ವಿ ಮೊಬೈಲು ಎಲ್ಲ ಬರೋ ಎಲ್ಲ ಕೈಯಲ್ಲೇ ಇರೋದ್ರಿಂದ ನಾವಿಲ್ಲೇ ನೋಡ್ಕೋತೀವಿ ಅಲ್ಲಿ ನೋಡೋದೇನು ಅಂತ ಎಲ್ಲಿ ಬಂತ ಬೇಜಾರು ಮಾಡ್ತಾರೆ. ಆವಾಗ ನಮ್ಮ ಮೊದಲನೇ ಅನುಭವ ಅಂದರೆ ನಾವು ಒಂದ್ಸರಿ ವೇದಿಕೆ ಮೇಲೆ ಬಂದೋದ್ಮೇಲಂತೂ ಯಾವುದೋ ಒಂದು ಭಯ ಪಡಿಸೋ ಸ್ಥಳಕ್ಕೆ ಹೋಗಿ ಬಂದಂಗೆ ಆಗೋಯ್ತು ಮೊದಲನೇ.

0: ಆವಾಗ ಒಂದೆರಡು ಮತ್ತೊಂದೆರಡು ಸರಿ ಮಾಡಿದಾಗ ಅವಾಗ ಸ್ವಲ್ಪ ವೇದಿಕೆ ಸಣ್ಣ ಪುಟ್ಟ ಪಾತ್ರ ಮಾಡು. ಆಮೇಲೆ ನಮ್ಮಲ್ಲಿ ನಮ್ಮೂರಲ್ಲೇ ಸಾಮಾಜಿಕ ನಾಟಕಲ್ಲಿ ಬೆಳ್ಳಿ ಬಡಿತು ಉರುಳಿತು ಇದೆಲ್ಲ ನಾಟಕ ಮಾಡುವಾಗ ನಮ್ಮದು ಆಸೆಯ ಪಾತ್ರ ಜಾಸ್ತಿ ನಮ್ಗೆ ಮಾಡ್ತಿದ್ದು. ಆವಾಗ ಆಸೆ ಪಾತ್ರ ಮಾಡುವಾಗ ನಮ್ಗೆ ಸರ್ಗುರು ಸಬೀಸ್ ಬಿಟ್ಟಿದ್ದ ಇದ್ದಾಗಿಂತ ಪುಟ್ಟಂಜಯ ಅಂತ ಅವರು ನಮಗೆ ಬಹುಮಾನ ಕೊಟ್ಟಿದ್ರು ಹಣ್ಣು ಮುಖಾಂತರ ನಮ್ಮ ಪಾತ್ರ ನೋಡಿ. ನಾವು ನಾಟಕ ಆಡುವಾಗ ಯಾವುದೋ ಡೇಸ್ ಇರಲಿಲ್ಲ, ಯಾವುದೋ ಟೆಂಟ್ ಇರಲಿಲ್ಲ, ಹೀಗೆ ಗಾಡಿ ಹೀಗೆ ಒಂದು ಆ ಕಡೆ ಈ ಕಡೆ ಬಿದಿರಲ್ಲಿ ತಡ್ಕಂತ ಹೇಳ್ತೀವಲ್ಲ ಅದನ್ನ ಸೈಡ್ ಹಾಕೊಂಡು ನೆಲಕ್ಕೆ ಹುಲ್ಲು ಹಾಕೊಂಡು ಆಡ್ತಿದ್ವಿ. ಆವಾಗಲೇ ಅಷ್ಟೊಂದು ಚೆನ್ನಾಗಿ ನಮಗೆ ಜನಗಳು ತುಂಬ ಕೋಆಪ್ರೇಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡೋದ್ರಿಂದ ನಾವು ಅದನ್ನು ಸುಮಾರು ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ನಮ್ಮ ಇಡೀ ತಾಲೂಕಲ್ಲೇ ಭೀಮಕಲ್ಲೇ ಜಾತ್ರೆ ದೊಡ್ಡ ಜಾತ್ರೆ, ಆ ಜಾತ್ರೆ ನಾವು ತುಂಬ ಹಿಟ್ಟಾಗಿ ನಾವಾಗ ನಾಟಕ ಆಡಿದ್ವಿ. ಸಾಮಾಜಿಕ ನಾಟಕ ಅಂದರೆ ಆಗತ್ತೂ ಫೇಮಸ್ ಒಂದೊಂದು ಕಾಲದಲ್ಲಿ ನಮ್ಮಲ್ಲಿ.
1: ಸರ್, ಈ ಒಂದು ಆರ್ಕೆಸ್ಟ್ರಾ ಮತ್ತು ನಾಟಕದ ಕ್ಷೇತ್ರಗಳಲ್ಲಿ ಈಗ ರಾತ್ರಿ ಎಲ್ಲ ತಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ, ಯಾಕೆಂದ್ರೆ ತಮ್ಮ ಒಂದು ವೃತ್ತಿ ಸಂಬಂಧಪಟ್ಟಿರೋದೇ ರಾತ್ರಿಗೆ. ಇಂತಹ ಒಂದು ಸಂದರ್ಭದಲ್ಲಿ ತಾವು ಆರೋಗ್ಯ ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳೋದು ಎಷ್ಟು ಪ್ರಮುಖವಾಗಿರುತ್ತದೆ, ಜೊತೆಗೆ ಈ ಒಂದು ಪ್ರಕ್ರಿಯೆಗಳು ನಿಮ್ಗೆ ಎಷ್ಟು ಕಷ್ಟವಾಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ನಾವು ನೈಟು ಒಂದು ಹರಿಕಥೆ ಆಗಲಿ ಒಂದು ಭಜನೆ ಆಗಲಿ ಹೋಗ್ತಾ ಇರ್ತೀವಿ. ಒಂದು ನೈಟ್ ಕಾರ್ಯಕ್ರಮ ಆಯಿತು ಅಂದರೆ ಇಡೀ ಒಂದು ರಾತ್ರಿ ಎಲ್ಲ ಆಗಿರುತ್ತೆ ನಮ್ಮದು ಹರಿಕಥೆ ಅಂದರೆ. ಉದಾಹರಣೆ ಒಂದು ಹತ್ತುವರೆ ಹಂಗೆ ಕಂಬಸ್ ಆದರೆ ಬೆಳಗಿನ ಜಾವ 4 ಗಂಟೆಗೆ ಸ್ಟಾಪ್ ಆಗುತ್ತೆ. ಸೊ ನಾವು ಅಲ್ಲಿಗೆ ಬಂದಾಗ ವಿತೌಟ್ ರೆಸ್ಟು ಕೆಲಸ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ. ನಮ್ಮ ಕೃಷಿಲೇನೆಂದರೆ ಬೆಳಗಿನ ಜಾವ ಹೋಗಿ ಕೆಲಸ ಮಾಡಿದ್ರೆ ಮಾಡ್ದಂಗೆ, ಬಿಸಿಲಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಸೀಸನಲ್ಲಿ ಈ ಕೃಷಿ ಕೆಲಸಗಳಲ್ಲೂ ಸ್ವಲ್ಪ ಹಿಂದೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸಗಳು ನಮ್ಮ. ಹಾಗಾಗಿ ಬಿಟ್ಟರೆ ಅದು ಬೆಳವಣಿಗೆಲ್ಲ ಅಭಿವೃದ್ಧಿ ಏನು ತೊಂದರೆ ಏನಿಲ್ಲ. ಆರೋಗ್ಯ ನಿದ್ದೆ ಗಿಡೋದ್ರಿಂದ ನಮಗೇನು ತೊಂದರೆ ಇಲ್ಲ, ಯಾಕಂದರೆ ಅದು ಸುಮಾರು ವರ್ಷದಿಂದ ಅದು ಅಭ್ಯಾಸ ಆಗಿದೆ ನಮಗೆ. ಈಗ ನಿನ್ನೆ ರಾತ್ರಿ ನಾವು ಪೋರ ಮುಗಿ ಇವತ್ತು ರಾತ್ರಿ ನಾವು ಇವತ್ತು ಬೆಳಗ್ಗೆ ಒಂದು 2-3 ಗಂಟೆ ನಿದ್ದೆ ಹೊಡಿತದೆ, ಸೇಮ್ ಅಷ್ಟೇ ಟೈಮ್ಸು ತಿರ್ಗಾ ಆ ದಿನ ರಾತ್ರಿ ನಾವು ಸ್ಪೆಂಡ್ ಮಾಡ್ತೀವಿ, ಅದು ನಮ್ಗೆ ಅಭ್ಯಾಸ ಆಗಿದೆ. ಆಮೇಲೆ ನಾವು ಹೊರಗಡೆ ಕಾರ್ಯಕ್ರಮಕ್ಕೆ ಹೋದಾಗ ನಮಗೆ ಆ ಕಡೆ ಹೋದ್ವಲ್ಲ ಈ ಕಡೆ ಏನಾಯಿತು ಅಂತ ಆ ಥರ ನಾವು ಆತಂಕ ಪಟ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಮ್ಮ ತಾಯಿ ಇರ್ತಾರೆ, ಎಲ್ಲ ಮಕ್ಕಳು ಎರಡೇ ಇರ್ತಾರೆ, ಅಕ್ಕಪಕ್ಕ ನಮ್ಮ ನೆರೆಯವರೆಲ್ಲ ಎಲ್ಲ ಚೆನ್ನಾಗಿರೋದ್ರಿಂದ ನಮ್ಗೆ ಯಾವ ಥರ ಆ ಥರ ಆತಂಕ ಆಲೋಚನೆ ಆ ಥರ ಬರಲ್ಲ. ನಾವು ಇಲ್ಲಿ ಆ ಥರ ಆಲೋಚನೆ ಮಾಡಿದ್ರೆ ನಾವು ಆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನಮ್ಮ ಮನಸ್ಥಿತಿ ಸರಿಯಾಗಿರಲ್ಲ. ಆಗ ಎಲ್ಲ ನಮಗೆ ಒಂದು ಸುವ್ಯವಸ್ಥೆ ಅನುಕೂಲ ಇರೋದ್ರಿಂದ ನಾವು ಆ ರಂಗದಲ್ಲಿ ಒಂದು ಮುಂದುವರಿಯೋಕೆ ಅವಕಾಶ. ಹಾಗಾಗಿ ಆ ಥರ ಆತಂಕ ಪಡುವಂಥ ವಿಷಯಗಳು ನಮ್ಗೆ ಇದುವರೆಗೆ ಕೂಡ ಬಂದಿಲ್ಲ. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ, ನಮ್ಮ ತಾಯಿ ಆಗ್ಬೋದು ತಮ್ಮ ಆಗ್ಬೋದು ನಮ್ಮನ್ನ ಅದನ್ನ ನಮ್ಮ ಮಕ್ಕಳು ಎಲ್ಲರು. ಹಾಗಾಗಿ ನಮ್ಗೆ ಯಾವ ಥರ ಈ ಕಲೆಯಲ್ಲಿ ನಮಗೆ ಬೇಸರ ಏನೋ ಅನಿಸಿಲ್ಲ, ಯಾಕಂದರೆ ಕಲೆಗೆ ಆಗಲಿ ಒಂದು ವಿದ್ಯೆಗೆ ಆಗಲಿ ಕೊನೆ ಇಲ್ಲವಲ್ಲ ಸರ್. ಅದೇ ನಾವೆಷ್ಟೋ ನಾವೆಲ್ಲ ಮುಗಿಸ್ಬಿಡ್ತೀನಿ ಆ ಕಲೆಯಲ್ಲಿ, ನಾವು ಇದರಲ್ಲೇ ಒಂದು ಚಿಕ್ಕ ಗಿಡ ಅಷ್ಟೇ. ಎಮ್ಮರು ಸಾಧನೆ ಮಾಡೋರು ಸಾಕಷ್ಟು ಸಾಧಕರಿದ್ದಾರೆ ಅವರಲ್ಲೇ, ಅದು ಅಷ್ಟು ನಾವು ಮುಂದುವರೆಯೋಕ್ಕೆ ಅಲ್ಲಿಗಂಟ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿದ್ರೆ ನಾವು ಪ್ರಯತ್ನ ಪಡ್ತೀವಿ.
1: ಸರ್, ಆರ್ಥಿಕವಾಗಿ ಇಂದಿನ ದಿನಮಾನಗಳಲ್ಲಿ ಏರಿಳಿತಗಳಿದ್ದರೂ ಸಹ ಎಂದಾದರೂ ನಿಮಗೆ ಈ ವೃತ್ತಿಯನ್ನು ಬೇಸರ ಬಂದು ಈ ವೃತ್ತಿಯನ್ನು ಅಥವಾ ಕಲೆಯನ್ನು ಇಲ್ಲಿ ತನಕ ಮಾಡಿರೋದು ಸಾಕು, ಬಿಟ್ಬೋಣ ಇಲ್ಲಿ ತನಕ ಮಾಡಿದ್ದು ಸಾಕಾಗಿದೆ ಈ ವೃತ್ತಿ ನನಗೆ ಅಂತ ಯಾವಾಗಲಾದರೂ ಅನಿಸಿದೆಯಾ ಅದ್ರ ಬಗ್ಗೆ ತಿಳಿಸೋದಾದರೆ?
0: ಇಲ್ಲ ಸರ್, ಆ ಥರ ಈ ಕಲಾ ವೃತ್ತಿಯಿಂದ ನಾವು ಆರ್ಥಿಕವಾಗಿ ಹಿಂದೆ ಇದ್ದೀನಂತ ನಮ್ಗೆ ಯಾವತ್ತು ಅನಿಸಿಲ್ಲ. ಯಾಕಂದರೆ ನಮ್ಮದು ಮೂಲ ಕಸಬು ಅಂದರೆ ವ್ಯವಸಾಯ, ನಿಮ್ಗೆ ಗೊತ್ತು ವ್ಯವಸಾಯ ಅಂದರೆ ಪೂರ್ವಭಾವಿನೂ ಬಂಡವಾಳ ಹಾಕ್ತಾನೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನಾವು ಬಂಡವಾಳ ಹಾಕ್ಬೇಕು ಅಂದರೆ ಈಗ ನಮ್ಮ ತವಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಸಾಲ ಮಾಡಾಕ್ಬೇಕು. ನಾವು ಸಾಲ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಕಲೆಯಲ್ಲೇ ಸಾಕಷ್ಟು ನಮಗೆ ಗೌರವಧನ ಸಿಗುತ್ತೆ. ಅದೆಲ್ಲ ಕೂಡ್ಕೊಂಡು ನಾವು ಇನ್ನು ಮೂಲ ಕಸಬು ಹಾಕ್ತೀವಿ, ಅದು 6 ತಿಂಗಳಾಗ್ಬೋದು ವರ್ಷ ಆಗ್ಬೋದು ಬರುತ್ತೆ ಅದು ಅದೇ. ಹಾಗಾಗಿ ನಮಗೆ ವ್ಯವಸಾಯ ವೃತ್ತಿಗೆ ನಮಗೇನು ತೊಂದರೆ ಇಲ್ಲ. ಅದರಿಗೆ ಜಾಸ್ತಿ ನಮಗೆ ಸಪೋರ್ಟಿವ್ ಅಂದರೆ ನಮ್ಮ ಕಲ್ಚರ್ ಪ್ರೋಗ್ರಾಮ್ ಇದ್ದೀನಿ. ಈಗ ರಾಸಾಯನಿಕ ಗೊಬ್ಬರ ಆಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ಅಲ್ಲ ಇನ್ನೊಬ್ಬ ಜೊತೆ ನಮ್ಗೆ ಕೂಲಿಗೆ ಕರ್ಕೊಳ್ಕೊಳಕ್ರಿ ಹಣ ಬೇಕು, ಹಣ ಬೇಕು ನಮ್ಮ ಕಾರ್ಯಕ್ರಮ ಬಂದಾಗ ಅವೆಲ್ಲ ಸರಿದೂಗಿಸ್ಕೊತೀವಿ. ಅದು ಹಾಗಾಗಿ ಇನ್ನು ನಮ್ಮ ಕಲಾ ವೃತ್ತಿಯಿಂದ ಏನು ನಮಗೆ ವ್ಯವಸಾಯಗೇನು ತೊಂದರೆ ಇಲ್ಲ. ಇನ್ನೂ ಎತ್ತಿನ ಜೊತೆಗೆ ಆದ್ಯತೆ ಕೊಡೋಕೆ ನಮ್ಗೆ ಅವಕಾಶ ಆಗುತ್ತೆ, ಏನು ತೊಂದರೆ ಇಲ್ಲ.
1: ಸರ್, ತಾವು ಎಷ್ಟೋ ಪಾತ್ರಗಳನ್ನು ಮಾಡಿದ್ದೀರಿ, ಸಾವಿರಾರು ಹಾಡುಗಳನ್ನು ಹಾಡಿದ್ದೀರಿ, ಆ ಪ್ರದರ್ಶನ ಮುಗಿಸಿ ಮನೆಗೆ ಹಿಂದಿರುಗುವಾಗ ನಿಮಗೆ ಸಿಗುವಂಥ ಸಂತೃಪ್ತಿ ಹೇಗಿರುತ್ತೆ?

0: ಅದರ ಒಂದು ವರ್ಣನೆಯನ್ನು ನಮಗೆ ತಿಳಿಸೋದಾದ್ರೆ?
1: ನಾಟಕದಲ್ಲಿ ಸಾಮಾನ್ಯವಾಗಿ ಈಗ ಒಬ್ಬರಾದ್ಮೇಲೆ ಒಬ್ರು ಒಂದು ಅವ್ರು ಮಾತಾಡಿ ನಾವು ಮಾತಾಡೋ ಒಂಥರ ಈ ಥರ ಎದುರು ಬದುರು ಮಾತಾಡೋ ಸಂಭಾಷಣೆ ಇದೆ. ಹಾಗಾಗಿ ಅದರಲ್ಲಿ ನಮಗೆ ಬೇಸರ ಅನ್ಸಲ್ಲ, ಅವ್ರು ಸರಿಲಿ ಇವ್ರು ಸಲ ಅಂತ ಸಾಮಾನ್ಯವಾಗಿ ಪ್ರಜೆಗಳು ಹೇಳೋಕ್ಕಾಗಲ್ಲ, ಪ್ರೇಕ್ಷಕರು ಹೇಳೋಕ್ಕಾಗಲ್ಲ. ಆದರೆ ಆರ್ಕೆಸ್ಟ್ರಾದಲ್ಲಿ ಒಂದು ವೇದಿಕೆ ಮೇಲೆ ಆಡಬೇಕು ಅಂದಿದ್ರೆ ಒಂದು ಸರಿ ಒಂದು ಸಾಂಗ್ ಆಡಿ ಇಳಿಯೋ ತನಕ ಸ್ವಲ್ಪ ಏನಂತಾರೆ ಜನ, ಪ್ರೇಕ್ಷಕರು ಎಷ್ಟು ಚೆನ್ನಾಗಿ ಕೇಳಿಸ್ತೋ ಏನೋ, ಸ್ಟಾರ್ಟಿಂಗ್ ಆ ಥರ ಇದಿರುತ್ತೆ. ನಾವು ಇಳಿದ್ಮೇಲೆ ಕೆಳಗೆ ಕಳೆದ್ಮೇಲೆ ಜನಗಳೆಲ್ಲ ಕೈ ಚಪ್ಪ ಹೊಡೆದು ಶಿಳೆ ಹೊಡೆಯುತ್ತಲ್ಲ, ಆವಾಗ ಆಗುವ ಸಂತೋಷ ಅದಕ್ಕೆ ನಾವು ಬೆಲೆನೇ ಕಟ್ಟಾಕಲ್ಲ. ನಮ್ಗೆ ಯಾವ ಪ್ರೇಜು ಬೇಕಾಗಿಲ್ಲ ಆದರೂ ಅದ್ರ ಮುಂದೆ, ಆಗ ನಮ್ಗೆ ತುಂಬ ಖುಷಿ ಕೊಟ್ಟಿದ್ದಾರೆ ಜನ.
0: ಸರ್, ಈಗ ಮಾತಾಡೋದು ತಾವೇ ತಿಳಿಸಿದ್ರಿ, ಈಗ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಬೇಕಾದ್ರೆ, ನೀವು ಒಂದು ಹಾಡನ್ನು ಆಡ್ತಾ ಇರಬೇಕಾದ್ರಾಗಿರ್ಬೋದು ಅಥವಾ ಸಂಭಾಷಣೆಯನ್ನು ನಡೆಸ್ತಾ ಇರಬೇಕಾದ್ರಾಗಿರ್ಬೋದು, ನಿಮ್ಮ ಒಳ ಮನಸ್ಸಿನಲ್ಲಿ ಈಗ ಪ್ರೇಕ್ಷಕರಿಗೆ ಯಾವ ರೀತಿ ಇದು ತಲುಪ್ತಾ ಇದೆ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ಈಗ ಪ್ರೇಕ್ಷಕರು ನಿಮಗೆ ಒಂದು ಚಪ್ಪಳೆಯನ್ನಾಗಿರ್ಬೋದು ಶಿಳ್ಳೆಗಳನ್ನಾಗಿರ್ಬೋದು ಕೊಟ್ಟಂತ ಸಂದರ್ಭದಲ್ಲಿ, ಒಬ್ಬ ಕಲಾವಿದನಿಗೆ ಅದು ಆ ಚಪ್ಪಾಳೆ ಮತ್ತೆ ಶಿಳ್ಳೆ ಅನ್ನುವಂಥದ್ದು ಸಂಬಳಕ್ಕಿಂತ ದೊಡ್ಡದು ಅಂತ ನೀವು ಭಾವಿಸ್ತೀರಾ? ಅದ್ರ ಬಗ್ಗೆ ಏನಾದರೂ ತಿಳಿಸೋದಾದ್ರೆ,
1: ನಮ್ಮದು ಕಲಾವಿದರೆ ಮೊದಲು ದುಡ್ಡು ಮುಖ್ಯ ಅಲ್ಲ ಸರ್, ಪ್ರೇಕ್ಷಕರ ಒಂದು ಸಪೋರ್ಟು. ಅವರು ನಮಗೆ ಒಂದು ವೇದಿಕೆ ಆಗಲಿ ಒಂದು ಕಲಾ ವೃತ್ತಿಯಲ್ಲಿ ಆಡಲಿಕ್ಕೆ ಅನುವು ಮಾಡಿಕೊಡ್ತಾರಲ್ಲ, ಅದಕ್ಕಿಂತ ಒಂದು ದೊಡ್ಡ ಗೌರವ ಯಾವುದೂ ಇಲ್ಲ. ಅದು ಕಲಾವಿದನ ಗೌರವಿಸ್ತಾರಲ್ಲ, ಅವರು ಚೆನ್ನಾಗಾಡಿದೆ ಅಂತ ಒಂದು ಏನೋ ಒಂದು ಮೆಚ್ಚುಗೆ ವ್ಯಕ್ತಪಡಿಸಲ್ಲ, ಅದ್ರ ಮುಂದೆ ನಮ್ಮ ದುಡ್ಡು ಏನು ಮಾಡೋಕ್ಕಾಗಲ್ಲ. ಅವರು ನಮ್ಮ ಒಂದು ಸಾಂಗು ಹಾಡಿದ್ಮೇಲೆ ಹೇಳಿದ್ಮೇಲೆ ತುಂಬ ಚಪ್ಪಾಳೆ ಮತ್ತು ಶಿಳೆ ಹೊಡೆದ ಒಂದು ಅವರು ಒಂದು ಸಂತೋಷ ವ್ಯಕ್ತಪಡಿಸಲ್ಲ, ಅದಕ್ಕೆ ನಾವು ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರಿಗೆ ನಿಜವೇ ಸಾವಿರಾರು ನಮಸ್ಕಾರಗಳು ಈಗಲೂ ಕೂಡ ನಾವು ಹೇಳ್ತೀವಿ. ಯಾಕಂದ್ರೆ ಅವತ್ತು ಅವರು ಚಪ್ಪಾಳೆ ಹೊಡೆದು ನಮಗೆ ಪ್ರೋತ್ಸಾಹ ಮಾಡಲಿಲ್ಲ ಅಂದರೆ ನಾವು ಈ ರಂಗದಲ್ಲಿ ನಾವು ಬೆಳೆಯೋಕೆ ಆಯ್ತಿರಲಿಲ್ಲ. ಯಾಕಂದರೆ ಇದಕ್ಕೆ ನಾವು ದುಡ್ಡು ಕೊಟ್ಟು ನಮ್ಮನ್ನ ಎತ್ತು ಕುಣಿಸೋಕ್ಕಾಗಲ್ಲ, ನಮ್ಮನ್ನು ಬೆಳೆಸೋಕ್ಕಾಗಲ್ಲ. ಅವರ ಒಂದು ಪ್ರೋತ್ಸಾಹದಿಂದ ನಾವು ಬೆಳೆಯೋಕೆ ಸಾಧ್ಯ ಅದು. ಹಾಗಾಗಿ ಪ್ರೇಕ್ಷಕರೇ ಮುಖ್ಯ ನಮಗೆ, ಅವರೊಂದು ಸರಿ ಅವ್ರ ಆಶೀರ್ವಾದ ಮಾಡಿದ್ರೆ ಖಂಡಿತ ನಾವು ಇದರಲ್ಲಿ ಮುಂದುವರಿತೀವಿ. ಹಾಗಾಗಿ ಈ ವಿಚಾರದಲ್ಲಿ ನಮಗೆ ಜನಗಳಲ್ಲಿ ನಮ್ಮ ಊರಲ್ಲಿ ಅಕ್ಕಪಕ್ಕ ಒಂದು ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ನಮಗೆ. ಹಾಗಾಗಿ ನಮ್ಗೆ ಆ ಪ್ರೇಕ್ಷಕರೇ ನಮಗೆ ಹಣಕ್ಕಿಂತ ಮುಖ್ಯವಾದವರು.
0: ಸರ್, ಹಣದ ಹರಿವು ಹೆಚ್ಚಿರುವಂತಹ ಬೇರೆ ವೃತ್ತಿಗಿಂತ ಈ ಕಲಾ ಬದುಕು ನಿಮಗೆ ನೀಡಿದಂತಹ ಅತಿದೊಡ್ಡ ಗೌರವ ಅಥವಾ ಪ್ರೀತಿ ಎಂಥದ್ದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
1: ಈಗ ಹಣ ದುಡ್ಡಿಟ್ಕೊಂಡು ಶ್ರೀಮಂತರು ಕೋಟೆ ಆಗುತ್ತೆ ಎಂಬುದು ಜನಗಳು, ಆದರೆ ಅವ್ರದ್ದೇ ಆದ ಒಂದು ಗೌರವ ಅವ್ರಿಗಿರುತ್ತೆ. ಆದರೆ ನಮ್ಮದು ಕಲಾವಿದರೇ ನಮ್ಮದೇ ಆದ ಒಂದು ಗೌರವ ಇರುತ್ತೆ. ಅವ್ರದ್ದು ಅವ್ರ ಜೀವನ ಶೈಲಿನೇ ಬೇರೆ, ನಮ್ಮ ಜೀವನ ಶೈಲಿನೇ ಬೇರೆ. ನಮ್ಮದು ಈ ಕಲಾರಂಗದಲ್ಲಿ ನಾವು ದೊಡ್ಡ ಶ್ರೀಮಂತರಾಗಿ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅದು ಕಮರ್ಷಿಯಲಿಗೆ ಯೋಚನೆ ಮಾಡೋದಿಲ್ಲ, ಇದನ್ನು ಆರ್ಥಿಕವಾಗಿ ಹಿಂದೆ ಸಂಪಾದನೆ ಮಾಡಬೇಕು ಅಂತ ನಮ್ಮ ಪ್ಲಾನ್ ಇರಲಿ. ಇದರಲ್ಲಿ ನಮಗೇನಪ್ಪ ಅಂದರೆ ಸರಳವಾಗಿ ನೆಮ್ಮದಿಯಾಗಿ ಯಾವುದೇ ರೀತಿಯ ಬೇರೆ ಕೆಟ್ಟ ಆಲೋಚನೆ ಬರೋದಂಗೆ ನಮ್ಮ ಜೀವನ ಮಾಡಿದ್ರೆ ಸಾಕು ನಮಗೆ. ಅದು ನಮ್ಮ ಕಲಾರಂಗದಲ್ಲಿ ನಮ್ಗೆ ಕಲಿಸ್ಕೊಂತ ಪಾಠ. ಯಾವುದೇ ಒಂದು ವಿಚಾರಕ್ಕೆ ದುಡ್ಕೋ ಒಂದು ವಿಚಾರ ಆಗಲಿ ನಮ್ಮ ಇದರ ಕಲಾವಿದ್ರಿಗೆ ಬರೋಲ್ಲ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ನಮಗೇನು ಬೇಸರ ಅನಿಸಲ್ಲ. ಸರಳತೆ ನಮ್ಮ ಸಾಕಷ್ಟು ನಮಗೆ ಒಂದು ಜೀವನದ ದಾರಿ ತಂದಿದೆ. ಏ ಅವರು ಅದು ಮಾಡ್ಕೊಂಡ್ರು ಇದು ಮಾಡ್ಕೊಂಡು ಆ ಥರ ಅವ್ರು ನೋಡಿ ನಾವು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಹಿರಿಯರು ಆಡ್ರ ಗಾದೆ ಮತ್ತು ಸಾಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಈ ಆರ್ಥಿಕ ವ್ಯವಸ್ಥೆನಷ್ಟೇ. ಹಾಗಾಗಿ ನಮ್ಮ ಜೀವನ ಶೈಲಿ ಸರಳತೆ ಮುಖ್ಯ, ಆಡಂಬರ ಜೀವನ ಅವಶ್ಯಕತೆ ಇಲ್ಲ ನಮಗೆ. ಮೊದಲು ಸರಿ ಕಾರ್ಯಕ್ರಮ ಮಾಡಿದಾಗ ಆಗ ಆ ವಿಲೇಜ್ಗಳಿಗೆ ಹೋದಾಗ ಸಾಕಷ್ಟು ಈಗ ನಮಗೆ ಅವರ ಹೆಸರು ಗೊತ್ತಿರಲ್ಲ, ಅವ್ರಿಗೆ ನಾವು ಜಾಸ್ತಿ ಮರ್ತುಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಅವರು ನಮ್ಗೆ ಜ್ಞಾಪಿಸಿರ್ತಾರಲ್ಲ, ಅವ್ರ ಹತ್ರ ಬರ್ತಾರೆ ಕೇಳ್ತಾರೆ ಆಗ ಚೆನ್ನಾಗಿದ್ದಾರೆ ಎಲ್ಲ ಅಂತ. ಯಾಕಂದರೆ ನಾವು ಪ್ರತಿದಿನ ದಿನಕ್ಕೂ ನಮ್ಮ ದೂರ ಆಯ್ತಾ ಇರ್ತೀವಿ. ಕೆಲವ್ರು ಮಾತ್ರ ನಾವು ಸೀನಿದೆ ತುಂಬ ನಿಯರೆಸ್ಟ್ ಇರೋರು, ಪದೇ ಸಿಗೋ ನಾವು ನೆನಪಿರುತ್ತೆ ರೆಸಿಟ್ ಇಟ್ಕೋಬೋದು. ಹಾಗಾಗಿ ಸುಮಾರು ದೂರಷ್ಟು ಹೋದಾಗೆಲ್ಲ ಮಾತಾಡಿಸ್ತಾರೆ. ಯಾಕಂದ್ರೆ ನಾವು ಅನ್ಕೋಬೇಕಾಗ ನಮ್ಮ ಕಲೆನ ಅವ್ರು ನೋಡಿದ್ದಾರೆ, ಹಾಗಾಗಿ ನಮ್ಮನ್ನು ಜ್ಞಾಪಿಸ್ಕೊಂಡಿದ್ದಾರೆ ಅಂತ. ನಾವು ಆ ಊರಿಗೆ ಒಂದು ವೆಹಿಕಲ್ ಇಳಿದಾಗಲಿ ಮಾಡಿದ್ರೆ ಅವ್ರು ಮಾತಾಡ್ತಾರೆ ಅವ್ರನ್ನೇ, ನಿಮ್ದು ಕಾರ್ಯಕ್ರಮ ಮಾಡ್ತೀರ ಚೆನ್ನಾಗಿ ಮಾಡಿ ಮೊದಲು ಸರಿ ಮಾಡಿದ್ರಿ ಅದೇ ಥರ ಕಂಟಿನ್ಯೂ ಮಾಡಿ ಅಂತ ಅವರು ಆ ಊರಿಂದ ನಮ್ಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಕೊಡ್ತಾರೆ.
0: ಸರ್, ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಮಾಧ್ಯಮಗಳಿಂದಾಗಿ ಈಗ ಲೈವ್ ಆರ್ಕೆಸ್ಟ್ರಾ ಮತ್ತು ನಾಟಕಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂತ ಎಲ್ರಿಗೂ ಸಹ ಗೊತ್ತಿರೋಂಥ ವಿಷಯ. ಇಂತಹ ಒಂದು ಸಂದರ್ಭದಲ್ಲಿಯೂ ನಿಮ್ಮ ಒಂದು ವೃತ್ತಿಪರತೆಯನ್ನು ಹೇಗೆ ಉಳಿಸ್ಕೊಂಡು ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ?
1: ಡಿಜಿಟಲ್ ಅಂದಾಗ

ಕೆಲವೊಂದು ವಿಚಾರಕ್ಕಷ್ಟೇ ಡಿಜಿಟಲ್ಲು, ನಮ್ಮ ನಾಟಕಕ್ಕೇನು ಡಿಜಿಟಲ್ ಏನಿಲ್ಲ, ಅದು ಮ್ಯಾನ್ಯುವಲ್ ಆಗಬೇಕು. ಈಗ ಉದಾಹರಣೆ ನಾನು ಹೇಳಿದೆ, ಈಗ ಒಬ್ಬರು ಮರಣ ಹೊಂದಿರ್ತಾರೆ, ಅವ್ರಿಗೆ ನಾವು ರಾತ್ರಿ ಜಾಗರಣೆ ಮಾಡಬೇಕು, ಅವ್ರಿಗೆ ಶೋಕ ಗೀತೆ ಆಡಬೇಕು, ಭಾವಗೀತೆ ಆಡಬೇಕು, ದಾಸರ ಪದಗಳು ಆಡಬೇಕು. ನಾವು ಅಲ್ಲಿ ಡಿಜಿಟಲೀಕರಣ ಏನು ಬಳಸಂಗಿಲ್ಲ, ಹಾರ್ಮೋನಿಯಂ ನುಡಿಸ್ಬೇಕು, ತಬಲೆಯನ್ನು ನುಡಿಸ್ಬೇಕು, ತಾಳಿನೇ ಹೊಡಿಬೇಕು.

0: ಚಿಕ್ಕ ಒಂದು ವ್ಯವಸ್ಥೆ ಇದೆ, ಅದು ಯಾವತ್ತೂ ಇರೋ ಅದು ತಾಯಿ ತಾಯೇ ತಾಯೇನೇ. ಹಾಗಾಗಿ ಪೌರಾಣಿಕ ಒಂದು ಹಿಂದೆ ಒಂದು ಇರ್ತಕ್ಕಂಥ ಬೆಲೆ ಯಾವತ್ತಿಗೂ ಕಡಿಮೆ ಆಗಲ್ಲ. ಉದಾಹರಣೆ ಪೌರಾಣಿಕ ನಾಟಕನೂ ಅಷ್ಟನ್ನೇ, ನಮ್ಮ ಹಳ್ಳಿಲಿ ಇತ್ತೀಚೆಗೆ ಕಡಿಮೆ ಆಗ್ಬೋದು, ಆದರೆ ಈಗಲೂ ಕೂಡ ಸಿಟಿಲಿ ಪೌರಾಣಿಕ ನಾಟಕ ಆಡ್ತಾ ಇದ್ದಾರೆ. ಕಲಾಮಂದಿರ ಕಿರುರಂಗ ಮಂದಿರದಲ್ಲಿ ಪ್ರತಿ ಭಾನುವಾರ ಆಡ್ತಾರೆ, ಮೈಸೂರಿನ ಒಂದು ಟೌನಲ್ಲಿ ಪ್ರತಿ ವಾರನು ಆಡ್ತಾರೆ, ಪೌರಾಣಿಕ ನಾಟಕನೇ ಆಡ್ತಾರೆ. ಮೊದಲು ನಮ್ಮ ಹಳ್ಳಿ ಚೆನ್ನಾಗಿ ಆಡ್ತಿದ್ರು, ಈಗ ಹಳ್ಳಿಲಿ ಸ್ವಲ್ಪ ಕಡಿಮೆ ಆಯ್ತೈತೆ. ಅಂದರೆ ನಮ್ಮ ಹಳ್ಳಿಲಿ ಗ್ರಾಮೀಣ ಒಂದು ಗ್ರಾಮ ದೇವತೆ ಹಬ್ಬ ಊರ ಹಬ್ಬಕ್ಕೆ ಮಾತ್ರ ಪೌರಾಣಿಕ ನಾಟಕ ಅಷ್ಟು ಡಾಡಿ ಆಡ್ತಾರೆ. ಆದರೆ ಪ್ರತಿ ವರ್ಷದಲ್ಲಿ ಎರಡು ಮೂರು ಆಡೋಕ್ಕಾಗಲ್ಲ, ವರ್ಷಕ್ಕೊಂದು ಒಂದು ಕಡ್ಡಾಯವಾಗಿ ಆಡ್ತಾರೆ. ನಮ್ಮ ಸ್ನೇಹಿತರ ಒಂದು ಒಂದು ಶ್ರೀಕೀರ್ತಿ ನಾಟಕ ಮಂಡಳಿ ಮಾಡೋರೆ, ಅವ್ರು ಪ್ರತಿ ವರ್ಷ ಆಡೇ ಆಡ್ತಾರೆ. ಸಿನಿದೂರು ನಾಟಕ ಹಬ್ಬ ಇನ್ನೊಂದು ಹಬ್ಬ.
1: ಸರ್, ಹೊಸ ತಲೆಮಾರಿನ ಕಲಾವಿದರಿಗೆ ನೀವು ನೀಡುವಂತಹ ಸಂದೇಶ ಏನು? ಕಲೆಯಲ್ಲಿ ಸಂತೃಪ್ತಿ ಮುಖ್ಯನಾ ಅಥವಾ ಯಶಸ್ಸು ಮುಖ್ಯನಾ?
0: ಮೊದಲು ಯಶಸ್ಸು ಮುಖ್ಯ ಸರ್. ನಾವೊಂದು ಕಾರ್ಯಕ್ರಮದಲ್ಲಿ ಯಶಸ್ಸು ಆಯ್ತು ಅಂದರೆ ಸಂತೃಪ್ತಿ ಆಟೋಮೆಟಿಕ್ ಬಂದೇ ಬರುತ್ತೆ. ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂದರೆ ಅದಕ್ಕಿಂತ ತೃಪ್ತಿ ಯಾವುದೂ ಇಲ್ಲ. ಮೊದಲು ಯಶಸ್ಸಾಗಬೇಕು ನಿಮ್ಮೊಂದು ಕಲೆಯಲ್ಲಿ. ಯಾವುದೇ ಒಂದು ಕಲೆ ಈಗ ಒಂದ್ಸರಿ ಮಿಸ್ಟೇಕ್ ಆದರೆ ಇನ್ನೊಂದ್ಸರಿ ಮಿಸ್ಟೇಕ್ ಆಗಬಾರ್ದು. ಆ ಥರ ನಾವು ಅಭ್ಯಾಸ ಮಾಡ್ಕೋಬೇಕು, ನಿಖರತೆ ಇರಬೇಕು. ನಮಗೆ ನಾವು ಇದು ಮಾಡ್ಕೋಕ್ಕಾಗಲ್ಲ. ಆ ವೃತ್ತಿ ಜನಗಳಿಗೆ ಚೆನ್ನಾಗಿ ನಮ್ಮದು ಕಲೆಯಲ್ಲಿ ಅವ್ರಿಗೆ ಮಂದಟ್ಟು ಮಾಡಬೇಕು. ಈ ಹಾಡು ಏನು ಅರ್ಥ ಸಲ್ಲಿಸುತ್ತೆ ಅವ್ರಿಗೆ ಅರ್ಥ ಆಗಬೇಕು, ನಾವು ತಿಳಿಸ್ಬೇಕು ಅದು.
1: ಸರ್, ನಿಮ್ಮ ಒಂದು ಈ ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಒಂದು ಬೆಂಬಲದ ಅವಶ್ಯಕತೆ ಇದೆ ಅಂತ ನೀವು ಬಯಸ್ತೀರಾ?
0: ಈಗ ಸರ್ಕಾರದಿಂದ ಈಗ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಮಗೆ ಈಗ ಒಂದು ಗಿರಿಜನೋತ್ಸವ ಮತ್ತು ಜನಪದ ಜಾತ್ರೆ ಈ ಥರ ಕಾರ್ಯಕ್ರಮಗಳು ಇಲಾಖೆಯಿಂದ ಮಾಡ್ತಾರೆ ಅವರು. ಅಲ್ಲಿ ಒಂದು ಎಸ್ ಟಿ ಎಸ್ ಸಿ ಈ ಕಲೆ ಅವ್ರಿಗೆಲ್ಲ ಒಂದು ಅವಕಾಶ ಕೊಡ್ತಾರೆ. ಆದರೂ ಗಿರಿಜನ ಅಂದರೆ ಕಾಡಿನ ಒಂದು ಗಿರಿಜನ ಅವ್ರಿಗೆಲ್ಲ ಈ ಕಲೆಯಲ್ಲಿ ತುಂಬ ಆದ್ಯತೆ ಕೊಡ್ತಾರೆ ಸರ್ಕಾರದವರು. ಅದರಲ್ಲಿ ನಾವು ವರ್ಷಕ್ಕೊಂದು ಕಾರ್ಯಕ್ರಮ ಕೊಡ್ತಾರೆ ನಮಗೆ ಪ್ರಯೋಜನ ಕಾರ್ಯಕ್ರಮ ಪ್ರಾಯೋಜಿತ ಕಾರ್ಯಕ್ರಮ. ಅಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆ ಅಥವಾ ಭಜನೆ ಒಂದು ವೇದಿಕೆ ಕಾರ್ಯಕ್ರಮ ಅದು ನಾವು ಸದುಪಡಿಸ್ಕೋಬೇಕು. ಮತ್ತು ಈಗ ಸರ್ಕಾರ ಮಟ್ಟದಲ್ಲಿ ನಮಗೆ ಕಲಾವಿದರಿಗೆ ಸ್ವಲ್ಪ ಅವರು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಬೇಕು. ಉದಾಹರಣೆ ಒಂದು ಕಲಾವಿದರೊಂದಕ್ಕೆ ಒಂದು ಐಡೆಂಟಿಫೈ ಸರ್ಕಾರ ಮಟ್ಟದಲ್ಲಿ ಒಂದು ಐ ಡಿ ಕಾರ್ಡ್ ಕೊಡಬೇಕು ನಮಗೆ. ಈಗ ಉದಾಹರಣೆ ಒಂದು ವಿಡ್ರೋ ಪೆನ್ಷನ್ ಆದಾಗ ಅವ ವಯಸ್ಸಾದವ್ರು ಇದ್ರು ಕೊಡ್ತಾರೆ. ಈ ಕಲಾವಿದರಿಗೆ ವಯಸ್ಸಾದಾಗ ಅವ್ರದ್ದು ಒಂದು ಕಲಾವಿದರಿಗೆ ಒಂದು ಇದೈತೆ ಅವ್ರ ಪೆನ್ಷನ್ ಬರುತ್ತೆ ಅವ್ರಿಗೆ. ಅದು ಸ್ವಲ್ಪ ಹೆಚ್ಚಿನ ರೀತಿ ಮಾಡಿಕೊಟ್ರೆ ಅವರು ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಶಿಕ್ಷಣ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಕಲಾರಂಗದಲ್ಲಿ ಹೆಚ್ಚು ಒಂದು ಸಾಧನೆ ಮಾಡೋರಿಗೆ ಸರ್ಕಾರ ಗುರುತಿಸೋರಿಗೆ ಸನ್ಮಾನ ಮಾಡಬೇಕು. ಸನ್ಮಾನ ಮಾಡೋದ್ರಿಂದ ಪಾಪ ಅವ್ರಿಗೆ ಅವ್ರ ಜನ್ಮ ಪಾವನ ಆಗುತ್ತೆ. ಅವ್ರು ನೋಡಿ ಅವ್ರನ್ನ ಇಂದಿನ ಪೀಳಿಗೆ ಮಕ್ಕಳಾಗ್ಬೋದು, ನಾವು ಈ ಥರ ಬೆಳಬೇಕು ಅನ್ನೋ ಅನಿಸ್ಬೇಕು ಅವ್ರಿಗೆ. ಕಲಾವಿದರು ಗುರುತಿಸಿ ಅವರು ಸರ್ಕಾರ ಮಟ್ಟದಿಂದ ಅವ್ರಿಗೆ ಗೌರವ ನೀಡಬೇಕು ಅವ್ರಿಗೆ. ಆ ಥರ ಮಾಡಿ ಅಂತ ನಮ್ಮ ಸರ್ಕಾರದವ್ರಿಗೆ ನಾವು ಕೇಳ್ಕೊತೀನಿ.
1: ಸರ್, ಈ ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ ಅದ್ರ ಬಗ್ಗೆ ಹೇಳೋದಾದರೆ?
0: ಖಂಡಿತ ಸರ್, ನಮಗೆ ಕಲೆ ಅಂದರೆ ನಮಗೆ ತುಂಬ ಇಷ್ಟ. ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡ ಇದ್ವಿ, ಸಂಜೆ ಒಂದು ಎರಡು ಗೀತೆ ಆಡೋದು ಅಥವಾ ಯಾವುದೋ ಇನ್ಸ್ಟ್ರೂಮೆಂಟ್ ಮಾಡಿ ನುಡಿಸ್ತಾ ಹೋಗ್ತಾರೆ, ನಮ್ಗೆ ಯಾವುದು ಟೆನ್ಷನ್ ಇರಲ್ಲ, ಯಾವ ಥರ ಆಯಾಸನೂ ಇರಲ್ಲ, ಯಾವ ಥರ ಕೆಟ್ಟ ಆಲೋಚನೆ ಇರಲಿಲ್ಲ. ಹಾಗಾಗಿ ಈ ನಮ್ಮದು ಕಲಾ ವೃತ್ತಿ ನಿಮಗೆ ತುಂಬ ಸಂತೃಪ್ತಿಯನ್ನು ಕೊಟ್ಟಿದೆ, ಅದರಲ್ಲಿ ಎರಡನೇ ಮಾತಿಲ್ಲ.
1: ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ತಾಲೂಕಿನ ಜನತೆಗೆ ಮತ್ತು ಈ ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ಯುವಕರಿಗೆ ಏನಾದರೂ ಸಂದೇಶವನ್ನು ನೀಡೋದಾದರೆ ಏನಂತ ನೀಡೋದಕ್ಕೆ ಬಯಸ್ತೀರಾ?
0: ಖಂಡಿತ ಸರ್. ಈಗ ನಾವು ಕಲೆ ಕಲ್ತ್ಬಿಟ್ರೆ ಓದೋ ಹಿಂದಾಗುತ್ತೆ, ಇನ್ನೇನು ಆಗ್ಬಿಡುತ್ತೆ ಅನ್ನೋ ಕೆಲವೊಂದು ಆತಂಕ ಪಡ್ಕೋತಾರೆ. ಕಲೆಯಿಂದ ಯಾರಿಗೂ ಏನೂ ಮೋಸ ಆಗಲ್ಲ, ಯಾರಿಗೂ ಏನೂ ತಪ್ಪಾಗಲ್ಲ. ಕಲೆ ಕಲ್ತ್ಕೋತು ಅಂದರೆ ಒಂದು ಏಕಾಗ್ರತೆ ಇರುತ್ತೆ ಕಲೆ ಕಲ್ತ್ಬಿಟ್ರೆ, ಅವ್ರು ಓದೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ಮೈಂಡ್ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಬರೀ ಪೂರ್ತಿ ಓದ್ಕೊಂಡವರು ಇದು ಮಾಡೋಕ್ಕಾಗಲ್ಲ. ಓದ್ರ ಜೊತೆಗೆ ಕಲೆನ ಬೆಳೆಸ್ಕೊಂಡ್ರೆ ಅವ್ರಿಗೂ ಜೀವನದಲ್ಲಿ ಶೈಲಿ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತದೆ. ಹಾಗಾಗಿ ಕಲೆ ನಮ್ಮಲ್ಲೇ ಇರೋದ್ರಿಂದ ನಾವು ಬೇರೆ ಕಡೆ ಸಂತೋಷ ಬಯಸೋ ಅವಶ್ಯಕತೆ ಇಲ್ಲ. ಸಂತೋಷ ನಮ್ಮಲ್ಲೇ ಹುಟ್ಟಾಗ್ಬೋದು. ಉತ್ಸಾಹ ಅನ್ನೋದನ್ನು ಇನ್ನೊಬ್ಬರು ಬಂದು ಹೇಳಿ ನಮ್ಗೆ ಉತ್ಸಾಹ ತುಂಬೋದಕ್ಕಿಂತ ನಮ್ಮಲ್ಲೇ ಸೆಲ್ಫ್ ಎಕ್ಸಾಂಪ್ಲ್ಮೆಂಟ್ ಏನು ಹೇಳ್ತೀವಿ, ಉತ್ಸಾಹ ನಮ್ಮಲ್ಲೇ ಕಲೆ ನಾವು ಚೆನ್ನಾಗಿ

0: ಮಾಡ್ಕೋ ಹೋದ್ರೆ ನಮ್ಮ ಸ್ಥಳವೇ ನಾವು ಒಂದು ಟೀಮ್ ಮಾಡಿದ್ರೆ, ಒಂದು ಭಜನೆ ಸಂಘ ಆಗ್ಬೋದು, ಒಂದು ಕಲಾವಿದರ ಸಂಘ ಆಗ್ಬೋದು ಮಾಡಿದ್ರೆ, ಅವ್ರು ನಮ್ಮ ನೋಡಿ ಇನ್ನೊಬ್ರು ಇನ್ನೊಂದು ಟೀಮ್ ಕಲಿತಾರೆ. ಆ ಥರ ಉದಾಹರಣೆಗೆ ನಮ್ಮ ಊರಲ್ಲಿ ಒಬ್ಬರೊಬ್ಬರು ತಬಲ ಬಾರಿಸ್ತೀವಿ, ಈಗ ನಾವು ಬೇರೆ ಕಡೆ ಹೋದಾಗ ಇನ್ನೊಬ್ಬರ ಅವಶ್ಯಕತೆ ಇರುತ್ತೆ. ಈ ಥರ ನಮ್ಮ ಥರ ಇನ್ನೂ ನಾಲ್ಕು ಜನ ಕಲಿತಾಗ ಅವರು ಅವಕಾಶ ಇರುತ್ತೆ. ಕಲೆ ಯಾರನ್ನೂ ಕೈ ಬಿಡಲ್ಲ, ನಾವು ಗೌರವ ಕೊಡಬೇಕು, ನಿಷ್ಠೆಯನ್ನು ಕಲಿಬೇಕು, ಒಳ್ಳೆ ಮನಸ್ಸಿರಬೇಕು. ಹಾಗಾಗಿ ನಮ್ಮ ಕಿರಿಯರಿಗಾಗ್ಬೋದು, ವಿದ್ಯಾರ್ಥಿಗಳಿಗಾಗ್ಬೋದು, ಮತ್ತು ಕಲೆ ಬಗ್ಗೆ ಒಂದು ನಿರುತ್ಸಾಹ ಇರೋರು ಅಷ್ಟೇ, ಕಲೆನ ಯಾವುದೇ ರೀತಿ ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಕಲೆಗೆ ಹೆಚ್ಚು ಒತ್ತು ಕೊಟ್ಟರೆ ಏನು ನಮಗೆ ಏನು ಸಿಗೋರಿ, ಮಾನಸಿಕ ನೆಮ್ಮದಿ ಇರುತ್ತೆ. ನಾವು ಮುಖ್ಯವಾಗಿ ಬೇಕಾದ್ರೆ ನೆಮ್ಮದಿದೇನೆ. ಹಾಗಾಗಿ ಕಲೆಯಲ್ಲಿ ನಮಗೆ ಅದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಕಲೆ ನಾವು ರೂಢಿಸ್ಕೊಂಡ್ರೆ ಮಾಡೋ ಕೆಲಸದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಯಾವ ಥರ ಒಂದು ಆದಿ ತಪ್ಪಲ್ಲ, ನಾವು ಒಂದು ಕೆಟ್ಟ ಆಲೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೆ ಸಮಾಜದಲ್ಲಿ ನಮಗೆ ತುಂಬ ಗೌರವ ಕೊಡ್ತಾರೆ, ಗಮನಿಸ್ತಾರೆ, ಕರೀತಾರೆ, ಯಾಕಂದರೆ ಕಲೆಯಲ್ಲಿ ಒಂದು ಗುರುತಿಸ್ಕೊಂಡಿರೋದ್ರಿಂದ. ಹಾಗಾಗಿ ನಾವೊಂದು ಎಲ್ಲ ಯುವ ಜನರಿಗೆ ಹೇಳೋದಂದರೆ, ಕಲೆಯು ಕೂಡ ನೀವು ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಡ್ತೀರಾ ಅದೇ ಥರ ನಾವು ನಮ್ಮ ಕಲೆಯು ಕೂಡ ಆದ್ಯತೆ ಕೊಡಿ. ಯಾವುದಾದ್ರೂ ಒಂದು ಕಲೆ ಜೀವನದಲ್ಲಿ ಒಂದೇ ಉದ್ಯೋಗ ನಂಬ್ಕೊಂಡು ಯಾರೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಇಲ್ಲಿ ಓದ್ದವರೆಲ್ಲ ಸರ್ಕಾರ ಉದ್ಯೋಗ ಕೊಡ್ತೀನಿ ಅಂತ ಹೇಳಲ್ಲ, ಮಾಡಿ ಉದ್ಯೋಗ ಉದ್ಯೋಗ ಇರ್ತೀವಿ. ಈಗ ಒಂದು ಕಸಬು ಅಂದರೆ ಒಂದು ಉಪಕಸಬು, ಎರಡು ಇರಬೇಕು, ಒಂದು ನಂಬಿದ್ದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕಲೆಯಲ್ಲಿ ನಾವು ಸಾಧನೆ ಮಾಡ್ಬೋದು, ಕಲೆಯಲ್ಲಿ ಜೀವನ ಮಾಡ್ಬೋದು. ನಾವು ಎಷ್ಟು ಮಾಡಿ ಗೌರವದಿಂದ ನೋಡ್ಕೊಳ್ತೀವಿ ಬೆಳಿತೀವಿ ಅದ್ರ ಮೇಲೆ ಇರುತ್ತೆ. ಸೊ ಹಾಗಾಗಿ ಖಂಡಿತವಾಗಿ ಕಲೆ ಯಾರಿಗೂ ಏನು ಅವ್ರಿಗೆ ಲಾಸ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಜೀವನ ಅಂತ ನಾನು ಈ ಮುಖಾಂತರ ಈ ಸಂದೇಶ ತಿಳಿಸ್ತೇನೆ.
1: ಸರ್, ಕಲೆಯ ಮೇಲಿನ ನಿಮ್ಮ ಒಂದು ನಿಷ್ಠೆ ಎಂಥವರಿಗೂ ಸಹ ಸ್ಫೂರ್ತಿ ನೀಡುವಂತಿದೆ. ಜೀವನದ ಒಂದು ಏಳು ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸುಗಮವಾಗಿ ಮುಂದುವರಿಯಲಿ ಅಂತ ಬಯಸ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಪಿ ಪ್ರಭಾಕರ್ ಅವರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ವೃತ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಪಿ ಪ್ರಭಾಕರ್ ಅವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಿಮ್ಗೆ ಕೂಡ ಧನ್ಯವಾದಗಳು. ತಾಲೂಕಿನ ಎಲ್ಲ ಯುವ ಕೇಳುವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು.
1: ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ವೃತ್ತಿ ಸಂತೃಪ್ತಿ.
5: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಕಲಾವಿದ ವೃತ್ತಿಯ ಅನಾವರಣ ಕುರಿತು, ದಶಕಗಳಿಂದ ಆರ್ಕೆಸ್ಟ್ರಾ ವೃತ್ತಿಯಲ್ಲಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸುತ್ತಿರುವ ಕಲಾವಿದರಾದ ಸರಗೂರು ತಾಲೂಕಿನ ಅಗತೂರು ಗ್ರಾಮದ ಶ್ರೀಯುತ ಪಿ ಪ್ರಭಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
6: ರೀ, ಮನೆ ಖರ್ಚಿಗೆ ಹಣ ಕೊಡಿ.
7: ಇದು ರೇಷನ್ಗೆ 15,000, ತರಕಾರಿಗೆ 2,000,
6: ಮತ್ತೆ ವಿದ್ಯುತ್ ಬಿಲ್ಲಿಗೆ
7: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
6: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
7: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in.
8: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
7: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.

0: radio@radio.gov.in ನಲ್ಲಿ.
1: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನಾದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.
1: ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್

ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರ ಎಂದು ಹೇಳುತ್ತಾರೆಯೋ, ವೀತರಾಗಿಗಳಾದ ಮುನಿಗಳು ಯಾವುದನ್ನು ಪ್ರವೇಶಿಸುವರೋ, ಯಾವುದನ್ನು ಪಡೆಯುವುದಕ್ಕಾಗಿ ಜನರು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲನೆ ಮಾಡುವರೋ, ಆ ಪದದ ಸಂಕ್ಷಿಪ್ತ ವರ್ಣನೆಯನ್ನ ನಾನು ನಿನಗೆ ಹೇಳುತ್ತೇನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಶ್ಲೋಕದ ಮುಂದಿನ ಭಾಗದಲ್ಲಿ ಇನ್ನೂ ಅದ್ಭುತವಾದ ವಿಷಯಗಳನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಚಿಂತ್ಯ ರೂಪ ಅಂತ ಹೇಳಿ ಈ ಹಿಂದಿನ 10ನೆಯ ಶ್ಲೋಕದಲ್ಲಿ ಹೇಳಲಾಗಿತ್ತು. ಅಲ್ಲಿ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಅದರ ಅಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಯತ್ನಿಸ್ತಾ ಇದ್ದಾನೆ ಕೃಷ್ಣ. ಆದರೆ ಇಲ್ಲಿ ಚಿಂತಿಸುವುದಕ್ಕೆ ಆಗುವುದಿಲ್ಲ ಅಂತಂದರೆ ಮನುಷ್ಯ ಸುಮ್ಮನೆ ಇರೋದಿಲ್ಲ. ನಮ್ಮ ಚಿಂತನೆಯ ಯಂತ್ರ ಅಂತ ಹೇಳಿ ಏನಿದೆ, ಆ ಚಿಂತನೆಯ ಯಂತ್ರ ಸದಾ ಕಾಲ ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೆ ಆಹಾರವನ್ನು ಒದಗಿಸುತ್ತಲೇ ಇರಬೇಕಾಗತ್ತೆ. ಅದು ಹಾಗೆಯೇ ಎಂದು ಹೇಳುವುದಕ್ಕೆ ಆಗೋದಿಲ್ಲ. ಆದರೆ ಅದರಂತೆ ಇರಬಹುದು, ಇದರಂತೆ ಇರಬಹುದು ಅಂತ ಹೇಳಿ ಒಂದಷ್ಟು ಗುಣವಾಚಕಗಳನ್ನು ಹೋಲಿಸಿ ಆ ಮೂಲಕ ನಮ್ಮ ಗ್ರಹಿಕೆಗೆ ಬರುವಂತೆ ನಾವು ಮಾಡಲೆತ್ತಿಸಬಹುದೇ ಹೊರತು ಮನಸ್ಸು ಎಂಬುವುದು ಹೀಗೇ ಇದೆ ಹಾಗೇ ಇದೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದರಂತೆ ಇದೆ, ಇದರಂತೆ ಇದೆ ಅಂತೇಳಿ ಹೋಲಿಕೆ ಕೊಟ್ಟು ಹೇಳಬಹುದು. ಹಾಗಾಗಿ ವೇದಗಳನ್ನು ಬಲ್ಲವರು ಬ್ರಹ್ಮನ ವಿಷಯದಲ್ಲಿ ಅವನನ್ನು ಅಕ್ಷರ ಅಂತೇಳಿ ಹೇಳ್ತಾರೆ. ಇಲ್ಲಿ ಅಕ್ಷರ ಅಂತಂದ್ರೆ ಕೇವಲ ವರ್ಣಗಳು ಬರೆಯುವಂಥ ಒಂದು ಅಕ್ಷರಗಳಲ್ಲ. ಅಕ್ಷರ ಯಾವುದು ಕ್ಷರವಲ್ಲವೋ ಅದು ಅಕ್ಷರ. ಹಾಗಿದ್ರೆ ಕ್ಷರ ಅಂದ್ರೇನು? ಕ್ಷರ ಅಂದ್ರೆ ಯಾವುದು ಉಳಿಯುವುದಿಲ್ಲವೋ ಅಥವಾ ಯಾವುದು ನಾಶವಾಗುತ್ತದೆಯೋ ಅದು ಕ್ಷರ. ಯಾವುದು ನಾಶವೇ ಆಗುವುದಿಲ್ಲವೋ ಅದು ಅಕ್ಷರ. ಅಂದ್ರೆ ಅವನು ನಾಶವಿಲ್ಲದವನು ಅಂಥೇಳಿ ಅರ್ಥ. ನಮ್ಮ ಕಣ್ಣೆದುರಿಗೆ ಕಾಣುವಂಥ ದೃಶ್ಯ ಪ್ರಪಂಚ ಇಲ್ಲದೆ ಹೋಗಬಹುದು, ಆದರೆ ಆ ಪ್ರಪಂಚ ನಾಶವಾಗೋದಿಲ್ಲ. ಈ ಪ್ರಪಂಚದಲ್ಲಿ ದೇಶ ಕಾಲ ನಿಮಿತ್ತದಲ್ಲಿರುವುದೆಲ್ಲ ನಾಶವಾಗುತ್ತೆ, ಆದರೆ ಅದನ್ನು ಅತಿಕ್ರಮಿಸಿರುವವನು ದೇಶ ಕಾಲ ನಿಮಿತ್ತದ ಪ್ರಪಂಚದ ಧರ್ಮಗಳಿಂದ ಬಾಧಿತನಾಗುವುದಿಲ್ಲ. ಎಲ್ಲ ಇಂದ್ರಿಯಗಳನ್ನೂ ನಿಗ್ರಹಿಸಿದ ಮುನಿಗಳು ವಿಷಯ ವಸ್ತುವಿನ ಕಡೆ ಗಮನವನ್ನೇ ಕೊಡುವುದಿಲ್ಲ. ಆದರೆ ಅವನು ಗಮನಿಸುವ ಒಂದು ವಸ್ತುವಿದೆ, ಅದೇ ಪರಬ್ರಹ್ಮ. ಅವನನ್ನು ಪಡೆಯಲು ಉಳಿದ ಎಲ್ಲವನ್ನೂ ತಿರಸ್ಕರಿಸುವರು. ಅವನನ್ನ ರುಚಿ ನೋಡಲು ಉಳಿದ ಎಲ್ಲವನ್ನೂ ತಿರಸ್ಕರಿಸ್ತಾರೆ. ಆ ಭೂಮವನ್ನ ಪಡೆಯುವುದಕ್ಕೆ ಅಲ್ಪ ಸ್ವಲ್ಪವನ್ನೆಲ್ಲ ನಿರಾಕರಿಸ್ಬಿಡ್ತಾರೆ. ಹಾಗೆಯೇ

0: ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಾರೆ. ಅದನ್ನ ಪಾಲನೆ ಮಾಡುವುದು ತಮ್ಮ ಶಕ್ತಿಯನ್ನ ನಿಗ್ರಹಿಸುವುದಕ್ಕಾಗಿ. ಆ ನಿಗ್ರಹಿಸಿದ ಶಕ್ತಿಯನ್ನ ನಾವು ದೇವರ ಕಡೆಗೆ ಇದೀಗ ಕಳುಹಿಸಬೇಕಾಗಿದೆ. ಇಲ್ಲಿ ನಿಗ್ರಹಿಸಿದ ಶಕ್ತಿಯೇ ದೇವರ ಕಡೆಗೆ ನಮಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಕೆಳಗೆ ಹೋಗುವ ಶಕ್ತಿಯನ್ನ ನಿಗ್ರಹಿಸಿದರೆ ಅದು ಮೇಲಕ್ಕೆ ಏಳುತ್ತೆ. ಇನ್ನು ಇಂದ್ರಿಯದ ವಿಷಯ ಕಡೆ ಹರಿಯುವ ಶಕ್ತಿಯನ್ನ ನಿಗ್ರಹಿಸಿದಾಗ ಅದು ದೇವರ ಕಡೆ ಹೋಗುತ್ತೆ. ಸಾಧಕ ಶಕ್ತಿ ಸಂಗ್ರಹಿಸುವುದು ಬರೀ ಸಂಗ್ರಹಕ್ಕಲ್ಲ, ಅದರಿಂದ ಮತ್ತೇನನ್ನೋ ಪಡೆಯಲು ಕೂಡಿಡ್ತಾನೆ. ಆ ಪಡೆಯಬೇಕಾದ ವಸ್ತುವೇ ಪರಬ್ರಹ್ಮ. ಆ ಸ್ಥಿತಿಯ ಸಂಕ್ಷೇಪ ವರ್ಣನೆಯನ್ನ ಕೊಡುತ್ತೇನೆ ಎನ್ನುತ್ತಿದ್ದಾನೆ ಇಲ್ಲಿ ಕೃಷ್ಣ. ಆದರೆ ಅದೊಂದು ಭಾವಚಿತ್ರವಲ್ಲ, ಮೂಲ ವಸ್ತುವನ್ನ ಊಹಿಸಿಕೊಳ್ಳುವುದಕ್ಕೆ ಅಲ್ಲಿ ಕೊಡುವಂತಹ ಕೆಲವು ಸಲಹೆಗಳು ಅಷ್ಟೆ. ಹಾಗಾಗಿ ವೇದವೇತ್ತರು ಯಾವುದನ್ನು ಅಕ್ಷರ ಪುರುಷ ಎಂದು ಹೇಳುತ್ತಾರೋ, ವೈರಾಗಿಗಳೆಲ್ಲರೂ ಕೂಡ ಯಾವ ಪದವಿಯನ್ನು ಪಡೆಯಬೇಕು ಎನ್ನುತ್ತಾರೋ, ಯಾವುದನ್ನು ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯೆಯನ್ನು ಆಚರಿಸ್ತಾರೋ ಅದೇ ಈ ಒಂದು ಬದುಕಿನ ಧ್ಯೇಯ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇಲ್ಲಿ ಸಾಧಕನಿಗೆ ಧ್ಯಾನಕ್ಕೆ ತೊಡಗುವ ಮುಂಚೆ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ತಯಾರಿಯ ಬಗ್ಗೆ ಹೇಳಲಾಗಿದೆ. ಜಾಗರೂಕನಾಗಿ ಅವನು ಮಾಡುವಂತಹ ತಯಾರಿಗಳೆಲ್ಲವೂ ಅಚ್ಚುಕಟ್ಟಾಗಿ ಮಾಡಿಕೊಂಡು ಧ್ಯಾನವನ್ನ ಮುಂದುವರಿಸ್ತಾ ಇದ್ದಾರೆ. ಧ್ಯಾನ ಮಾಡುವ ರೀತಿಯನ್ನ ವರ್ಣಿಸುವುದು ಮಾತ್ರವಲ್ಲದೆ ಆ ಧ್ಯಾನ ಮಾಡುವಾಗ ಒದಗಬಹುದಾದ ನಾನಾ ರೀತಿಯ ತೊಂದರೆಗಳನ್ನ ಮತ್ತು ಅದನ್ನು ತಪ್ಪಿಸಿಕೊಳ್ಳುವ ವಿಧಾನವನ್ನೂ ಕೂಡ ವಿವರಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳಿರುವಂತೆ ಸಾಧಕನು ಧ್ಯಾನ ಮಾಡುವುದನ್ನ ಅಭ್ಯಸಿಸುವುದಾದರೆ ಅವನ ಮನಸ್ಸು ಮತ್ತು ಬುದ್ಧಿಯು ಪ್ರಾಪಂಚಿಕ ವಿಷಯ ವಾಸನೆಗಳನ್ನು ಬಿಟ್ಟು ಆತ್ಮನಲ್ಲೇ ನೆಲೆ ನಿಲ್ಲುವುದು ಖಂಡಿತ. ಹಾಗಾಗಿ ಈ ಅಧ್ಯಾಯದ ಆರಂಭದಲ್ಲಿ ಪರಮಾತ್ಮನನ್ನು ಅಕ್ಷರ ಪುರುಷನೆಂದು ನಿರೂಪಿಸಲಾಗಿತ್ತು. ಈ ಅಕ್ಷರ ಪುರುಷನನ್ನೇ ಧ್ಯಾನದ ಸ್ಥಿತಿಯಲ್ಲಿ ಆತ್ಮ ಸಂಯಮಿಗಳಾದ ಸಾಧಕರು ಪಡೆಯುತ್ತಾರೆ. ಹಾಗೆ ಪಡಿಬೇಕು ಅಂದರೆ ಅವರು ವೀತರಾಗಿಗಳಾಗಿರಬೇಕು ಅಂಥೇಳಿ ಈ ಭಗವದ್ಗೀತೆ ಹೇಳುತ್ತೆ. ಅಂದರೆ ಈ ಭಗವದ್ಗೀತೆಯಲ್ಲಿ ತ್ಯಾಗಕ್ಕೆ ಬಹಳ ಗೂಢವಾದ ಅರ್ಥವಿದೆ. ಜ್ಞಾನದ ಮೂಲಕ ಪ್ರಾಪಂಚಿಕ ವಸ್ತುಗಳ ಮೋಹವನ್ನು ಬಿಡುವುದೇ ಈ ತ್ಯಾಗ ಅಥವಾ ವೈರಾಗ್ಯ. ಆದರೆ ಮೋಹವನ್ನು ಬಿಡುವುದೆಂದರೆ ಮನಸ್ಸಿನಲ್ಲಿ ಏಳುವಂತಹ ಬಯಕೆಗಳನ್ನು ಅದುಮಿ ಹಿಡಿಯುವುದಲ್ಲ. ಆದರೆ ಪ್ರಾಪಂಚಿಕ ವಸ್ತುಗಳ ನಿಜವಾದ ಬೆಲೆಯನ್ನು ಅರಿತು ಅವುಗಳಲ್ಲಿ ತಾನು ಬಯಸುವ ಪೂರ್ಣ ಸುಖವಿಲ್ಲವೆಂಬ ಜ್ಞಾನವನ್ನು ಪಡೆದು ಬದುಕುವುದನ್ನೇ ವೈರಾಗಿಯ ಬದುಕು ಅಂತ ಹೇಳಿ ಹೇಳುವಂಥದ್ದು. ಸಸಿಯಲ್ಲಿ ಒಂದು ಮೊಗ್ಗು ಅರಳಿ ಹೂವಾಗಿ ಕಾಯಾಗಿ ಕೊನೆಗೆ ಹಣ್ಣಾಗುವ ರೀತಿ ಅದು. ಮೊಗ್ಗು ಅರಳಬೇಕಾದ್ರೆ ತನ್ನ ಮೊಗ್ಗುತನವನ್ನು ತ್ಯಾಗ ಮಾಡಲೇಬೇಕು. ಅರಳಿದ ಹೂವು ಕಾಯಾಗಬೇಕಾದ್ರೆ ಅದು ತನ್ನ ಎಸಳುಗಳೆಲ್ಲವನ್ನ ತ್ಯಾಗ ಮಾಡಬೇಕು. ಹೀಗೆ ತ್ಯಾಗದ ಮೂಲಕವೇ ಅಮೃತತ್ವವನ್ನು ಪಡೆಯಲು ಸಾಧ್ಯ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ತ್ಯಾಗ ಅಥವಾ ವೈರಾಗ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಈ ವೈರಾಗ್ಯವು ಜ್ಞಾನದ ಮೂಲಕ ಬರುವಂಥ ವೈರಾಗ್ಯ. ಹೀಗೆ ವೀತರಾಗಿಗಳಾದವರು ಆ ಪರಮ ಪುರುಷನನ್ನು ಪಡೆಯುತ್ತಾರೆ. ಇನ್ನುವಂಥ ಈ ವಾಕ್ಯದಲ್ಲಿ ವೀತರಾಗಿಗಳು ಎಂತಂದ್ರೆ ಪ್ರಪಂಚದ ಸತ್ಯಾಸತ್ಯತೆಯನ್ನು ತಿಳಿದಿರುವಂಥವರು, ಮನಸ್ಸು ಬುದ್ಧಿಯ ಮೇಲೆ ಪೂರ್ಣ ಹತೋಟಿಯುಳ್ಳವರು ಅಂತರ್ಥ. ಬಯಕೆಗಳು ಹೆಚ್ಚಿದಷ್ಟು ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿಯಾಗುತ್ತೆ. ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿಯಾದಷ್ಟು ನಮ್ಮ ಆಂತರಿಕ ಶಕ್ತಿಯೆಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ಸಾಧಕನಾದವನು ಮನಸ್ಸಿನ ಸಮತ್ವವನ್ನು ಮತ್ತು ಆ ಮೂಲಕ ಆಂತರಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಬೇಕು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ

0: ಹಣ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾಕ್ಟರ್ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾಕ್ಟರ್ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ ಎರಡು ಮತ್ತು ಹಂತ ಮೂರು ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು.

0: ದೇವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇನ್ನು ಮುಂದೆ ಕೇಳಿ ಬರೋಣ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿ ರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ

0: ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುವರಿಗೆ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
1: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
2: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯೋ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದರೂ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳು ನಿರ್ವಹಣೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಮ್ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಏನಂತೆ, ಈ ಗ್ರಾಮೀಣ ಕುಡಿಯೋ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭ ಆಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನು ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಸಿಗೆ ಸಂದರ್ಭದಲ್ಲೇ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ,
1: ಹೌದು,
2: 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ಅನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
3: ಸರ್, ನಮಸ್ಕಾರ ಸರ್.
1: ಹಾ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಮಸ್ಕಾರ. ನಾನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ಗಳು ಸರಿಯಾಗಿ ನೀರು ಬಿಡ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆ ತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ,
3: ಎರಡನೇದು ಸರ್, ಈ ಮಡಿಕೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
1: ಈ ಮಡಿಕೆ ಪಂಚಾಯತಿಗೆ ಅಂದೆ?
3: ಹಾ, ಈ ಮಡಿಕೆ ಗ್ರಾಮ ಪಂಚಾಯತಿ.
1: ಓಕೆ. ಹಾ ಹಾ
3: ಅದನ್ನ ಎರಡು ಗ್ರಾಮ ಪಂಚಾಯತಿ ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ

0: ಅನುಕೂಲ. ಏನಕ್ಕಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕೊಕ್ ಆಗ್ತಿಲ್ಲ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
0: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಸೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಅದನ್ನೂರು ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರ. ಹಾಗೆ ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ. ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀನು ಕಂದೆ ಮನೆ ಕಂದೆ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು ಎರಡು ಮೂರು ಪ್ರಶ್ನೆಗಳನ್ನ ಕೇಳಿದಿರಾ. ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮಗೆಲ್ಲ ಗೊತ್ತಿರಂಗೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮ್ಯಾನ್ಗಳದ್ದು ಸಮಸ್ಯೆಗಳಿದ್ದರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ ಏನಾರ ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲಾಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲಾಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಷನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬಿ ಮಟ್ಕೆಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲ ದೊಡ್ಡದು ಸಹ. ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು ಹಿಂದೆ ಎಂ ಪಿ ಧ್ರುವನಾರಾಯಣ ಅವರಿದ್ದಾಗ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ ಇ ಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
0: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕಂತಾರ ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್. ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ, ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮ್ಯಾನ್ ಎಣ್ಣ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಹಾವಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಳಿಗೆ ಸೌಲಭ್ಯ ಸಿಗುತ್ತೆ.
1: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ, ಯಾರು ವಾಟರ್ ಮ್ಯಾನ್ ಯಾವ?
0: ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಏನಂದ್ರ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಹೇಳ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕರ್ಷಣ ಆಗ್ತದೆ ಸರ್. ಅಲ್ಲಿ ಹೆಂಗಂದ್ರ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಟ್ಟ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳಿ ಅಂತಂದ್ರೆ ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಇಷ್ಟ ಆಗ್ತದಲ್ಲ ಸರ್.
1: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ಸಂಬಂಧಪಟ್ಟಂಥ ಆಡಳಿತಾಧಿಕಾರಿಗಳಿಗೆ ಮತ್ತು ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
0: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಮನೆ ಪ್ರಶ್ನೆ, 10-7 ಫೋನಿನ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3ನೇ ಗುರುವಾರ ಇತ್ತು, ಪ್ರತಿ ತಿಂಗಳ 3ನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ

0: ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಮ್ಮ ಹತ್ತು ಇಪ್ಪತ್ತು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲಾ ಅಧಿಕಾರಿಗಳು ಇವರು ಸಮಸ್ಯೆ ಅಲ್ಲೇ ಆಗಿರ್ತೈತೆ ಸರ್. ಈ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ಮ ಕೋವಿಡ್ ತಲಕ್ಕೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತೈತೆ ಸರ್.
1: ನಮ್ಮ ಜಿಲ್ಲಾ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
1: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರ್ಬೋದು, ಜೆ ಜೆ ಎಂ ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇರ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದರೂ 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂತಹ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದ್ ಎರಡು ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ ಎಮ್ ಎಲ್ ಎ ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನ ನೋಡಿ ಕ್ರಮ ವಹಿಸ್ತಾ ಇದ್ದಾರೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
0: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು?
0: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
2: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
0: ಸರ್ ಹೂವಿನ ಕೊಳದಿಂದ ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
2: ಹೂವಿನ ಕೊಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಸರ್ ನಮ್ಮ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
2: ಹಲೋ, ಹಾ ಹಾ ಹೇಳಿ ಹೇಳಿ
0: ಸರ್. ಕೇಳಿಸ್ತಿಲ್ವಾ?
2: ಕೇಳಿಸ್ತದೆ ಹೇಳಿ. ಹಾ,
0: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಸಿಡಿಒ ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿಡಿಒ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇ ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದಿದ್ಮೇಲೆ ಹೆಂಗೆ ಸರ್?
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
1: ಮಹೇಶ್ ಅವ್ರ, ಈಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್?
0: ಹೂವಿನ ಕುಳ ಗ್ರಾಮ ಪಂಚಾಯತಿ ಹೂವಿನ ಕುಳದಿಂದ.
1: ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
0: ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ರೆ ಒಂದ್ಸತಿದ್ರೆ ಸಮಸ್ಯೆ ಬಗೆಹರಿ ಸರ್. ಯಾರಿಗರು ಸರ್?
1: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
0: ಯಾರು ಕೇಳೋದು ಸರ್?

0: ನಿಮ್ ಮೇಲಧಿಕಾರಿಗಳ
1: ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತಕ್ಷಣ ಆಗ್ಬೇಕಂತದ್ದು. ಅದಕ್ಕೆ ಇಲ್ಲ ಇಲ್ಲ ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
0: ಇನ್ನೊಂದು ಮಾಹಿತಿ ಬೇಕಾಯ್ತು
1: ಹೇಳಿ.
0: ಮನೆಯದು ಎಲ್ಲಾ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ ಸಿ ಎಸ್ ಕಡೆಯಿಂದ ಯಾವ್ದೇ ರೀತಿಯ ತಮ್ಮ ಆಗಿಲ್ಲ ಅಂತಾರ. ಸಮಸ್ಯೆಗಳು
1: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
0: ಹೌದು ಸರ್, 24-25 ಆಗಿರೋದು.
1: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
0: 30,000 ಸರ್.
1: ಓಕೆ, 30,000. ಹಾ, ನಿಮ್ದು ಹಳೆ ಇದು. ಓಕೆ,
0: ಗೋಡೆ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ ಜಿಪಿಎಸ್ ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
1: ಅದೇ ಅದೇ,
0: ಆಡಿಟ್ ಸಮಸ್ಯೆ ಸ್ಪಂದಿಸಿದ್ರೆ ಹೆಂಗೆ ಸರ್?
1: ಆಡಿಟ್ ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. ಪಿ ಎಂ ಎ ಇದು ಏನು ಪ್ರಾಬ್ಲಮ್
0: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಸರ್ ಯಾರು ಸರ್?
1: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಏನ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ. ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
0: ನೀವ ಸರ್ ಜೊತೆ ಮಾತಾಡೋದು, ನಮ್ಮ ಮೈಸೂರು ಮಾತಾಡ್ತೀನಿ ಅಂತ ಮೀಟಿಂಗ್ ಇದೆ ಅಂತಂದ್ರು. ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ.
1: ಇಲ್ಲ
0: ಆಗಿದೆ ಸರ್,
1: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಹಂತಲ್ಲಿರೋಗೆ ಜಿ ಪಿ ಎಸ್ ಸಹ ಆಗಿದೆ. ಎರಡೆರಡು ಸರಿ ಜಿ ಪಿ ಎಸ್ ಮಾಡಿ. ಹೌದು ಹೌದು, ಹಾ, ಜಿ ಪಿ ಎಸ್ ಆಗಿದೆ. ಹಾ, ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಸರ್, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
1: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ: ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
1: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾಲ್ಲಿ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2 ಮಾಡ್ತೀವಿ ವಿಶೇಷ ಗ್ರಾಮ ಸಭೆ. ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ, ಕಾರ್ಯಗಳನ್ನ. ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು, ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು, ಮನುಷ್ಯನಿಗೆ ಬೇಕಾದ್ದು ಅದನ್ನ ಇಮಿಡಿಯೇಟ್ಲಿ ನಾವು

0: ಚೆನ್ನಾಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಸ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರಬಹುದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿಗೆ ಪಂಚಾಯತಿ.
1: ಹಾ ಶ್ರೀಧರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ನಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಯಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರ್ವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-15-12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕ ದಿಸುಕಿ ಅಂತ ಇತ್ತು ಸರ್. ಆ ಚಿಕ್ಕ ದಿಸುಕಿಯಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಅಲ್ಲಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್. ಇವಾಗ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರ ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದರೂ ಮಾಡಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ ಎಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00-9:30 ಗಾಡಿಗೆ ಬಂತು ಅಂದ್ರೆ 10 ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರೆ
1: ಇರೋದ್ರಿಂದ.
0: ಸರ್, ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿ ಎಂ ಜನ್ಮನ್ ಯೋಜನೆಯಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆಯ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನ ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರಾ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ್ನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್.

0: ಬಿಟ್ಟು ಮತ್ತೆ ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವರು ಮೂರು ಪಿ ಡಬ್ಲ್ಯೂ ಡಿ ಇರ್ಬೋದು, ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆಕ್ಷನ್ ಟೇಕನ್ ಮಾಡ್ತೀನಿ. ಮತ್ತೆ ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನ ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆ ಅವ್ರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ ಎರಡನೇ ಕಂತು ಮತ್ತೆ ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನ ಮಾಡ್ತೀವಿ. ಮತ್ತೆ ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದ್ರೆ ಅವ್ರ ಏಜೆನ್ಸಿ ಒಂದು 30-40 ಜನ ಸೇರ್ಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡ್ಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ ಅನ್ಅಫಿಷಿಯಲ್ ಆಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ. ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು ಎಸ್ ಓ ಪಿ ಅಂದ್ರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನ, ಆ ರೀತಿ ಯಾರು ಇದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತೆ ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರಿಗೆ ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವರಿದ್ದಾರೆ. ಸೊ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನ ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ, ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೋಸ್ಕರ ನಮ್ಮ ಕೂಡ ನಾವು ಹೇಳಿದ್ವಿ, ಮತ್ತೆ ರಿಷಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇಲ್ಲೇನ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿಕ್ಕೂರ್ದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡ್ ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು?
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವ್ರಿಗೆ ಕರೆ ಮಾಡಿದ್ದೆ.
1: ಓಕೆ
2: ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡ್ದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ RSKಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು EC ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು RSKಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ

0: ಭಾಗ್ಯೋಜನೆ ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಚ್ಚೂರ ಹಾಡಿಯಿಂದ ಮಾತಾಡ್ತಾರೆ ಸರ್.
1: ಹಾ ಮಲ್ಲೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ
2: ಸರ್? ನಮ್ಮ ಹಾಡಿ

0: ಮತ್ತೆ ಮನೆ ಆಗಿದೆ ಹಾಡಿಗಳಲ್ಲಿ. ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು ಅಂದ್ರೆ, ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ವರ,
2: ಮಲ್ಲೇಶ್ವರ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ ನಾಲ್ಕೈದು ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ಡಿ ವ್ಯಾಪ್ತಿ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ರ ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ಅಂದರೆ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರ್ ಆಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
0: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲೇ ಬರೋದು.
2: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರಿಗೆ ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕೆಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರು ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರಹಿತರು ನಿವೇಶನ ರಹಿತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯಲ್ಲೇ 9,200 ಮನೆ ವಸತಿ ರಹಿತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ. ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
0: ಓಕೆ
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
0: ಸರ್ ಇನ್ನೊಂದು,
1: ಹಲೋ, ಹಾ ಹೇಳಿ ಹೇಳಿ.
0: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಭೋಗಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರೋಂತ ಲೈನ್, ಅದರಲ್ಲಿ ಹಲೋ
1: ಹೇಳಿ ಹೇಳಿ ಕೇಳಿಸ್ತದೆ.
0: ಅದರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರ್ ಎಫ್ ಅವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಇತ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದಾಗಿರ ಮುಂದೆ ತರಿಸ್ಕೊಟ್ರೆ ಸರ್ ಅಷ್ಟೇ.
2: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ ಡಿ ಎಫ್ ಓ ಅವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
1: ಓಕೆ, ಧನ್ಯವಾದಗಳು ಮೇಲೆ ಕರೆ ಮಾಡಿದ್ದಕ್ಕೆ.

0: ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇರಿ ಸರ್. ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
1: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿಯಾಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ. ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂವು ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರು ಬುಕ್ಸ್ಗಳು ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದ್ದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ ಒಂದು 2 hours ಮಾಡ್ತಾರೆ, ಸಂಜೆ ಒಂದು 2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
0: ಅದ್ರ ಬಗ್ಗೆ ಸಂತೋಷ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ ತಮ್ಮ ಹೆಸರು.
2: ಗೌರಿ.
0: ಗೌರಿ, ಹಾ ಗೌರಿ ಅಮ್ಮ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ನೀ ಎಷ್ಟು ಎರಡು ಕುಂಟೆನ ಒಂದು ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವೆ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್
0: ಇಲ್ಲ.
3: ಮನೆ ಅಂತಂದ್ರೆ ಜೇನು ಕುರುಬರಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ ಏರಾವಸ್ ಇದ್ರಲ್ಲಿ ಒಬ್ರಿಗೂ ಮನೇನು ಯಾವ್ದು ಒಂದು ಹಕ್ಕು ಪತ್ರ ಇಲ್ಲ, ಮನೆಗಿನ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ ಒಂದ್ ಕುಂಟೆ ಅಷ್ಟೇ ಕೊಟ್ಟರದ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ

0: ಇದು ಇದು ಟಾರ್ಪ್ ಐತಲ್ವಾ, ಹಂಚು ಮನೆ ಅಲ್ಲ, ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಟಾರ್ಪೈ ಮನೆನೆ.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನಿಗೆ, ಗೋಳೂರು ಆಡಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾಯಿದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರಿಂದ ಸಪ್ರೇಟಾಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ ಪಿ ಎಮ್ ಎ ವೈ ಇರ್ಬೋದು, ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು, ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
0: ಸರಿ, ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
1: ಈಗ
0: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
1: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ, ಸೊ ಖಂಡಿತ ಅದನ್ನು ಈ ಸ್ವತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
0: ಸರ್ ಅದೆಲ್ಲ ನಾವು ಇದು ಹಳೆ ಹಕ್ಕುಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕುಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೆ, ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
1: ಈಗ
0: ರಿಓಪನ್ ಮಾಡ್ಬೋದಲ್ಲ ಅವರು.
1: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ?
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಅಟ್ 2047 ಕುರಿತ ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮೇಳನದಿಂದ

0: ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ ಜನಸಂಖ್ಯೆಯ ಸುಮಾರು 1/4 ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ NDA ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ಮಾತನಾಡಿ ವಾಣಿಜ್ಯ ಸಾಗಣೆಯ ವಿರುದ್ಧ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮಾನ್ ಕರಾವಳಿಯಲ್ಲಿ MT ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10 ಲಕ್ಷ ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನ

0: ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ್ದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟ್ರವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ RISEಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಏನಾಗಿದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ, ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
2: ನಾವು ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ, ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಇದು ಅರಡಿ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು.
1: ಓಕೆ, ಗುಡ್. ಧನ್ಯವಾದಗಳು.

0: ಸರ್ ಸರ್
1: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
2: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನ ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನು ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂಥ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೆ ನನ್ನ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಕೆಂಪನಾಡಿಯಿಂದ. ತಮ್ಮ ಹೆಸರು?
3: ಚಿಕ್ಕಮಾರ್ ಅಂತ ಸರ್.
1: ಹಾಂ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
3: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
3: ನೀರು ಬಿಡ್ತಾರೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರ್ ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ಗೆ ಕೂಡ ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರುಗ್ತಾ ಇದೆ ಸರ್, ನೆಗಡಿ ಕೆಮ್ಮು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
3: ಸರಿ ಸರಿ
2: ಆಯ್ತು ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಅಂತ ಹೇಳಿದಿರ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇ ಒ ಮತ್ತು ಪಿ ಡಿ ಒ ಜೊತೆಗೆ ಮಾತಾಡಿ

0: ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇನೆ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡಕ್ಕೆ ನಾವು ಕ್ರಮ ವಹಿಸ್ತೀವಿ
1: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ,
1: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪ್ರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಅವ್ರಿಗೆ ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ. ಓಕೆ
2: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮ್ಮನವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
0: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥ ಇದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ, ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20 ಒಂದು 30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗ ಏನಿಲ್ಲ, ಆನ್ಲೈನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾವು ರಾಜೇಗೌಡನಿಂದ ಸರ್.
2: ತಮ್ಮ ಹೆಸರು?
3: ನಮ್ಮ ಹೆಸರು ಮಂಜುಳ ಸರ್.
2: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ತಮ್ದು ಏನ್ ಪ್ರಶ್ನೆ ಅಂತ
3: ಸರ್? ಆಡಿ ಸಮಸ್ಯೆ ಬಗ್ಗೆ
2: ಹೇಳಿ ಹೇಳಿ, ಏನ್ ಸಮಸ್ಯೆ?
3: ಏನ್ ಸಮಸ್ಯೆ ನಮ್ಗೆ? ನೀರಿಂದು ಇದು ಶೌಚಾಲಯದ ಸಮಸ್ಯೆ.
2: ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?
3: ನೀರಿನ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
0: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮ್ಗೆ ಸ್ವಂತ ಜಾಗ ಇಲ್ಲ ಅಂದ್ರೆ ಅವರು GPS ಮಾಡೋದಕ್ಕೆ ಮತ್ತೆ ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆ ಕಟ್ಸ್ಕೋಬಹುದು, ಶೌಚಾಲಯನ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು

0: ಆಗ್ಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದ್ರೆ ಖಂಡಿತ ನಮ್ಮವರು ಅಲ್ಲೇನೆ ಕಟ್ಸ್ಕೊಳಕ್ಕೆ ಜಿ ಪಿ ಎಸ್ ಮಾಡಿ ನಿಮ್ಗೆ ಏನು ಸಹಾಯಧನ ಇದೆ, ಎಸ್ ಸಿ ಎಸ್ ಟಿ ಆದ್ರೆ 20,000, ಜನರಲ್ ಅವರಾದ್ರೆ 12,000 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂತ ಪಿ ಡಿ ಓಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದರೂ ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಸ್ಟಾರ್ಟಪ್ಪಲ್ಲಿ ಈಗ ಎರಡು ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ದರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು ಎಸ್ ಒ ಪಿ ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
2: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಂಬುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದಿರೋದು ಇದೆಯಾ ಸರ್?
0: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ,
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ,
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ.
0: ಇಲ್ಲ,
2: ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇನೆ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
2: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ.
0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡಬಹುದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ ನಿರ್ವಹಣೆ
2: ಜನರಿಗೆ ಕನ್ವೆ ಮಾಡೋದು

0: ಸರಿಗೆ ಇದು ಪ್ರತಿನಿಧಿಗಳ ಹಿಂದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ ಜನಪ್ರತಿನಿಧಿಗಳ ಒಂದು ಇಲ್ಲೇ ಅಂತ.
1: ಅದೇ ಈಗ ವಾರ್ಡ್ ಸಭೆ ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ಲ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
0: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ಒಂದು ಪ್ರಶ್ನೆ.
1: ಧನ್ಯವಾದಗಳು ರಾಜನೇ, ಕರೆ ಮಾಡಿದ್ದು.
2: ಸರ್ ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, 3 ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
2: ಖಂಡಿತ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
1: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಹ ಅಲ್ಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
2: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಮ್ಮ ಹೆಸರು? ಮಂಚೇಗೌಡನಹಳ್ಳಿ. ಅಡಿ ತಮ್ಮ ಹೆಸರು?
3: ಸುನಂದ ಸರ್.
2: ಹಾಂ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
3: ರೋಡ್ ಸಮಸ್ಯೆ ಇದೆ.
2: ರೋಡ್ ಸಮಸ್ಯೆ? ಹಾಂ ಆಮೇಲೆ ಮನೆಗಳು? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ.
1: ಸುನಂದಮ್ಮ, ಈಗ ನಿಮ್ಮ ಏನು 2 ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ 1, ಮನೆ 2, ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ

0: ನಮ್ಗೆ ಸಂಬಂಧಪಟ್ಟಂತ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ, ನಿಮ್ಮ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
1: ಓಕೆ, ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬಾ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳ ಬಗೆಹರಿಸ್ತೀವಂತ ತಾವಿಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
1: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇನ್ನು ಮುಂದೆ ಕೇಳಿಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಇದುವರೆಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900531119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.